107.8 FM. Radio Saturn 107.8 FM. Radio Saturn. Iga app nalu kuda labhya.

107.8 FM. Radio Saran. Ega app nalu kuda labhya.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM. Radio Sarang, Iga app nalu kuda labhya.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
5: ಕೈ ಹಿಡಿದು ನಡೆಸೆನ್ನನು.
4: ಎಲ್ಲ ಸಹೃದಯರಿಗೆ ನಮಸ್ಕಾರ. ಅಲ್ಲಿಂದ ಹೊರಡ್ತಾನೆ ದೇವದತ್ತ, ದ್ವೇಷ ಸಾಧಿಸ್ತಾನೆ. ಎಷ್ಟು ಸಾಧಿಸ್ತಾನೆ ದ್ವೇಷ ಅಂದರೆ, ಅವನೊಂದು ವಿಚಿತ್ರ ಪಾತ್ರ. ಅವನು 500 ಜನ ಮನೆಗೊಬ್ಬರು, ಶಾಖ್ಯ ಮನೆತನದ ಪ್ರತಿಯೊಂದು ಮನೆಯಿಂದ ಒಬ್ಬರು ಶ್ರಮಣಕರಾಗಬೇಕು ಅಂತ ಬಂತು. ಎಲ್ಲ ಮನೆಯಿಂದ ಒಬ್ಬರು ಭಿಕ್ಷುಗಳಾಗಬೇಕು ಅಂತ. ಹೀಗಾಗಿ ಎಷ್ಟೋ ಜನ ಆಸಕ್ತಿ ಇದ್ದವರು ಇಲ್ದವರು ಎಲ್ಲರೂ ಭಿಕ್ಷುಗಳಾಗ್ಬಿಟ್ರು. ಒಂದು 500 ಜನ ಹಾಗೆ ಆಗ್ಬಿಟ್ರು. ಅದಕ್ಕೆ ನಾಯಕ ಆದವನು ದೇವದತ್ತ. ತಂದೆ ಒಂದು ಗುಂಪು ಬೇರೆ ಮಾಡಿಕೊಂಡ, ಬಹಳ ಹಠ ಸಾಧಿಸಿದ, ಯಾರ್ಯಾರಿಗೂ ತೊಂದರೆ ಕೊಟ್ಟ. ಅವನ ಬೆಂಕಿ ಹಾರಲಿಲ್ಲ, ದರ್ಪದ ಬೆಂಕಿ. ಅವನೇನು ಮಾಡಿದೆ ಗೊತ್ತಾ? ಬಿಂಬಸಾರ, ಮಗಧದ ಚಕ್ರವರ್ತಿ, ಅವನ ಮಗ ಅಜಾತಶತ್ರುವಿನ ಸ್ನೇಹ ಮಾಡಿಕೊಂಡ. ಅವನು ಸ್ವಲ್ಪ ಬೇಡ ಅಂದರೂ ಕೂಡ ಧ್ಯಾನ ಇದಕ್ಕೆ ಹೋಗದೇನೆ ಈ ವಶೀಕರಣ ಮಂತ್ರ ಇದೆಲ್ಲ ಕಲ್ಕೊಂಡ್ಬಿಟ್ಟ. ಅವನ ಹತ್ರ ಹೋಗಿ ಅವನು ಒಪ್ಪಿಸ್ಬಿಟ್ಟು ಅವನ ದೋಸ್ತಿ ಮಾಡಿಕೊಂಡು ಅಪ್ಪನ ಬಗ್ಗೆ ಚಾಡಿ ಹೇಳಿ ಅಪ್ಪ ಮಗನೋಡು ಜಗಳ ತಂದಿಟ್ಬಿಟ್ಟ. ತಂದ್ಬಿಟ್ಟು ಮಗ ಏನು ಮಾಡಿದೆ ಗೊತ್ತಾ? ಅಜಾತಶತ್ರು ಅಪ್ಪನ ಬಿಂಬಸಾರನ ಜೈಲಲ್ಲಿ ಹಾಕ್ಬಿಟ್ಟ. ಇವನ ಮಾತು ಕೇಳ್ಕೊಂಡು ಜೈಲಲ್ಲಿ ಹಾಕಿದಾಗ ಒಂದು ಕಿಂಡಿ ಇತ್ತಂತೆ. ಆ ಬಿಂಬಸಾರಪ್ಪ ವಯಸ್ಸಾದ ಮುದುಕ ಅಲ್ಲಿ ನಿಂತ್ಕೊಂಡು ಕಿಟಕಿಯಲ್ಲಿ ನೋಡ್ತಿರ್ಬೇಕಾದ್ರೆ ಆಗಾಗ ಬುದ್ಧ ಕಾಣಿಸ್ಬೇಕು, ಅದೇ ಸಂತೋಷ ಅವನಿಗೆ. ಅದು ಗೊತ್ತಾದ್ಮೇಲೆ ಏನು ಮಾಡಿದೆ ದೇವತ? ಕಿಟಕಿ ಮುಚ್ಚು ಅಂದ. ಕಿಟಕಿ ಮುಚ್ಚಿ ಅವನ ಕಾಲಿಗೆ ಕೋಳ ಹಾಕಿ ಕೂಡಿಸ್ಬಿಟ್ರು. ಎಷ್ಟೋ ದಿವಸ ಆಯಿತು. ಪಾಪ ಅವನ ಹೆಂಡತಿ ಒದ್ದಾಡ್ತಾ, ತಾಯಿ ಒದ್ದಾಡ್ತಾ ಇದ್ದಾಳೆ, ಬಿಟ್ಟುಬಿಡು ನಿಮ್ಮಅಪ್ಪ ಏನು ಮಾಡಿದ್ರು, ನೀನು ಹೋಗು, ಜಾಜ್ಯನೇ ನಿಂದಲ್ಲ, ಒಬ್ಬನೇ ಮಗ ಹೇಗಿದ್ರು ನೀನು ಅಂತ. ಇಲ್ಲ, ನಮ್ಮಪ್ಪ ಜೈಲಲ್ಲಿ ಇರಬೇಕು. ಒಂದು ದಿವಸ ಅಜಾತಶತ್ರುವಿನ ಮಗನಿಗೆ ಬೆರಳಿನ ಊತ ಬಂತಂತೆ. ಅದಕ್ಕೆ ಕಾವು ಕೊಡಬೇಕು ಅಂತ ಹೇಳಿದರು. ಅವನೇನು ಮಾಡಿದೆ ಗೊತ್ತಾ? ಅಜಾತಶತ್ರು ಪುಟ್ಟ ಮಗುನ ಎತ್ಕೊಂಡಿದ್ದಾನೆ, ಅವನ ಬೆರಳನ್ನು ತನ್ನ ಬಾಯಲ್ಲಿ ಇಟ್ಕೊಂಡಿದ್ದಾನೆ, ಕಾವು ಕೊಡಬೇಕು ಅಂತ ಇಟ್ಕೊಂಡಿದ್ದಾನೆ. ಆ ತಾಯಿ ಅಳೋಕ್ ಶುರು ಮಾಡಿದ್ಲಂತ. ಯಾಕೆ ಅಳ್ತೀಯ ಅಂತ ಕೇಳಿದ ತಾಯಿಗೆ. ನಿಮ್ಮಪ್ಪನೂ ಹಿಂಗೆ ಮಾಡಿದ್ರು ನಿನಗೆ, ನೀ ಸಣ್ಣವನಿದ್ದಾಗ? ಹೌದು, ಅಷ್ಟು ಪ್ರೀತಿ ಮಾಡ್ತಿದ್ರ? ಹೌದಪ್ಪ ಅಂತ ಹೇಳಿ ಹೇಳಿದ್ರು. ಎಷ್ಟು ಕಾಳಜಿ ಮಾಡ್ತಿದ್ರೆ ನಿನ್ನ ಸಲುವಾಗಿ ಅಂತ. ಅವನ ದುಃಖ ಉಕ್ಕಿ ಬಂದು ಹಾಗಾದ್ರೆ ಅಪ್ಪನ ಬಿಡುಗಡೆ ಮಾಡ್ತೀನಿ ಅಂತ ಹೋಗಿ ಬಾಗಿಲು ತೆಗೆದು ನೋಡ್ತಾನೆ, ಬಿಂಬಸಾರ ಸತ್ತೋಗಿದ್ದಾನೆ. ಮಗಧದ ಚಕ್ರವರ್ತಿ ಆಗಿದ್ದಂಥ ಬಿಂಬಸಾರ ಹಾಗೆ ಸಾಯ್ಬೇಕಾಯ್ತು. ಅಜಾತ ಶತ್ರುವಿಗೆ ಇವನಿಂದ ಅದು ದೇವದತ್ತನಿಂದ ಅಂತ ಅವನು ದೂರ ಹಾಕಿದ, ಕಳಿಸ ದೂರ. ಆದ್ರೆ ಇವನು ಹೋಗ್ತಾ ಇಲ್ಲ, ಅವನು ಹೊರಗೆ ಹಾಕಿದ. ಆದ್ರೆ ಇವ್ರ ಮನೆಗೆ ಅಜಾತ ಶತ್ರುವಿನಿಗೆ ಯಾರಾದರೂ ಭಿಕ್ಷುರು ಭಿಕ್ಷುಣಿಯರು ಹೋದ್ರೆ ಇವನು ಕೋಪ ಬರೋದು. ಒಂದ್ಸಲ ಉತ್ಪಲವರಣೆ ಅನ್ನುವಂಥ ಭಿಕ್ಷುಣಿ ಅವನ ಮನೆಗೆ ಹೋಗಿ ಬರ್ಬೇಕು, ಅಲ್ಲೇ ಹೋಗಿದ್ದೆ ನೀನು ಅವನ ಮನೆಗೆ ಅಂತ ಕೇಳಿದಂತೆ ಕರೆದ. ಅವನ ಅಜಾತ ಶತ್ರು ಹೋಗಿದ್ದೆ ಅಂತ ಆಕೆ ಅಂದು. ಇವನು ಕೋಪ ಬಂದಾಕೆ ತಲೆ ಹೊಡೆದ ಸತ್ತು ಹೋದ್ಲಕ್ಕೆ.

0: रेडियो सारंग 107.8 FM
1: ಅವನು ಎಷ್ಟು ಪ್ರಯತ್ನ ಮಾಡಿದ ಆನಂದ ಇವನ ಬುದ್ಧನ ಕೊಲ್ಲಬೇಕು ಅಂತ ಹೇಳಿ ಯಂತ್ರಗಳನ್ನು ಮಾಡಿಸಿದ್ದಂತೆ. ಕಲ್ಲು ಬಂಡೆಗಳನ್ನು ಅವನ ತಲೆ ಮೇಲೆ ಹಾಕಬೇಕು ಅಂತ, ಯಾವುದು ಬೀಳಲಿಲ್ಲ ಅವನ ಮೇಲೆ. ಆಮೇಲೆ ಒಂದು ಆನೆ ಇತ್ತು, ಮಂಡ ಆನೆ, ಹಠಮಾರಿ ಆನೆ, ಆನೆ ಬಿಟ್ಟು ಇವನು ತುಳಿಸ್ಬೇಕು ಅಂತ ಮಾಡಿದ. ಆದ್ರೆ ಆನೆ ಇವನ ಹತ್ರ ಬಂದಾಗ ಸಾಧು ಪ್ರಾಣಿ ಅಂತ ಕಾಲು ಮಡಚಿ ಕೂತ್ಕೊಂಡ್ಬಿಡ್ತು, ಯಾವುದೂ ಆಗಲಿಲ್ಲ. ಕೊನೆಗೆ ಇವನ ಹತ್ರ ಶಿಷ್ಯರಿಲ್ಲ, ಸಹಕಾರಿಗಳಿಲ್ಲ, ದ್ವೇಷ. ಯಾವಾಗಲೂ ಹೇಳ್ತೀನಿ, ದ್ವೇಷ ಅಂದರೆ ಬೆಂಕಿ ಇದ್ದ ಹಾಗೆ, ಮೊದಲು ಹಿಡಿದವ್ರನ್ನ ಸುಡ್ತದೆ, ಆಮೇಲೆ ಯಾರ ಮೇಲೆ ಹಾಕ್ತಾರೆ ಅವ್ರನ್ನ ಸುಡುತ್ತೆ. ಇವನು ಸುಟ್ಟುಬಿಡ್ತು, ಯಾರೂ ಸ್ನೇಹಿತರಿಲ್ಲ, ಶಿಷ್ಯರಿಲ್ಲ, ಮಾತಾಡಿಸೋರಿಲ್ಲ, ಕಂಗಾಲಾದ, ಭಿಕ್ಷೆ ಕೂಡ ಹಾಕ್ತಿರ್ಲಿಲ್ಲ. ಒದ್ದಾಡಿ ಒದ್ದಾಡಿ ರೋಗಿಷ್ಟಾಗಿ ವಯಸ್ಸಾಗಿದೆ, ಬಿದ್ದ, ಪ್ರಾಣ ಬಿಟ್ಟ. ಆದರೆ ಬುದ್ಧನ ಪ್ರೀತಿ ನೋಡಿ, ಆಗ ಬಂದು ತಾನೇ ನಿಂತು ಅವನು ಸಂಸ್ಕಾರ ಎಲ್ಲ ಮಾಡಿಸ್ತಾನೆ. ಸಂಸ್ಕಾರ ಮಾಡಿ ಅವನ ಬಗ್ಗೆ ನಾಲ್ಕು ಒಳ್ಳೆ ಮಾತು ಹೇಳಿ ಹೋಗ್ತಾನೆ. ಇದಾದ್ಮೇಲೆ ವೈಶಾಲಿ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಅಂಬಾಪಾಲಿ ಅಂತ ಒಬ್ಬ ನರ್ತಕಿ, ಏನು ಆಮ್ರಪಾಲಿ ಅಂತೂ ಕರೀತಾರೆ, ಅಂಬಾಪಾಲಿ ಅಂತ, ಅತ್ಯಂತ ಸುಂದರಳಾದಂಥ ನರ್ತಕಿ ಆಕೆ. ಆಕೆ ಶಿಷ್ಯ ಆಗಿಬಿಡ್ತಾಳೆ, ಆದರೆ ಮೊದಲು ಶಿಷ್ಯ ಆಗಲ್ಲ, ನಂತರ ಗೌತಮಿ ಆದಮೇಲೆ ಅವ್ರ ಜೊತೆಗೆ ಈಕೆನೋ ಭಿಕ್ಷುಣಿ ಆಗ್ತಾಳೆ. ನಾನು ವೈಶಾಲಿಗೆ ಹೋದಾಗ ಅಲ್ಲಿ ಒಂದು ಜಾಗ ಇದೆ, ತಮಗೆ ಅವಕಾಶ ಸಿಕ್ಕರೆ ಹೋಗಿ ಬನ್ನಿ. ಎಲ್ಲಾದರೂ ಬಿಹಾರದಲ್ಲಿ ಹೋದರೆ, ರಾಂಚಿಯಿಂದ ಸ್ವಲ್ಪ ದೂರ ಹೋದರೆ ವೈಶಾಲಿ ಅಂತ ಪ್ರದೇಶ ಬರ್ತದೆ, ಅಲ್ಲಿ ಉತ್ಖನನ ಮಾಡಿದ್ದಾರೆ ಎಲ್ಲಾನು. ಯಾವ ಜಾಗದಲ್ಲಿ ಬುದ್ಧ ಅಲ್ಲಿ ಚಾತುರ್ಮಾಸ್ಯ ಮಾಡ್ತಾ ಇದ್ದ ಅಂತ ಆ ಜಾಗ ತೋರಿಸ್ತಾರೆ. ಇಲ್ಲಿ ಬುದ್ಧ ಇಲ್ಲಿ ಕೂಡ್ತಿದ್ದ, ಆಮ್ರಪಾಲಿ ಇಲ್ಲಿ ಕೂಡ್ತಿದ್ಲು, ಇಲ್ಲಾಕೆಗ ಬುದ್ಧ ಆದದ್ದು, ಆ ಭಿಕ್ಷುಣಿಯರೆಲ್ಲ ಇಲ್ಲಿ ಕೂಡ್ತಿದ್ರು ಅಂತೆಲ್ಲ ತೋರಿಸ್ತಾರೆ. ಒಂದು ಕ್ಷಣ ರೋಮಾಂಚ ಆಗುತ್ತೆ ನೆನೆಸ್ಕೊಂಡ್ರೆ, 2600 ವರ್ಷಗಳ ಹಿಂದೆ ಈ ಬುದ್ಧ ಜಾಗದಲ್ಲಿ ಅಡ್ಡಾಡಿದ್ನಲ್ಲ ಅಂತ ನೆನೆಸ್ಕೊಂಡ್ರೆ ಒಂಥರ ರೋಮಾಂಚನ ಆಗುವಂಥದ್ದು. ಆ ಪ್ರದೇಶದಲ್ಲಿ ಆಕೆಗೆ ಜ್ಞಾನೋದಯ ಮಾಡಿದ.

Sarang 107.8 FM. ಕಿಸ ಗೌತಮಿಗೆ ಕೊಟ್ಟಂತಹ ಜ್ಞಾನ ಬಹುದೊಡ್ಡದು. ಕೃಷ ಗೌತಮಿ ಅಂತ ಒಂದು ಕಡೆ ಬರೀತಾರೆ, ಕಿಸ ಗೌತಮಿ ಕೃಷ ಗೌತಮಿ ಅಂತ ಹೇಳ್ತಾರೆ. ಆಕೆಗೆ ಮಗು ತೀರ್ಕೊಂಡಾಗ ಬಹಳ ಅದ್ಭುತ ಅದು. ಆಕೆ ಬುದ್ಧ ದೇವರು ನನ್ನ ಮಗುಗೆ ಜೀವ ಕೊಡು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನೋಡಮ್ಮ ಒಂದು ಕೆಲಸ ಮಾಡು, ಜೀವ ಕೊಡ್ತೇನೆ, ಆದರೆ ಅಡ್ಡಾಡಿಕೊಂಡು ಯಾವ ಮನೆಯಲ್ಲಿ ಸಾವಾಗಿಲ್ಲ, ಸಾವಿಲ್ಲದ ಮನೆಯ ಒಂದು ಹಿಡಿ ಸಾಸಿವೆ ತಗೊಂಡು ಬಾ ಅಂತ ಹೇಳ್ತಾನೆ. ಆಕೆ ಹತ್ತಾರು ಮನೆಗೆ ಹೋಗ್ತಾಳೆ, ಗೊತ್ತಾಗ್ತದೆ ಎಲ್ಲರ ಮನೆಯಲ್ಲೂ ಸಾವಿದೆ ಅಂತ. ಇದು ಬಹಳ ಮುಖ್ಯ. ಹಿಂದಕ್ಕೊಂದ್ಸಲ ಎಲ್ಲೋ ಹೇಳಿದ್ದೆ ನಾನು ಅನಿಸುತ್ತೆ, ಬಹಳ ಹಿಂದೆ ನನಗೊಂದು ಯಾರೋ ಪ್ರಶ್ನೆ ಕೇಳಿದರು, ಹೂ ವಾಸ್ ಮೋರ್ ಕಂಪ್ಯಾಷನೇಟ್, ಬುದ್ಧ ಆರ್ ಜೀಸಸ್ ಕ್ರೈಸ್ಟ್? ಬುದ್ಧನೋ ಯೇಸು ಕ್ರಿಸ್ತನೋ ಅತ್ಯಂತ ಅನುಕಂಪೆಯಲ್ಲಿ ದೊಡ್ಡವರಾದವರು ಯಾರು ಅಂತ ನಾ ಹೋಲಿಸೋದು ಕಾರಣ ಇಲ್ಲ. ಕ್ರಿಸ್ತ ಕ್ರಿಸ್ತನೇ, ಬುದ್ಧ ಬುದ್ಧನೇ, ಆದರೆ ಅವರು ಎಲ್ಲಿದ್ದರು ಅನ್ನೋದ್ರ ಮೇಲೆ ಕಾರಣ ಆಗ್ತದೆ ಅಂತ. ಎ ಪೂವರ್ ಕಂಟ್ರಿ ಹ್ಯಾಸ್ ಫಿಸಿಕಲ್ ಪ್ರಾಬ್ಲಮ್ಸ್, ಎ ರಿಚ್ ಕಂಟ್ರಿ ಹ್ಯಾಸ್ ಸ್ಪಿರಿಚುವಲ್ ಪ್ರಾಬ್ಲಮ್ಸ್. ಎ ಪೂವರ್ ಮ್ಯಾನ್ ಮೇ ಹ್ಯಾವ್ ಸ್ಪಿರಿಚುವಲ್ ಪ್ರಾಬ್ಲಮ್ಸ್, ಬಡವನಿಗೆ ಆಧ್ಯಾತ್ಮಿಕ ಚಿಂತೆ ಇರಬಹುದು, ಆದರೆ ಬಡ ರಾಷ್ಟ್ರಕ್ಕೆ ರೋಟಿ ಕಪಡ ಮಕಾನ್, ಮೊದಲು ಊಟ ಒದಗಿಸ್ಬೇಕು ಎಲ್ಲರಿಗೂ. ಆದರೆ ಒಂದು ಶ್ರೀಮಂತ ರಾಷ್ಟ್ರಕ್ಕೆ ರೋಟಿ ಕಪಡ ಮಕಾನ್ ಚಿಂತೆ ಇಲ್ಲ, ಅಧ್ಯಾತ್ಮದ ಚಿಂತೆಗಳು ಕಾಡ್ತವೆ. ಆಗ ಭಾರತ ಶ್ರೀಮಂತ ರಾಷ್ಟ್ರವಾಗಿತ್ತು. ಆಗ ಕಿಸ ಗೌತಮಿಗೆ ಅವನು ಪವಾಡ ಮಾಡಿ ಮಗುನ ಬದುಕಿಸ್ಲಿಲ್ಲ, ಆದರೆ ಯೇಸು ಕ್ರಿಸ್ತ ಅಲ್ಲಿ ಬದುಕಿದಾಗ ಬಡತನ ತುಂಬಿತ್ತು ಅಲ್ಲಿ ಜೆರೂಸಲಮಲ್ಲಿ. ಅಲ್ಲಿ ಅವರಿಗೆ ಉಪದೇಶ ಹೇಳಿದ್ರೆ ಮುಟ್ಟೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದನ್ನು ವಿವೇಕಾನಂದ ಹೇಳ್ತಾರೆ, ಡೋಂಟ್ ಪ್ರೀಚ್ ಫಿಲಾಸಫಿ ಆನ್ ಎಂಪ್ಟಿ ಸ್ಟಮಕ್, ಹೊಟ್ಟೆ ಖಾಲಿ ಇದ್ದಾಗ ಕೂತ್ಕೋಪ್ಪ ಕಠೋಪನಿಷತ್ ಹೇಳ್ತೀನಿ ಅಂದರೆ ನೀನು ಕಠ ಇಟ್ಕೊ ನೀನೇ ಅಂತಾನು, ಯಾಕಂದ್ರೆ ಊಟ ಬೇಕವನಿಗೆ ಮೊದಲು. ಹಾಗೆ ಜೆರೂಸಲಮಲ್ಲಿ ಬಡತನ ತಾಂಡವ ಆಡ್ತಿರ್ಬೇಕಾದ್ರೆ ಜೀಸಸ್ ಕ್ರೈಸ್ಟ್ ಏನು ಮಾಡ್ದ ಅಂದರೆ ಅವ್ರ ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟ, ಕುಷ್ಠರೋಗಿಗಳನ್ನು ಗುಣ ಮಾಡಿದ, ರೋಗಿಗಳಿಗೆ ಔಷಧಿ ಕೊಟ್ಟ. ಯಾಕಂದರೆ ಅವ್ರಿಗೆ ಆ ಭಾಷೆ ಅರ್ಥ ಆಗುತ್ತೆ, ಇಲ್ಲಿ ಬೇಕಾಗಿರಲಿಲ್ಲ ಬುದ್ಧನಿಗೆ, ಹೋಗಿ ಸಾಸಿವೆ ತೊಗೊಂಬ ಅಂದ. ಆಕೆ ಗೊತ್ತಾಯ್ತು ಸಾವಿಲ್ದ ಮನೆ ಇಲ್ಲ ಅಂತ ಹೇಳಿ. ಆದ್ದರಿಂದ ಗೊತ್ತಾಯ್ತು ಬುದ್ಧ, ನನ್ನ ಮಗ ಯಾವುದು ಆಗಬೇಕಾಗಿತ್ತು ಅದು ಸ್ವಲ್ಪ ಬೇಗ ಆಯ್ತು ಅಷ್ಟೇ, ಅವನಿಗೆ ಆತನಿಗೆ ಶಿಷ್ಯನಾಗ್ತೀನಿ. ಆಕೆನೂ ಶಿಷ್ಯಲಾಗ್ತೀನಿ.

0: Radio Sarang 107.8 FM.
1: ಅಂಗುಲಿಮಾಲ್ ಒಂದು ಮನುಷ್ಯ ಅದ್ಭುತ. ಅವನು ರಾಕ್ಷಸ ಅಲ್ಲ, ನಾವು ರಾಕ್ಷಸನ ಮಾಡಿಬಿಟ್ಟಿದ್ದೀವಿ. ಕೋರೆ ದಾಡಿ ಹಂಗೇನಿರ್ಲಿಲ್ಲ, ಮನುಷ್ಯನೇ. ನಾವು ಏನೇನು ಹರಕೆಗಳನ್ನು ಹೊತ್ಕೋತೇವೆ, ಹಂಗೆ ಅವನೊಂದು ಹರಕೆ ಹೊತ್ಕೊಂಡಿದ್ದ ಅಂತ. 1000 ಜನನ ಕೊಲ್ತೇನೆ ಅಂತ ಕಾಡಿನಲ್ಲಿದ್ದ. ಬಂದವ್ರನ್ನೆಲ್ಲ ಕೊಲ್ಲಬೇಕು, ಲೆಕ್ಕ ಇಟ್ಕೊಳ್ಳೋದು ಹೇಗೆ ಇಟ್ಕೊಳ್ಬೇಕು, ಲೆಕ್ಕ ಮಾಡ್ಬೇಕಾದ್ರೆ ಏನು ಮಾಡಬೇಕು. ಅವ್ರು ಬೆರಳು ಕತ್ತರಿಸಿ ಆ ಬೆರಳುಗಳದ್ದೇ ಒಂದು ಹಾರ ಮಾಡಿ ಹಾಕ್ಕೊಂಡಿದ್ದ. ಅದಕ್ಕೆ ಅಂಗುಲಿ ಮಾಲ್ ಅಂತಾಗಿದ್ದ ಅವನು. ಅವನು ಎಷ್ಟು ಕ್ರೂರಿ ಆಗಿಬಿಟ್ಟ ಅಂದರೆ ಇನ್ನು ಯಾರು ಹೋಗ್ತಾ ಇಲ್ಲ ಕಾಡಿಗೀಗ, ಕೊಲ್ತಾನೆ ಅಂತ ಗೊತ್ತಿದೆಯಲ್ಲ, ಯಾರು ಹೋಗ್ತಾ ಇರಲಿಲ್ಲ. ಯಾರು ಹೇಳಿದ್ರಂತೆ ಬುದ್ಧನಿಗೆ ಆ ಮಾರ್ಗವಾಗಿ ಹೋಗ್ಬೇಡ ನೀನು, ಯಾಕಂದ್ರೆ ಅಲ್ಲಿ ಅಂಗುಲಿ ಮಾಲ್ ಇದ್ದಾನೆ. ಬುದ್ಧನ ದಯೆ ಅಂದರೆ ಎಂಥದ್ದು ಗೊತ್ತಾ, ಯಾಕೆ ಹೋಗಬಾರ್ದು. ಈಗ 999 ಜನ ಕೊಂದ್ಬಿಟ್ಟಿದ್ದಾನ ಅವನು. ಈಗ ಅವನ ತಾಯಿ ಕೂಡ ಅವನ ಜೊತೆಗೆ ಇರ್ತಾ ಇಲ್ಲ, ಬಿಟ್ಟು ಬಂದ್ಬಿಡೋದು, ಹೊರಗಡೆ ಬಂದಿದ್ದಾಳೆ. ನೀನು ಹೋದ್ರೆ ಕೊಂದ್ಬಿಡ್ತಾನೆ ಅಂತ ಬುದ್ಧ ಹೇಳ್ತಾರೆ. ಹಾಗಾದ್ರೆ ನಾನು ಹೋಗಲೇಬೇಕು. ಯಾಕೆ ಹೋಗ್ಬೇಕು ಅಂದ್ರೆ ಹೇಳಿ ಮಾತು ನೋಡಿ ಎಷ್ಟು ಚಂದ. ಒಂದು ಇನ್ನೊಬ್ಬರು ಹೋಗೋವರೆಗೂ ಅವನ ಹೃದಯದಲ್ಲಿ ಆ ಕೋಪ ಇದ್ದೇ ಇರುತ್ತೆ, ಕ್ರೋಧ ಇದ್ದೇ ಇರುತ್ತೆ. ಅದು ಮುಗಿದು ಹೋದ್ರೆ ಮುಗಿದು ಹೋಯ್ತಲ್ಲ ಇನ್ನೊಂದಾದ್ರೆ ಒಂದು. ಆದ್ರಿಂದ ನಾನು ಹೋಗ್ತೇನೆ, ನಾನು ಬಲಿಯಾದರೂ ಅಡ್ಡಿ ಇಲ್ಲ, ಅವನ ಹೃದಯದ ಕೋಪ ಶಾಂತ ಆಗಲಿ ಅಂತ ಹೋಗ್ತಾನೆ. ಆ ಹೋದಾಗ ಅಂಗುಲಿ ಮಾಲ್ ಓಡಿ ಬರ್ತಾನೆ, ಸಿಕ್ತು ಬಲಿ ಒಂದು ಅಂತ ಕಡ್ಗ ಹಿಡ್ಕೊಂಡು. ಆದ್ರೆ ನೋಡಿ ಕೊಲ್ಲಲ್ಲ, ಇವನ ಕಣ್ಣಲ್ಲಿರುವಂತಹ ಕಂಪ್ಯಾಷನ್, ಆ ಅನುಕಂಪೆ ಇದೆಯಲ್ಲ, ಆ ಕರುಣೆ ನೋಡಿಬಿಟ್ಟು, ನಿನ್ ಯಾರು ಹೇಳಿಲ್ವೋ ಬರಬಾರ್ದು ಅಂತ, ಬಿಡಿ ಕೊಲ್ಲೋದಿಲ್ಲ ಕಡ್ಗ ತಗೊಂಡು, ಹೇಳಿಲ್ವಾ, ಇನ್ನೊಂದು ಹೆಜ್ಜೆ ಮುಂದಿಟ್ಟಕ್ಕೊಂದು ಹಾಕ್ಬಿಡ್ತೀನಿ ನಿನ್ನ ಅಂತಾನೆ. ಅವನು ಹೇಳ್ತಾನೆ, ನಾನು ಸಾಯೋಕೆ ಬಂದದ್ದು, ನಾ ಬಂದದ್ದೇ ಸಾಯಲಿಕ್ಕೆ ಬಂದದ್ದು, ಹೊಡಿ ನನ್ನ ಅಂತಾನೆ. ಅವ್ ಹೇಳ್ತಾನೆ, ಸಾಯೋದಕ್ಕಿಂತ ಮೊದಲು ಕೊನೆ ಆಸೆ ತೀರಿಸ್ಬೇಕಲ್ಲಪ್ಪ, ತೀರಿಸ್ತೀಯ, ಏನ್ ಆಸೆ ನಿಂದು ಅಂತಾನೆ. ಏನಿಲ್ಲ, ನೀ ಯಾವ ಮರದ ಕೆಳಗೆ ನಿಂತಿದ್ಯೋ ಆ ಮರದ ಒಂದು ಕೊಂಬೆ ಕತ್ತರಿಸ್ಕೊಟ್ಬಿಡು, ಇಷ್ಟೇ ತಾನೆ, ಕಡ್ಗ ಇಟ್ಕೊಂಡು ಕತ್ತನ್ನು ಕತ್ತರಿಸಿದ. ನೀ ತುಂಬಾ ಅವಸರ ಮಾಡ್ತೀಯಪ್ಪ ಮಾರಾಯ, ಇಷ್ಟು ದೊಡ್ಡದು ಬೇಕಾಗಿಲ್ಲ, ಸಣ್ಣದು ಸಾಕು ನನಗೆ, ಉಳಿದದನ್ನು ಜೋಡಿಸ್ಬಿಡು ಅಂದ. ಅವನು ಕತ್ತರಿಸಿದ ಜೋಡಿಸೋಕೆ ಬರಲ್ಲ, ಅವಾಗಿನ್ನೂ ಬಾಟ್ನಿ ಅಷ್ಟು ಬೆಳೆದಿರಲಿಲ್ಲ, ಗ್ರಾಫ್ಟಿಂಗ್ ಗಿಫ್ಟಿಂಗ್ ಇರಲಿಲ್ಲ, ಇನ್ನು ಜೋಡಿಸೋಕೆ ಬರಲ್ಲ ಅಂದ. ಅವಾಗ ಬುದ್ಧ ಹೇಳುವಂಥ ಮಾತು ಎಷ್ಟು ಚಂದ ಗೊತ್ತಾ, ನೋಡು, ಯಾವುದನ್ನು ಸೃಷ್ಟಿ ಮಾಡೋದು ನಿನ್ನ ಕಡೆಯಿಂದ ಸಾಧ್ಯ ಇಲ್ವೋ ಅದನ್ನು ನಾಶ ಮಾಡುವ ಅಧಿಕಾರ ನಿನಗಿಲ್ಲ. ಎಷ್ಟು ದೊಡ್ಡ ಮಾತದು, ಯಾವುದನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ವೋ ಅದನ್ನು ನಾಶ ಮಾಡೋ ಅಧಿಕಾರ ನಿನಗಿಲ್ಲ. ಇಷ್ಟು ಜನ ಕೊಂದಿದೆಯಲ್ಲ, 999 ಜನ ಕೊಂದಿದೆಯಲ್ಲ, ಒಬ್ಬರಾದ ಬದುಕೋಕ್ಕೆ ಸಾಧ್ಯ ಇದೆಯಾ ನಿನಗೆ? ಇಲ್ಲ. ಹಾಗಾದರೆ ಬೇಡ ಇದು. ಆಗ ಅವನು ಎಷ್ಟು ಚಂದ ಗೊತ್ತಾ, ಅವನ ಖಡ್ಗವನ್ನು ಕಾಲಲ್ಲಿ ಎಸೆದ್ಬಿಟ್ಟು ಹೇಳ್ತಾನೆ, ಯು ಕಿಲ್ಡ್ ಮೇ ವಿದೌಟ್ ಎ ಸ್ವರ್ಡ್ ಅಂತ. ಖಡ್ಗ ಇಲ್ಲದೆ ನಾನು ಕೊಂದು ಬಿಟ್ಟೆ ಅಂತ ಹೇಳಿ ಶಿಷ್ಯ ಆಗ್ತಾನೆ. ಇದು ನಾವು ಕೇಳಿದ ಕತೆ ಇದು.

0: You're listening to Radio Sarang, 107.8 FM.
1: ಆದರೆ ಮುಂದೆ ಒರಿತದ ಕಥೆ ಇದು. ನಾನೇನು ಶಿಷ್ಯನಾಗಿ ಬರ್ತೀನಿ ಅಂತ ನಾವು ಅಂಗುಲಿಮಾಲ್ ಆ ಬುದ್ಧ ಹೇಳುವಂತ ಮೆಸೇಜ್ ಆಗಿದೆ ನೋಡಿ. ನೀ ಬರ್ಬೋದು, ತಕ್ಷಣ ಬರೋಕ್ಕಾಗಲ್ಲ. ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಬೇಕು. ಈ ಸುತ್ತಮುತ್ತಲು ಜನದಲ್ಲಿ ಮಂದಿನೇ ಕೊಂದಿದೆಯಲ್ಲ ನಾನು, ಈ ಸುತ್ತಮುತ್ತಲು ಹಳ್ಳಿಯಲ್ಲಿ ಸೇವೆ ಮಾಡ್ಬೇಕು. ನೀನು 3 ವರ್ಷ ಸೇವೆ ಮಾಡು, ಆಮೇಲೆ ಬಾ ನೀನು. ಅವನು ತನ್ನ ಕೊಂದ್ಬಿಡ್ತಾರೆ. ಅವರು ಎಷ್ಟು ಮಂದಿಯನ್ನು ಕೊಂದಿದ್ದೀನೋ, ಅವ್ರು ಎಷ್ಟು ಮನೆಗಳು ಅನಾಥ ಆಗಿದ್ದಾವೋ, ನಾನು ಹೋದ್ರೆ ಕೊಂದು ಹಾಕ್ಬಿಡ್ತಾರೆ ಅವರು ಅಂತ. ಅದು ಏನು ಕೊಡ್ತಾರೋ, ಶಿಕ್ಷೆ ಪಡ್ಕೋ ನೀನು, ಪಡ್ಕೋಬೇಕಾದ್ದೇ. ಆದರೆ ಸೇವೆ ಮಾಡಬೇಕು, ನಿನ್ನ ಕೋಪ ತೋರಿಸಂಗಿಲ್ಲ, ವಿನಯದಿಂದ ಸೇವೆ ಮಾಡಬೇಕು. ಇವನು ಹೋಗ್ತಾನೆ, ಊರಿಗೆ ಹೋಗ್ತಾನೆ. ಆ ಜನ ಕಲ್ಲು ಎಸೀತಾರೆ, ಹೊಡಿತಾರೆ, ಬಡಿತಾರೆ, ಕೋಲ್ತವನು ಹೊಡಿತಾರೆ, ಹೆಣ್ಮಕ್ಳು ಹೊಡಿತಾರೆ, ಹೊಡೆಸ್ಕೋತಾನೆ. ಅದು ಊರಿನ ಸೇವೆ ಮಾಡಿಕೊಂಡೇ ಇರ್ತಾನೆ. 1 ವರ್ಷ 2 ವರ್ಷ ಆದಮೇಲೆ ಜನಕ್ಕೆ ಅನಿಸುತ್ತೆ ಬದಲಿ ಆಗಿದ್ದಾನೆ ರೀ ಅಂಗುಲಿಮಾಲ್, ಏನೋ ಕೆಟ್ಟಗಳಿಗೆ ಹೀಗೆ ಮಾಡಿಬಿಟ್ಟ, ನೀಚ ಕೆಲಸ ಮಾಡಿದ. ಆದರೆ ಇವತ್ತು ಪರಿಶುದ್ಧ ಆಗಿದ್ದಾನೆ ಅವನು. 3 ವರ್ಷಗಳ ತನ್ನ ಪ್ರಾಯಶ್ಚಿತ್ತ ಮಾಡಿಕೊಂಡು ಬಂದಾಗ ಬುದ್ಧನ ಕಡೆ ಹೋಗ್ತಾನೆ, ನೀ ಬಾ ಅಂತ ಅವನು ಶಿಷ್ಯನಾಗಿ ಹೋಗ್ತಾನೆ. ಅವನಿಂದ ಶಿಷ್ಯನಾಗಿ ಹೋಗ್ತಾನೆ ಅಂಗುಲಿಮಾಲ್. ಇದನ್ನು ಪಾಪಿಗಳನ್ನು ಪರಿವರ್ತನೆ ಮಾಡೋದು ಕ್ರೌರ್ಯದಿಂದ ಅಲ್ಲ, ಪ್ರೇಮದಿಂದ ಅಂತ. ಅದಕ್ಕೆ ಒಂದು ಬಹಳ ದೊಡ್ಡ ಶಾಸ್ತ್ರ ಇದೆ. ಕ್ರೌರ್ಯವನ್ನು ಗೆಲ್ಲೋದು ಬಹಳ ಸುಲಭ, ಪ್ರೇಮವನ್ನು ಗೆಲ್ಲೋದು ಕಷ್ಟ. ಫೇಸಿಂಗ್ ಇವಿಲ್ ಈಸ್ ದ ಈಸಿಯೆಸ್ಟ್ ಅಂತ ಹೇಳ್ತಾರೆ. ಒಬ್ಬ ನಾನು ಹೊಡೆಯಕ್ಕೆ ಹೋಗಿ, ನಾನು ಹೊಡೆಯಕ್ಕೆ ಹೋಗ್ತೀನಿ, ಖಡ್ಗಾತವ ನಾನು ಬಲವಾದ ಖಡ್ಗ ತಗೋಬೋದು. ಆದರೆ ಇನ್ನು ಮುಂದೆ ಯಾರಾದರೂ ಪ್ರೀತಿಯಿಂದ ಬಂದರೆ ಪ್ರೀತಿ ಮಾಡದೆ ಬೇರೆ ಹಾದಿ ಇಲ್ಲ ನಿಮಗೆ. ಅದಕ್ಕೆ ಹೇಳ್ತಾರೆ, ವೈಲೆನ್ಸ್ ಕೆನಾಟ್ ಬಿ ಕಾಂಕರ್ಡ್ ಬೈ ವೈಲೆನ್ಸ್, ಇಟ್ ಕ್ಯಾನ್ ಬಿ ಕಾಂಕರ್ಡ್ ಓನ್ಲಿ ಬೈ ಲವ್. ಇದನ್ನು ಬುದ್ಧ ನಮ್ಮ ಜೀವನದಲ್ಲಿ ಭದ್ರವಾಗಿ ಇಳಿಸಿದ್ದು ಓ ದೊಡ್ಡ ನೋಟ. ಇದಾದಮೇಲೆ ಬುದ್ಧನಿಗೀಗ 79 ವರ್ಷ ಮುಗೀತು. ಪಾವ ಅನ್ನೋ ಊರದಲ್ಲಿ ಚಂದ ಅನ್ನೋ ಒಬ್ಬ ಕಮ್ಮಾರನ ಮನೆಯಲ್ಲಿ ಊಟ ಮಾಡ್ತಾರೆ. ಆ ಕಮ್ಮಾರ ಅತ್ಯಂತ ಪ್ರೀತಿಯಿಂದ ಅಡುಗೆ ಮಾಡಿಸ್ತಾನೆ. ಈ ಒಂಥರ ಅಣಬೆ ಬರ್ತದಲ್ಲ, ಒಂದು ವಿಶೇಷ ಭಕ್ಷ್ಯ ಮಾಡಿಸಿರ್ತಾನೆ ಅದನ್ನು. ಅದಕ್ಕೆ ಅದು ಸೂಕರ್ ಮದ್ದವ ಅಂತ, ಸೂಕರ್ ಮದ್ದವ ಅನ್ನೋ ಅಣಬೆ ತಂದು ಅಡುಗೆ ಮಾಡಿಸ್ತಾನೆ. ಅಲ್ಲಿ ಮೊದಲು ಎಂತ ಬುದ್ಧ ಮೊದಲು ಊಟ ಮಾಡ್ತಾನೆ, ಆಮೇಲೆ ಉಳಿದವ್ರು ಮಾಡಬೇಕು. ಬುದ್ಧ 2 ತುತ್ತಿಂದ ಹೇಳ್ತಾನೆ, ಇದನ್ನು ಯಾರಿಗೂ ಹಾಕ್ಬೇಡ, ತಿನ್ನಬೇಡಿ ಇದನ್ನು ಅಂತ ಹೇಳ್ತಾನೆ. ಯಾಕೆ, ಇದು ಅಣಬೆಗಳಲ್ಲಿ ಒಂದು ವಿಷಜಾತಿ ಅಣಬೆ ಇದೆ, ಅದು ಸೇರ್ಕೊಂಡ್ಬಿಟ್ಟಿದೆ ಇದರೊಳಗೆ, ಅದರಿಂದ ಯಾರೂ ತಿನ್ನಬೇಡಿ ಇದನ್ನು ಅಂತ ಹೇಳ್ತಾನೆ. ಆಮೇಲೆ ಅವನು ಗಾಬರಿ ಆಗಿಬಿಡ್ತಿದ್ದ, ನನ್ನ ಮನೆಗೆ ಬಂದಾಗ ಹಿಂಗೆ ಆಯ್ತಲ್ಲ ನಿನಗೆ ಅಂತ. ಮತ್ತೆ ನಿನ್ನ ತಪ್ಪಿಲ್ಲಪ್ಪ, ಅದು ನಿನ್ನ ತಪ್ಪಿಲ್ಲ, ನೀನು ಪ್ರೀತಿಯಿಂದ ಮಾಡಿದ್ದು, ಅದು ವಿಷಜಾತಿ ಸೇರ್ಕೊಂಡು ನಿನಗೆ ಹೆಂಗೆ ಗೊತ್ತಾಗತ್ತೆ. ಅದು ಅಲ್ಲದೆ ನಂದು ಸಮಯ ಬಂದಿದೆ, ಮುಂದೆ ಹೋಗ್ತಾ ಅತಿಸಾರ ಅತಿ ಭೇದಿ ಆಗ್ತದೆ. ಊರಿಂದ ಹೋಗಬೇಕಾದ್ರೆ ಅವನ ಮಂಚದ ಮೇಲೆ ಮಲ್ಕೊಂಡು ಹಾಗೆ ಎತ್ಕೊಂಡು ಹೋಗ್ತಿರ್ತಾರೆ. ಮುಂದೆ ಹೋಗಿ ಕಡೆಗಾಲ ಬಂತು ಅಂತ ಗೊತ್ತಾಗತ್ತೆ. ಕುಶಿನಾರ ಅಂತ ಒಂದು ಗ್ರಾಮದ ಹತ್ರ ಹಿರಣ್ಯವತಿ ಅಂತ ನದಿ, ಆ ದಂಡೆ ಮೇಲೆ ಮಲಗಿಸ್ತಾರೆ. ತುಂಬ ಸುಸ್ತಿ ಆಗಿದೆ, ಎಲ್ಲ ನೋಡ್ತಾನೆ. ಜೀವನ ತನ್ನ ಪೂರ್ತಿ ಸ್ಕ್ಯಾನ್ ಮಾಡ್ಕೋತಾನೆ, ನನ್ನ ಜೀವನ ಹೇಗಿತ್ತು ಇದುವರೆಗೂ ಅಂತ ನೋಡ್ತಾನೆ. ಒಂಥರ ತೃಪ್ತಿ ಅನಿಸುತ್ತೆ, ಸಾಕು ಮಾಡಿದ್ದು ಅಂತ ಹೇಳಿ ನಿರ್ವಾಣಕ್ಕೆ ಹೋಗಬೇಕು. ತಾನು ಮಾತು ಹೇಳ್ತಾನೆ ಅಲ್ಲ, ಆನಂದ ಎಲ್ಲಿ ಅಂತಾನೆ. ಅವನ ಜೊತೆಗೆ 34 ವರ್ಷ ಇದ್ದಂಥ ಆನಂದ ಬಿಕ್ಕಿ ಬಿಕ್ಕಿ ಅಳತಾ ಇದ್ದಾನೆ. ಇನ್ನು ಹೋಗ್ಬಿಡ್ತಾನೆ ಬುದ್ಧ, ಅವನ ಧ್ವನಿ ಕೇಳೋಕ್ಕಾಗೋದಿಲ್ಲ, ಹೇಗೆ ಅಂತ ಕರೀತಾನೆ. ಆನಂದ, ಇಷ್ಟೇನ ಅರ್ಥ ಮಾಡ್ಕೊಂಡದ್ದು ನನ್ನ, ನಾನು ಹೇಳಿದ್ದೇನೆ, ನನ್ನ ದೇಹ ಇರಲಿಕ್ಕಿಲ್ಲ, ನನ್ನ ವಾಣಿ ನಿಮ್ಮಲ್ಲಿ ಯಾವಾಗಲೂ ಇರ್ತದೆ. ಆ ವಾಣಿಯನ್ನು ಕೇಳಿಸ್ಕೋಬೇಕು, ಆ ಇರುವಂಥ ಧರ್ಮ ಮಾರ್ಗದಲ್ಲಿ ನಡ್ಕೋಬೇಕು. ನೀನು ನನ್ನ ಅಚ್ಚಿನ ಶಿಷ್ಯ, ನೀನು ಹಾಗಿರಬೇಕು ಅಂತ ಮಾತೇಳಿ ಕೊನೆಗೆ ಹೇಳ್ತಾನೆ, ಇನ್ನೂ ಕಲಿಯೋದು ಬೇಕಾದಷ್ಟಿದೆ, ಸಮಯ ಇಲ್ಲ ಅಂತ ಹೇಳಿ ಪ್ರಾಣ ಬಿಡ್ತಾನೆ. ಆ ಕ್ಷಣ ಆನಂದ ಪಾದ ಹೇಳಬೇಕಾದ್ರೆ ಎಲ್ಲ ಶಿಷ್ಯರೆಲ್ಲ ಜೋರಾಗಿ ಕೂತ್ಕೊಂಡು ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಕೂಗಿದಾಗ ಮುಂದೆ 7 ದಿವಸಗಳ ಕಾಲ ಆತಂದು ಅಂತ್ಯಕ್ರಿಯೆ ಆಯಿತು ಅನ್ನೋದು ಹೇಳ್ತಾರೆ.

0: रेडियो सारंग 107.8 FM
1: ಮುಖ್ಯವಾಗಿ ಬುದ್ಧ ತೀರ್ಕೊಂಡಾಗ ಆನಂದ ಬಂದು ನೋಡ್ತಾನೆ, ಆ ಮುಖದ ಮೇಲೆ ಇರುವಂತಹ ಶಾಂತಿ ಇದೆಯಲ್ಲ, ಅವನು ಹೇಳ್ತಾನೆ ಬುದ್ಧ ಈಗ ತಾನೇ ಮಗುವಿನ ಥರ ಮಲ್ಕೊಂಡಿದ್ದಾನೆ ಅಂತ. ಇದು ಯಾಕೆ ಹೇಳ್ತೀನಿ ಅಂದರೆ ತಾವು ದಯವಿಟ್ಟು ಗಮನಿಸಬೇಕಾದದ್ದು, ಬದುಕು ಮುಗಿಯುವಾಗ ತುಂಬ ಸಂಕಟ ಪಡುತ್ತೆ, ಬರುವಾಗೂ ಸಂಕಟ ಪಡುತ್ತೆ, ಹೋಗುವಾಗೂ ಸಂಕಟ ಪಡ್ತದೆ. ಆದರೂ ಹೋಗುವಾಗ ಶಾಂತಿಯಿಂದ ಹೋಗೋದಿದೆಯಲ್ಲ, ಅದು ಯಶಸ್ವಿ ಜೀವನದ ಲಕ್ಷಣ. ಅದು ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಶರಣರ ಸಾವು ಮರಣದಲ್ಲಿ ನೋಡು ಅಂತ. ಆ ರೀತಿ ಮರಣ ಬುದ್ಧ, ನಾನು ಯಾವಾಗಲೂ ಹೇಳ್ತೀನಿ ಕರುಣಾಸಾಗರನಾದಂಥ ಬುದ್ಧ. ಯಾರೋ ಕೇಳಿದರು, ಇವನೇ ಬುದ್ಧ 9th ಅವತಾರ ಹೌದಾ, ಯಾಕೆ ತಲೆ ಕೆಡಿಸ್ಕೋತೀರಿ ಅಂದೆ. ಯಾಕಂದರೆ ಬುದ್ಧನಿಗೆ ಅವತಾರಿ ಆಗೋ ಶಕ್ತಿ ಇದೆ. ಹಿಂಸೆಯ ಜಗತ್ತಿನಲ್ಲಿ ತಾಂಡವ ಆಡ್ತಿರ್ಬೇಕಾದ್ರೆ ಅಹಿಂಸೆಯ ಧ್ವನಿಯನ್ನು ಎತ್ತಿಡದಂಥವನು, ಪ್ರೀತಿಯಿಂದಾನೇ ಜಗತ್ತನ್ನು ಕಲ್ಬಹುದು ಅಂತ ತೋರಿಸಿಕೊಟ್ಟವನು. ಇವತ್ತು ಮಾತೆತ್ತಿದರೆ ಗನ್ ಹಿಡ್ಕೊಂಡು ಹೋರಾಡುವಂತಹ ಜಗತ್ತಿನಲ್ಲಿ ಬುದ್ಧನ ಧ್ವನಿ ಕೇಳಿಸದೆ ಹೋದರೆ ಅದರಂಥ ದುರಂತ ಇನ್ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ದೊಡ್ಡ ಮಾತು, ಬುದ್ಧ ಕಲಿಸಿದಂಥ ಮಾತು. ಆದ್ದರಿಂದ ಕೊನೆಗಾಲದಲ್ಲಿ ಬುದ್ಧ ಹೇಳಿದಂಥ ಮಾತು, 80 ಜೀವನ ನಡೆಸಿದಂಥ ಬುದ್ಧ, ಯಾವ ತನ ಆ ಸನ್ಯಾಸತ್ವ ನಡೆಸಿದಂಥದ್ದು, ಜನರ ಬಗ್ಗೆ ಪ್ರೀತಿ ತೋರಿಸಿದಂಥದ್ದು. ಯಾವುದೇ ಒಂದು ವ್ಯಕ್ತಿ 2600 ವರ್ಷಗಳ ಕಾಲ ಜನಮಾನಸದಲ್ಲಿ ಉಳಿದಿದ್ದಾನೆ ಅಂದರೆ ಅವನು ಅವತಾರಿ ಪುರುಷ ಅಂತ ಕರಿಬೇಕಾಗ್ತದೆ ಅಲ್ವಾ. ಎಷ್ಟೋ ಜನ ಬದುಕಿದ್ರು ಹೋದ್ರೆ ಅವರು ಓಹೋ ಅಂತಾರೆ. ಅಂಥದ್ದು 2600 ವರ್ಷಗಳ ಹಿಂದೆ ಇದ್ದಂಥ ಬುದ್ಧನ ನೆನೆಸ್ಕೊಂಡು ಸಂತೋಷ ಪಡ್ತೀವಲ್ಲ, ಆತನ ಮಾತುಗಳನ್ನು ಸಾಕಲ್ವೇ ಒಂದು ಜೀವನಕ್ಕೆ ಅಲ್ವಾ. 100 ವರ್ಷ 20 ಹಿಂದೆ ಇದ್ದವ್ರು ನೆನಪಿಲ್ಲ ನಮಗೆ ಅಂಥದ್ದು. 2600 ವರ್ಷ ಇದ್ದಂಥ ಬುದ್ಧ ನಮ್ಮ ಮನಸ್ಸಿಗೆ ಇವತ್ತಿಗೂ ಚೇತೋಹಾರಿ ಆಗ್ತಾನೆ, ಸಂತೋಷ ಕೊಡ್ತಾನೆ. ಮನಸ್ಸಲ್ಲಿ ನೆನೆಸ್ಕೊಂಡಾಗ, ಅವನ ಜೀವನ ಗಮನಿಸಿದಾಗ ಕಣ್ಣಲ್ಲೂ ಒಂದು ಹನಿ ನೀರು ಬಂದರೆ ಸಾಕು, ಅದು ಬುದ್ಧನಿಗೆ ನಾವು ಕೊಟ್ಟಂಥ ಶ್ರದ್ಧಾಂಜಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
0: ರೇಡಿಯೋ ಸಾರಂಗ್ 107.8 FM.

0: Radio Sarang 107.8 FM.
1: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
2: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
1: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ಬನ್ನಿ ಈಗ ಸುದ್ದಿಗಳ ವಿವರ. ಅಮೆರಿಕದಲ್ಲಿ ಕಲಿಕೆಯನ್ನು ಕಷ್ಟ. 3+ ಲಕ್ಷ ಭಾರತೀಯರ ವಿದ್ಯಾರ್ಥಿಗಳಿಗೆ ಅಮೆರಿಕ ವೀಸಾ ಸಂಕಷ್ಟ. ವಿದ್ಯಾಭ್ಯಾಸಕ್ಕೆ ಅಮೆರಿಕದಲ್ಲಿ ಕೇವಲ 4 ವರ್ಷ ಇರಲು ಅವಕಾಶ. ಅಮೆರಿಕವು ನೀಡುತ್ತಿದ್ದ F1 ಮತ್ತು J1 ವೀಸಾ ನಿಯಮಗಳಲ್ಲಿ ಭಾರಿ ಬದಲಾವಣೆ ತಂದಿದ್ದು ಭಾರತದ ಸುಮಾರು 3.3 ಲಕ್ಷ ವಿದ್ಯಾರ್ಥಿಗಳಿಗೆ ಸಂಕಷ್ಟ ಎದುರಾಗಿದೆ. ಮೊದಲ ಬಾರಿಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಅಮೆರಿಕದಲ್ಲಿ ವಿದ್ಯಾಭ್ಯಾಸ ಮಾಡಲು ಗರಿಷ್ಠ 4 ವರ್ಷಗಳ ಕಾಲ ಮಿತಿ ವಿಧಿಸಲಾಗಿದೆ. ಹೆಚ್ಚು ವರ್ಷ ಓದಿಸಬೇಕಾದರೆ ಪ್ರತ್ಯೇಕ ವೀಸಾ ಅರ್ಜಿ ಸಲ್ಲಿಸಲು ಸೂಚಿಸಲಾಗಿದೆ. ಹೊಸ ಅರ್ಜಿ ಕಡ್ಡಾಯ ಎಂದಿದೆ ಇನ್ನೊಂದು ಸುದ್ದಿ. ಸೆಪ್ಟೆಂಬರ್ 15 ಹಿಂದಿರುಗಿದ ಹಾಲಿ ವೀಸಾದವರಿಗೆ ಹೊಸ ನಿಯಮ ಅನ್ವಯವಿಲ್ಲ. ಈ ಗಡುವು ಮೀರಿದರೆ ಹೊಸ ನಿಯಮ ದಲ್ಲಿ ಅರ್ಜಿ ಸಲ್ಲಿಸುವುದು ಕಡ್ಡಾಯ ಎಂದಿದೆ ವರದಿ. ಇದು ಭಾರತೀಯರಿಗೆ ಸಂಕಷ್ಟವನ್ನು ತಂದೊಡ್ಡಿದೆ. ರಸ್ತೆ ಅಪಘಾತಕ್ಕೆ ಒಳಗಾದವರಿಗೆ 7 ದಿನಗಳವರೆಗೆ 2.5 ಲಕ್ಷ ರೂಪಾಯಿವರೆಗಿನ ಉಚಿತ ಚಿಕಿತ್ಸೆ ನೀಡಲು ಶೀಘ್ರವೇ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ. ಕುಮಟಾ ತಾಲೂಕು ಆಸ್ಪತ್ರೆ ಆವರಣದಲ್ಲಿ ಟ್ರಾಮಾ ಕೇರ್ ಸೆಂಟರ್ ತುರ್ತು ಚಿಕಿತ್ಸಾ ಘಟಕ ಉದ್ಘಾಟಿಸಿ ಮಾತನಾಡಿದ ಅವರು, ಟ್ರಾಮಾ ಸೆಂಟರ್ಗೆ ಕೂಡ ಈ ಹಣ ನೀಡಲಿದ್ದು 70% ಆಸ್ಪತ್ರೆಗೆ 30% ವೈದ್ಯರು ಮತ್ತು ಸಿಬ್ಬಂದಿಗಳ ಪ್ರೋತ್ಸಾಹಕ್ಕೆ ಇನ್ಸೆಂಟಿವ್ ನೀಡಲು ಬಳಸಲಾಗುತ್ತದೆ. ಈ ಹಿಂದೆ ಆರೋಗ್ಯ ಕವಚ ಯೋಜನೆಯಡಿ ಕರೆ ಮಾಡಿದ 20 ನಿಮಿಷದಲ್ಲಿ ಆಂಬ್ಯುಲೆನ್ಸ್ ಬರುವ ವ್ಯವಸ್ಥೆ ಮಾಡಿದ್ದು ಈಗ ಅದನ್ನು 15 ನಿಮಿಷದಲ್ಲಿ ಬರುವಂತೆ ಮಾಡಲಾಗುವುದು. ಸರಿಯಾದ ಸಮಯಕ್ಕೆ ಬರದ ಆಂಬ್ಯುಲೆನ್ಸ್ನವರಿಗೆ 5,000 ರೂಪಾಯಿವರೆಗೆ ದಂಡ ವಿಧಿಸಲಾಗುವುದು. ಆರೋಗ್ಯ ಸಚಿವನಾಗಿ ಹೆಚ್ಚಿನ ಆಸ್ಪತ್ರೆ ಸ್ಥಾಪಿಸುವುದು ನನ್ನ ಉದ್ದೇಶವಲ್ಲ. ಜನರ ಆರೋಗ್ಯ ಸುಧಾರಿಸಲು ಅರಿವು ಮೂಡಿಸಿ ಆಸ್ಪತ್ರೆಗಳ ಸಂಖ್ಯೆ ಕಡಿಮೆ ಮಾಡುವುದು ನನ್ನ ಉದ್ದೇಶ ಎಂದಿದ್ದಾರೆ. ಪ್ರತಿ ಕಡಲ ತಡಿಗೂ ಪ್ರವಾಸೋದ್ಯಮ ಯೋಜನೆ. ಜಾರ್ಜ್ ಬಿ ಸಾಮರ್ಥ್ಯ ಮೌಲ್ಯಮಾಪನ ಬಳಿಕ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಮಾಸ್ಟರ್ ಪ್ಲಾನ್. ರಾಜ್ಯದ ಕರಾವಳಿಯ ಪ್ರತಿ ಕಡಲ ತಡೆಗೆ ಪ್ರತ್ಯೇಕ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸುವಂತೆ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಅವರು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪ್ರತಿ ಬೀಚ್ನ ಸಾಮರ್ಥ್ಯವನ್ನು ಪ್ರತ್ಯೇಕವಾಗಿ ಮೌಲ್ಯಮಾಪನ ಮಾಡಬೇಕು. ಆ ಪ್ರದೇಶಕ್ಕೆ ಇರುವ ರಸ್ತೆ ಸಂಪರ್ಕ, ಮೂಲಸೌಕರ್ಯ ಮತ್ತು ಪ್ರವಾಸಿಗರ ಆಕರ್ಷಣಾ ಸಾಮರ್ಥ್ಯ, ಪರಿಸರ ಸಂವೇದನಾಶೀಲತೆ, ಖಾಸಗಿ ಹೂಡಿಕೆಗೆ ಇರುವ ಅವಕಾಶ ಹಾಗೂ ಸ್ಥಳೀಯ ಸಮುದಾಯಕ್ಕೆ ದೊರೆಯಬಹುದಾದ ಉದ್ಯೋಗ ಮತ್ತು ಆರ್ಥಿಕ ಲಾಭಗಳ ಕುರಿತ ಅಧ್ಯಯನ ನಡೆಸಿ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಲಾಗಿದೆ. ಮಂತ್ರಾಲಯದ ಬಳಿ ಮಂಗಳವಾರ ಮುಂಜಾನೆ ಸಂಭವಿಸಿದ ಕಾರು ಅಪಘಾತದಲ್ಲಿ ಮಂಗಳೂರಿನ ಹಾಫ್ಕಾಮ್ಸ್ನ ಪ್ರಧಾನ ವ್ಯವಸ್ಥಾಪಕ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿ ಜೊತೆ ಕಾರ್ಯದರ್ಶಿ ರವಿಚಂದ್ರ ಶೆಟ್ಟಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆಯಲ್ಲಿ 3 ಗಾಯಗಳಾಗಿವೆ ಎಂದು ವರದಿ ಹೇಳಿದೆ. ಅದೇ ರೀತಿ ಸಚಿವ ಸಂಪುಟ ಅಂತಿಮಕ್ಕೆ ಪ್ರತಿಭಟನೆ ಅಡ್ಡಿ. ಪಕ್ಷದ ದಿಲ್ಲಿಯಲ್ಲಿ ಇದೆ, ಆದರೆ ಹೈಕಮಾಂಡ್ ದಿಲ್ಲಿಯಲ್ಲಿ ಇದ್ದರೂ ಕೂಡ ರಾಜ್ಯ ನಾಯಕರು ಇಲ್ಲಿ ಬೀಡು ಬಿಟ್ಟಿದ್ರೆ ಚರ್ಚೆಗೆ ಸಮಯವೂ ನಿಗದಿಯಾಗಿತ್ತು. ನೂತನ ಸಚಿವರ ಪ್ರಮಾಣವಚನಕ್ಕೆ ಸಿದ್ಧತೆ ಮಾಡಿಕೊಳ್ಳುವಂತೆ ಸೂಚನೆ ಬಂದಿತ್ತು. ಆದರೆ ಸಂಪುಟ ವಿಸ್ತರಣೆ ಚರ್ಚೆ ಮಾತ್ರ ನಡೆಯಲಿಲ್ಲ. ಸಚಿವ ಆಕಾಂಕ್ಷಿಗಳ ಹೊಸ ಪಟ್ಟಿಯೊಂದಿಗೆ ಹೈಕಮಾಂಡ್ ಜೊತೆಗೆ ಚರ್ಚಿಸಲು ಮಂಗಳವಾರ ಬೆಳಗ್ಗೆ ಮುಖ್ಯಮಂತ್ರಿ ಅವರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ತೆರಳಿದರು. ಸಂಸತ್ ಅಧಿವೇಶನ ನಡುವೆ ಮಧ್ಯಾಹ್ನ ಭೇಟಿಗೆ ಸಮಯ ನಿಗದಿಯಾಗಿತ್ತು. ಆದರೆ ಹೈಕಮಾಂಡ್ ನಾಯಕರು ದಿಢೀರ್ ಪ್ರತಿಭಟನೆಗೆ ತೆರಳಿದ್ದರಿಂದ ರಾಜ್ಯ ನಾಯಕರು ಅವರನ್ನು ಹಿಂಬಲಿಸಬೇಕಾಯಿತು ಎಂದು ಹೇಳಲಾಗಿದೆ. ಬುಧವಾರ ಭೇಟಿ ಸಾಧ್ಯತೆ. ದೆಹಲಿಯಲ್ಲಿ ಕೈ ಪ್ರತಿಭಟನೆ. ರಾಹುಲ್ ನೇತೃತ್ವದಲ್ಲಿ ಕಾಂಗ್ರೆಸ್ ನಾಯಕರಿಂದ ದಿಢೀರ್ ಪ್ರಧಾನಿ ನಿವಾಸಕ್ಕೆ ಮುತ್ತಿಗೆ. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಮಂಗಳವಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿವಾಸದ ಎದುರು ದಿಢೀರ್ ಪ್ರತಿಭಟನೆ ನಡೆಸಿತು. ಸೋಮವಾರ ದಿಲ್ಲಿಯಲ್ಲಿ ಯುವಕರು ವಿದ್ಯಾರ್ಥಿಗಳು ನಡೆಸಿದ ಪ್ರತಿಭಟನೆ ವೇಳೆ ಪೊಲೀಸರು ಲಾಠಿಚಾರ್ಜ್ಗೆ ಪ್ರತಿರೋಧ ವ್ಯಕ್ತವಾದ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷ ಈಗ ಪ್ರತಿಭಟನಾ ಕಣಕ್ಕೆ ಧುಮುಕಿದ್ದು ಇದರ ಬೆನ್ನಲ್ಲೇ ದಿಲ್ಲಿಯಲ್ಲಿ ಭಾರೀ ಪ್ರತಿಭಟನೆ ನಡೆದಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಯಲ್ಲಿ ಪ್ರಕಟಗೊಂಡಂತೆ ಕ್ರೀಡಾಂಗಣದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ವೆಸ್ಟ್ ಇಂಡೀಸ್ ಗೆದ್ದಿದೆ. ನ್ಯೂಜಿಲೆಂಡ್ ಮೊದಲು ಬ್ಯಾಟಿಂಗ್ ನಡೆಸಿ 268 ರನ್ನಿಗೆ 9 ವಿಕೆಟ್ಗಳನ್ನು ಕಳೆದುಕೊಂಡಿತ್ತು. ವೆಸ್ಟ್ ಇಂಡೀಸ್ 2 ವಿಕೆಟ್ಗಳಿಂದ ಈ ಪಂದ್ಯವನ್ನು ಗೆದ್ದಿದೆ. ಮೊದಲು ಬ್ಯಾಟಿಂಗ್ ನಡೆಸಿದ ನ್ಯೂಜಿಲೆಂಡ್ ತಂಡ ದಪರ ವಿಲ್ ಯಂಗ್ 56, ನಿಕ್ಕಿ ಖೆಲ್ಲಿ 64, ಟಾಮ್ ಲಾಥಮ್ 69 ರನ್ನನ್ನು ಗಳಿಸಿದ್ರು. ಈ ಮೊತ್ತವನ್ನು ಬೆನ್ನಟ್ಟುವಾಗ ರುತರ್ಫೋರ್ಡ್ 61 ಮತ್ತು ಹೆಟ್ಮಾಯರ್ ಅವರು 69 ರನ್ನನ್ನು ಗಳಿಸಿ ವೆಸ್ಟ್ ಇಂಡೀಸ್ ಜಯದ ಒಂದು ಆಸರೆಯಾದರು ಎಂದು ವರದಿ ಹೇಳಿದೆ. 5 ಪಂದ್ಯಗಳ ಏಕದಿನ ಸರಣಿಯಲ್ಲಿ ನ್ಯೂಜಿಲೆಂಡ್ 3-2 ಅಂತರದ ಗೆಲುವನ್ನು ಸಾಧಿಸಿದೆ. ಕ್ರೀಡಾಂಗಣದ ವರದಿಗಳಲ್ಲಿ ಮತ್ತಷ್ಟು ನೋಡುವುದಾದರೆ ಇಂದು ಭಾರತ ತಂಡದ ಶ್ರೀಲಂಕಾ ವಿರುದ್ಧದ ಟೆಸ್ಟ್ ಸರಣಿಗೆ ತಂಡ ಆಯ್ಕೆಯಾಗುವ ಸಾಧ್ಯತೆಗಳಿವೆ ಎಂಬಂಥ ವರದಿ ಕೂಡ ಇತ್ತು. ಮಂಗಳೂರಿನಲ್ಲಿ 6.37 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವು. 24 ಗಂಟೆಗಳಿಗೆ ಕಾರ್ಮಿಕ ಆರೋಪಿ ಅರೆಸ್ಟ್ ಆಗಿದ್ದಾನೆ ಎಂದಿದೆ ಇನ್ನೊಂದು ಸುದ್ದಿ. 6.37 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಕಳವು ಮಾಡಲಾಗಿತ್ತು. ಮನೆಯ ಕಾಮಗಾರಿ ಕೆಲಸಕ್ಕೆಂದು ಬಂದಿದ್ದ ಕಾರ್ಮಿಕ 49 ಗ್ರಾಂ ಚಿನ್ನಾಭರಣ ಕಳವು ಮಾಡಿ ತಪ್ಪಿಸಿಕೊಂಡಿದ್ದ. 24 ಗಂಟೆಯೊಳಗೆ ಅವನನ್ನು ಬಂಧಿಸಲಾಗಿದೆ. ಉತ್ತರ ಪ್ರದೇಶ ಬಲರಾಮ್ಪುರ್ ಪ್ರಸ್ತುತ ಮಂಗಳೂರಿನ ಬಂದರು ಅಜೀಜುದ್ದೀನ್ ನಿವಾಸಿ ಜಹೀರ್

0: ಸಿರುದ್ದೀನ್ ಬಂಧಿತ ಆರೋಪಿ. ಅವರು ಮಂಗಳೂರು ನಗರದ ಮೇರಿಯಲ್ ಬಾಂದೋಟ್ ಎಂಬಲ್ಲಿ ಮನೆಯೊಂದರ ಹಿಂಬಡಿಯ ಹಿಂಭಾಗದ ಕೊಠಡಿ ಚಾವಣಿ ಬದಲಾವಣೆ ನಂತರ ಹಾಲ್ನಲ್ಲಿ ಫಾಲ್ ಸೀಲಿಂಗ್ ಕಾಮಗಾರಿಯನ್ನು ಮೇಸ್ತ್ರಿ ಮತ್ತು ಸಹಾಯಕ ಕೆಲಸದಾರವನ್ನು ನಡೆಸಿದರು. ಈ ವೇಳೆ ಮನೆ ಟೇಬಲ್ ಡ್ರಾವರ್ನ ಸಣ್ಣ ಪರ್ಸ್ನಲ್ಲಿಟ್ಟಿದ್ದ 20 ಗ್ರಾಂ ತೂಕದ ಚಿನ್ನದ ಕಡಗ, 17 ಗ್ರಾಂ ತೂಕದ ಚಿನ್ನದ ಚೈನ್ ಮತ್ತು 8 ಗ್ರಾಂ ತೂಕದ ಉಂಗುರ, 4 ಗ್ರಾಂ ತೂಕದ ಚಿನ್ನದ ಉಂಗುರ ಹಾಗೂ ಸೊನಾಟ ಕಂಪನಿಯ ಗೋಲ್ಡ್ ಕಾಟೆಡ್ ವಾಚ್ ಸೇರಿ ಒಟ್ಟು 6,37,000 ಮೌಲ್ಯದ ಸುತ್ತನ್ನು ಕಳವು ಮಾಡಿದ್ದ. ಪ್ರಕರಣ ದಾಖಲಿಸಿಕೊಂಡು ತನಿಖೆಗೆ ನಡೆಸಿದ ಪೊಲೀಸರು ಮನೆ ಕೆಲಸಕ್ಕಿದ್ದ ಕೆಲಸಗಾರ ಕುಲಂಕುಶ ವಿಚಾರಣೆ ನಡೆಸಿದರೆ ತನಿಖೆ ವೇಳೆ ಆರೋಪಿ ಜಹೀರುದ್ದೀನ್ ಚಿನ್ನಾಭರಣ ವಾಚನ್ನು ಕಳವು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಆರೋಪಿ ಕಳವು ಮಾಡಿದ ಚಿನ್ನಾಭರಣ ವಾಚನ್ನು ಪೊಲೀಸರು ವಶಪಡಿಸಿಕೊಂಡು ಆರೋಪಿಯನ್ನು ಮುಂದಿನ ಕ್ರಮದ ಕುರಿತು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ನಾಳೆಯಿಂದ ಗ್ಲಾಸ್ಗೋ ಕಾಮನ್ವೆಲ್ತ್ ಕಾಮನ್ವೆಲ್ತ್ ಗೇಮ್ಸ್ ನೀರಜ್ ಮೀರಾಬಾಯ್ ಪದಕ ನಿರೀಕ್ಷೆ. 10 ಕ್ರೀಡೆ 215 ವಿಭಾಗ ಭಾರತದ 126 ಕ್ರೀಡಾಪಟುಗಳು ಭಾಗಿಯಾಗ್ತಾರೆ. ಗ್ಲಾಸ್ಗೋ ಕಾಮನ್ವೆಲ್ತ್ ಗೇಮ್ಸ್ ಕ್ಷಣಗಣನೆ ಮೊದಲುಗೊಂಡಿದೆ. ಜುಲೈ 23 ಆಗಸ್ಟ್ 2 ಸ್ಕಾಟ್ಲೆಂಡ್ನ ಬಂದರು ನಗರದಲ್ಲಿ ಈ ಕ್ರೀಡಾಕೂಟ ನಡೆಯಲಿದೆ. ಕಾಮನ್ವೆಲ್ತ್ ಸದಸ್ಯ ರಾಷ್ಟ್ರಗಳ 3,000 ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸುತ್ತವೆ. 10 ಕ್ರೀಡೆಗಳ 215 ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಭಾರತಕ್ಕೆ 126 ಕ್ರೀಡಾಪಟುಗಳು ಕಣದಲ್ಲಿದ್ದಾರೆ. ಭಾರತಕ್ಕೆ ಪದಕ ತಂದುಕೊಡುವ ಭರವಸೆ ಮೂಡಿಸಿರುವ ದೊಡ್ಡ ತಾರೆಗಳು ನೀರಜ್ ಚೋಪ್ರಾ, ಲವ್ಲಿನಾ ಬೊಗುಹೈನ್, ಮುರಳಿ ಶ್ರೀಶಂಕರ್, ಮೀರಾಬಾಯಿ ಚಾನು ಮೊದಲಾದವರಿದ್ದಾರೆ. ಆದರೆ ಭಾರತದ ಪ್ರಮುಖ ಸ್ಪರ್ಧೆಗಳಾದ ಕುಸ್ತಿ, ಬ್ಯಾಡ್ಮಿಂಟನ್, ಹಾಕಿ ಮತ್ತು ಟೇಬಲ್ ಟೆನಿಸ್ ಪರ ಈ ಬಾರಿ ಕೈಬಿಡಲಾಗಿದೆ. 2022 ಬರ್ಮಿಂಗ್ಹ್ಯಾಮ್ ಗೇಮ್ಸ್ನಲ್ಲಿ ಭಾರತ 61 ಪದಕಗಳೊಂದಿಗೆ 4 ಸ್ಥಾನ ಪಡೆದಿತ್ತು. ಆದರೆ ಈ ಬಾರಿ ದೊಡ್ಡ ನಿರೀಕ್ಷೆ ಇರಿಸಿಕೊಳ್ಳುವಂತಿಲ್ಲ. ಕೇವಲ ಅಥ್ಲೆಟಿಕ್ಸ್, ಬಾಕ್ಸಿಂಗ್, ವೇಟ್ ಲಿಫ್ಟಿಂಗ್ ಸ್ಪರ್ಧೆಗಳಲ್ಲಿ ಪದಕ ಗೆಲ್ಲಬೇಕಾಗಿದೆ. ನೀರಜ್ ಪದಕ ಖಾತ್ರಿ ಎಂಬಬಹುದು. ಅದೇ ರೀತಿ ಶಂಕರ್ ಮಹಾದೇವನ್, ರಶ್ಮಿಕಾ ಮಂದಣ್ಣ ಶೋ ಇಲ್ಲಿ ಇರಲಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಚಾಂಪಿಯನ್ ಸ್ಪೇನ್ಗೆ ಅದ್ದೂರಿ ವಿಜಯೋತ್ಸವ ಎಂದಿದೆ ಇನ್ನೊಂದು ಸುದ್ದಿ. ಉದ್ದೇಶಪೂರ್ವಕವಾಗಿ ನೋಂಬಲಿಸಿದರೆ ಪಂದ್ಯದಿಂದಲೇ ಅಮಾನತು ಎಂದಿದೆ ಬಿಸಿಸಿಐ. 2027-26-27 ದೇಶೀಯ ಕ್ರಿಕೆಟ್ ಋತುವಿಗೆ ಸಂಬಂಧಿಸಿ ಬಿಸಿಸಿಐನ ಹೊಸ ನಿಯಮವನ್ನು ಘೋಷಿಸಿದ ಪಂದ್ಯವೊಂದರ ವೇಳೆ ಬೌಲರೊಬ್ಬ ಉದ್ದೇಶಪೂರ್ವಕವಾಗಿ ಫ್ರಂಟ್ ಫುಟ್ ನೋಂಬಲ್ ಎಸೆದದ್ದು ಅಥವಾ ಚೆಂಡು ಪಿಚ್ ಆಗದೆ ಸೊಂಟಕ್ಕಿಂತ ಎತ್ತರದಲ್ಲಿ ಕಂಡು ಹೋದದ್ದು ಅಂದರೆ ಅಂಥ ಬೌಲರನ್ನು ಪಂದ್ಯದಿಂದಲೇ ಅಮಾನತುಗೊಳಿಸಲಾಗುತ್ತದೆ ಎಂದು ಬಿಸಿಸಿಐ ಪ್ರಕಟಗೊಳಿಸಿದೆ. ಅದೇ ರೀತಿ ದಿನದಂತ್ಯದ ಕೊನೆಯ ಓವರ್ ವೇಳೆ ವಿಕೆಟ್ ಉರುಳಿದರೂ ಓವರ್ ಮುಗಿಯುವರೆಗೂ ಆಟ ಮುಂದುವರಿಬೇಕು. ಫಲಿತಾಂಶ ಖಾತ್ರಿಯಾಗಿದ್ದರೂ ಕೂಡ ಅಂತಿಮ ಇನ್ನಿಂಗ್ಸ್ನಲ್ಲಿ ಡಿಕ್ಲೇರ್ ಮಾಡುವಂತಿಲ್ಲ ಅಥವಾ ಇನ್ನಿಂಗ್ಸ್ ಬಿಟ್ಟುಕೊಡುವಂತಿಲ್ಲ. ಫಾನಿಯ ವೇಳೆ ತಂಡದ ಕೋಚ್ಗಳು ಮೈದಾನಕ್ಕೆ ಪ್ರವೇಶಿಸಲು ಅವಕಾಶವಿರಲಿದೆ. ಹೊಸ ನಿಯಮದಲ್ಲಿ ಚೆಂಡೆಸೆಯುವ ಸಮಯದಲ್ಲಿ ಮಾತ್ರ ಕೀಪರ್ಗಳನ್ನು ಗ್ಲೌಸನ್ನು ವಿಕೆಟ್ನಿಂದ ಇರಿಸಿದರೆ ಸಾಕು ಎಂದು ವರದಿ ಹೇಳಿದೆ. ಅದೇ ರೀತಿ ಭಾರತ ಜಿಂಬಾಬೆ T20 ಸರಣಿ ಇಬ್ಬರಿಗೂ ಸಮಾನ ಅವಕಾಶ. ಪ್ರವಾಸಿ ಭಾರತ ಮತ್ತು ಜಿಂಬಾಬೆ ತಂಡಗಳ ನಡುವಿನ 3 ಪಂದ್ಯಗಳ T20 ಸರಣಿ ನಾಳೆಯಿಂದ ಆರಂಭಗೊಳ್ಳುತ್ತದೆ. 2 ತಂಡಗಳಿಗೂ ಸಮಾನ ಅವಕಾಶ ಇದೆ ಎಂದು ಜಿಂಬಾಬೆ ತಂಡದ ನಾಯಕ ಸಿಕಂದರ್ ರಾಜ್ ಅಭಿಪ್ರಾಯಪಟ್ಟಿದ್ದಾರೆ. 2 ತಂಡಗಳಿಗೂ ಸರಣಿ ಗೆಲ್ಲಲು ಅವಕಾಶ ಇದೆ. ಈ ಸರಣಿಯಲ್ಲಿ ಜಿಂಬಾಬೆ ಸ್ಥಿರ ಪ್ರದರ್ಶನ ಕಾಯ್ದುಕೊಂಡು ಬರಲಿದೆ. ಇದೊಂದು ರಂಜನೀಯ ಕ್ರಿಕೆಟ್ ಸರಣಿ ಆಗಲಿದೆ ಎಂದು 136 ಪಂದ್ಯಗಳ ಅನುಭವಿ ಸಿಕಂದರ್ ರಾಜ ಹೇಳಿದ್ದಾರೆ. ಇದಕ್ಕೆ ಭಾರತ ವಿಶ್ವ ಚಾಂಪಿಯನ್ ಆಗಿದ್ದರೂ ಕೂಡ ಇತ್ತೀಚಿನ T20 ವೈಫಲ್ಯ ಪ್ರಮುಖ ಕಾರಣವಾಗಿದೆ. 2017 ಬಳಿಕ ಶ್ರೀಲಂಕಾ ಪ್ರವಾಸ ಶೀಘ್ರದಲ್ಲೇ ತಂಡದ ಪ್ರಕಟಗೊಳ್ಳಲಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಆಗಸ್ಟ್ 15-30 ವಿಶ್ವಕಪ್ ಹಾಕಿ 2026 ಭಾರತಕ್ಕೆ ಹರ್ಮನ್ ಪ್ರೀತ್ ನಾಯಕ ಎಂದಿದೆ ವರದಿ. ಚಿನ್ನಧಾರಣೆ 70 ರೂಪಾಯಿ ಏರಿಕೆಯಾಗಿದೆ. 13,320 ರೂಪಾಯಿ ಪ್ರತಿ ಗ್ರಾಮ್ಗೆ. ಬೆಳ್ಳಿ ಧಾರಣೆ 1,100 ರೂಪಾಯಿ ಏರಿಕೆಯಾಗಿದ್ದು 227,300 ರೂಪಾಯಿ. ಮೊಟ್ಟೆ ದರ 770 ರೂಪಾಯಿ 100ಕ್ಕೆ. ಮಲ್ಲಿಗೆ 280, ಜಾಜಿ 140 ರೂಪಾಯಿ ಅಟ್ಟೆಗೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಯಲ್ಲಿ, ವೆಬ್ಸೈಟ್ಗಳಲ್ಲಿ ಪ್ರಕಟನಂತೆ. ಶೀಘ್ರ ಬ್ಯಾಕ್ಲಾಗ್ ಹುದ್ದೆ ಭರ್ತಿ, 22,000 ಹುದ್ದೆ ಭರ್ತಿಗೆ ರಾಜ್ಯ ಸರ್ಕಾರ ನಿರ್ಣಯ. ಸ್ಕಾಲರ್ಶಿಪ್ ಮೊತ್ತ ಹೆಚ್ಚಿಸುವ ಬಗ್ಗೆಯೂ ಕ್ರಮ ಎಂದಿದೆ ವರದಿ. ಆರ್ಥಿಕ ಹಿಂದುಳಿದ ಬ್ರಾಹ್ಮಣರಿಗೆ ಯೋಜನೆ. ವಿಶ್ವವಿದ್ಯಾಲಯ ಸೇರಿದಂತೆ ಪ್ರಮುಖ ಕೇಂದ್ರಗಳಲ್ಲಿ ಬ್ಲ್ಯಾಕ್ ಲಾಗ್ ಹುದ್ದೆಗಳ ಭರ್ತಿಗೆ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದು ಸರ್ಕಾರ ಘೋಷಿಸಿದೆ. ಅದೇ ರೀತಿ ಮತ್ತಷ್ಟು ವರದಿಗಳು, ಮತ್ತಷ್ಟು ಸುದ್ದಿಗಳನ್ನು ನಾವು ನೋಡುವುದಾದರೆ ಈ ದಿನದ ಪತ್ರಿಕೆಯಲ್ಲಿ, ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಂತೆ. ಮರೋಳಿ ಪಡೀಲ್ ರಾಷ್ಟ್ರೀಯ ಹೆದ್ದಾರಿ ರಾತ್ರಿ ಉರಿಯಾದ ಬೀದಿ ದೀಪಗಳು ಎಂದಿದೆ ಇನ್ನೊಂದು ಸುದ್ದಿ. ಅದೇ ರೀತಿ ರಸ್ತೆಯಲ್ಲಿ ಸಂಚರಿಸುತ್ತಿರುವ ಪಾದಚಾರಿಗಳು ಅಪಘಾತದ ಭೀತಿ. KPT ಜಂಕ್ಷನ್ ಬಳಿ ಫುಟ್ಪಾತ್ ಅವ್ಯವಸ್ಥೆ ಇದೆ ಎಂದಿದೆ ವರದಿ. ವಿದ್ಯಾರ್ಥಿಗಳು, ಸಾರ್ವಜನಿಕರು ಓಡಾಡುವ KPT ಜಂಕ್ಷನ್ ಬಳಿ ಫುಟ್ಪಾತ್ ಅವ್ಯವಸ್ಥೆಯಿಂದಾಗಿ ಅಪಘಾತ ಸಂಭವಿಸುವ ಅಪಾಯ ಉಂಟಾಗಿದೆ ಎಂದು ಕೂಡ ಇಲ್ಲಿ ವರದಿಯೊಂದು ಹೇಳಿದೆ. ಅದೇ ರೀತಿ ಮತ್ತಷ್ಟು ಸುದ್ದಿಗಳು, ಮತ್ತಷ್ಟು ವರದಿಗಳನ್ನು ನಾವು ನೋಡುವುದಾದರೆ ಇವತ್ತಿನ ಪತ್ರಿಕೆಯಲ್ಲಿ ಮತ್ತು ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಂತೆ. ಹೊಳೆಗೆ ಬಿದ್ದ ಯುವತಿಯ ರಕ್ಷಣೆ, ಸುಸಜ್ಜಿತ ಸೇತುವೆಯಲ್ಲದೆ ಇಲ್ಲಿ ಸಂಭವಿಸಿದ ಅನಾಹುತ ಎಂದಿದೆ ವರದಿ. ಅಡಿಕೆ ಮರದ ಕಾಲ್ಸಂಕದಿಂದ ಜಾರಿ ಹೊಳೆಗೆ ಬಿದ್ದ ಯುವತಿಯನ್ನು ಸ್ಥಳೀಯರಾದ ಉದಯ್ಕುಮಾರ್ ಶೆಟ್ಟಿ ರಕ್ಷಿಸಿದ ಘಟನೆ ಉಪ್ಪಳದ ದೆರಂಬಳದಲ್ಲಿ ನಡೆದಿದೆ ಎಂದು ವರದಿ ಹೇಳಿದೆ. ಅವರ ಒಂದು ರಕ್ಷಣೆಗೆ ಅದ್ಭುತ ಪ್ರಶಂಸೆ ವ್ಯಕ್ತವಾಗಿದೆ. ಗಿರುಸೊಪ್ಪದಲ್ಲಿ 16 ಸೆಂಟಿಮೀಟರ್ ಮಳೆ ಬಂದಿದೆ ಎಂದು ವರದಿ ಹೇಳಿದೆ. ಧಕ್ಕೆಯಲ್ಲಿ ನೀರಿಗೆ ಬಿದ್ದ ಮಹಿಳೆಯ ರಕ್ಷಣೆಯನ್ನು ಕೂಡ ಮಾಡಲಾಗಿದೆ ಎಂದು ವರದಿ ಹೇಳಿದೆ. ಅದೇ ರೀತಿ ಕೋಟಾ ನೋಟು ದಂಧೆ ಪ್ರಕರಣ, 4 ಮತ್ತೆ ಪೊಲೀಸ್ ಕಸ್ಟಡಿ, 3 ನ್ಯಾಯಾಂಗ ಬಂಧನ ಎಂದಿದೆ ವರದಿ. ಸೊ ಕೇಳುಗರು, ಇದಿಷ್ಟು ಇವತ್ತಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮ. ಮುಂದಿನ ಮಾಧ್ಯಮ ಸುದ್ದಿ ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮ ಭೇಟಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸರ್ವರಿಗೂ ನಮಸ್ಕಾರ.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

0: ಹಲೋ, ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು, ಇವತ್ತು ಪ್ರಸಾರಗೊಳ್ಳುವ ಕಾರ್ಯಕ್ರಮಗಳು. ಇನ್ನು ಕೆಲವೇ ಹೊತ್ತಲ್ಲಿ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ಮೂಡಿಬರುತ್ತೆ. 8:30 ಕೊಂಕಣಿ ಕಾರ್ಯಕ್ರಮ, 9:00 ಮೈಲಾಂಜಿ ಕಾರ್ಯಕ್ರಮ, 9:30 ಕನ್ನಡ ಕಾರ್ಯಕ್ರಮದಲ್ಲಿ ಯಕ್ಷಮಂಗಳ ಕುರಿತು ಮಾಹಿತಿ. ಅದೇ ರೀತಿ ಮತ್ತಷ್ಟು ವಿಚಾರಗಳನ್ನು ನಾವು ನೋಡೋದಾದರೆ 10:00 ಮೈಕಲ್ ತೊಪಾಲಕ, 11:00 ಇವತ್ತಿನ ಯಕ್ಷಗಾನ ಮೂಡಿ ಬರಲಿದೆ. ಇದರಿಂದ ಯಕ್ಷಗಾನ ಭಸ್ಮಾಸುರ ಮೋಹಿನಿಕಂತ 2 ತುಳು ಕಾರ್ಯಕ್ರಮ, 11:30 ತುಳು ಹಾಡುಗಳು, 12:30 ಬಾವಲಾರಿ ಕಾರ್ಯಕ್ರಮ, 1:00 ಜನಪದ ಹಾಡುಗಳು, 3:00 ಒಲವಿನ ಹಾಡು ನೇರ ಪ್ರಸಾರ, 4:00 ಇವತ್ತು ಹೃದಯರಾಗ ಕಾರ್ಯಕ್ರಮ ಮೂಡಿ ಬರಲಿದೆ. 6:00 ರೇಡಿಯೋ ಸಂಜೆ, ಇವಿಷ್ಟು ಇವತ್ತು ಮೂಡಿ ಬರುವಂಥ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
3: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನು ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
2: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ 1,000 ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
5: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುವುದಿಲ್ಲ. ಅಬ್ಬಾ, ಎಲ್ಲಾದರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
6: ತುಂಬ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
7: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು 100 ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಇತ್ತೀಚಿನ ದಿನಗಳ ಕಾಮನ್ ಪ್ರಾಬ್ಲಮ್ಗಳಲ್ಲಿ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಅದು ಕಾನ್ಸ್ಟಿಪೇಷನ್. ಹಾಗೆ ಕಾನ್ಸ್ಟಿಪೇಷನ್ ಯಾವ ಕಾರಣಗಳಿಂದ ಉಂಟಾಗುತ್ತೆ, ಇದಕ್ಕೆ ಯಾವ ರೀತಿ ಡಯಟ್ ಫಾಲೋ ಮಾಡಬೇಕು, ಅದ್ರ ಜೊತೆಗೆ ಏನೆಲ್ಲ ಇತರ ಪರಿಹಾರಗಳಿವೆ, ಚಿಕಿತ್ಸೆಗಳಿವೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞ, ಹಾಗೆಯೇ ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಿ ಎ ಕಿಶೋರ್ ಅವರು. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಸರ್. ನಾನು ಹೇಳ್ದಂಗೆ ಕಾನ್ಸ್ಟಿಪೇಷನ್ ತುಂಬಾ ಕಾಮನ್ ಆಗಿಬಿಟ್ಟಿದೆ, ಅದು ನಮ್ಮ ಲೈಫ್ ಸ್ಟೈಲ್ ಇಂದ ಆಗಿರ್ಬೋದು ಅಥವಾ ಬೇರೆ ಪ್ರಾಬ್ಲಮ್ಸ್ ಇಂದ ಆಗಿರ್ಬೋದು. ಸೊ ಇದಕ್ಕೆ ಏನೆಲ್ಲ ಪರಿಹಾರಗಳಿವೆ, ಕಾರಣಗಳೇನು ಅಂತ?
2: ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಕಾಸೇಟಿವ್ ಫ್ಯಾಕ್ಟರ್ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಕಾನ್ಸ್ಟಿಪೇಷನ್ ಅಂದ್ರೆ ಯಾರೋ ವಯಸ್ಸಾದವ್ರಿಗೆ, 70 ವರ್ಷ ಆದವ್ರಿಗೆ, ಲೇಜಿ ಲೈಫ್ ಸ್ಟೈಲ್, ಲ್ಯಾಸ್ಟಿಟ್ಯೂಡ್ ಲೈಫ್ ಸ್ಟೈಲ್, ಸೋಮಾರಿಗಳಿಗೆ ಮಾತ್ರ ಬರ್ತಕ್ಕಂಥ ಒಂದು ವ್ಯಾಧಿ, ಜಡ್ಡು, ಕಾಯಿಲೆ ಅಥವಾ ಅವಸ್ಥೆ ಅಂತ ಏನು ಕರಿತಾ ಇದ್ವಿ. ಇವತ್ತು ಅತ್ಯಂತ ಸರ್ವೇ ಸಾಮಾನ್ಯ ಎಲ್ಲ ವಯಸ್ಸಿನಲ್ಲೂ ಕಾನ್ಸ್ಟಿಪೇಷನ್ ಅಂತ ಪ್ರಾಬ್ಲಮ್ಸ್ನ ನಾವು ಕೇಳ್ತಾ ಬರ್ತಿರ್ತೀವಿ. ಯಾಕೆ ಅಂದರೆ ಬೆಡ್ರೂಮಿಂದ ಹಿಡಿದು ಕ್ಲಾಸ್ ರೂಮ್ವರೆಗೂ ನಮಗೆ ಇವತ್ತು ಕ್ಯಾಬ್ನ ಫೆಸಿಲಿಟಿ ಇದೆ. ಮೊದಲು ಒಂದು ಮನೇಲಿ ಹೆಣ್ಮಗಳು ಕಸ ಹೊಡಿತಾ ಇದ್ಲು, ಸಹಿಸ್ತಾ ಇದ್ಲು, ಪಾತ್ರೆ ತೊಳಿತಾ ಇದ್ಲು, ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿರ್ತಿತ್ತು. ಒಬ್ಬ ಪುರುಷ ಹಾಲು ತರ್ತಿದ್ದ, ಪೇಪರ್ ತರ್ತಿದ್ದ, ತರಕಾರಿ ತರ್ತಿದ್ದ, ಬಿದ್ದು ಹೋಗ್ತಿದ್ದು, ಸೈಕಲ್ ಹೊಡಿತಿದ್ರು, ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು, ವ್ಯಾಯಾಮ ಮಾಡ್ತಿದ್ರು, ಗರಡಿ ಮನೆ ಹೋಗ್ತಿದ್ರು. ಇವತ್ತು ಜಿಮ್ ಅಂತಕ್ಕಂಥದ್ದು ಯಾವುದೋ ಒಂದು ಸೆಗ್ಮೆಂಟ್ ಮಾತ್ರ ಮಾಡ್ತಾ ಇದೆ. ಹಾಗಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಇಸ್ ದ ಮೇನ್ ಕಾಸಿಟಿವ್ ಫ್ಯಾಕ್ಟರ್ ಫಾರ್ ದಿ ಗಟ್ ಮೂವ್ಮೆಂಟ್. ಕರಳು ಚೆನ್ನಾಗಿ ಜೀರ್ಣ ಪ್ರಕ್ರಿಯೆ ಆಗಬೇಕು, ಒಂದು ಪೆರಿಸ್ಥಾಲೆಟಿಕ್ ಮೂವ್ಮೆಂಟ್ ಚೆನ್ನಾಗಿ ಆಗಬೇಕು. ಸಾರ ಭಾಗ ಮತ್ತು ಕೆಟ್ಟ ಭಾಗ ಅಂತ ಕರಿತೀವಿ ಆಹಾರದಲ್ಲಿ. ಸಾರ ಭಾಗ ಅಂದರೆ ಯೂಸ್ಫುಲ್ ಪಾರ್ಟು, ಅದು ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಕೆಟ್ಟ ಭಾಗ ಅಂದರೆ ನಾನ್ ಯೂಸ್ಫುಲ್ ಪಾರ್ಟ್ ಅಥವಾ ಎಂಡೋಟಾಕ್ಸಿನ್ಸ್ನ ಶರೀರದಿಂದ ಈಚೆ ಹಾಕಬೇಕು. ಸೊ ಸ್ವೇದ, ಮೂತ್ರ, ಪೂರಿಷ ಅಂದರೆ ತ್ರಿಮಲಗಳು ಅಂತ ಕರಿತೀವಿ. ಮಲ ಅಂದರೆ ಅನ್ವಾಂಟೆಡ್ ಥಿಂಗ್ಸು, ಅದೇನು ತುಂಬ ಅಸಹಿಷ್ಣು ಪದ ಅಲ್ಲ ಅಂದರೆ ಇಂಟಾಲರೆಂಟ್ ವರ್ಡ್ ಅಲ್ಲ ಮಲ ಅಂತ ಮಾತಾಡ್ಬಿಟ್ರಪ್ಪ ಮಾಧ್ಯಮದಲ್ಲಿ ಅಂತ. ಮಲ ಅಂದರೆ ಯಾವುದು ಗಲೀಜು ಅದಕ್ಕೆ ಮಲ ಅಂತ ಕರಿತೀವಿ. ಸ್ವೇದ ಅಂದರೆ ಬೆವರು, ಮೂತ್ರ ಅಂದರೆ ಯೂರಿನೇಷನು, ಪೂರಿಷ ಅಂದರೆ ಡಿಫಿಕೇಷನು, ನಮ್ಮ ಟಾಯ್ಲೆಟೇನು ಪರ್ಸಿಸ್ಟೆಂಟಾಗಿ ರೆಗ್ಯುಲರಾಗಿ ಹೋಗ್ತಿರುತ್ತೆ. ಅವ್ರಿಗೆ ತುಂಬ ಚೆನ್ನಾಗಿ ಹೆಲ್ತಿ ಆ್ಯಂಡ್ ಫಿಟ್ ಆಗಿರ್ತೀವಿ ಅಂತಕ್ಕಂಥ ಒಂದು ಫೀಲಿಂಗ್ ಬರುತ್ತೆ. ಯಾರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಗಮನ ಕೊಡಬೇಕು. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟು ಜಂಕ್ ಫುಡ್ಸ್. ನಾನು ಪೇಸ್ಟ್ರಿ ತಿಂದೆ, ಪಿಜ್ಜಾ ತಿಂದೆ, ಬರ್ಗರ್ ತಿಂದೆ, ಅನೇಕ ಸಂದರ್ಭದಲ್ಲಿ ಕಾನ್ಸ್ಟಿಪೇಷನಲ್ಲಿ ನನ್ನ ಕ್ಲಿನಿಕ್ಗೆ ಬಂದಾಗ ಹೇಳ್ತಿರ್ತೀನಿ, ಸರ್ ಬೇಕ್ರಿ ಅಂದರೆ ಬ್ಯಾಡ್ರಿ ಅಂತ. ಬೇಕ್ರಿ ಅಂದ ತಕ್ಷಣ ಮೈದಾ, ಮೈದಾ ಅಂದ ತಕ್ಷಣ ಜಂಕ್ ಫುಡ್ಡು, ಜಂಕ್ ಫುಡ್ ಅಂದ ತಕ್ಷಣ ಅದು ತುಂಬ ಪ್ರೊಸೆಸ್ ಫುಡ್ಡು, ಜೀರ್ಣ ಆಗಲ್ಲ. ಹಾಗಾಗಿ ಅದನ್ನು ಫಸ್ಟ್ ನೋ, ಬ್ಯಾಡರಿ ನಿಮಗೆ ಅಂತಕ್ಕಂಥ ಒಂದು ಪದ್ಧತಿ, ಬೇಕರಿಗೆ ಬ್ಯಾಡ್ರಿ ಅಂತ ನಾವು ಪದ್ಧತಿ ಒಪ್ಕೊಂಬಂದ್ಬಿಟ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವತ್ತಿನ ಪುಟ್ಟ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಎಂಥ ದುರಂತ ಅಂದರೆ, ಯಾಕೆ ಕಾನ್ಸ್ಟಿಪೇಷನ್ನು? ಬೆಳಗಾಗೆದ್ರೆ ರೆಡಿಮೇಡ್ ಬ್ರೆಡ್ಡು, ಮಧ್ಯಾಹ್ನ 5-6 ಉಪವಾಸ ಅಥವಾ ಇನ್ನೇನೋ ಒಂದು ಜಂಕ್ ಫುಡ್ಡು, ಸಾಯಂಕಾಲ ಬೀದಿ ಬದಿ ಯಾವುದೋ ಒಂದು ಆಹಾರವನ್ನು ತಿಂತಕ್ಕಂಥದ್ದು, ಸಾಯಂಕಾಲ ರಾತ್ರಿ ಊಟ ಮಾಡೋದೇ ಇಲ್ಲ, ಬಿಸ್ಕೆಟ್ಸ್ನ ಮೇಲಿಂದ ಮೇಲೆ ತಿಂತಕ್ಕಂಥದ್ದು, ಕುಕ್ಕೀಸ್ನ ತಿಂತಕ್ಕಂಥದ್ದು, ಬೇಕ್ರಿ ಪ್ರಾಡಕ್ಟ್ಸ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಕ್ಕಂಥದ್ದು, ಇವೆಲ್ಲ ಮಾಡಿದಾಗ ಫಿಸಿಕಲ್ ಆ್ಯಕ್ಟಿವಿಟಿನೂ ಇಲ್ಲದಿದ್ದಾಗ ಆ ಪುಟ್ಟ ಮಕ್ಕಳಿಗೆ ಡೆಫಿನೆಟ್ ದೊಡ್ಡ ಮಟ್ಟದ ಸಮಸ್ಯೆ ಬಂದೇ ಬರುತ್ತೆ. ಇನ್ನೂ ಒಂದು ನಿಮ್ಗೆ ಅಂಶ ಅಂದರೆ, ನೀರು ಕುಡಿಯೋಕ್ಕೆ ಹಿಂಜರಿತಾರೆ. ಹಿಂದಿನ ಕಾಲದಲ್ಲಿ ಯಾರೋ ಮನೆಗೆ ಬಂದರೆ ಫಸ್ಟ್ ಕೊಡ್ತಾ ಇದ್ದಿದ್ದೆ ನೀರು, ಏನು ಬೇಕು ನಿಮಗೆ ಅಂತ. ಇವತ್ತು ಮೊಬೈಲ್ ಚಾರ್ಜರ್ ಬೇಕಂತ ಕೇಳ್ತೀವಿ, ಅದು ಬೇರೆ ವಿಷಯ, ಅದು ಚರ್ಚೆ ಬೇರೆ. ಆದರೆ ನೀರನ್ನು ನಾವು ಕನಿಷ್ಠ ಪಕ್ಷ ಅಂದರೆ 3 ಲೀಟ್ರು, ಗರಿಷ್ಠ ಪಕ್ಷ ಅಂದರೆ 6 ಲೀಟ್ರ್ ನೀರನ್ನು ಕುಡಿದಾಗ ನಿಮ್ಮ ಕರಳಿಗೆ ಚೆನ್ನಾಗಿ ಅದು ಜೀರ್ಣ ಆಗಲಿಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೆ. ಒಂದು ನಾರು ಬೇರು ಹೆಚ್ಚಿನ ಮಟ್ಟದಲ್ಲಿ. ಹಿಂದಿನ ಕಾಲದ ಊಟ ನೋಡಿ, ಇವತ್ತು ಸಿಂಪಲ್ ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ಒಂದು ಮನೆಗೆ ಹೋಗಿ ಊಟ ನೋಡಿ, 2 ಕಾಳು ವಿತ್ ಸ್ಪ್ರೌಟ್ಸ್, ಒಂದಿಷ್ಟು ಸೊಪ್ಪಿನ ಪಲ್ಯ ಬೇಡ. ನೀವು ಬೆಂಗಳೂರಂಥ ಆಹಾರ, ಟ್ರೆಡಿಷ್ನಲ್ ಆಹಾರ ನೋಡಿ, ಒಂದು ಒಳ್ಳೆ ರಾಗಿ ಮುದ್ದೆ, ಅದಕ್ಕೊಂದು ಸೊಪ್ಪಿನ ಸಾರು, ಒಂದು ಒಳ್ಳೆ ಕೋಸಂಬರಿ, ಒಂದಿಷ್ಟು ನಾರು, ಒಂದಿಷ್ಟು ಉಪ್ಪಿನಕಾಯಿ, ಎಲ್ಲ ವಿಧವಾದಂಥ ಖಾದ್ಯಗಳು, ಎಲ್ಲ ವಿಧವಂಥ ರಸಗಳು, ಎಲ್ಲ ವಿಧವಾದಂಥ ಭೇದಗಳು ಆಹಾರದಲ್ಲಿ ಏನಿತ್ತು, ಇದನ್ನು ತಿಂದ ಕಾನ್ಸ್ಟಿಪೇಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಫೈಬರ್ಸ್, ಒಂದು ಕೋಸಂಬರಿಲಿ, ಒಂದು ತರಕಾರಿ ಪಲ್ಯದಲ್ಲಿ, ಒಂದು ಸೊಪ್ಪಿನ ತವ್ವೆಯಲ್ಲಿ ಅಷ್ಟು ಫೈಬರ್ಸು ಶರೀರಕ್ಕೆ ಹೋಗ್ತಾ ಇತ್ತು ಅಂತ. ಇವತ್ತು ನಾನು ಬರೀ ಅನ್ನ ಸಾರು ತಿಂತೀನಿ, ಕೂತ್ಕೊಂಡು ಬಿಡ್ತೀನಿ ಅಂದರೆ ಡೆಫಿನೆಟ್ಲಿ ಈ ಥರದ ಪ್ರಾಬ್ಲಮ್ಸು ತುಂಬ ಜಾಸ್ತಿ ಆಗುತ್ತೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್, ಟಂಗ್ ಇಸ್ ದ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್, ಸ್ಕಿನ್ ಇಸ್ ದ ಇಂಡೆಕ್ಸ್ ಆಫ್ ಬ್ಲಡ್ ಅಂತ ಕರಿತೀವಿ. ಸೊ ಕೋಷ್ಠ ಸರಿ ಇಲ್ಲ ಅಂದರೆ ನಮ್ಮ ಮೆಟಬಾಲಿಸಮು, ಡೈಜೆಷನ್ನು ಚೆನ್ನಾಗಿಲ್ಲ ಅಂದಾಗ ಮನುಷ್ಯನ ನಾಲಿಗೆ ನೋಡಿದ್ರೆ ಅಲಿಪ್ತತೆ ಅಥವಾ ಕೋಟಿಂಗ್ ಅಂತ ಏನು ಕರಿತೀವಿ, ಅದರಿಂದ ಹಿಡಿದು ಅಲ್ಲಿ ಕಾನ್ಸ್ಟಿಪೇಷನ್ ಇರತಕ್ಕಂತಹ ಪ್ರಾಬ್ಲಮ್ಮು, ನಿಮಗೆ ತಲೆನೋವು, ಮೈಗ್ರೇನು, ಅನೇಕ ವಿಧವಂತಹ ಡಿಪ್ರೆಷನ್ನು, ಅನೇಕ ವಿಧವಂತಹ ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ಗೆ ಅದು ಬುನಾದಿ ಆಗುತ್ತೆ. ರೆಮಿಡಿ ಅಂತ ನೀವು ಯೋಚನೆ ಮಾಡಿದ್ರೆ ಆಹಾರ ತುಂಬ ಚೆನ್ನಾಗಿ ಇಟ್ಕೋಬೇಕು, ಚೆನ್ನಾಗಿ ಸೊಪ್ಪು ಸೊಗದೆ ನಾರು ಬೇರನ್ನು ಯಥೇಚ್ಛವಾಗಿ ದೀರ್ಘಕಾಲೀನವಾಗಿ ಎವ್ರಿ ಡೇ ಒನ್ ಆಫ್ ದ ಅದರ್ ಥಿಂಗ್ಸ್ ಡಯಟ್ ಅಲ್ಲಿ ಹೋಗ್ತಕ್ಕಂಥದ್ದು ನೋಡ್ಬೇಕು.
1: ಪರ್ಟಿಕ್ಯುಲರ್ ಆಗಿ ಯಾವ ಆಹಾರಗಳನ್ನು?
2: ಸಿಂಪಲ್ ಪಪ್ಪಾಯ. ಇನ್ನೇನು ಮಲ್ಕೋತೀನಿ ಅನ್ನುವಾಗ, ಸರ್ ಸೀಡ್ಲೆಸ್ ತಗೊಳ್ಳ, ಬೀಜ ಇರತಕ್ಕಂಥ ಬೀಜವನ್ನ ಬಿಸಾಕಿ ಆ ವೆರೈಟಿಯಲ್ಲಿ ಜಾಸ್ತಿ ನಾರಿನಂಶ ಇರತಕ್ಕಂಥ ಒಂದು ಪಪ್ಪಾಯವನ್ನ, ಒಂದು ಇಡೀ ಮೂಸಂಬಿಯನ್ನ, ಒಂದು ಇಡೀ ಆರೆಂಜ್ ಅನ್ನ. ಇನ್ಫ್ಯಾಕ್ಟ್ ನಾನು ಪರ್ಸನಲ್ ಆಗಿ ಅಡ್ವೈಸ್ ಮಾಡೋದು, ಬೀಜ ತೆಗೆದು ಒಳಗಡೆ ಸಿಪ್ಪೆ ಸಮೇತ ಕೂಡ ತಿನ್ನಿ ಅಂತ, ಆರೆಂಜು ಮತ್ತು ಮೂಸಂಬಿಯನ್ನು. ನಾವೇನು ಮಾಡ್ತೀವಿ, ಜ್ಯೂಸ್ ಕುಡಿದ್ಬಿಡ್ತೀನಿ ಸರ್ ಅಂತ ಹೇಳ್ತೀವಿ. ಆ ಜ್ಯೂಸಲ್ಲಿ ಬೇಕಾಗಿರೋ ಫೈಬರ್ಸ್ ಎಲ್ಲ ತೆಗೆದು ಎತ್ತಿ ಬಿಸಾಕಿರ್ತಾನೆ, ಅದು ಚೆನ್ನಾಗಿ ಇಲಿ ಹೆಗಣ ಆಗಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ. ಬೇಡದಿರತಕ್ಕಂಥ ಸಕ್ಕರೆಯನ್ನು ಹಾಕಿ ಅನ್ವಾಂಟೆಡ್ ಎನರ್ಜಿನ ಮಾಡಿ ಅವ್ರಿಗೆ ಡಯಾಬಿಟಿಕ್ ಕನ್ವರ್ಟ್ ಮಾಡಿ ನಾವು ಬಿಟ್ಬಿಡ್ತಾ ಇದ್ವಿ. ಸೊ ಯಥಾವತ್ತಾಗಿ ಚೆನ್ನಾಗಿ ಕಲಂಗ್ರಿ ಹಣ್ಣಾಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ತರಬೂಜ್ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಈ ಥರದ ಐದಾರು ಹಣ್ಣುಗಳನ್ನು ಹೆಚ್ಚಿನ ಮಟ್ಟದಲ್ಲಿ ರಾತ್ರಿ ಊಟ ಆದಮೇಲೆ ಸೇವನೆ ಮಾಡಿ ಮಲ್ಕೊಳ್ತಕ್ಕಂಥದ್ದು ಸಿಂಪ್ಲೆಸ್ಟ್ ರೆಮಿಡಿ. ಇನ್ನೇನು ಮಲ್ಕೋತೀನಪ್ಪ, ನಂಗೆ ಸಿಕ್ಕಾಪಟ್ಟೆ ಕಾನ್ಸ್ಟಿಪೇಷನ್ ಇದೆ, ಹೆಂಗಿದೆ ನಿವಾರಣೆ ಮಾಡೋದು ಹೇಳ್ಕೊಳ್ಳೋಕೆ ಬೇಡ ಮುಜುಗರ ಅಂತಾಗ, ಎಸ್ಪೆಷಲಿ ದ ಸೀನಿಯರ್ ಸಿಟಿಸನ್ಸು, ಅದರಲ್ಲೂ ಡಯಾಬಿಟಿಕ್ಸು, ಒಂದು ಲೋಟ ಸುಡುಬಿಸಿ ನೀರು, 200 ml ಸುಡುಬಿಸಿ ನೀರಿಗೆ 6-8 ml ಆಫ್ ಘೀ, ಪರಿಶುದ್ಧವಾದಂತಹ ತುಪ್ಪ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಡೆನ್ಸಿಟಿ ಬೇರೆ ಇರುತ್ತೆ, ಆಲ್ವೇಸ್ ಘೀ ಫ್ಲೋಟ್ಸ್, ತುಪ್ಪ ತೇಲುತ್ತೆ. ಆ ತುಪ್ಪ ಮತ್ತು ನೀರನ್ನು ಒಂದು ಸ್ಟೀರಲ್ಲಿ ತೊಗೊಂಡು ನೀವು ಕಲ್ಕಿ ಕಲ್ಕಿ ಕಲ್ಕಿ ಘಟ ಘಟ ಅಂತ ಕೊಟ್ಟಿದೆ, ಗುಟುಕು ಗುಟುಕು ಕುಡಿತಾ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯವಾದಂಥ ರೆಮಿಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಒಂದು ಸ್ಪೂನ್ ಬೆಣ್ಣೆ, ಪರಿಪಕ್ವವಾದಂತಹ ಚುಕ್ಕೆ ಬಾಳೆಹಣ್ಣು, ಅಂದರೆ ಚೆನ್ನಾಗಿ ಹಣ್ಣಾಗಿಟ್ಟಿದ್ದಪ್ಪ, ಆ ಬಾಳೆಹಣ್ಣು ಪೂರ್ತಿ ಚುಕ್ಕೆ ಇದೆ ಅಂತ ನಾವೇನು ಪರಿವಹಿಸ್ತೀವಲ್ಲ, ಒಂದು ಪರಿಪಕ್ವವಾದಂತಹ ಚುಕ್ಕೆ ಬಾಳೆಹಣ್ಣು, ಒಂದು ಚಮಚ ಬೆಣ್ಣೆ. ನೀವು ಇಡೀ ರಾತ್ರಿ ಮಲಗಕ್ಕಿನ ಮುಂಚೆ, ಇನ್ನೇನು ಮಲಗ್ತೀನಿ ನನ್ನೆಲ್ಲ ಶೆಡ್ಯೂಲ್ ಮುಗೀತು ಅಂದಾಗ, ಅದನ್ನು ಸೇವನೆ ಮಾಡಿ ಈ ಬಿಸಿನೀರನ್ನು ಕುಡಿತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡ್ರೆ ಆರಾಮಾಗಿ ಸಲೀಸಾಗಿ ಸರಕ್ಕಾಗಿ ಒಂದು ಸಲಿಗೆ ಮೋಷನ್ ಆಗ್ತಕ್ಕಂಥ ವ್ಯವಸ್ಥೆ ಬೆಳಗ್ಗೆ ಆಗುತ್ತೆ. ಯಾವಾಗ ಮೋಷನ್ ಕ್ಲಿಯರ್ ಆಗುತ್ತೆ, ಒಂದು ದಿನ ತುಂಬ ಆಕ್ಟಿವ್ ಆಗಿರುತ್ತೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು.
1: ಬೆಣ್ಣೆ ಬಾಳೆಹಣ್ಣು ತಿಂದ ಮೇಲೆ ಬಿಸಿನೀರು ಕುಡಿಬೇಕು.
2: ಹೌದು,
1: ಕಾನ್ಸ್ಟಿಪೇಷನ್ಗೆ ಸಾಕಷ್ಟು ರೆಮಿಡಿಗಳನ್ನ ತಿಳಿಸಿಕೊಟ್ರಿ ಸರ್, ಥ್ಯಾಂಕ್ ಯು ಸೋ ಮಚ್.
2: ನಮಸ್ಕಾರ.
3: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
4: ಹಾ ಬಂದೆ ಅಮ್ಮ.
3: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
4: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
3: ನೀತಿ, ಹನಿ ಹನಿ ಸೇರಿದ್ರೇನೆ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
4: ಆಯ್ತಮ್ಮ.
0: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ, ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: रेडियो सारंग 107.8 FM
1: ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನಡ್ತಿಕಲ್ಲು ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ನಲ್ಲಿ.
2: ಹೃದಯ ರಾಗ ಹೃದಯ ರಾಗ
3: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಜಬ್ಬಾರ್ ಸಮೋ ಸಂಪಾಜೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
4: ಎಲ್ಲ ಹಿರಿಯ ಕಿರಿಯರನ್ನು ಕೂಡ ಪ್ರೀತಿಯಿಂದ ನೆನಪು ಮಾಡಿಕೊಂಡು ನಮಸ್ಕರಿಸ್ತೇನೆ. ಸಾಧಾರಣವಾಗಿ ನನಗೆ ಪ್ರಾಯ 10 ತುಂಬಿದ ಕಾಲದಿಂದ ನಾನು ಯಕ್ಷಗಾನವನ್ನು ಆಸ್ವಾದಿಸ್ತಾ ಬಂದವನು. ಆ ಕಾಲದಲ್ಲಿ ಕೇಳುತ್ತಾ ಅರ್ಥದ ವ್ಯಾಪ್ತಿ, ಅರ್ಥದ ಆಳ, ಅರ್ಥದ ಹರವು ಇತ್ಯಾದಿಗಳ ಕುರಿತಾಗಿ ಕನಸು ಕಟ್ಟಿಕೊಂಡವನು. ಯಾವಾಗ ಯಕ್ಷಗಾನ ತಾಳಮದ್ದಳೆಯ ಕ್ಷೇತ್ರದಲ್ಲಿ ಅರ್ಥ ಹೇಳುವುದಕ್ಕೆ ನಾನು ಉಪಕ್ರಮಿಸಿದನೋ ಅಲ್ಲಿಂದೀಚೆಗೆ ಕೇಳುವುದು ನನ್ನಿಂದ ತಪ್ಪಿಹೋಯಿತು. ಅದು ಅತ್ಯಂತ ದೊಡ್ಡ ದುರಂತ, ಅತ್ಯಂತ ದೊಡ್ಡ ದೌರ್ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಶೇಣಿ, ಸಾಮಗರು, ತೆಕ್ಕಟ್ಟೆ ಮೊದಲಾದವರೆಲ್ಲ ಸೇರಿದ ವೇದಿಕೆಯಲ್ಲಿ ಅಸಂಖ್ಯ ಅದ್ಭುತವಾದ ರೋಮಾಂಚಕಾರಕವಾದ ಪ್ರಸಂಗ ಪ್ರಕರಣ ಅಂತಹದ್ದನ್ನು ಆಲಿಸಿದ ನನಗೆ ಅತ್ಯಂತ ಪ್ರೀತಿಯ ಕೆಲಸವಾದಂತಹ ಆ ಶ್ರೋತೃವಿನ ಕೆಲಸ ತಪ್ಪಿಹೋದಾಗ ಬಹಳ ನಿರಾಶೆ ಮೂಡಿದ್ದುಂಟು. ಅದು ದೊಡ್ಡ ನೋವಿನ ಸಂಗತಿ ಕೂಡ. ಒಳ್ಳೆಯ ಹೇಳುಗನಾಗುವುದಕ್ಕೆ ಅರ್ಹತೆ ಪಾತ್ರ ಸಿದ್ಧವಾಗುವುದು ಕೇಳುಗನಾಗುವುದರ ದ್ವಾರ. ಹಾಗಾಗಿ ಒಂದು ಸುದೀರ್ಘವಾಗಿ ಒಂದು 3-3.5 ದಶಕಗಳವರೆಗೆ ನಾನು ಹೇಳುತ್ತಾ ಹೋದೆ, ಅವ್ಯಾಹತವಾಗಿ ಆಡುತ್ತಾ ಹೋದೆ. ಉಳಿದವರದನ್ನು ಕೇಳುತ್ತಾ ಹೋದರು, ಅವರಿಗದು ತಟ್ಟಿದ ಬಗೆ, ಅವರಿಗೆ ಅದನ್ನು ಧ್ಯಾನಿಸುವುದಕ್ಕೆ ಅವಕಾಶವಾದ ಬಗೆ ಅದನ್ನಿಟ್ಟುಕೊಂಡು ಅವರು ವಿಮರ್ಶೆ ಮಾಡ್ತಾ ಹೋದರು. ಹಾಗಾಗಿ ನನ್ನ ಒಳಗೊಂದು ಹುಸಿ ಭ್ರಾಂತು ಅಥವಾ ನಾನೊಬ್ಬ ಒಳ್ಳೆಯ ಹೇಳುಗ ಎನ್ನುವಂಥ ಒಂದು ಪರಿಕಲ್ಪನೆ ಅಥವಾ ನಾನೇ ಹೇಳುವುದರಲ್ಲಿ ಶ್ರೇಷ್ಠನೋ ಎನ್ನುವ ವ್ಯಸನ ಇತ್ಯಾದಿ ಮೂಡಿಕೊಳ್ಳುವುದಕ್ಕೂ ಆಸ್ಪದ ಇತ್ತು. ಆದರೆ ಒಳ್ಳೆಯ ಕೇಳುಗನಾಗುವ ಅನುಭವವನ್ನು ಹೊಂದಿಯೇ ನಾನು ಹೇಳುಗನಾಗುವುದಕ್ಕೆ ತೊಡಗಿದ ಕಾರಣದಿಂದ ಅಂತಹ ಯಾವುದೇ ಅಹಂಭಾವವೋ ಭ್ರಮೆಯೋ ಅಥವಾ ನಾನೇ ಹೆಚ್ಚೆಂಬ ಶ್ರೇಷ್ಠತೆಯ ವ್ಯಸನವೋ ನನ್ನನ್ನು ಎಡೆತಾಕಿಕೊಳ್ಳಿಲ್ಲ ಅಂತ ಹೇಳುವುದು ಅಭಿಮಾನದ ಸಂಗತಿ. ಹಾಗಾದರೆ ಒಂದು 3.5 ದಶಕದ ಮೇಲೆ ನಿರಂತರವಾಗಿ ಈಗಲೂ ಕೂಡ ಯಕ್ಷಗಾನದಲ್ಲಿ ಅರ್ಥ ಹೇಳುವ ನನಗೆ ಈ ದಿವಸ ಯಕ್ಷಮಂಗಲ ಪ್ರಶಸ್ತಿ ಸಿಗುವುದರ ದ್ವಾರ 2 ಪ್ರತ್ಯೇಕವಾದ ಪ್ರಯೋಜನಗಳಾದುದನ್ನು ನಾನು ಉಲ್ಲೇಖಿಸಲೇಬೇಕು. ಇಲ್ಲಿಯವರೆಗೆ ನನ್ನ ಕೇಳುಗನ ಸರಣಿ ತಪ್ಪಿಸಿಕೊಂಡಿದ್ದೆ, ಕೇಳುಗನ ಕ್ರಮಾಗತವಾದಂಥ ಪದ್ಧತಿ ತಪ್ಪಿಸಿಕೊಂಡಿದ್ದೆ. ಅದನ್ನು ಇವತ್ತು ಪ್ರೀತಿಯ ಡಾಕ್ಟರ್ ಪಿ ದಯಾನಂದ ಪೈಯವರ ಅದ್ಭುತವಾದ ವರ್ಚಸ್ವಿ ಮಾತುಗಳ ಮೂಲಕ ಮತ್ತೊಮ್ಮೆ ಕೇಳುಗನಾಗುವ ಭಾಗ್ಯ ನನಗೆ ಬಂತು. ಅದಕ್ಕಾಗಿ ನಾನು ಸಂಭ್ರಮಿಸ್ತೇನೆ, ಸಡಗರ ಉಲ್ಲಾಸಗಳನ್ನು ಹೊಂದುತ್ತೇನೆ. ಯಾಕೆಂದರೆ ಮಂತ್ರಮುಗ್ಧನಾಗಿ ನನ್ನ ಪ್ರೀತಿಯ ಆತ್ಮೀಯರಾದಂತಹ ಕೃಷ್ಣ ಪ್ರಕಾಶ ಉಳಿತಾಯರ ಜೊತೆಗೆ ಆಗಾಗ ಗುಸುಗುಸು ಹಂಚಿಕೊಳ್ಳುತ್ತಾ ಅವರ ಮಾತನ್ನು ಬಹಳ ತದೇಕ ಚಿತ್ತತೆಯಿಂದ ತಾದಾತ್ಮ್ಯತೆಯಿಂದ ನಾನು ಆಸ್ವಾದಿಸಿದೆ. ಎಷ್ಟು ಆಳವಾದಂಥ ಅನುಭವ ಹೆಪ್ಪುಗಟ್ಟಿದ ಮಾತುಗಳು, ಅದರ ಜೊತೆಗೆ ನಾವೆಲ್ಲ ಸಾಧಿಸಿದ್ದೇವೆ ಎನ್ನುವಂಥ ಭ್ರಮೆಯ ತುದಿಯಲ್ಲಿ ನಾವಿದ್ದೇವಲ್ಲ, ಆ ಭ್ರಮೆಯ ಆ ತುದಿಯಿಂದ ಕೆಳಗೆ ದುಪ್ಪನೆ ಬೀಳುವ ಹಾಗೆ ಅವರು ಮಾಡಿದ್ದಾರೆ. ಉದಾರತೆ ಎನ್ನುವುದಕ್ಕೆ ಪರಿಪೂರ್ಣವಾದಂಥ ಪರಿಕಲ್ಪನೆ ಮೂರ್ತ ರೂಪವಾದರೆ ಸಾಕ್ಷಾತ್ಕರಣಗೊಂಡ ರೂಪ ಹೇಗೆ ಅಂತ ಹೇಳಿದರೆ ಅವರು ಅಂತ ನನಗೆ ಅರ್ಥ ಆಯಿತು. ಅವರ ಕುರಿತಾಗಿ ನಾನು ಆಡುವುದಿದ್ರೆ ಎಷ್ಟೋ ಸಲ ನನ್ನ ಬಗ್ಗೆ ಬಹುಮುಖ ಪ್ರತಿಭಾವಂತ ಅಂತ ಆಡ್ತಾರೆ. ನಾನು ಅನೇಕರ ಬಗ್ಗೆ ಆಡಿದ್ದೇನೆ, ಇವರೊಬ್ಬ ಬಹುಮುಖ ಪ್ರತಿಭಾಶಾಲಿ. ಆ ಮಾತನ್ನು ನಾನು ಬೇಷರತ್ತು ಹಿಂದಕ್ಕೆ ತಗೊಂಡಿದ್ದೇನೆ. ನಿಜವಾದಂತಹ ಬಹುಮುಖ ಪ್ರತಿಭಾವಂತಿಗೆ ನನಗೆ ಹೆಗ್ಗುರುತು ಘನಸಾಕ್ಷಿ ಸಿಕ್ಕಿದ್ದು ಇವತ್ತು. ಒಳ್ಳೆಯ ಕ್ರೀಡಾಪಟು, ಸಾಂಸ್ಕೃತಿಕವಾದ ಆಸ್ವಾದಕ, ದಾನ ಮಾಡುವುದರಲ್ಲಿ ಎತ್ತಿದ ಕವಿ ಕೈ, ಒಬ್ಬ ಕವಿ ಮನಸ್ಸಿನ ಒಳ್ಳೆಯ ವ್ಯಕ್ತಿಗಳನ್ನು ಪುರಸ್ಕಾರ ಮಾಡುವ ವಿಶಾಲವಾದಂಥ ಅಂತಃಕರಣ, ಅದೆಲ್ಲ ಮೇಳೈಸಿದ ಒಬ್ಬ ವ್ಯಕ್ತಿ, ದೈಹಿಕವಾದಂಥ ಅಶಕ್ತತೆ ಇದ್ದದ್ದು ಹೋದದ್ದು ಪ್ರಾಯ ಆದಾಗ. ಸಾಧಾರಣವಾಗಿ ನಾವು ಈ ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಾಮತೆ, ಕ್ಷೀಯತೆ, ನಶ್ಯತಿ, ಈ 6 ವಿಕಾರ ಭೂಮಿಯ ಮೇಲೆ ಹುಟ್ಟಿದವರಿಗೆ ಉಂಟೇ ಉಂಟು. ಒಂದು ಅಸ್ತಿತ್ವವನ್ನು ಕಂಡ ಮೇಲೆ ಕ್ಷೀಣವಾಗುತ್ತಾ ಕ್ಷಯಗೊಂಡ ಚಂದ್ರನ ಹಾಗೆ ಒಂದು ದಿನ ಬಿದ್ದು ಹೋಗುವುದು ನಿಶ್ಚಿತ, ಅದು ದೊಡ್ಡ ಸಂಗತಿಯಲ್ಲ. ಆದರೆ ಇಚ್ಛಾಕ್ರಿಯ ಜ್ಞಾನ ಅಂತ ಹೇಳುವ ಮೂರು ಮಾತುಗಳನ್ನು ನಾವು ಶಕ್ತಿ ರೂಪವಾಗಿ ಆರಾಧಿಸ್ತೇವಲ್ಲ, ಅದು ಮೂರು ಮೇಳವಿಸಿದ ಹಾಗೆ ಅವರನ್ನು ನನಗೆ ಕಂಡಿತು. ನಾನು ಅವರು ಪ್ರಶಸ್ತಿ ಕೊಟ್ಟದ್ದರಿಂದ, ಪುರಸ್ಕಾರ ಕೊಟ್ಟದ್ದರಿಂದ ಅವರ ಮುಖಸ್ತುತಿ ಆಗಿ ಮಾಡಬೇಕು ಅಂತ ಅನಿಸಿಕೆ ಮೂಡಿ ಮಾಡಿದ್ದಲ್ಲ. ಯಥಾರ್ಥಕ್ಕೂ ನಾನು ಪ್ರಶಸ್ತಿಗಳ ಬೆನ್ನು ಬೀಳುವವನೇ ಅಲ್ಲ. ಯಾಕಂದರೆ ಈ ದಿವಸ ನನಗೆ ಕರಗತವಾದ, ಪ್ರಾಪ್ತಿಸಿದ, ಪ್ರದಾನ ಮಾಡಲ್ಪಟ್ಟ ಪ್ರಧಾನವಾದಂತಹ ಈ ಸಂಪತ್ತಿನ ರೂಪದ ಈ ವಿಶೇಷವಾದ ಕೊಡುಗೆ ಸಾಧಾರಣ 45 ವರ್ಷಗಳ ಹಿಂದೆ ಯಾವ ಕಲ್ಲುಗುಂಡಿಯ ನೆಲದಲ್ಲಿ, ಯಾವ ಸಂಪಾಜೆ ಕೊಯ್ನಾಡಿನ ಮಣ್ಣಿನಲ್ಲಿ ನಾನು ಯಕ್ಷಗಾನಕ್ಕಾಗಿ ಬೆವರು ಸುರಿಸಿದನೋ ಆ ಬೆವರಿನ ಒಂದೊಂದು ಕಣಕ್ಕೆ ಸಂದಾಯತವಾದಂತಹ ಒಂದು ಕೊಡುಗೆ ಸ್ವೀಕೃತಿ ಅಂತ ನಾನು ಭಾವಿಸ್ತೇನೆ. ಯಾರೆಲ್ಲ ಸಂಪಾಜೆಯಲ್ಲಿ ನನ್ನನ್ನು ಕಟ್ಟಿ ಬೆಳೆಸುವುದಕ್ಕೆ, ನನ್ನ ವ್ಯಕ್ತಿತ್ವ ಪರಿಪುಷ್ಟಗೊಳ್ಳುವುದಕ್ಕೆ ನನ್ನೊಳಗಿನ ಕಲಾವಿದನೊಬ್ಬ ಹೃದಯದ ಗೂಡಿನಿಂದ ಇಣುಕಿ ನೋಡುವವನು ಪರಿಪೂರ್ಣವಾದ ಶರೀರವನ್ನು ಹೊಂದಿ ಹೊರಗೆ ಸಾಕ್ಷಾತ್ಕಾರಗೊಳ್ಳುವ ಹಾಗೆ ಮಾಡಿದರೋ ಅವರ ಸಂಖ್ಯೆ ಅಪಾರವಾಗಿದೆ. ನನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದಾದರೆ ಅದೊಂದು ಘನವಾದ ವೈಭವೋಪೇತವಾದ ಸಾಂಸ್ಕೃತಿಕವಾದ ಮೆರವಣಿಗೆ. ಅದು ಸಂಪಾಜೆಯ ಹೆಮ್ಮೆಯ ಪಯಸ್ವಿನಿ ನದಿಯ ದಂಡೆಯಿಂದ ತೊಡಗಿ ಪುತ್ತೂರಿನ ಹೆಬ್ಬಾಗಿಲಿನವರೆಗೆ ಬಂದು ಆ ಬಳಿಕ ವಿದೇಶಗಳವರೆಗೆ ಹೋಗಿ ಆ ಬಳಿಕ ಎತ್ತರವಾದಂತಹ ಮುಂಬಯಿಯ ತುದಿಯಿಂದ ಚೆನ್ನೈಯ ಬುಡದವರೆಗೆ ವಿಸ್ತಾರವಾಗಿ ಅದು ವ್ಯಾಪಿಸಿಕೊಂಡಿದೆ. ಅದೆಲ್ಲವೂ ನನ್ನೊಬ್ಬನ ಕಾರಣದಿಂದ ರೂಪುಗೊಂಡದ್ದಲ್ಲ. ಎನಿತು ಜನ್ಮದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ ತಿಳಿದು ನೋಡಲು ಬಾಳು ಎಂಬುದಿದು ಋಣದ ರತ್ನ ಗಣಿಯೋ. ನಾಡೋಜರಾದಂಥ ಜಿ ಎಸ್ ಶಿವರುದ್ರಪ್ಪನವರ ಈ ಮಾತು ಪದೇ ಪದ ಫಲಕ್ಕಾಗಿ ಒಂದು ಹಾಡಾಗಿ ಒಂದು ರಿದಮ್ ಆಗಿ ನನ್ನ ಹೃದಯದ ಡವಡವದೊಳಗೆ ಸೇರಿಕೊಳ್ಳುತ್ತದೆ. 72 ಸಲ ನನ್ನ ಹೃದಯ ಆರೋಗ್ಯವಂತ ಅಂತ ಸೂಚಿಸುವುದಕ್ಕೆ ಬಡೀತದೆ. ನಾಳೆ ನಿಂತೋದ್ರೆ ನಾನು ಇರುವುದಿಲ್ಲ. ಆ 72ರ ಮೇಲೆ ಮತ್ತೆ 72 ಈ ಜನ್ಮ ಜನ್ಮಾಂತರದ ಋಣಾನುಸಂಬಂಧವನ್ನು ನಾನು ಹೇಳ್ತೇನೆ. ಯಾವ ಕಾರಣಕ್ಕೂ ನಾನು ಈಗ ಬೇರ್ಪಟ್ಟು ನಿಲ್ಲುವವನಲ್ಲ. ಹೋದಲ್ಲೆಲ್ಲ ಕೆಲವೊಮ್ಮೆ ಅವರು ಮುಸಲ್ಮಾನರಾದರೂ ಅರ್ಥ ಹೇಳ್ತಾರೆ ಅಂತ ಹೇಳುವುದನ್ನು ಆಡುವಾಗಲೂ ನಾನು ಅದನ್ನು ಸೋಸಿ ತೆಗೆದಿದ್ದೇನೆ, ಬಟ್ಟಿ ಇಳಿಸಿ ತೆಗೆದಿದ್ದೇನೆ. ಹಾಗೆ ಹೇಳುವಾಗಲೂ ನನ್ನ ಬಗ್ಗೆ ನೇತ್ಯಾತ್ಮಕವಾದ ಅಭಿಪ್ರಾಯ ಅಲ್ಲ. ಮುಸಲ್ಮಾನನಾದರೂ ಸಾಬನಾದರೂ ಅರ್ಥ ಹೇಳ್ತಾನೆ ಅಂತ ಹೇಳುವಾಗ ಅಲ್ಲಿದ್ದದ್ದು ಅನರ್ಘ್ಯವಾದ ಪ್ರೀತಿ ಮಾತ್ರ. ಆ ಪ್ರೀತಿಯನ್ನು ಅವರು ಅಭಿವ್ಯಕ್ತಿಸುವ ಸ್ವರೂಪ ಹಾಗೆ, ಅವ ಅದಾದರೂ ಮಾಡ್ತಾನಲ್ಲ ಅಂತ ಹೇಳುವಲ್ಲಿ ಇದ್ದದ್ದು ಧನಾತ್ಮಕವಾಗಿ ನನ್ನ ಸ್ವೀಕರಣೆಗೆ ಸಿಕ್ಕಿದ್ದು ಪ್ರೀತಿ ಮಾತ್ರ. ಮೊದಲೆಲ್ಲ ನಾವು ಲೆಕ್ಕ ಹಾಕುವಾಗ ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ, ಪುದುಚೇರಿ, ಆ ಬಳಿಕ ಏಷ್ಯಾ, ಇದರಲ್ಲಿ ಗುಂಪಿಗೆ ಸಂಬಂಧಪಟ್ಟ ಪದವನ್ನು ಬೇರೆ ಮಾಡಿ ಅಂತ ನಮಗೆ ಪರೀಕ್ಷೆ ಮಾಡ್ತಿದ್ರು. ಏಷ್ಯಾವನ್ನು ನಾವು ಹೊರಗೆ ಹಾಕ್ತಿದ್ದೆವು, ಯಾಕೆಂದರೆ ಉಳಿದದ್ದೆಲ್ಲ ರಾಜ್ಯ. ಹಾಗೆ ಈಗ ತೆಕ್ಕಟ್ಟೆ, ರಾಮದಾಸ ಮಗ, ಶೇಣಿ, ಪ್ರಭಾಕರ ಜೋಶಿ, ಜಬ್ಬಾರು ಸಮ ಅಂತ ಹೇಳುವಾಗ ಗುಂಪಿಗಾಗದು ಶಬ್ದ ಅಲ್ಲ ಜಬ್ಬಾರು ಸಮ, ಜಬ್ಬಾರು ಸಮನು ಗುಂಪಿಯೊಳಗೆ ಸೇರಿಕೊಳ್ತಾನೆ. ಹಾಗಾಗಿ ಈ ತಾದಾತ್ಮ್ಯತೆ, ಈ ಅನನ್ಯವಾದಂಥ ಒಂದು ಎಳೆ, ಅದು ಭರತ ವರ್ಷದ ಭವ್ಯವಾದಂಥ ಸಂಬಂಧದ ಎಳೆ ಅಂತ ನಾನು ಭಾವಿಸ್ತೇನೆ. ಅದನ್ನೇ ನಾನು ಮೊದಲು ಆಡಿದ್ದು. ಯಾಕೆಂದರೆ ಕಲೆ ಎನ್ನುವುದು ಸಂಸ್ಕಾರವನ್ನು ಕೊಟ್ಟ ಹಾಗೆ ಸ್ನೇಹ ಸೇತುವವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗುತ್ತದೆ, ಹೃದಯದಿಂದ ಹೃದಯಕ್ಕೆ ಬೆಸುಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಮನೋರಂಜನೆಯನ್ನು ಮಾತ್ರ ಕೊಡುವುದಲ್ಲ, ನೊಂದಂಥ ಬೆಂದಂಥ ತಪ್ತವಾದ ಮನಸ್ಸನ್ನು ತಲ್ಲಣಿಸದಿರು ಖಂಡ್ಯ ಅಂತ ಹೇಳಿ ತಾಳು ಮನವೇ ಅಂತ ಹೇಳಿ ಸಮಾಧಾನ ಮಾಡುವುದಲ್ಲ, ಅದು ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುತ್ತದೆ. ರಾಮ ಕಟ್ಟಿದ ಸೇತುವೆಯು ಹಾಗೆ, ಕೇವಲ ದುಷ್ಟನಾದ ರಾವಣನನ್ನು ಕೊಲ್ಲುವುದರ ಮೂಲಕ ದುಷ್ಟವಧೆಯ ಪ್ರತಿನಿಧಿತ್ವದಿಂದ ಸೇತುವೆ ಮಾತ್ರ ಕಟ್ಟಿದ್ದಲ್ಲ, ವಿಭೀಷಣನಂತ ಶಿಷ್ಟನನ್ನು ಉದ್ಧರಿಸುವುದಕ್ಕೂ ಕಾರಣವಾದ ಸೇತುವೆ. ಹಾಗಾಗಿ ಅದು ರಾಮನ ಸ್ನೇಹ ಸೇತುವೆ, ರಾವಣ ಭಂಜಕ ಸೂತ್ರದ ಸೇತುವೆ ಮಾತ್ರ ಅಲ್ಲ, ವಿಭೀಷಣ ಎನ್ನುವವನ ಜೊತೆಗಿನ ಪ್ರಪತ್ತಿ ಸಹಯೋಗದ ಸ್ನೇಹ ಸೇತುವೆ ಹೌದು. ಆ ಕಾರಣದಿಂದ ಹೃದಯದಿಂದ ಹೃದಯಕ್ಕೆ ಸ್ನೇಹ ಸೇತು ಎನ್ನುವುದು ನಿರ್ಮಾಣವಾದರೆ ಒಂದು ವಿಕಸನಶೀಲವಾದಂಥ ಸಮಾಜಕ್ಕೆ ಒಂದು ಬಹುಬಾಹುಳ್ಯದ ಸಂದೇಶವಾಗಿ ಅದು ಸಿಕ್ಕಿದರೆ ಒಟ್ಟು ಸಮಗ್ರವಾದಂತಹ ಸಮುದಾಯದ ಏಕೈಕ ಭಾವ ಮಿಳಿತಕ್ಕೆ ಅದು ಕಾರಣ ಆದರೆ ಆ ಕಲಾವಿದ ಎನ್ನುವವನು ಸಾರ್ಥಕ್ಯವನ್ನು ಹೊಂದುತ್ತಾನೆ. ಇವತ್ತು ನಾನು ಚಿನ್ನಪ್ಪಗೌಡರಿಗೆ ಅಂತೇಳಿ ನಮಸ್ಕಾರ ಮಾಡಿ ಹೇಳಲಿಕ್ಕಿಲ್ಲ, ಧನಂಜಯರಿಗೆ ಅಂತ ನಮಸ್ಕಾರ ಮಾಡಿ ಹೇಳಲಿಕ್ಕಿಲ್ಲ. ಈ ರಂಗ ಅಧ್ಯಯನಕ್ಕಾಗಿ ತನ್ನನ್ನು ತಾನು ನಿರ್ಮಾಣ ಮಾಡಿಕೊಂಡಿರುವ ಕೇಂದ್ರ, ಅರ್ಥಾತ್ ಈ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೆಲೆಗೊಂಡ ನಹಿಜ್ಞಾನೇನ ಸದೃಶಂ ಎನ್ನುವ ಫಲಕದ ಕೆಳಗೆ ಯಾವ ವಿಶಿಷ್ಟವಾದಂಥ ಶಿಕ್ಷಣದ ಉತ್ಕ್ರಾಂತಿಗಾಗಿ ಟೊಂಕ ಕಟ್ಟಿ ನಿಂತಿದೆಯೋ ಮುಂದೆ ಹೇಗೆ ಅಂತ ಗೊತ್ತಿಲ್ಲ. ಒಂದಂತೆಲ್ಲ ಬಂದ ಮೇಲೆ ಇನ್ನು ಪಾಠ ಇರ್ತದೋ ಪದವಿ ಇರ್ತದೋ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾವೆಲ್ಲ ಅದೃಷ್ಟಶಾಲಿಗಳು, ಅರ್ಧಂಬರ್ಧ ಕಲ್ತರು ಒಂದು ಶಾಲೆಯಲ್ಲಿ ಕಲ್ತಿದ್ದೇವೆ ಅಂತ ಸಮಾಧಾನ. ಮುಂದಿನವರಿಗೆ ಅರ್ಧಂಬರ್ಧ ಕಲಿಯುವ ಅವಕಾಶ ಬರಲಿಕ್ಕಿಲ್ಲ. ಯಾಕಂದರೆ A1 ಬಂದ ಮೇಲೆ ಅದೇ A1, ಆಮೇಲೆ ನಾವೆಲ್ಲ ಟೂವಿಗೆ ಬಂದು ಬಿದ್ದು ಹೋಗ್ತದೆ. ಆ ಕಾರಣದಿಂದ ಮುಂದಿನ ಕಾಲದಲ್ಲಿ ಇದು ಇರ್ತದೋ ಇಲ್ಲವೋ ಅಂತ ಗೊತ್ತಿಲ್ಲ. ಭವಿಷ್ಯವನ್ನು ಬಿಟ್ಟು ಬಿಡುವ ನಮ್ಮ ಎಣಿಕೆಗೆ ಬರುವುದಿಲ್ಲ. ಒಂದು ಶಿಕ್ಷಣ ಸಂಸ್ಥೆ ವಿಕಸನಶೀಲವಾದ ನಿಲುಮೆಯನ್ನಿಟ್ಟುಕೊಂಡು ಸಮಗ್ರವಾದಂಥ ಸಾಂಸ್ಕೃತಿಕ ಉತ್ಕರ್ಷೆಯನ್ನೇ ಧ್ಯಾನ ಮಾಡಿಕೊಂಡು ಇಂತಹದ್ದೊಂದು ಕಟ್ಟೋಣವನ್ನು ಒಳಗಿನಿಂದ ಮಾಡಿದೆ ಅಲ್ಲ, ಅದಕ್ಕಾಗಿ ನಾನು ಎಲ್ಲರನ್ನು ಅಭಿನಂದಿಸ್ತೇನೆ. ಮತ್ತೆ ಮತ್ತೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅನುದಾನದ ಭರಪೂರ ಮಳೆಯನ್ನು ಸುರಿಸುತ್ತಿರುವಂತಹ ಆ ದಯಾನಂದ ಪೈಗಳಿಗೆ 100 ಒಂದು 25-30 ವರ್ಷ ಆಯಸ್ಸು ಇರಲಿ ಅಂತ ಹಾರೈಸಿ ನಿಮ್ಮೆಲ್ಲರ ಸಮಕ್ಷದಲ್ಲಿ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಹಾರ್ದವಾದ ಮನಸ್ಸಿನಿಂದ ಮತ್ತು ಈ ಹಿಂದಿಗಿಂತ ಎಲ್ಲ ಹೆಚ್ಚು ಧನ್ಯತೆಯಿಂದ ಮತ್ತು ಸಾರ್ಥಕತೆಯಿಂದ ನಿಮಗೆ ಪಡಮಡುತ್ತಾ ಇದನ್ನು ಸ್ವೀಕರಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
3: ಇಷ್ಟವರೆಗೆ ಜಬ್ಬಾರ್ ಸಮೋ ಸಂಪಾಜೆ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

107.8 FM. Radio Saran. Ega app nalu kuda labhya.

ಹಲೋ, ಹಾಯ್, ನಮಸ್ಕಾರ, ಸಲಾಮ್ ಅಲೈಕುಮ್. ಕೆಟೊಂಡುಲ್ಲಾರಿದ್ದು ರೇಡಿ ಸಾರಂಗ್ 107.85 FM. ಇದೆ ರಂಗ್ ರಂಗ್ರು ಜೀವನ ಇಂಡತೋ ಮೈಕಲ್ ತಬಲ್ಕ ನೇರ ಪ್ರಸಾರ ಕಾರ್ಯಕ್ರಮತಿಗೆ ಎಲ್ಲರಿಗೂ ಕಲ್ಬು ನಿರ್ಞ ಸ್ವಾಗತ. ಮುಂಡೆಂಟುಲೋ ನಾನಿಂಗಲೋ ಆರ್ ಜೆ ಸೈಫುಲ್ಲ ಕುತ್ತಾರ್. ಶ್ರೋತೃಗಳೇ, ಮೈಕಲ್ ತಬಲ್ಕ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಬಿಸಿಯೊತ್ತೊಟ್ಟಿಗೂ ಬೇರೆ ಬೇರೆ ವಿಚಾರಗಳೊಟ್ಟಿಗೂ ಸೊ ಅದೇ ಪಲ್ಮೆ ಕೊರಿಯ ಮಾಹಿತಿಗಳೊಟ್ಟಿಗೂ ಕೂಡ ನಾನಿಂಗಲ್ಟ ಮುಂಡೆಂಟು ಕೂಡ ಬಂದು ಹೊಂಟಿದ್ದೆ. ಸೊ ಲಾಸ್ಟ್ ಟೈಮ್ ಕೂಡ ನಿಂಗಲೊಟ್ಟಿಗೆ SIR ಬಗ್ಗೆ ಕೂಡ ಆದರೆ ಪ್ರಶ್ನೆಂಗ ಕೊರಿಯ ಗೊಂದಲಂಗ. ಸೊ ಅದರಲ್ಲಂಕಿತ ಕೊರಿಯ ಮಾಹಿತಿಗಳು ಕೂಡ ನಾನಿಂಗಲ ಮುಂದಲು ಬೇಯಿಸಿದ್ದೆ. ಸೊ ಅದು ಮಲ್ಲಾಂಟು ಕೊರಿಯ ಯೋಜನೆ ಎಂದ್ರುಂಡ, ಈ ಪರ್ತಿಗ ಬಂಡಂಕಿತ ಕೊರಿಯ ಯೋಜನೆ ಎದುಂಡ, ಅಥವಾ ಎಂದರೆ ಕೊರಿಯ ಈ ಆಕ್ಸಿಡೆಂಟ್ಲ ಕಾಲ್ ಕಲ್ಯಂಗ ಇಟ್ಟಿಕ್ಕು ಅಥವಾ ಕೈ ಕಲ್ಯಂಗ ಇಟ್ಟಿಕ್ಕು ಅಂಕುಲಂಕಿತವರು ನಲ್ಲೂರು August 8, 9 ಅಂಡತೆ ನಾಲ್ಲು ಅನಿವಾಸಿ ಭಾರತೀಯರ ಒಕ್ಕೂಟ ಜಿದ್ದ ಹಂಗೆ ಅಂದರೆ ಪ್ರಸ್ತುತಪಡಿಸಿಕೊಂಡ್ರು ಲಂಕಿತವರು ಕಾರ್ಯಕ್ರಮ ಎಂದ್ರುಂಡ. ಸೊ ಅದರೆಲ್ಲತ್ತೆ ಬಗ್ಗೆಯೂ ಕೂಡ ಮಾಹಿತಿ ಲಾಸ್ಟ್ ಟೈಮ್ ಕೂಡ ಚಂದುಂಟಿದ್ದೆ. ಸೊ ಇದೆಲ್ಲವೂ ಕೂಡ ಮಾಹಿತಿಗೆ ಸಂಬಂಧಪಟ್ಟಂಕಿತ ಕೊರಿಯ ಮಾಹಿತಿ ಆಯಿಟ್ಟಿಂದೆಂಗು ಇಪ್ಪರ್ತಿಗೆ ನಡೆದುಂಟು ಲಂಕಿತ ಕೊರಿಯ ಪ್ರಕರಣ ಇಪ್ಪರ್ತಿಗೆ ನಡೆದುಂಟು ಲಂಕಿತ ಕೊರಿಯ ವಿಚಾರಗಳ ನೋಕು ಮತ್ತು ಮನಸ್ಸಿಗೆ ಚೊಮ್ಮೆ ಬೇಜಾರಾವ್ರದ್ದು ಕೂಡ ಸಹಜಮೆ. ಬಹುಶಃ ನಿಂಕೆಲ್ಲರೂ ಗೊಂತುಂಡು ಈ ಇಪ್ಪರ್ತೆ ಇಪ್ಪಿಪ್ಪ ಬಂದುಂಟು ಲಂಕಿತೋ ಮುಂದಲ್ತೆ ಪೋಲೆಲ್ಲ ಇಪ್ಪ ಕಂಪ್ಲೀಟ್ ಐತ ಬಂದುಂಟು ಲಂಕಿತೋ ಓರೋರ್ ಆಘಾತಕಾರಿ ಸುದ್ದಿಂಗ ಐಟಿಕ್ರಿ ಕೊರಿಯ ನಂಗೆ ಮನಸ್ಸಿಗೆ ಬೇಗ ಎಡಕ್ಕಾಗ ಆವಾತ ಪೋಲ್ತೆ ಕೊರಿಯ ಸುದ್ದಿಗ ಐತಿಕ್ರಿ ಅವ್ರವ್ರಕ ನೋಕು ಮುತ್ತಿಗೆ ಕಣ್ಣರೆ ತನ್ನಿಯ ಉಲ್ಗ್ರಂಕೆತ್ತವರು ಬೇರೆ ಬೇರೆ ರೂಪದಲ್ಲೂ ಲಂಕೆತ್ತ ಪ್ರಕರಣ ಐತಿಕ್ರಿ ನಂಗೆ ನೋಕೋಗ ಸಾಧ್ಯ ಆಯ್ತುಳ್ಳು. ಸೊ ಅವ್ರ ಸೈಡ್ಲ ಅವ್ರ ಭಾಗದಲ್ಲಿ ಬೇರೆ ಬೇರೆ ಬಿಸಿಯತ್ತಲ್ಲಿ ಟೆನ್ಷನ್ಲಿಕ್ರಂಗೆ ಇಕ್ಕರಾರು, ಬೇರೆ ಬೇರೆ ದುಃಖದಲ್ಲಿ ಇದ್ದಂಗೆ ಇಕ್ಕರಾರು, ಬೇರೆ ಬೇರೆ ಸಂದೋಲತಲ್ಲಿ ಇಕ್ಕರಂಗೂ ಕೂಡ ಇಕ್ಕರಾರು, ಅದೆಲ್ಲವೂ ಕೂಡ ಅವ್ರ ಭಾಗದಲ್ಲಿ ನಿಂಡಿತು ನಂಗೆ ನೋಕು ಪಾಯಿಂಟ್ ಆಯಂಗು ಕೊರಿಯ ಮನಸ್ಸರೆ ಹತೋಟಿಗೆ ಕಿಟ್ಟಾತ ರೂಪದಲ್ಲಿ ಕೊರಿಯಲ್ಲಿ ಬೇರೆ ಬೇರೆ ರೂಪದಲ್ಲೂ ಲಂಕೆತ್ತೋ ಕೊಲೆ ಹಾಕರದೈಟಿಕ್ಕು ಸುಸೈಡ್ ಹಾಕರದೈಟಿಕ್ಕು ಅಥವಾ ಇನ್ನಿತರ ಬೇರೆ ಬೇರೆ ಆವರಂಕೆತ್ತೋ ಕೊರಿಯ ವಿಚಾರಂಗ ಐತಿಕ್ಕು ಇದೆಲ್ಲ ನಂಗೆ ನೋಕು ಪೋಂಬತ್ತಗು ಎನಿ ಎನಿ ಎನಿ ಎನಿ ನಂಗೆ ನಾಲ್ಕು ನಾಲ್ಕು ಇದು ಏದು ರೂಪದಲ್ಲಿ ಪೋಯ್ತು ಎತ್ತೂ ಚೊಲ್ರಂಕೆತ್ತೋ ಅವರು ಆತಂಕ ಕೂಡ ಉಂಡು. ಸೊ ಇದೆಲ್ಲದಕ್ಕೂ ಕೂಡ ಅವರು ಪರಿಹಾರ ಎಂದ್ರೆಂಟೈತಿಕ್ರೆ ಇಂಡತೆ ಕಾರ್ಯಕ್ರಮದಲ್ಲಿ ಅವರು ಚಿರಿಯ ಮಟ್ಟದಲ್ಲಿ ನಂಗೆ ಅವರು ಚರ್ಚೆ ಹಾಕ್ರಂಟ ಹೆಂಗೆ ಬಹುಶಃ ನಿಂಗೆ ಅಂದ್ರೆ ಚಲ್ರಾರು ಅದು ಕೂಡ ವೆರಿ ಇಂಪಾರ್ಟೆಂಟ್. ಸೊ ನಂಡ ಭಾಗದಲ್ಲೂ ಲಂಕೆತ್ತೋ ಕೊರಿಯ ಅಭಿಪ್ರಾಯ ನಾನು ಚೊಂದುಂಟು ಬೋಂಡೆ. ಸೊ ನಿಂಕುಂ ಅಭಿಪ್ರಾಯ ಹೆಂಗಿಂದಂಟೆ ಕಂಡೆ ಖಂಡಿತ ಮೈಟು ಕೂಡ ಹಚ್ಚಲ್ಲ 6364204949. ನಾ ಎಂದ್ರೆ ಚಲೋಂಟು ಬಂದುಂಟಲ್ಲ ಎಂದ್ರೆ ಚಂದಂಟ ಹೆಂಗೆ ಇಪ್ಪ ನಂಗೆ ಮೊಬೈಲ್ ಇರ್ತದೆ ನಂಗೆ ನೋಕೋ ಪಾಯಿಂಟ್ ಕರೆಂಟ್ ಹೆಂಗು ನಂಗೆ ಮೊಬೈಲ್ ನಂಗೆ ಕಾಂಡದೆ ಕೊಲೆ ಕಾಂಡದೆ ಸುಸೈಡ್ ಅಥವಾ ಯದಾವ

ಗಂಟೆ ಸುರುತ್ತೆಗಾದೆ. ಈಗ ಆದರೆ ಅರ್ಥ ಇದ್ರೆ ಜೊತೆ ಹೆಂಗಿಪ್ಪ ಲಾಕ್ ಅನ್ಕರೆ ಕೋಟಿ ಅವ್ರ ಕಾರಲ್ಲಿ ಇಡ್ಕರ ಆಲ್ಮಾರು ಹಂಗ ಅದ್ರೆ ಎಂದ್ರೆ ಯಾವ್ದು ಸೋಕೇಸಲೆಂದು ಬೇಕು ಅವ್ಲೆ. ಅದ್ರ ಬಗ್ಗೆ ನಂಡೆ ಅವ್ರ ಗಾದೆ, ಗಾಡಿ ಕೋಟಿ ಉರ್ಪೇರ್ದ ಆಯಂಗುಂ ತೆರುಕು ಇಲಿಯಾಂಟಿಕ್ಕುವ. ಇನ್ನೊರ್ ಗಾದೆ ಅಂದ್ರೆ ಜೊತೆ ಹೆಂಗ ಇಪ್ಪ ಕೃಷಿ ಎಲ್ಲ ಬುಟ್ಟುವ ಎಂಟುಂಡು, ಕಂಡತ್ತಲೆಲ್ಲ ಬೆಲೆ ಬೆಲೆ ಅವ ಎಂಟುಂಡು. ಅದಕ್ಕೆ ಸಂಬಂಧಪಟ್ಟವ್ರ ಗಾದೆ, ಕಂಡತ್ತಲು ಕಟುವಾನ ಕೆಟ್ಟ ಕಟುವಾನತ್ತಲು ಅರಿಯುಂಡಾಕೋಗು ಆವಲೆ. ಇನ್ನೋರ್ ಗಾದೆ ಇದು ಜೊತೆ ತೆಲ್ಲು ಮುನ್ನಲ್ತೆ ಗಾಡ್ದಾಗಿ ಸೇರ್ಪಾಡ್ ಎಂಟುಲ್ಲೇದು, ಎಟ್ಟಿ ತುಲ್ಯಂಗ್ ಚಟ್ಟಿಗ್ ಇನ್ಸಾನು ತುಲ್ಯಂಗ್ ಖಬುರುಗು. ಇನ್ನೋರ್ ಗಾದೆ ಉಂಡು, ಉಪ್ಪು ಇಡಾತ್ತೆ ಚೋರು ಚಪ್ಪೆ ಪೆಣ್ಣಿಂಗ ಇಲ್ಲಾತ್ತೆ ಅವ ಚಪ್ಪೆ. ಎಟ್ಟಿ ತುಲ್ಯಂಗ್ ಚಟ್ಟಿಗ್ ಇನ್ಸಾನ್ ತುಲ್ಯಂಗ್ ಖಬುರುಗು ಜೊತೆಂಗ್ ಎಟ್ಟಿ ಎತ್ತರವು ತುಲ್ಲು ಆಯಂಗಾದ್ರೆ ಪಿಚ್ಚಮಿದ್ರೆ ಇದಕ್ಕೆ ಬಿಸಲಿಗೆ ಇಟ್ಟದ್ ಕರಿಯಾಕ್ರೆ. ಅದೇ ಬಲೆ ಇನ್ಸಾನ್ ಎತ್ತರ ತುಲ್ಯಂಗ್ ಲಾಸ್ಟ್ ಮರ್ಚಿಂಗೊಂಡಿದ್ ಖಬುರ್ಗೆ ಇಡ್ಡಿ. ಅದೇ ಬೇಲೆ ಉಪ್ಪು ಇಡಾತ್ತೆ ಚೋರು ಚಪ್ಪೆ ಪೆಣ್ಣಿಂಗ ಇಲ್ಲಾತ್ತೆ ಅವ ಎಪ್ಪನ ಅದು ಚಪ್ಪೆಮೇ ಐತಿಕ್ರಿ ಆವತ್ತಲಿಂದ ನರ್ಕಲೆ ಚೊಲ್ಲೇದು ಅವರಿದು. ಇನ್ನೋರ್ ಗಾದೆ ನಂಡೇದು, ಇಪ್ಪ ಪೆಣ್ಮಕ್ಕ ಆನ್ಮಕ್ಕ ಪೆಂಜೇರ್ ಮಂಗಿಲಾಯ ಸಾತ್ ಪೆಣ್ಣಿಂಗಲೆ ಪೆಂಜೇರಿ ಪಿರ್ಸ ಕೇಟತ್ತು ಉಮ್ಮರೆ ಮರಕ್ರ. ಇದರ ಬಗ್ಗೆ ಐತಿಕ್ರಿ, ಉಮ್ಮರೆ ಪಿರ್ಸ ತೆರೆಯತ್ತೆ ಅವನು ಪೆಂಜಾಯಿರೆ ಪಿರ್ಸ ತೆರೆಯುವ ಅನ್ನ ಅಮಸರ ಹಾಕೊಂಡಲ್ಲೇ. ಅಕ್ಕಿಯರಿಗೋರ್ ಗಾದೆ, ಆಡು ತೊಡತ್ತೆ ಎಲೆ ಇಲ್ಲೇ ಮೊಬೈಲ್ ಇಲ್ಲಾತೆ ಅವ ಇಲ್ಲೇ. ಇದರೆ ಅರ್ಥ ಚಲೋ ನಂಟಿಲ್ಲೇ.

ಗಾದಾಯಿಟ್ಟಿದ್ದರು ಚಕ್ಕರ ಫಲಕ ಕೇಕೊಗು ಚಂದ, ಎತ್ತರೆ ಆಲ್ಮಾರು ಫಲಕ ಬರೆಯೆಂಬ ಚಂದ ಫಲಕ ಬರೆಯರು ಉಂಡು ಉಂಡು ಆ ಎಂಗುಂ ಚಲ ಆಲ್ಮಾರ ಫಲಕತ್ತಿ ಚಂದ ಮಾತ್ರ ಇಕ್ಕರು ಪೆರವ್ಲು ಉದ್ದೇಶ ಬ್ಯಾರಮ್ಮೆ ಆಯ್ತಿಕ್ಕರು ಚಲ ಆಲ್ಮಾರಿ ಈ ಫಲಕತ್ತ ನಂಬರಾರು ಚಂದತ್ತ ಫಲಕ ಕೇಕೊಂಬೋ ಉಣ್ಣಗಳ ಪೊಗಳಿ ಉಂಟುಲ್ಲ ಅಂತ ನಂಗ ಬ್ಯಾರ್ಕಿರ ಆಯಂಗು ಉಣ್ಣಗಳ ಪೆರಲು ಮಂಗಾಕರೊಂಟು ನಂಗೆ ಗೊಂತಿಲ್ಲ ಅಂಗನಾಯದಲ್ಲಿ ಚಕ್ಕರ ಫಲಕ ನಂಬಗು ತೀರ ನಂಬೆಂಗು ನಂಗ ಮಂಗಾವರು ಖಂಡಿತ ಜಂಡ ಮತ್ತು ಗಾದಾಯಿಟ್ಟಿಕ್ಕರು ಲಾಭ ಇಲ್ಲ ಅಂಟು ಬ್ಯಾರಿ ಬೆಲ್ಲತ್ತಲು ಪೋಯ್ತಿಲ್ಲ ಒರು ನಾಳು ಒರು ರಾಯತ್ತಲು ಜೋರು ಮಲೆ ಬಂದಿಂತು ಮಲದ ತನ್ನಿ ನೊರ ನಿಂತು ಬೆಲ್ಲ ಬಂದಿಂತು ಎಲ್ಲಾ ಆಲ್ಮಾರು ಬೆಲ್ಲತ್ತ ನೋಕಿಯೋ ಇನ್ನಾರು ಎಂದು ಬೆಲ್ಲ ಭಾವ ಅಂಟು ಚೆನ್ನೊಂಟು ಇನ್ನಾರು ಅತ್ತರ ನಾಳತ್ಲು ಒರು ಬ್ಯಾರಿ ಬೆಲ್ಲತ್ಲು ಪೋಯೋ ಇನ್ನ ಅಪ್ಪ ಎಲ್ಲಾರು ಅದೀಸಾಯಾರು ಛ ಉನ್ನು ಬೆಲ್ಲ ಪೋಯಲ್ಲೇ ಭಾವ ಅಂಟು ಬೊಬ್ಬಿಟ್ಟಾರು ಪಿನ್ನ ನೋಕೊಂಬ ಎಂದ್ರು ತೆಲ್ಲು ಪಾರ್ತಟ್ಟು ನೋಕೊಂಬ ಉನ್ ಜಂಡ ತ್ಯಾಂಗ ಬಿಡ್ಚ ಬಂದೋಂಟುಲ್ಲ ಉನ್ ಬೆದ್ದಿಗೆ ಪೋಯಿರಲ್ಲ ತ್ಯಾಂಗ ಬೆಲ್ಲತ್ಲು ಪೋಯ್ಕು ಉನ್ನು ಬೆಲ್ಲತ್ಲು ಪೋಯಿರೋ ಅಂಗನ ಲಾಭ ಇಲ್ಲ ಅಂಟು ಬ್ಯಾರಿ ಬೆಲ್ಲತ್ತಲು ಪೊಯ್ತಿಲ್ಲ ಅಂಟು ಚೆಲ್ರಾರು ಮೂನಾವತ್ತ ಗಾದಾಯಿಟ್ಟಿಕ್ಕರು ವರಂಗೆ ಉಂಡು ಅಂತ ವರಂಗೆ ಪೋಲ ಹಾಕಿ ಉಂಡು ಅಂತಗಾವಲ್ಲ ಒರ್ತ ವರಂಗಿಯಂಗು ಅವನಿಗೆ ಒರಕು ಪಿಡಿಚಿ ತಿಕ್ಕರು ಅವಂಡು ಒಂತಿಯಂಗು ಅವನು ಎನಿಕ್ಕರ ವರಂಗೆ ಪೋಲ ಹಾಕಿ ಉಂಡು ಅಂತಗಾವಲ್ಲ ಅದೇ ಪೋಲ ಪಡಿಕೊಗು ಮನಸ್ಸಿಂದ ಅವನಿಗು ಪಡಿಪು ಇಲ್ಲಾತವ್ ನಲ್ಲ ಪಡಿಪಾಟಗು ಅವರು ಆ ಎಂಗುಂ ಅರ ಪಡಿಪು ಇನ್ನವನಿಗು ತಲೆಯಲ್ಲಿ ಚದಿ ಬೆಚ್ಚವನಿಗು ಪಡಿಪು ಇನ್ನಗಳ ಪೋಲ ಹಾಕಿ ಅವನಿಗೂ ಪಡಿಪಾಟಗೂ ಸಾಧ್ಯ ಇಲ್ಲ ಅವನು ಪಡಿಕರದು ಇಲ್ಲ ನಾಲಾಮತ್ತೋ ಗಾದಾಯಿಟ್ಟಿಕ್ಕರು ಅವತ್ತುಗು ಮಾರಿ ರಾಯತ್ತಲು ಉಪಕಾರಿ ಎತ್ತರೇ ಆಲ್ಮಾರ ರಾಯತ್ತಲು ಬಾರಿ ಪೇರೆತ್ತಿಕ್ಕರಾರು ಎಲ್ಲಾರ್ಗುಂ ಪಿರಿಸ ಕಾಟ್ರಾರು ಬೇನ್ಮಾಯ ಪೋಲ ಉಪಕಾರ ಹಾಕರಾರು ಕಲಬಿಸಲು ಬಿತ್ತಿಟ್ಟಂಗು ದಾನ ಧರ್ಮ ಹಾಕರಾರು ಎಂದಿಗೆ ಚೆನ್ನೆಂಗು ಅವನಿಗು ಪೇರ್ಬೇನು ರಾಯತ್ತಂಗ ಅವಂಡ ಪೊಗಲನು ಆ ಎಂಗು ಈ ಮೊತ್ತು ಅವಂಡ ಔತ್ರ ಅವಸ್ಥೆ ಪಡಚೋನಿಗೆ ಗೊಂತು ಉಂಡತ್ತರ ಬೆಲೆಯ ಮಾರಿ ಅವಂಡವತ್ತಲ ಆರು ಇಲ್ಲ ಅವಂಡವತ್ತು ಅವನು ಎಂದು ಕೊಡುಕರೂ ಇಲ್ಲ ನೋಕರೂ ಇಲ್ಲ ಒಟ್ಟಾರ ಉಂಡ ಚಂತು ಅಂಗಲ ಸಮಯ ಇಲ್ಲ. ಅಸ್ಸಲಾಮು ಅಲೈಕುಂ.

0: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ ಹಾಗೂ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷ ಪಂಚಕ ಈ ಕಾರ್ಯಕ್ರಮದಲ್ಲಿ ನಡೆದ ಪ್ರಸಂಗ ಭಸ್ಮಾಸುರ ಮೋಹಿನಿ. ಭಾಗವತರು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್, ಚೆಂಡೆ ಮತ್ತು ಮದ್ದಳೆ ಮುರಾರಿ ಕಡಂಬಳಿತಾಯ ವರುಣ್ ಹೆಬ್ಬಾರ್, ಮುಮ್ಮೇಳದಲ್ಲಿ ಈಶ್ವರ ಮೋಹನ್ ಕುಮಾರ್ ಅಮ್ಮುಂಜೆ, ಪಾರ್ವತಿ ಸಂದೀಪ್ ಶೆಟ್ಟಿ, ಭಸ್ಮಾಸುರ ರಾಧಾಕೃಷ್ಣ ನಾವಡ ಮದೂರು, ವಿಷ್ಣು ಅರುಣ್ ಕೋಟ್ಯಾನ್, ಮೋಹಿನಿ ಅಕ್ಷಯ್ ಕುಮಾರ್ ಮಾರ್ನಾಡ್. ಈಗ ಭಸ್ಮಾಸುರ ಮೋಹಿನಿ ಯಕ್ಷಗಾನದ ಎರಡನೇ ಕಂತು.
1: ಹತ್ತಿರ ಹೋದ್ರೆ ನನ್ನನ್ನು ತಿಂದ ನೀವು, ಹಸಿವೆಯಲ್ಲಿ ಅವರನ್ನ ಅವನೇ ಕಚ್ಚುತ್ತಾನೆ. ಈಗ ನಿನಗೆ ಹಸಿವೆ ಬೇಕಲ್ಲ, ಯೋಚಿಸಬೇಡ, ನಿನ್ನ ಹಸಿವೆಯನ್ನು ನಾನು

0: ನೀನು ಮೊದಲು ಹೇಳಿದ್ದು ಯಾವುದು ನನಗೆ ಅರ್ಥ ಆಗ್ಲಿಲ್ಲ, ಕೊನೆಯದು ಮಾತ್ರ ಅರ್ಥ ಆಗಿದೆ. ನೀನು ಮಗ, ನಾನು ಅಪ್ಪ.
1: ಹಾಗಲ್ಲ ಪುಣ್ಯಾತ್ಮ, ನಾನು ಅಪ್ಪ, ನೀನು ಮಗ.
0: ನಾನು ಅಪ್ಪ, ನೀನು ಮಗ.
2: ನನಗೆ ಬದಲಾಯಿಸಿ ಹೇಳಿದ್ರೆ ಬೇರೆ ಭಾಷೆ.
1: ನೀನು ಸುತ, ನಾನು ಪಿತ.
0: ನೀನು ಸುತ, ನಾನು ಪಿತ. ಪಿತ
1: ನಾನು ಜನಕ,
0: ನಾನು ಜನಕ.
3: ಲೋಕತೆ ಇದರಲ್ಲೇ ಮುಗಿಯುತ್ತದೆ.
1: ನಿನಗೆ ನಾನು ಹೇಳುವುದು ಹಾಗಾಗುವುದಕ್ಕೆ ಕಾರಣ ಏನು? ಇವನಿಗೆ ಜ್ಞಾನ ಇಲ್ಲ, ಜ್ಞಾನ ಶೂನ್ಯನಾದಂತಹ ಇವ. ಇವನಿಗೆ ಅಪ್ಪ ಅಂದ್ರೆ ಏನು, ಮಗ ಅಂದ್ರೆ ಏನು ಅನ್ನುವುದೇ ಗೊತ್ತಾಗುವುದಿಲ್ಲ. ಇವನಿಗೆ ಜ್ಞಾನವನ್ನು ಕರುಣಿಸುವ ನೋಡು ಈ ಕ್ಷಣ.
0: ನಾನು ಯಾರು, ನೀನು ಯಾರು ಹೇಳುವಾಗ
1: ಈಗ ಗೊತ್ತಾಯ್ತಾ?
0: ಹೇಳು.
1: ನಾನು ತಂದೆ, ನೀನು ಮಗ. ಈಗ ಹೇಳು.
0: ತಂದೆ
1: ತಂದೆ
0: ಮಗ. ನಾನು
1: ನೀನು ಮಗ.
0: ನಾನು ಮಗ, ನೀನು ತಂದೆ.
1: ನಾನು ಪಿತ,
0: ನೀನು ಪಿತ.
1: ನೀನು ಸುತ,
0: ಪಿತ. ಸುತ ಸುತ, ಪಿತ. ಅಪ್ಪ ಮಗ, ಮಗ ಅಪ್ಪ. ಅಪ್ಪ ಅಪ್ಪ, ನಿನ್ನನ್ನು ಗುರುತಿಸುವುದಕ್ಕೆ ಹೆಸರಿಲ್ಲವೇ?
1: ಉಂಟು.
0: ಏನು ಹೆಸರು ನಿನ್ನ?
1: ಕೆಲವೆಲ್ಲ ಹೆಸರುಂಟು ನನಗೆ. ಗಜ ಚರ್ಮಾಂಬರದಾರಿ, ವ್ಯಾಘ್ರ ಚರ್ಮಾಂಬರದಾರಿ, ಪರಮೇಶ್ವರ, ಲಯಾಧಿಕಾರಿ, ತ್ರಿಶೂಲಪಾಣಿ, ರುಂಡಮಾಲ.
0: ಪರಮೇಶ್ವರ
1: ಪರಮೇಶ್ವರ
0: ನಮ್ಮಪ್ಪ.
1: ಹೌದು.
0: ಜಗದೀಶ್ವರ
1: ಜಗದೀಶ್ವರ
0: ಪರಮೇಶ್ವರ.
1: ಹೌದು
0: ಅಪ್ಪ. ಇಲ್ಲಿ ಅದೆಷ್ಟೋ ಮಂದಿಗಳಿದ್ದಾರೆ, ನೀನು ಎಲ್ಲರಿಗಿಂತಲೂ ಬೇರೆಯಾಗಿ ಕಾಣಿಸುತ್ತಾ ಇದ್ದಿ.
1: ಹೌದು.
0: ನಿನ್ನಲ್ಲಿ ಅದೆಷ್ಟೋ ವಿಶೇಷತೆಗಳನ್ನು ನಾನು ಕಾಣುತ್ತಾ ಇದ್ದೆ.
1: ನೋಡಿದ್ಯಾ
0: ಅಪ್ಪ, ನಿನ್ನ ತಲೆಯಿಂದ ಧುಮುಕುತ್ತಾ ಇದೆ.
1: ಹೌದು.
0: ಏನಪ್ಪ ಅದು?

0: ಮತ್ತೆ ನೀನು ಹೇಳಿದ್ದೇನೆ,
1: ಗಂಗೆಯನ್ನು ಧರಿಸಿದವ ಯಾವನೋ ಅವನು ಗಂಗಾಧರ.
0: ಮತ್ತೆ ನಾನು ಹೇಳಿದ್ದೆ,
1: ನೀನು ತಿರುಗಿಸಿದೆ ಗಂಗಾಧರ. ಧರ ಹೋಗಿ ಸರ ಆಗಬಾರ್ದು, ಧರ
0: ಸ್ವಲ್ಪ ವ್ಯತ್ಯಾಸ ಅಂದ್ರೆ,
1: ಸ್ವಲ್ಪ ವ್ಯತ್ಯಾಸ ಆದ್ರೆ ಮತ್ತೆ ಬೀಳುವುದೇ.
2: ಹೌದಾ?
1: ಗಂಗಾಧರ
2: ನಿನ್ನ ತಲೆಯಲ್ಲಿ ಏನೋ ಹೊಳೆಯುತ್ತಾ ಇದೆ ಯಾರಪ್ಪ? ಅದು
1: ಶಶಾಂಕ ಚಂದ್ರ. ಆದ್ದರಿಂದ ನನ್ನನ್ನು ಚಂದ್ರಶೇಖರ,
2: ಚಂದ್ರ
1: ಚಂದ್ರ ಚೂಡ,
2: ಚೂಡ ಚಂದ್ರ,
1: ಚಂದ್ರ ಚೂಡ.
2: ಯಾಕೆ ಅದು ಮೊದಲಾದ್ರೇನು ಚೂಡ ಚಂದ್ರ ಆದ್ರೆ
1: ಆಗುದಿಲ್ಲ, ಅರ್ಥ ವ್ಯತ್ಯಾಸ ಆಗುತ್ತದೆ.
2: ಚಂದ್ರ ಚೂಡ,
1: ಚಂದ್ರ ಚೂಡ ಶಿವಶಂಕರ.
2: ಪ್ರತಿಯೋರ್ವರ ಮುಖದಲ್ಲಿ ಎರಡನ್ನೇ ನಾನು ಕಾಣುತ್ತಾ ಇದ್ದೇನೆ, ನಿನಗೆ ವಿಪರೀತ ಹಣೆಯಲ್ಲಿ ಮತ್ತೊಂದು
1: ಮೂರನೇ ಕಣ್ಣು.
2: ಯಾಕಪ್ಪ ಅದು? ಏನು
1: ಅದುವೇ ವಿಷಮಾಕ್ಷ. ಆದ್ದರಿಂದಲೇ ನನ್ನನ್ನು ತ್ರಿನೇತ್ರಧಾರಿ,
2: ತ್ರಿನೇತ್ರಧಾರಿ. ನಿನ್ನ ಕಂಠ ಕಪ್ಪಾಗಿ ಹೋಗಿದೆ.
1: ಹೌದು, ಇದು ಕಂಠದಲ್ಲಿ ವಿಷ. ಆ ಗರಳವನ್ನು ನಾನು ಧರಿಸಿದ ಕಾರಣ ನನ್ನನ್ನು ಗರಳ ಗೊರಳ ಅಂತ ಕರೀತಾರೆ.
2: ವಿಷವನ್ನು ನೀನು ಕುಡಿದೆ,
1: ವಿಷ ಕಂಠ ಅಂತ.
2: ನಿನಗೆ ಕುಡಿಯುವುದಕ್ಕೆ ಬೇರೆ ಏನು ಸಿಗಲಿಲ್ಲ, ವಿಷವೇ.
1: ಅದು ಒಂದು ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳನ್ನು ರಕ್ಷಣೆ ಮಾಡುವುದಕ್ಕೆ ನಾನು ಕುಡಿಯಬೇಕಾಯ್ತು. ಆದ್ದರಿಂದ ಆವಾಗ ಪಾರ್ವತಿ ಬಂದು ಇಲ್ಲಿ ಒತ್ತಿ ಹಿಡಿದ ಕಾರಣ ಅಲ್ಲಿಯೇ ನಿಂತು ಹೋಯ್.
2: ವಿಷಕಂಠ ಕೈಯಲ್ಲಿ ಏನಪ್ಪ ಇದು?
1: ತ್ರಿಶೂಲ.
2: ಮೈಯಲ್ಲಿ ಏನು ಇದು?
1: ಇದು ವ್ಯಾಘ್ರ ಚರ್ಮ.
2: ಉಡುವುದಕ್ಕೆ ಬೇರೆ ಬಟ್ಟೆ ಬರೆಗಳಿಲ್ವೋ ನಿನಗೆ?
1: ಹಾಗಲ್ವೋ, ಭಕ್ತರಿಗೆ ಬೇಕಾಗಿ ನಾವು ಯಾವ್ದನ್ನಾದ್ರೂ ಧರಿಸಬೇಕು. ವ್ಯಾಘ್ರಾಸುರನನ್ನು ಕೊಂದು ಅವನದಾದಂತಹ ಚರ್ಮವನ್ನು ಧರಿಸಿದ ವ್ಯಾಘ್ರ ಚರ್ಮ ಅಂತ.
2: ಸರಿ.

0: ಈಗೆಲ್ಲ ಪ್ರಪಂಚ ಕೊಂಡಾಡುತ್ತಾ ಇದೆ, ನಿನ್ನನ್ನು ನಾನು ಅರ್ಥ ಮಾಡಿಕೊಂಡೆ. ಅಪ್ಪ ನೀನೋರ್ವನೇ ಅಲ್ಲ, ಇಲ್ಲಿ ಅದೆಷ್ಟೋ ಮಂದಿಗಳಿದ್ದಾರೆ.
1: ಹೌದು,
0: ಪ್ರತಿಯೋರ್ವರ ಪರಿಚಯವನ್ನು ಮಾಡಿಕೊಳ್ಳಬೇಕು ಎನ್ನುವ ಆಶೆ ನನಗೆ.
1: ಖಂಡಿತ ಮಾಡು.
0: ನನ್ನನ್ನು ಆಕರ್ಷಿಸಿದವ ಯಾರು ಬಲ್ಲಿರ?

0: ಹೆಸರುವನಿದ್ದಾನೆ, ನನ್ನನ್ನು ಆಕರ್ಷಿಸಿದವ ಆತನಿದ್ದಾನೆ. ಅವನಿಗೆ ಒಂದಲ್ಲ ಎರಡಲ್ಲ ಆರು ಮುಖಗಳು.
1: ಹೌದು,
0: ಅಪ್ಪ ಅವ ಯಾರು?
1: ಅವನನ್ನೇ ನಾವು ಆರ್ಮುಗ ಅಂತ ಕರೆಯುವುದು. ಅವನಿಗೆ ಕೆಲವೆಲ್ಲ ಹೆಸರುಂಟು. ಆರು ಮುಖಗಳನ್ನು ಹೊಂದಿದ್ದರಿಂದಲೇ ಷಡ್ಮುಖ ಅಂತ ಹೆಸರು.
0: ಅವ ಏನು ಇಲ್ಲಿ?
1: ಸುಬ್ರಹ್ಮಣ್ಯ ಅಂತ ಅವನಿಗೆ ಇನ್ನೊಂದು ಹೆಸರು. ಅವ ಇಲ್ಲಿರುವುದಕ್ಕೆ ಕಾರಣ ಅವ ನನ್ನ ಮಗ.
0: ಹೇಗೆ?
1: ಹಿಂದೆ ತಾರಕಾಸುರ ಅನ್ನುವಂತ ಒಬ್ಬ ರಕ್ಕಸರನ್ನು ಕೊಲ್ಲುವುದಕ್ಕಾಗಿ ಹುಟ್ಟಿದವ ಅವ.
0: ನಿನ್ನ ಮಗ?
1: ಮಗ.
0: ನನಗೂ ಮಗ
1: ಅಲ್ಲ, ನೀನು ಅವನಿಗೆ ತಮ್ಮ, ಅವಳು ನಿನಗೆ ಅಣ್ಣ.
0: ನಿನಗೆ ಮಗ, ನನಗೆ ಮಗ ಆಗುವುದಿಲ್ವ?
1: ಅದೇಗಾಗುದು.
0: ನನಗೆ ಅವ ಅಣ್ಣ,
1: ಅವನಿಗೆ ಅಣ್ಣ, ನಿನಗಿಂತ ಮೊದಲು ಹುಟ್ಟಿದವ.
0: ಸರಿ.
1: ಅವನಿಗೆ ಇನ್ನೊಂದು ಹೆಸರುಂಟು.
0: ಏನು?
1: ಕುಮಾರ ಅಂತ ಅವನಿಗೆ ಹೆಸರು. ಸಂಬಂಧದಲ್ಲಿ ಅವನಿಗೆ ಅಣ್ಣ ಮಾತ್ರ ಅಲ್ಲ, ಅವ ತಾರಕಾಸುರ ಅನ್ನುವಂತಹ ರಕ್ಕಸನನ್ನು ಕೊಂದ ಕಾರಣವೇ ಅವನಿಗೆ ಎಲ್ಲಾ ದೇವತೆಗಳು ಅವನಿಗೆ ಮತ್ತೊಂದು ಹೆಸರನ್ನು ಕೊಟ್ಟಿದ್ದಾರೆ.
0: ಹೇಗೆ?
1: ತಾರಕಾರಿ.
0: ಓ, ತರಕಾರಿ ಹೇಳಿದ್ರೆ ಇವನೇ ಅಲ್ವ?
1: ತರಕಾರಿ ಅಲ್ಲ, ತಾರಕಾರಿ. ನೀನು ತರಕಾರಿ ಅಂತ ಹೇಳಿದ್ರು.
0: ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ?
1: ಅಯ್ಯೋ, ರಿಸ್ವ ದೀರ್ಘ ಹೆಚ್ಚು ಕಡಿಮೆ ಆದ್ರೆ ಶಬ್ದ ವ್ಯತ್ಯಾಸ ಆಗುದಿಲ್ಲ.
0: ತಾರಕಾರಿ. ನನಗೆ ಅಣ್ಣ
1: ಸುಬ್ರಹ್ಮಣ್ಯ, ನಿನಗೆ ಅಣ್ಣ, ಹೆಸರು ಇನ್ನೊಂದು ಕುಮಾರ.
0: ಯಾವಾಗಲೂ ಅವ ಕುಮಾರನೆಯ
1: ಹೆಸರೇ ಕುಮಾರ.
0: ನನಗ ಅಣ್ಣ
1: ಅಣ್ಣ ಅಣ್ಣ ಅದೆಂತದ್ದು? ತಮ್ಮ ನೀನು, ಅವ ಜ್ಯೇಷ್ಠ, ನೀನು ಸಣ್ಣವ. ತಗ್ಗಿ ಬಗ್ಗೆ ಮಾತಾಡ್ಬೇಕು ಅಣ್ಣನಲ್ಲಿ. ಅಣ್ಣ ಒಂದಿಸಿಕೊಂಡಿದ್ದೇನೆ ಅಂತ
0: ಕುಮಾರಣ್ಣ
1: ಒಂದಿಸಿಕೊಂಡು ಆಶೀರ್ವಾದ ಮಾಡಿ.
0: ಅಪ್ಪ, ಅವನನ್ನು ನೋಡುವಾಗ ನನಗೆ ನಗು ಬರುತ್ತಾ ಇದೆ.
1: ಯಾಕದು?
0: ಸಣ್ಣ ಕಣ್ಣು, ದೊಡ್ಡ ಕಿವಿ, ದೊಡ್ಡ ಹೊಟ್ಟ. ಅಪ್ಪ, ಅವನ ಮೂಗು ಎಷ್ಟು ಉದ್ದಪ್ಪ, ಎಷ್ಟು ಉದ್ದ.
1: ಅದು ಮೂಗಲ್ಲ, ಅದಕ್ಕೆ ಸೊಂಡಿಲು ಅಂತ ಹೆಸರು.
0: ಆದ್ರೆ ನನ್ನ ಸೊಂಡಿಲು?
1: ನಿನಗೆ ಸೊಂಡಿಲಿಲ್ಲ, ಅವನಿಗೆ ಮಾತ್ರ ಸೊಂಡಿಲು.
0: ನಿನಗೆ ಸೊಂಡಿಲು
1: ಇಲ್ವೋ? ಅವನು ಮೊದಲು ನಮ್ಮ ಹಾಗೆ ಇದ್ದ. ಅವನ ಒಂದು ಪ್ರಸಂಗದಲ್ಲಿ ನಾನು ಅವನ ತಲೆ ಕಡಿಬೇಕಾದಂತಹ ಸ್ಥಿತಿ ಬಂತು. ಆವಾಗ ಅವನಿಗೆ ಆನೆ ತಲೆಯನ್ನು ತಂದಿಟ್ಟ ಕಾರಣ ಅವನಿಗೆ ಗಜವದನ ಅಂತ ಒಂದು ಹೆಸರು ಬಂತು.
0: ಅವ ನಿನಗೇನಾಗಬೇಕು?
1: ಅವನು ನನಗೆ ಮಗ,
0: ನನಗೆ
1: ನಿನಗೆ ಅಣ್ಣ.
0: ಗಣಪಣ್ಣ.
1: ಗಣಪ. ಗಣಪಣ್ಣ.
0: ಗಣಪಣ್ಣ ಹೇಳಿದ್ರೆ ಇವನೇ.
1: ಹೌದು.
0: ಆಶೀರ್ವಾದ
1: ಮಾಡಿದ.
0: ಸರಿ. ಓಪ್ಪ, ಅಲ್ಲೋರ್ವನಿದ್ದಾನೆ, ನನ್ನ ಪ್ರತಿಬಿಂಬದ ಹಾಗೆ ಕಂಗೊಳಿಸುತ್ತಾ ಇದ್ದಾನೆ. ಭದ್ರವಾದಂತಹ ದೀರ್ಘವಾದಂತಹ

0: ಕಣ್ಣು ಕೆಂಪಾಗಿದೆ. ದೊಡ್ಡ ಮೀಸೆ, ಯಾರಪ್ಪ ಅವ?
1: ಅವನು ನನ್ನ ಮಗ. ದಕ್ಷಾದ್ವಾರ ಪ್ರಸಂಗದಲ್ಲಿ ದಕ್ಷನನ್ನು ಕೊಲ್ಲುವುದಕ್ಕೆ ಬೇಕಾಗಿ ದಕ್ಷ ಮಕಧ್ವಂಸಿ ಎಂಬ ಹಾಗೆ ಹುಟ್ಟಿಕೊಂಡವ.
0: ಹೆಸರು
1: ಅವನಿಗೆ ವೀರಭದ್ರ.
0: ನನಗೆ ಅಣ್ಣ.
1: ನಿನಗೆ ಅಣ್ಣ.
0: ಓ ವೀರಭದ್ರಣ್ಣ, ಅಪ್ಪ ಇವನ ಪರಿಸ್ಥಿತಿ ನೋಡಿ, ಇವನಿಗೆ ಸೊಂಟ ಇಲ್ವ?
1: ಯಾಕೆ
0: ಇವ ಕಾಲು ಕೈಯಲ್ಲಿ ಎಲ್ಲ ಹೀಗೆ ಕುಳಿತಿದ್ದಾನೆ?
1: ಹೌದು, ಸೊಂಟ ಇರದ ಹಾಗಲ್ಲ, ಅವ ಹಾಗೆ ಇರುವುದು.
0: ಅಂದ್ರೆ
1: ಅದು ನನ್ನ ವಾಹನ.
0: ಹೆಸರು?
1: ಅವನಿಗೆ ಹೆಸರುಂಟು, ನಂದಿ.
0: ನಂದಿ? ಏ ನಂದಿ, ನಂದಿ ಏ ನಂದಿ,
1: ಏ ನಂದಿ, ನಂದಿ,
0: ನಂದಿ,
1: ನಂದಿ.
0: ನಿನ್ನ ವಾಹನ ನಿನಗೆ ಸಂಚಾರ ಮಾಡುವುದಕ್ಕೆ,
1: ನಾನು ಅವರನ್ನು ಏರಿಯೇ ಭೂಲೋಕ ಸಂಚಾರ ಮಾಡುವುದು.
0: ನನಗೊಮ್ಮೆ ಏರಬೇಕು.
1: ಪಾಲಿಕೆ ಬರುವುದವ?
0: ನಿನ್ನ ವಾಹನದಲ್ಲಿ ನಾನು ಏರಬಾರದು.
1: ನನ್ನ ವಾಹನದಲ್ಲಿ ಮತ್ತೆ ಯಾರು ಏರ್ಲಿಕ್ಕಿಲ್ಲ. ನಿನಗೆ ಬೇಕಾದ್ರೆ ವಾಹನ ತರಿಸುವ.
0: ನಂದೀಶ.
1: ನಂದೀಶ
0: ಅಲ್ಲ ಅವನ ಹೆಸರು?
1: ನಂದೀಶ. ನಂದೀಶ.
0: ನಂದೀಶ ಹೊಂದಿಸಿಕೊಳ್ಳುತ್ತಾ ಇದ್ದಾರೆ. ಅಪ್ಪ ಅದೆಷ್ಟೋ ಮಂದಿಗಳಿದ್ದಾರೆ, ಇವರೆಲ್ಲ ಯಾರು?
1: ಅವರು ನನ್ನೆಲ್ಲ ಮಕ್ಕಳು. ಆ ಬಳಿಕ ಇಲ್ಲಿ ಗಡಗಳು ನೋಡು, ನಂದಿ, ಭೃಂಗಿ, ಬ್ರಿಕಿಟಿ, ಕಾಲಭೈರವ, ಎಲ್ಲ ಗಣಗಳು. ನಾನು ಹರ, ಅವರು ನನ್ನ ಗಣ. ಆದ್ದರಿಂದ ಅವರನ್ನು ಹರ ಗಣ ಅಂತ ನಾವು.
0: ಓ ಹಗರಣ ಅಂತ ಹೇಳಿದ್ರೆ ಇವ್ರೆ.
1: ಹಗರಣ ನೀನೀಗ ಮಾಡುವುದಿಲ್ಲ.
0: ಮತ್ತೆ ನೀನೇನು ಹೇಳಿದ್ದು?
1: ಹರಗಣ
0: ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ.
1: ಹಗರಣ ಬೇರೆ, ಹರಗಣ ಬೇರೆ.
0: ಹರಗಣ
1: ಹೌದು.
0: ಇವರೆಲ್ಲ ಪ್ರಮಥ ಗಣಗಳು. ಅರ್ಥೈಸಿಕೊಂಡೆ. ಇಲ್ಲಿದ್ದವರ ಸಾಧಾರಣ ಹೆಚ್ಚಿನವರ ಪರಿಚಯ ನನಗಾಗಿದೆ. ಇನ್ನು ಯಾರಾದ್ರೂ ಉಳಿದಿದ್ದಾರ? ಒಮ್ಮೆ ನೋಡಿ.
1: ನೋಡು ನೋಡು ನೋಡು.
0: ಇದು ಎಲ್ಲವರ ಹಾಗಿಲ್ಲ.
1: ಎಂತದ ಇದು?
0: ನಮ್ಮ ಹಾಗೆ ಅಲ್ಲಿಲ್ಲ, ಅಲ್ಲಿದ್ದ ಹಾಗೆ ನಮಗಿಲ್ಲ. ಅದೇನು
1: ಇದು ಅಂತ ಹೇಳುದು ಪ್ರಾಣಿಗಳು.
0: ಮತ್ತೆ ಇದೆಂತದ್ದು?
1: ಇವರು ಯಾರು ಅಂತ ಕೇಳಿದ್ರು. ಇವರು ಯಾರು?
0: ಯಾರು?
1: ನಮ್ಮ ಹಾಗಿಲ್ಲ. ಯಾಕೆ?
0: ಯಾಕೆ?
1: ಅವಳು ಹೆಣ್ಣು, ನಾವು ಗಂಡು.
0: ನಾವೆಲ್ಲ ಗಂಡು.
1: ಗಂಡು.
0: ಅವಳು ಹೆಣ್ಣು.
1: ಹೆಣ್ಣು.
0: ಅವಳು ಯಾಕೆ ನಿನ್ನ ಬಳಿಯಲ್ಲಿ?
1: ಅವಳು ನನ್ನ ಅರ್ಧಾಂಗಿ.
0: ಅಂದ್ರೆ
1: ಹೆಂಡತಿ. ಹೆಂಡತಿ ಪ್ರಾಣೇಶ್ವರಿ.
0: ಹೆಂಡತಿ ಆದ ಕಾರಣ ನಿನ್ನ ಹತ್ತಿರ.
1: ನನ್ನ ಹತ್ತಿರ.
0: ಅವಳು ನಿನ್ನ ಹತ್ತಿರವೇ ಇರುವುದು.
1: ಆದ್ದರಿಂದಲೇ ನನ್ನ ಹೆಂಡತಿ. ನೀನೇನು ತಿರುಗುವುದು?
0: ನನ್ನ ಹೆಂಡತಿ ಎಲ್ಲಿದ್ದಾಳೆ?
1: ಏ ಪುಣ್ಯಾತ್ಮ, ಈಗ ಹುಟ್ಟಿದ್ದಷ್ಟೇ ಇವಳಿಗೆ. ನೀನೀಗ ಹುಟ್ಟಿ.
0: ಅವಳು ನನಗೂ ಹೆಂಡತಿ. ನಿಮ್ಮ ಹೆಂಡತಿ ನನಗೆ ಹೆಂಡತಿ ಆಗುವುದು.
1: ಪಡೆದುಕೋ.
0: ಯಾಕೆ?
1: ಅವಳು ನಿನಗೆ ತಾಯಿ, ನಾನು ಅಪ್ಪ, ಅವಳು ನಿನಗೆ ಅಮ್ಮ.
0: ನಿನ್ನ ಹೆಂಡತಿ ನನಗೆ ಹೆಂಡತಿ ಆಗುವುದಿಲ್ಲ.
1: ಇಲ್ಲ,
0: ನಿನ್ನ ಹೆಂಡತಿ ನನಗೆ
1: ತಾಯಿ.
0: ತಾಯಿ
1: ಅಮ್ಮ.
0: ಹಾಗೆ ಹಾಗಿದ್ರೆ ನನಗೆ ಹೆಂಡತಿ ಎಲ್ಲಿ?
1: ಈಗ ನಿನಗೆ
0: ನನಗೆ ಅಂತದ್ದೇ ಒಂದು ಹೆಂಡತಿ ಬೇಕೇ ಬೇಕು.
1: ಓ ಪುಣ್ಯಾತ್ಮ, ನೀನೀಗ ಹುಟ್ಟಿದ್ದಷ್ಟೇ, ಅದಕ್ಕೆಲ್ಲ ಕಾಲ ಬರಬೇಕು. ಕಾಲ ಬಂದಾಗ ನಿನಗೂ ಹೆಂಡತಿ.
0: ಹುಟ್ಟಿದ್ರೆ ಎಷ್ಟು ದೊಡ್ಡದಾಗಿದ್ದಾನೆ, ನನಗೆ ಅಂತದ್ದು ಬೇಕೇ.
1: ಆದ್ರೆ ಕಾಲ ಬರಬೇಕಲ್ವ?
0: ಯಾವಾಗ ಕಾಲ ಬರುವುದು?
1: ಬರ್ತದೆ.
0: ಕಾಲ ಬಂದಾಗ ಏನು ಮಾಡ್ತೀನಿ ನೀನು?
1: ಕಾಲ ಬಂದಾಗ ನಿನಗೆ ಮದುವೆ ಮಾಡ್ತೇನೆ.
0: ಮದುವೆ? ಕಾಲ ಬಂದಾಗ ನನಗೆ ಮದುವೆ ಮಾಡಿಸ್ತೀಯ?
1: ಮಾಡಿಸ್ತೇನೆ.
0: ಮದುವೆ ಮಾಡಿಸಿದ ಮೇಲೆ ನನಗೆ ಹೆಂಡತಿ
1: ಬರ್ತಾಳೆ.
0: ಅಪ್ಪ ಇನ್ನೊಂದು ಸಂಶಯ, ನಿನ್ನ ಹೆಂಡತಿ ನನಗೆ ಅಮ್ಮ, ನಾಳೆ ನನಗೆ ಹೆಂಡತಿ ಬಂದ್ರೆ ನನ್ನ ಹೆಂಡತಿ ನಿನಗೆ ಅಮ್ಮ.
1: ಅದೇ ಇವರದೆಲ್ಲ ಸಂಬಂಧಗಳೇ ಬೇರೆ. ನನ್ನ ಹೆಂಡತಿ ಮಾತ್ರ ನಿನಗೆ ಅಮ್ಮ, ನಿನ್ನ ಹೆಂಡತಿ ನನಗೆ ಸೊಸೆ.
0: ಏನು
1: ಸೊಸೆ?
0: ಇದೆಲ್ಲ ನೆನಪಿಡುವುದು ಹೇಗೆ?
1: ಅದು ಸಂಬಂಧಗಳು ನಿನಗೆ ಇನ್ನು ಕೂಡ ಬೌದ್ಧಿಕವಾಗಿ ಬೆಳೆದಾಗೆಲ್ಲ ಅರ್ಥ ಆಗಿದೆ. ನಿನ್ನ ಒಮ್ಮೆಲೇ ಎಲ್ಲ ತುಂಬಿಸ್ಲಿಕ್ಕೆ ಹೋದ್ರೆ.
0: ನಿನ್ನ ಹೆಂಡತಿ ನನಗೆ ಅಮ್ಮ, ನನ್ನ ಹೆಂಡತಿ ನಿನಗೆ ಸೊಸೆ. ಈಗ ಅವಳು ನಿನಗೆ
1: ಹೆಂಡತಿ,
0: ನೀನು ಅವಳಿಗೆ
1: ಗಂಡ.
0: ಅದಷ್ಟು ಸರಿಯಾಗುವುದಿಲ್ಲ. ನೀನು ಗಂಡ ಅಂತಾದ್ರೆ ಅವಳು ಹೆಂಡತಿ ಆಗುವುದು ಹೇಗೆ? ಒಂದೋ ಗಂಡ ಹೆಂಡ ಅಲ್ಲದಿದ್ರೆ ಹೆಂಡತಿ ಗಂಡತಿ ಹೀಗಾಗ್ಬೇಡು. ಗಂಡ ಹೆಂಡ ಅಂತಾದ್ರೆ ಬಾರಿ ಒಳ್ಳೆ.
1: ನೀನು ಆವಿಷ್ಕಾರ ಮಾಡಿದನ್ನೊಂದು ಗ್ರಂಥ ಮಾಡು ಇಲ್ಲಿ, ಆಯ್ತಾ? ಅದೆಲ್ಲ ಮೊದಲೆಲ್ಲ ಪರಂಪರೆ, ಅದನ್ನೆಲ್ಲ ನಾವು ತಿದ್ದಲಿಕ್ಕಿಲ್ಲ. ಮೊದಲು ಹಾಗೆ
0: ಹಾಗಿದ್ರೆ ಗಂಡ ಹೆಂಡತಿ.
1: ಹೌದು, ಅವಳು ಸ್ತ್ರೀ ಆದ್ದರಿಂದ ಅವಳು ಹೆಂಡತಿ, ನಾವು ಪುರುಷ ಆದ್ದರಿಂದ ಗಂಡ.
0: ಸ್ತ್ರೀ
1: ಹೆಣ್ಣು.
0: ಹೆಣ್ಣು.
1: ಹೆಣ್ಣು
0: ನನಗೆ ಅಮ್ಮ.
1: ಅಮ್ಮ
0: ಯಾಮ.
1: ಯಮ ಬೇರೆ.
0: ಮತ್ತೆ ಹೇಗೆ?
1: ಓ ಅಮ್ಮ.
0: ಓ ಅಮ್ಮ
1: ವಂದಿಸಿದ್ದೀನಿ.
0: ವಂದಿಸಿಕೊಳ್ಳಬೇಕು. ನನಗೆ ವಂದಿಸಲಿಕ್ಕೆ ಮನಸ್ಸೇ ಬರುವುದಿಲ್ಲ. ಅಮ್ಮ
1: ಓ
0: ವಂದಿಸಿಕೊಳ್ಳ. ಅಪ್ಪ ಸಾಧಾರಣ ಎಲ್ಲರ ಪರಿಚಯ ಆಯ್ತು. ಎಲ್ಲ ಎದ್ದು ಹೋಗುತ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ?
1: ಹೋಗುದು ಅಂತ ಹೇಳಿದ್ರೆ ಅವರಿಗೆಲ್ಲ ಕರ್ತವ್ಯ ಉಂಟು.
0: ಕರ್ತವ್ಯ ಉಂಟು.
1: ಕೆಲಸ, ಉದ್ಯೋಗ ಅಂತ ನಾವು ಹೇಳುವುದು. ಅವರಿಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಉದ್ಯೋಗ ಉಂಟು.
0: ಪ್ರತಿಯೋರ್ವರನ್ನು ಗುರುತಿಸುವುದಕ್ಕೆ ಒಂದೊಂದು ಹೆಸರಿದೆ. ಮಾಡುವುದಕ್ಕೆ ಒಂದೊಂದು ಉದ್ಯೋಗವಿದೆ. ನಿಮ್ಮ ಮಗನಾಗಿ ನಾನು ಹುಟ್ಟಿಕೊಂಡಿದ್ದೇನೆ. ನನಗೂ ಒಂದು ಹೆಸರು ಬೇಡುವೆ.
1: ಹೆಸರು ಬೇಕು.
0: ನಾಳೆ ನಾನು ಹೀಗೆ ಮುಂದುವರಿಯುವಾಗ ಮೂರನೆಯವರು ನನ್ನನ್ನು ಕಂಡು ನೀವು ಕರೆಯುವ ಹಾಗೆ ನಮ್ಮನ್ನು ಮಗ ಅಂತ ಕರೆದ್ರೆ ನನಗೆ ಸಮಾಧಾನ.
1: ಉಳಿದವರು ಮಗ ಅಂತ ಕರೆಯಬಾರದು. ನಾನು ಮಾತ್ರ
0: ನನ್ನನ್ನು ಗುರುತಿಸುವುದಕ್ಕೆ ಒಂದು ಹೆಸರು, ಅದೇ ರೀತಿಯಾಗಿ ಮಾಡುವುದಕ್ಕೆ ಒಂದು ಉದ್ಯೋಗ ಅನುಗ್ರಹಿಸು.
1: ಓ, ಉದ್ಯೋಗ ಬೇಕು.
2: ಭಾಗ್ಯದ ಕಣಿಯೇ ಮದಭೂಜ.

0: ಬಂದಂತಹ ಪ್ರತಿಯೊಂದು ಜೀವಿಗೂ ಮತ್ತೊಬ್ಬರು ಕರೆಯುವುದಕ್ಕೆ ಒಂದು ಹೆಸರು ಅಂತ ಬೇಕು.
1: ಸರಿ,
0: ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಂದೊಂದು ಹೆಸರಿದೆ. ಈಗ ತಾನೇ ನೀನು ಹುಟ್ಟಿ ಬೆಳೆದವ, ದೀರ್ಘದೇಹಿಯಾಗಿದ್ದಿ, ನಿನಗೂ ಕರೆಯುವುದಕ್ಕೆ ಒಂದು ಹೆಸರು ಬೇಕಲ್ಲ. ಯಾವ ಹೆಸರಿಡುವುದು ಇವನಿಗೆ? ನಾನು ಆಲೋಚನೆ ಮಾಡುವುದಪ್ಪ, ಏನು ಹೆಸರು
1: ಹೇಗುವಾದೀತು, ಒಳ್ಳೆ ಹೆಸರಾಗಬೇಕು.
0: ಅಲ್ಲ, ನಿನಗೇನಾದ್ರೂ ಆಲೋಚನೆ ಬರ್ತದ ಹೆಸರುಗಳು? ನೀನು
1: ನಾನು ಹೇಗೆ ಹುಟ್ಟಿಕೊಂಡೆ?
0: ನೀನು ಹುಟ್ಟಿದ್ದು ಪಾರ್ವತಿ ತನ್ನಂತಹ ಭಸ್ಮದಲ್ಲಿ ಒಂದು ಕಲ್ಲಿದ್ದ ಕಾರಣ ಅದನ್ನು ನಾನು ತೆಗೆದು ಕೆಳಗೆ ಬಿಸಾಡಿದೆ. ಆ ಭಸ್ಮದಲ್ಲಿ ನೀನು ಹುಟ್ಟಿದ್ದು.
1: ಹಾಗಿದ್ರೆ ನಾನು ಹುಟ್ಟುವುದಕ್ಕೆ ಕಾರಣೀಭೂತವಾದದ್ದು ಒಂದು ಕಲ್ಲು,
0: ಒಂದು ಭಸ್ಮದಲ್ಲಿ ಇರುವ ಕಲ್ಲು.
1: ಹಾಗಿದ್ರೆ ಕಲ್ಲಪ್ಪ ಅಂತ ಆದೀತು.
2: ಅದು ಆದೀತು ಸ್ವಾಮಿ.
0: ಎಂತದದು ಕಲ್ಲಪ್ಪ
1: ಆಗ್ಲಿಕ್ಕಿಲ್ಲ,
0: ಅದೇ ಆಗುದು.
1: ಏನು ತೂಕ ಇಲ್ಲ ಹೆಸರು,
0: ತೂಕ ಇಲ್ಲ ಹೆಸರು,
1: ತೂಕದ ಹೆಸರಾಗ
0: ತೂಕದ ಹೆಸರು ಬೇಕು.
1: ಕಲ್ಲು ನನ್ನ ಜನನಕ್ಕೆ ಕಾರಣೀಭೂತವಾದ ವಸ್ತು.
0: ಹೌದು,
1: ತೂಕವೂ ಬೇಕು.
0: ಬೇಕು.
1: ಪ್ರಪಂಚಕ್ಕೆ ರಾಯ ನೀನು, ನಿನ್ನ ಮಗ. ಹಾಗಿದ್ರೆ ಹೀಗಾದೀತು, ಕಲ್ಲು ರಾಯ ಅಂತ ಆದೀತು.
0: ಅಂತ ಹೆಸರಿನವ್ರು ಯಾರಾದ್ರೂ ಭೂಲೋಕದಲ್ಲಿ ಇದ್ರೆ ಮತ್ತೆ ಅವನು ಕೂಡ ಕರೆದಾಗ ಅವನು ಬಂದ್ರೆ ನಾವೇನು?
1: ಅಂತ ಹೆಸರಿದ್ರೆ ಬದಲಾವಣೆ ಮಾಡ್ಲಿ, ನನಗಾಯ್ತು.
0: ಅವರಿಗೆ ಇಟ್ಟೆ ಆಗಿದಲ್ವ ಹೆಸರು, ನಿನಗೆ ಒಂದು ಬೇರೆ ಹೆಸರು ಇಟ್ಟರೇನು? ಅವರ ಹೆಸರು ನಿನಗೆ ಯಾಕೆ ಪುಣ್ಯ?
1: ಹಾಗಿದ್ರೆ ಹೇಗೆ ಹೇಳಿಬಿಡು.
0: ಅದೆಲ್ಲ ಹೆಸರು ಬೇಡ. ನೀನು ಭಸ್ಮದಲ್ಲಿ ಹುಟ್ಟಿದ್ದು, ಕಲ್ಲನ್ನು ಬಿಟ್ಟು ಬಿಡುವ. ಆ ಕಲ್ಲಿದ್ದದು ಭಸ್ಮದಲ್ಲಿ ತಾನೆ.
1: ಸರಿ,
0: ಆ ಭಸ್ಮದಲ್ಲೇ ನೀನು ಹುಟ್ಟಿದವ ಕಾರಣ. ನಿನ್ನನ್ನು ಕಂಡಾಗ ಆಸುರಿ ಪ್ರವೃತ್ತಿ ನಮಗೆಲ್ಲ ಕಾಣುತ್ತದೆ. ದೀರ್ಘ ದೇಹಿಯಾಗಿದ್ದಿ, ಅಸುರ ಪ್ರವೃತ್ತಿಯನ್ನು ತೋರಿಸ್ತಾ ಇದ್ದಿ. ಅದನ್ನೇ ಸೇರಿಸಿದ್ರೆ ಆಯ್ತಲ್ಲ,
1: ಹೇಗೆ?
0: ಭಸ್ಮ ಮತ್ತು ಅಸುರ ಒಟ್ಟಿಗೆ ಸೇರುವಾಗ ಭಸ್ಮಾಸುರ.
1: ಭಸ್ಮಾಸುರ ಅಪ್ಪ, ಒಳ್ಳೆ ಹೆಸರು
0: ಅಲ್ವಾ?
1: ಅದೇ ರೀತಿಯಾಗಿ ಮಾಡುವುದಕ್ಕೆ ಒಂದು ಉದ್ಯೋಗ,
0: ಉದ್ಯೋಗ
1: ಆ ಮೂಲಕ ನಿನ್ನ ಸೇವೆ.
0: ಹೌದಾ? ಇವನಿಗೆ ಉದ್ಯೋಗ ಮಾಡಬೇಕು ಅಂತ ಹಂಬಲ.
2: ಯಾವ ಉದ್ಯೋಗ ಕೊಡುದು
0: ಈಗ? ಏನು ಉದ್ಯೋಗ ಕೊಡುವುದು?
1: ಯಾವ ಉದ್ಯೋಗವೂ ಆದೀತು
0: ಅಲ್ವಾ?
2: ಈಗ ಯಾರಿಗೆ ಉದ್ಯೋಗ ಸಿಗುವುದಿಲ್ಲ
0: ಅಲ್ವಾ? ಈಗ ಇದ್ದವರಿಗೆ ಉದ್ಯೋಗ ಇಲ್ಲ
2: ಅಂತ ಆಗಿದೆ.
0: ಈಗ ಇವನಿಗೆ ಏನಪ್ಪ ಕೊಡುವುದು ನಾವು?
2: ಅಲ್ಲ, ಇವ ಮನೆಯಲ್ಲಿ ಕುಳಿತೀರಿ ಸಾಕು ನಮಗೆ. ಉದ್ಯೋಗ
0: ಅದಲ್ಲ, ಉದ್ಯೋಗ
2: ಮನೆಯಲ್ಲಿ ಕುಳಿತು ಉದ್ಯೋಗ.
1: ನನಗೆ ಏನಾದ್ರೂ ಒಂದು ಉದ್ಯೋಗ ಕೊಟ್ಟರೆ ನೀವು ಬೇರೆ ಏನು ಕೊಡದಿದ್ರು ಆದೀತು. ಉದ್ಯೋಗ ಒಂದು ಬೇಕು.
0: ಯಾವುದು ಆದೀತಲ್ಲ?
1: ಯಾವ ಉದ್ಯೋಗ?
0: ನಾವು ಹೇಳಿದ ಕೆಲಸ ಮಾಡ್ತೀವಿ.
1: ಖಂಡಿತ
0: ಆಗಿದೆ, ಅದೇ ಮಾಡು.
2: ಯಾವ
0: ನೀನು ಮಾಡುವ ಉದ್ಯೋಗ ಇತ್ತಲ್ಲ ಭಸ್ಮತಾನ,
2: ಮತ್ತೆ ನನಗೆ?
0: ನನ್ನ ಬಳಿಯಲ್ಲಿ ಇರು ಪುಣ್ಯ.
2: ಆದೀತು
0: ಮಗನೇ.
1: ದೇವ್ರೆ,
0: ನಿನಗೆ ಉದ್ಯೋಗ ಅದೇ.
1: ಏನು?
0: ನಿನ್ನ ತಾಯಿ ಮಾಡ್ತಾ ಇದ್ದಂತ ಉದ್ಯೋಗವನ್ನು ನಿನಗೆ ಕೊಟ್ಟಿದ್ದೇನೆ.
1: ಅಮ್ಮ ಮಾಡುವ ಉದ್ಯೋಗ?
0: ಹೌದು.
1: ಅಮ್ಮನ ಮುಖ ಸ್ವಲ್ಪ ಸಣ್ಣದಾಯ್ತು, ಬೇಸರ ಉಂಟು.
0: ಇಲ್ಲಪ್ಪ, ತಂದೆ ತಾಯಿಯರು ಮಕ್ಕಳಿಗೆ ಉದ್ಯೋಗವನ್ನು ಕೊಟ್ಟರಾಗ ತಾಯಿಗೆ ಯಾಕೆ ಬೇಸರ?
1: ಅಮ್ಮ, ನೀವು ಬೇಸರ ಮಾಡಬೇಡಿ. ನೀವು ಯಾವತ್ತು ಅಪ್ಪನೊಂದಿಗೆ ಇದ್ದು
0: ಅವಳಿಗೆ ಅದು
1: ಭಸ್ಮ ತರುವುದು.
0: ನೀನು ಹೋಗಿ ಭೂಲೋಕಕ್ಕೆ ಹೋಗಬೇಕು.
1: ಒಲೆ ಬಿಡೋದ್ರಿಂದ ಭಸ್ಮ ತರಬೇಕು
0: ಅಲ್ವೋ?
1: ಸುಡುಮಣ್ಣಿಂದ ತರಬೇಕು.
0: ಆ ಭಸ್ಮವನ್ನು ನಾನು ಲೇಪಿಸುವುದಲ್ಲ. ನಾನು ಯಾವ ಭಸ್ಮ ಲೇಪಿಸುವುದು?
1: ಯಾವ ಭಸ್ಮ?
0: ಭೂಲೋಕದಲ್ಲಿ ನನ್ನ ಭಕ್ತರು ಮೃತಿಯನ್ನು ಹೊಂದಿದಾಗ ಆ ಸ್ಮಶಾನದಲ್ಲಿ ಅವರ ಹೆಣವನ್ನು ಸುತ್ತಾಗ ಆ ಚಿತಾಭಸ್ಮವನ್ನೇ ನನ್ನ ದೇಹದಲ್ಲಿ ಲೇಪಿಸುವುದು.
1: ಸರಿ,
0: ಅದು ಕೂಡ ಶುದ್ಧವಾದ ಭಸ್ಮವಾಗಬೇಕು. ಆ ಶುದ್ಧವಾದ ಚಿತಾಭಸ್ಮವನ್ನು ಸ್ಮಶಾನದಿಂದ ತರುವಂತಹ ಉದ್ಯೋಗವನ್ನು ನನಗೆ ಕೊಟ್ಟಿದೆ.
1: ಹಾಗೆ ಖಂಡಿತವಾಗಿಯೂ ಈ ಉದ್ಯೋಗವನ್ನು ನಾನು ಮಾಡ್ತೇನೆ. ನೇರವಾಗಿ ಹೋಗಿ ಕೈಯಲ್ಲೇ ತರಬೇಕೇ?
0: ಇಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಉಂಟು ಇಲ್ಲಿ. ಇದು ಪಾತ್ರ, ಚಿನ್ನದ ಪಾತ್ರ.
1: ಸರಿ,
0: ಈ ಪಾತ್ರವನ್ನು ಹಿಡಿದುಕೊಂಡು ಹೋಗಿ.
1: ಚಿನ್ನ ಹೇಳಿದ್ರಿ ಇದು?
0: ಹೌದು. ಹೋಗಬೇಕು, ಶುದ್ಧವಾದಂತಹ ಭಸ್ಮ ಸ್ಮಶಾನದಿಂದ ತರಬೇಕು. ಇದುವೇ ನನಗೆ ಉದ್ಯೋಗ.
1: ಅಪ್ಪ, ಜಗದೀಶ್ವರನ ಮಗನಾಗಿ ಹುಟ್ಟಿಕೊಂಡೆ, ಭಸ್ಮಾಸುರ ಎನ್ನುವಂತಹ ನಾಮಕರಣವನ್ನು ಮಾಡಿದ್ದೀರಿ, ವಿಶೇಷವಾದಂತಹ ಉದ್ಯೋಗವನ್ನೂ ನೀಡಿದವರಿದ್ದೀರಿ. ನಿಷ್ಠೆಯಿಂದ ಈ ಕೆಲಸವನ್ನು ಮಾಡ್ತೇನೆ.
0: ಹಾಗೂ ಶುಭವಾಗಲಿ.
2: ಶುಭವಾಗಲಿ.

0: ತಂದಿದ್ದೇನೆ, ಸ್ವೀಕರಿಸಬೇಕು.
1: ನಾನು ಲೇಪಿಸ್ತೇನೆ
0: ಅಪ್ಪ. ನೀನು ಲೇಪಿಸುವಂತಹ ಅಂದವನ್ನು ನನಗೆ ನೋಡಬೇಕು ಎನ್ನುವ ಹಾಗಾಗಿದೆ.
1: ಹೌದಾ?
0: ಅವಕಾಶ ಉಂಟಲ್ಲ.
1: ಉಂಟು ಉಂಟು ಉಂಟು.
0: ಸರಿ
1: ನೋಡು, ನೀನು ತಂದಂತಹ ಭಸ್ಮ ಈಗ ಇದು ಹರಡು ಹರಡಾಗಿದೆ.
0: ಸರಿ,
1: ಇದು ನೀರಿನಲ್ಲಿ ಮಿಶ್ರ ಆಗಬೇಕು. ಈ ಭಸ್ಮಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು.
0: ನೀರು
1: ಶುದ್ಧೋದಕ
0: ಶುದ್ಧೋದಕ ಶುದ್ಧೋದಕಕ್ಕೆ ಏನು ಮಾಡುವುದು?
1: ನೀನು ಯಾಕೆ ಹುಡುಕುವುದು?
0: ಮತ್ತೆ ಶುದ್ಧೋದಕ ಆಗಬೇಕು.
1: ನಾನು ಗಂಗಾಧರನಲ್ಲಿ
0: ನನ್ನ ಅಪ್ಪನಿಗೆ ಏನು ವ್ಯವಸ್ಥೆ? ನಿನಗೆ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಕೆಲಸವೇ ಇಲ್ಲ.
1: ಇಲ್ಲ,
0: ಕೆಳಗಿಂದ ಹೀಗೆ ಮೇಯಿ ಉಜ್ಜಿಕೊಂಡ್ರೆ ಆಯ್ತು.
1: ದೊಡ್ಡವರು
0: ಆಗ್ಲಿ, ನೀರಿನ ವ್ಯವಸ್ಥೆ ಮಾಡಿ.
1: ಈಗ ಬಿದ್ದಿದ್ದಾಳೆ,
0: ಸರಿ,
1: ಈಗ ಶುದ್ಧವಾಗಿದೆ. ಈ ಭಸ್ಮವನ್ನು ನಾನು ಲೇಪಿಸ್ತೇನೆ ನೋಡು.
0: ಎಡಗೈಗೆ ಹಾಕಿಕೊಂಡು ನೀನು ಮರ್ದಿಸಿ.
1: ಹೌದು, ಮರ್ದಿಸಿ. ಮೊದಲು ಹಣೆಗೆ.
0: ಒಂದು ಸಂಶಯ
1: ನಿನಗೆ, ಇನ್ನೂ ಸಂಶಯ ಮುಗಿಯಿತು.
0: ಮಕ್ಕಳಿಗೆ ಸಂಶಯ ಇದ್ರೆ ಅದು ಅಪರಾಧವೇ. ನಿನಗೆ ಎಷ್ಟು ಕೈಯಲ್ಲಿ ಬೆರಳು? ನಿನ್ನ ಹಣೆ ಅಷ್ಟು ಅಗಲ ಉಂಟಲ್ಲ. ನೀನು ಬರೇ ಮೂರು ಅಡ್ಡನಾಮ ಯಾಕೆ ಹಾಕುವುದು? ಐದು ಅಡ್ಡನಾಮ ಹಾಕಿಬಿಡು.
1: ಈ ಮೂರು ಅನ್ನೋದು ಪ್ರಪಂಚದಲ್ಲಿ ವಿಶೇಷವಾದದ್ದು.
0: ಏನು ವಿಶೇಷ?
1: ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತಹ ಮೂರು ಮೂರ್ತಿಗಳು ನಾವು, ಸತ್ವ ರಜಾತಮ ಅನ್ನುವಂತಹ ಮೂರು ಗುಣಗಳು. ಹಾಗೆಯೇ ಮೂರು ಅನ್ನುವುದು ಈ ಲೋಕದಲ್ಲಿ ವಿಶೇಷವಾದಂತಹ ಯೋಗ್ಯತೆಯನ್ನು ಹೊಂದಿದೆ. ತ್ರಿಗುಣಾತ್ಮಕವಾದಂತಹ ಈ ಪ್ರಪಂಚದಲ್ಲಿ ಮೂರು ಅನ್ನುವ ಸಂಖ್ಯೆಗೆ ವಿಶೇಷವಾದಂತಹ ಯೋಗ್ಯತೆ ಇದೆ.
0: ಇಲ್ಲಿ ನಾವಿರುವುದು ಮೂರೇ ಜನ
1: ಅಲ್ವಾ? ಹಾಗಾಗಿ ಸತ್ಯಂ ಶಿವಂ ಸುಂದರ.
0: ಸರಿ
1: ಅಲ್ವಾ?
0: ಹಾಗಿದ್ರೆ
1: ಕೈಯಲ್ಲಿ ಐದು ಬೆರಳಿದ್ರು ಕೂಡ ಆ ಮೂರು ಬೆರಳೆಂದ್ರೆ ನಾವು ಭಸ್ಮವನ್ನು ಲೇಪಿಸ್ತೇವೆ. ಮೊದಲು ಹಣೆಗೆ, ಆ ಬಳಿಕ ತೋಳಿಗೆ.
0: ಏನು ಚಂದಪ್ಪ? ಓ ಚಂದಪ್ಪ.
1: ಯಾರು ಚಂದಪ್ಪ? ಏನು ಚಂದ ಅಪ್ಪ?
0: ಏನು ಚಂದ ಅಪ್ಪ? ಅಪ್ಪ ಭಸ್ಮಲೇಪನವನ್ನು ಮಾಡಿದೆಯಲ್ಲ, ಸಂತೃಪ್ತನಾದೆಯಲ್ಲ.
1: ಸರಿ,
0: ನಾನಿನ್ನು ವಿಶ್ರಾಂತಿಯನ್ನು ಪಡೆಯುತ್ತೆ.
1: ಉದ್ಯೋಗ ಇಲ್ಲದಾಗ ಉದ್ಯೋಗ ಬೇಕು ಅಂತ ಕೇಳು. ಉದ್ಯೋಗ ಕೊಟ್ರೆ ಅದರಲ್ಲಿ ಉದಾಸೀನ.
0: ಎಲ್ಲಿ ನಾನು ತಂದಾಯ್ತಲ್ಲ.
1: ಆಯ್ತಾ?
0: ಮತ್ತೆ
1: ನಾನು ಒಮ್ಮೆಗೆ ತರಲು ಕೇಳಿದ್ದ.
0: ಮತ್ತೆ
1: ತ್ರಿಸಂಧ್ಯಾಕಾಲದಲ್ಲಿ ಮೂರು ಹೊತ್ತು ಭಸ್ಮವನ್ನು ತರಬೇಕು.
0: ದಿನಕ್ಕೆ ಮೂರು ಸಲ ಮೂಲಕಕ್ಕೆ ಹೋಗಿ ಶುದ್ಧ ಭಸ್ಮ ತರಬೇಕು. ಓ ದೇವ್ರೆ ಅಪ್ಪ, ಹೀಗೆ ಮಾಡೋಣ. ನನಗೆ ದೊಡ್ಡ ಒಂದು ಮೂಟೆ ಕೊಡು. ಆ ಮೂಟೆಯಲ್ಲಿ ತುಂಬಾ ನಾನು ಭಸ್ಮ ತರ್ತೇನೆ. ನಿನಗೆ ಅದು ನಾಲ್ಕು ತಿಂಗಳಿಗೆ ಸಾಕು.
1: ಎಂತದು ಗೊಬ್ಬರ ಆಗ್ಲಿಕ್ಕೆ ತರುತ್ತೆ? ಶುದ್ಧವಾದ ಭಸ್ಮ ಬೇಕು ಪುಣ್ಯಾತ್ಮ. ಆಗತಾನೇ ಸುಟ್ಟಂತಹ ಹೆಣದ ಭಸ್ಮ
0: ನನಗಾಗಬೇಕು.
1: ಬಿಸಿ ಬಿಸಿಯಾಗಿರ್ಬೇಕು. ನೀನು ಇನ್ನೊಮ್ಮೆ ಹೋಗಬೇಕು. ನಿನಗೆ ಭಸ್ಮ ತರುವುದು ಬಿಟ್ಟರೆ ಬೇರೆ ಯಾರು ಕೆಲಸ ಉಂಟು?
0: ಈಗ ಪುನಃ ನಾನು
1: ಹೋಗ್ಬೇಕು.
0: ವಹಿಸಿಕೊಂಡು ಸೋತು ಬಿಟ್ಟು ನಾನು.

0: ನನಗೊಂದು ಆಸೆ, ಈ ಸಲ ಅಪ್ಪನಿಗೆ ನಾಮ ಹಾಕಬೇಕು ಅಂತ ಆಗಿದೆ.
1: ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಗೊತ್ತಾಗಬೇಕು ಅಂತ ಆದ್ರೆ ಮೊದಲು ಅಪ್ಪನಿಗೆ ನಾಮ ಹಾಕಬೇಕು.
0: ಏನು ಹೇಳ್ತಾ
1: ಇದ್ದಾರೆ ನಾಮ ಹಾಕುದು
0: ಅಲ್ವ ನಿಮಗೆ?
1: ಅದು ಭೂಲೋಕದಲ್ಲಿ ನಾಮ ಹಾಕುದು ಅಂತ ಹೇಳಿದ್ರೆ ಮೋಸ ಮಾಡುದು ಅಂತ.
0: ನನಗೆ ಅಂತದೆಲ್ಲ ಗೊತ್ತುಂಟ ಅಪ್ಪ. ಅಪ್ಪ ಭಸ್ಮಧಾರಣೆಯನ್ನು ಮಾಡಬೇಕು, ನಿನ್ನ ಸೇವೆಯನ್ನು ಮಾಡಬೇಕು ಎನ್ನುವ ಆಸೆ.
1: ದೇವರು ಭಕ್ತರ ಅಧೀನ,
0: ಸರಿ,
1: ಭಕ್ತರ ದಾಸಾನುದಾಸ,
0: ಸರಿ.
1: ಇವನಿಗೆ ಲೇಪಿಸಬೇಕು ದಾಸ ಇದ್ರೆ.
0: ನೀವೇನು ಅವಕಾಶ ಉಂಟಲ್ಲ, ಮೊದಲಾಗಿ ಭಸ್ಮವನ್ನು ಎಡಗೈಗೆ ಹಾಕಿಕೊಂಡಿದ್ದೇನೆ. ಪಾಪ ಸ್ವಲ್ಪ ನೀರು
1: ಏಕಾಗಂಗೆ.
0: ಮೊದಲಾಗಿ
1: ಹಣೆಗೆ,
0: ಆಮೇಲೆ ಸ್ವಲ್ಪ ಉಳಿದಿದೆ ಅದನ್ನು ಇರ್ಲಿ, ಕಡಿಮೆ ಮಾಡುದು.
1: ಎಷ್ಟು ಬೇಕೋ ಅಷ್ಟೇ ನಾವು ಸ್ವೀಕರಿಸಬೇಕು ಉಂಟು ಅಂತ ಹೇಳಿ ಒಟ್ಟು ತಗೊಳ್ಳುದಲ್ಲ.
0: ಅಪ್ಪ ಎಂತಹ ಅಂದ ಕಾಣಿಸುತ್ತಾ ಇದ್ದೀನಿ ನೀನು, ಒಮ್ಮೆ ನಿನ್ನನ್ನು ನೋಡಿಲ್ಲ
1: ನೋಡು.
0: ನೀನು ಹೇಳಿದ ಹಾಗೆ ಸತ್ಯಂ ಶಿವಂ
1: ಸುಂದರ.
0: ಭಸ್ಮಲೇಪನದ ಅವಕಾಶವನ್ನು ಕೊಟ್ಟೆ, ಪುನಃ ಹೋಗಬೇಕಲ್ಲ ಭಸ್ಮ, ಮುಂದುವರಿಯುತ್ತೇನೆ.

0: ಅದೆಷ್ಟೋ ದಿನಗಳಿಂದ ಭೂಲೋಕಕ್ಕೆ ಬಂದು ಶುದ್ಧವಾದಂತಹ ಭಸ್ಮವನ್ನು ಆಯ್ದು ತಂದೆಯವರ ಒಪ್ಪಿಸಿಯವರ ಸೇವೆಯನ್ನು ಮಾಡುತ್ತಾ ಇದ್ದೇನೆ. ಎಂದಿನಂತೆ ಇಂದು ಕೂಡ ಭೂಲೋಕಕ್ಕೆ ಬಂದೆ. ಆದರೆ ಇಂದಿನ ದಿನ ಇಡೀ ಭೂಲೋಕವೇ ನನ್ನನ್ನು ಆಕರ್ಷಿಸುತ್ತಾ ಇದೆ. ಎಲ್ಲಿ ನೋಡಿದರೂ ಹಚ್ಚ ಹಸುರಾಗಿ ಭೂಲೋಕ ಕಂಗೊಳಿಸುತ್ತಾ ಇದೆ. ಹಸುರಾದಂತಹ ಸೀರೆಯನ್ನುಟ್ಟು ಮದುಮಗಳ ಹಾಗೆ ಭೂರಮೆ ಕಂಗೊಳಿಸುತ್ತಾ ಇದ್ದಾಳೆ. ಏನು ಕಾರಣ ಎನ್ನುವ ಹಾಗೆ ಕೆಲವರನ್ನೆಲ್ಲ ಕರೆದು ಕೇಳಿದೆ. ಆಗ ಹೇಳಿದಂತಹ ಮಾತು, ವಸಂತ ಋತುವಾದ ಕಾರಣದಿಂದಲೇ ಭೂದೇವಿ ಈ ರೀತಿಯಲ್ಲಿ ಶೋಭಾಯಮಾನವಾಗಿದ್ದಾಳೆ ಎನ್ನುವಂತಹ ವಿಚಾರ ನನಗೆ ತಿಳಿದು ಬಂತು. ಹಾಗಿದ್ರೆ ಈ ಸಂದರ್ಭದಲ್ಲಿ ಭೂಲೋಕದ ಸೌಂದರ್ಯವನ್ನು ನೋಡಬೇಕು ಎನ್ನುವ ಉದ್ದೇಶದಿಂದ ಸ್ವಲ್ಪ ತಿರುಗಾಟ ಮಾಡಿದೆ. ಈ ದಟ್ಟವಾದಂತಹ ಅರಣ್ಯದತ್ತ ಬಂದೆ. ನೋಡುತ್ತಾ ಇದ್ದಾರೆ ದೊಡ್ಡದಾದಂತಹ ಒಂದು ಮಾಮರ. ಆ ಮಾಮರದ ಮೇಲೆ ಎರಡು ಹರಗಿಳಿಗಳು ವಿಶೇಷವಾದಂತಹ ಆಟವನ್ನು ಆಡುತ್ತಾ ಇದ್ದಾವೆ. ಸರಿಯಾಗಿ ನೋಡಿದ್ರೆ ಒಂದು ಗಂಡು ಮತ್ತೊಂದು ಹೆಣ್ಣು. ಮಗದೊಂದು ಕಡೆಯಲ್ಲಿ ನೋಡಿದ್ರೆ ಎರಡು ಜಿಂಕೆಗಳು ಆಟವಾಡುತ್ತಾ ಇದ್ದಾವೆ. ಅದು ಅಷ್ಟೇ, ಒಂದು ಗಂಡು ಮತ್ತೊಂದು ಹೆಣ್ಣು. ಮಗದೊಂದು ಕಡೆಯಲ್ಲಿ ಒಂಟಿ ಸಲಗವೊಂದು ಹೆಣ್ಣಾನೆಯನ್ನು ಅಟ್ಟಿಸಿಕೊಂಡು ಹೋಗುವಂತಹ ದೃಶ್ಯವನ್ನು ನಾನು ಕಂಡೆ. ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ಎಲ್ಲಿ ನೋಡಿದ್ರು ಗಂಡು ಹೆಣ್ಣು ಗಂಡು ಹೆಣ್ಣು ಒಂದಾಗಿ ರಮಿಸುವಂತಹ ದೃಶ್ಯಗಳನ್ನು ನಾನು ಕಾಣುತ್ತಾ ಇದ್ದೇನೆ. ಈ ಎಲ್ಲ ದೃಶ್ಯಗಳನ್ನು ಕಂಡ ಮೇಲೆ ಪ್ರಪಂಚದ ಸತ್ಯವನ್ನು ನಾನು ಮನಗಂಡವನಿದ್ದೇನೆ.
1: ಇದುವರೆಗೆ ಭಸ್ಮಾಸುರ ಮೋಹಿನಿ ಈ ಯಕ್ಷಗಾನ ತಾಳಮದ್ದಳೆಯ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು. ಇತ್ತೆ ತುಳು ಪ್ರಸಾರ.

0: ಕೇಳ್ತಾರೆ ರೇಡಿಯೋ ಸಾರಂಗ್ 107.8 FM. ಇನ್ನಿತ ಈ ಕಾರ್ಯಕ್ರಮಗು ನಿಕ್ಲಿಗ್ ಮಾತ್ರಿಕ್ಲ ಮೋಕೆ ದಿಂಜಿ ಸೊಲ್ಮೆಲು. ಇನ್ನಿತ ಈ ಕಾರ್ಯಕ್ರಮ ತುಳುವೆರೆ ಕಲಾ ಕೂಟದಕ್ಲು ನಡಪಾದ ಕೊರ್ನ ಕಾರ್ಯಕ್ರಮ ಕೇನೊಂದು ಬರ್ಕ
1: ಪಂಡಿ ಬಾಯಿಡು ಕೇಂಡಿಕೆ ಬಿಟ್ಟು ಉರ್ಕು ನಮೃತದ ನುರ ನುರೆ ಪಂದು ತುಳು ಭಾಷೆದ ಪೆರ್ಮೆನ ಸಾರ ಜನಕ್ ಪಟದ ಪುಗಾರಿನ ಕೈಯಾರ ಕಿಂಜಣ ರೈಕುಲು ನಮ್ಮ ತುಳು ಒಪ್ಪೆನ ಮಟ್ಟಿಲ್ದ ಭಾಷೆ ತುಳುತ ಪೊರ್ಲುನು ಪಂತೇರು. ತುಳು ಭಾಷೆ ಸಾಹಿತ್ಯದ ಮಾತ ಪ್ರಕಾರಗುಲ ಪೊರ್ಲುಡು ಸೇರಿಗೆ ಆಪುಂಡು. ಕತೆ ಕವಿತೆ ಯಕ್ಷಗಾನ ಗ್ರಂಥ ಪುರಾಣ ಮಾತ್ರ ಅತ್ತಂದೆ ಜನಪದ ಸಾಹಿತ್ಯಡು ಮಲ್ಲ ಚರಿತ್ರೆ ಬರಿತಿನವು ಇತ್ತಂಡ ನಮ್ಮ ಅಪ್ಪೆ ಭಾಷೆ ತುಳು. ಕರಿನ ವರ್ಷದ ಸುಗ್ಗಿದ ನಾಲು ಪೋಪಿನಾನಿ ಎಂಕ್ಲೆನ ತುಳುವೆರೆ ಕಲಾ ಉದಿಪನ ಆಂಡ್ ಎಂಕ್ಲೆನ ಮೋಕೆದ ಗುರ್ಕಾರ್ದಿ ಆಯ್ನ ಗೀತಾ ಲಕ್ಷ್ಮೀಶ್ ಮೆರೆನ ಪೊರ್ಮಾಟೋರ್ದು ಎಂಕ್ಲೆನ ಕಲಾ ಇನಿ ಬಾರಿ ಪುರ್ಲುಡು ನಡತೊಂದು ಉಂಡು. ತುಳು ಸಾಹಿತ್ಯದ ಬುಲೆಚ್ಚಿಲುಗ ಉಂಡಾಯಿನ ತುಳುವೆರ ಕಲತ ಕೋಪೆಡು ಒಂಜಾತ್ ತುಳು ಸಾಹಿತ್ಯದ ಮೆತ್ತು ಪೊಸ ಪೊಸ ಪ್ರಯೋಗಲು ಆ ಒಂದುಂಡು. ಇಂಕಲು ಮುಲ್ಪ ಮಲ್ಪು ನಂಚಿನ ಸಾಹಿತ್ಯದ ಬೇಲೆಡು ಮುಖ್ಯವಾದ ಚುಂಗುಡಿ ಕವಿತೆ ಪಂಡ ಚುಟುಕು ಮಾದರಿದ ಪನಿ ಕವಿತೆಲು ವಚನಲು ಗಜಲ್ ಇಂಚಿನೇ ಬೇತೆ ಬೇತೆ ಪ್ರಕಾರದ ಬರವುಗೂ ಮಸ್ತ್ ಪ್ರಯತ್ನ ಬರೊಂದುಲ್ಲ. ಇಂಕ್ಲೆನ ಕಲಟ್ ಇನಿ ನೂದು ಜನ ಸೇರೊಂದು ಬಾರಿ ಪೊರ್ಲುದ ಪೊರ್ಮಾಟುಡು ತುಳು ಭಾಷೆಗ ಎಡ್ಡೆಪ್ಪು ತಿಕ್ಕೊಡು ಪನ್ಪಿನ ಒಂಜೆ ಮನಸ್ಸದ ಉದ್ದೇಶಡು ಮಾತಿರ್ಲ ಮಾತಾ ಪ್ರಕಾರದ ಸಾಹಿತ್ಯನ್ಲ ಭಾರಿ ಪೊರ್ಲುಡು ಬರೆಯಪ್ಪನ ಎಡ್ಡೆ ಪ್ರಯತ್ನನು ಮಲ್ತೊಂದುಲ್ಲೇರು. ಇನಿಕ್ ಇಂಕ್ಲನ ಕಲಕ್ ಒಂಜಿ ವರ್ಷಲ ಐನು ತಿಂಗಲದ ಬೇಲೆನ ಎಂಕಲು ಮಲ್ತಿನ ನಡುಟ್ಟು ಒಂಜಾತ್ ಪೊಸತ್ ಬರವು ಬರೀ ನಕಲ್ನ ಪುಸ್ತಕನು ಬಿಡುಗಡೆ ಮಲ್ಪುನಂಚಿನ ಎಡ್ಡ ಕಲಸಲ ಎಂಕಲ್ನ ಕಲೋರ್ದಾವರ ಆತಂಡು. ಎಂಕ್ಲೆನ ಒಂಜಿ ವರ್ಷದ ಕಜ್ಜಗು ಬೊಳ್ಳಿದಾರಗೆ ಉದಿಪು ಉಪ್ಪರಿಗೆ ತುಡರು ಕೇಪುಲ ಪುಂಡಿಕಾಣಿಕೆ ಪನ್ಪಿನ ಆಜಿಬೂಕುನು ಎಂಕಲು ಬಿಡುಗಡೆ ಮಲ್ತದ. ಅಂಚನೆ ಎಂಕಲ್ನ ಕಲೊಟ್ಟು ಆಪಿನಂಚಿನ ಪಂತೊಲ್ಲೆಡು ಎಡ್ಡೆ ಬರವುಲೆನ ನಾಡದು ಇನಿ ತುಳುನಾಡದ ಮಾತ ಪತ್ರಿಕೆಡು ಅವನ ಪ್ರಕಟಣೆಗೂ ಕೊರೊಂದುಲ್ಲ. ಅಂಚನೆ ಯೂಟ್ಯೂಬ್ ಬೊಕ್ಕ ಫೇಸ್ಬುಕ್ ಚಾನೆಲ್ ಎಂಕಲು ಸುರುಮಲ್ದ. ಇನಿ ಎಂಕಲ್ನ ಕಲೊರ್ದು ಪೊಸತ್ತು ಒಂಜಿ ಕಾರ್ಯಕ್ರಮದೊಟ್ಟಿಗೆ ರೇಡಿಯೋ ಸಾರಂಗಡು ಎಂಕಲು ಬರೊಂದುಲ್ಲ. ಮುಲ್ಪ ಎಂಕಲು ಪತ್ತು ಜನ ನಿಕಲ್ನೆದುರುಡು ಕಬಿತೆನು ಓದೊಂದುಲ್ಲ. ಇತ್ತೆ ನಮ್ಮೊಟ್ಟಿಗೆ ಉಲ್ಲೇರು ಅನುರಾಧ ರಾಜೀವ್ ಸುರತ್ಕಲ್ ಎಂಬೆರು ಸಾಹಿತ್ಯ ಪ್ರಕಾರೊಲ್ಲೆಡು ಮಸ್ತ್ ಸಾಧನೆ ಮಲ್ತಿನಂಚಿನ ಅನುರಾಧ ರಾಜೀವ್ ಎಂಬೆರು ಅಂತರಂಗದ ಸಂವಾದ ಬುಕ್ಕ ಭಾವಗಮನ ಪನ್ಪಿನ ರಡ್ಡು ಬೂಕುಲೆನ ಬುಡುಗಡೆ ಮಲ್ದಿನಾರು. ಆತ ಮಾತ್ರ ತಂದೆ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಇಂಚ ಮಾತ ಕ್ಷೇತ್ರೋಡ್ಲ ಪುದರ್ ಮಲ್ತಿನಾರು. ಮಾತ್ರ ತಂದೆ ಇಂಬೆರು ಯಕ್ಷಗಾನ ಕಲಾವಿದೆ ಆದಲ ಉಲ್ಲೇರು. ಇತ್ತೆ ಮೋನೆ ಸಿಂಗಾರ ಪನ್ಪಿನ ತುಳು ಕಬಿತೆನ ನಿಕಲ್ನೆದುರು ಊದೊಂದುಲ್ಲೇರು.
2: ಎನ್ನ ಕಬಿತೆದ ತರಬರವು ಮೋನೆ ಸಿಂಗಾರ ತಿಲಿಕೆ ಪನ್ಪಿನವು ಐಸಿರೋದ ಬಳ್ಳಿ ಮೋನೆಡ್ದಿ ಮಾಜಾವಡೆ ಏಪಲ ತೆಲಿಕೆ ಪನ್ಪಿನವು ಐಸಿರೋದ ಬೊಳ್ಳಿ ಮೋನೆಡ್ದು ಮಾಜಾವಡೆ ಏಪಲ ನಲಿಪ್ನ ಉಡಲ್ದ ಬೊಲ್ಪು ತೆಕ್ಕಂದಿ ಲೆಕ್ಕ ಪುರ್ಲು ಕಾಪುಡು ನಿಚ್ಚುಲ. ನಲಿಪ್ನ ಉಡಲ್ದ ಬೊಲ್ಪು ತೆಕ್ಕಂದಿ ಲೆಕ್ಕ ಪುರ್ಲು ಕಾಪುಡು ನಿಚ್ಚುಲ. ಸಮಾಜದ ಪಾತೆರಗು ಕೆಬಿ ಆವಡೆ ಬದುಕು ನಮ್ಮ ಒಂದೇ ತಿರಿಲಿ. ಸಮಾಜದ ಪಾತಿರಗು ಕೆಬಿ ಆವಡೆ ಬದುಕು ನಮ್ಮ ಒಂದೇ ತಿರಿಲಿ. ಅಮಾಸದ ಚಂದ್ರನ ತೂವರೆ ಕಾಪಡೆ ಕತ್ತಲೆದ ಉಲೈ ಮುಗಿಲೆ. ಅಮಾಸದ ಚಂದ್ರನ ತೂವರೆ ಕಾಪಡೆ ಕತ್ತಲೆದ ಉಲೈ ಮುಗಿಲೆ. ಎಡ್ಡೆ ಕಜ್ಜಗು ಬೆರಿಸಾಯ ಉಪ್ಪಡೆ ಕುಸಿಯೇ ನಿಚ್ಚಲ ಮೂಡುಂಡು. ಎಡ್ಡೆ ಕಜ್ಜಗು ಬೆರಿಸಾಯ ಉಪ್ಪಡೆ ಕುಸಿಯೇ ನಿಚ್ಚು ಮೂಡುಂಡು. ಕೊಡಿ ಚಿಗುರು ಇರೆನ ಕಿನ್ಕಂದ ತೂಲೆ ಪುರ್ಪ ಅರಲುನ ತೋಜುಂಡು. ಕೊಡಿ ಚಿಗುರು ಇರೆನ ಕಿನ್ಕಂದ ತೂಲೆ ಪುರ್ಪ ಅರಲುನ ತೋಜುಂಡು. ಬೇನೆ ಬೇಜಾರು ನಂಜಿ ಮಚ್ಚರಲು ಉಡಲ ಉಲಯಿಡು ದಾಯಿಗೆ ಬೇನೆ ಬೇಜಾರು ನಂಜಿ ಮಚ್ಚರಲು ಉಡಲ ಉಲಯಿಡು ದಾಯಿಗೆ ಮೋನೆ ಸಿಂಗಾರ ಆದಿಪ್ಪಡು ನಿತ್ಯಲ ಮುಗುರು ತೆಲಿಕೆನೆ ಪುರ್ಲುಗು ಮೋನೆ ಸಿಂಗಾರ ಆದಿಪ್ಪಡು ನಿತ್ಯಲ ಮುಗುರು ತೆಲಿಕೆಗೆ ಪುರ್ಲುಗು ಸುಲ್ಮಿಲು
1: ಮೋನಿಡುಪ್ಪಡು ಮುಗುರು ತೆಲಿಕೆ ಅಂಚನೆ ಮನಸ್ಸುಡುಪ್ಪಡು ಖುಷಿ ನಿಲಿಕೆ ಎಡ್ಡೆ ಒಂಜಿ ಕಬಿತೆನ ನಮ್ಮೆದುರು ವಾಚನ ಮಲ್ತಿನಂಚಿನ ಅನುರಾಧ ಸುರತ್ಕಲ್ ಮೆರೆಗು ಸೊಲ್ಮೆಲು ಬರವುದ ಬಂಜಿ ನಿಲ್ಕೆ ಆಸೆ ಉಪ್ಪಿನಾರು ಗುಲಾಬಿ ಸುರೇಂದ್ರ ಎಂಬೆರು ಮೆರನವು ಸಾರುರ್ದು ಜಾಸ್ತಿ ಬರವನು ಬರತಿನಂಚಿನ ಕೈ ಅಂಚಿನೆ ಸಾಹಿತ್ಯ ಪಂಡ ಮೆರ್ನ ಉಡಲು ನಲಿಪುಂಡು ಇಂಬೆರು ವೃತ್ತಿಡು ಎಲ್ಲ ಇಸಿಡು ಸಂಚಾಲಕಿಯಾದೊಲ್ಲೇರು ಇತ್ತೆ ಗುಲಾಬಿ ಸುರೇಂದ್ರ ಇಂಬೆರೆನ ಅಪ್ಪೆ ಸೆರಂಗು ಪನ್ಪಿನ ಕಬಿತೆ ನಮ್ಮೆದುರುಡು
3: ಅಪ್ಪೆನ ಮೋಕೆನು ಮದತಿನ ಬಾಲೆಲು ತೆಕ್ಕದು ಪೋವಿರು ಬುಣ್ಯಾದು ಜೋಕುಲೆ ಕಣ್ಣುಡು ಬಿಲೆದಾಂತೆ ಎತೆದೆತ್ತದು ಪೋಪಿರು ಮಣ್ಣಾದು ಅಪ್ಪೆನ ಮೋಕೆನು ಮದತಿನ ಬಾಲೆಲು ತೆಕ್ಕದು ಪೋವಿರು ಬುಣ್ಯಾದು ಜೋಕುಲೆ ಕಣ್ಣುಡು ಬಿಲೆದಾಂತಿ ಎತೆ ದೆತ್ತದು ಪೋಪಿರು ಮಣ್ಣಾದು ಸೆರಂಗಡೆ ಬೆಗರ್ನು ಉಚ್ಚಿದು ಆರು ಬಂಜಿ ಕಟ್ಟುದು ಬರವು ಕಲ್ಪದೆರು ನಂಬಿನ ದೇವಿರು ಕೈಬುಡೆಯರು ಪೆರ್ಮೆದ ಪುದರುಗು ಕಾಪುವೆರು ಸೆರಂಗಡೆ ಬೆಗರ್ನು ಉಚ್ಚಿದು ಆರು ಬಂಜಿ ಕಟ್ಟುದು ಬರವು ಕಲ್ಪದೆರು ನಂಬಿನ ದೇವಿರು ಕೈಬುಡೆಯರು ಪೆರ್ಮೆದ ಪುದರುಗು ಕಾಪುವೆರು ಮಾನ್ಯಡ ಮನಿಪಂದೆ ಪೋವಡೆ ಪೊಲ್ಲುದ ತೆಲಿಕೆ ತೆಲಿಪಾಲೆ ಪಿರಿತಿದ ಪಾತೆರ ಮದಪಡೆ ಏಪಲ ಎಡ್ಡೆ ಬಾಳ್ವೆಗು ತುಡರಾಲೆ ಮಾನ್ಯಡ ಮಣಿಪಂದೆ ಪೋವಡೆ ಪುಲ್ಲುದ ತೆಲಿಕೆ ತೆಲಿಪಾಲೆ ಪಿರಿತಿದ ಪಾತೆರ ಮದಪಡೆ ಏಪಲ ಎಡ್ಡೆ ಬಾಳ್ವೆಗು ತುಡರಾಲೆ ಮದಪಡೆ ಜೋಕುಲೆ ಕುಡತಿಕ್ಕಯರು ಮಟ್ಟೆಳ್ಳು ತಾಂಕಿನ ಮೋಕಿದಪ್ಪೆ ಕಲ್ಲು ಕಡಿತದು ಜೂವನೆ ಕೊರಿನ ಮಾಮಲ್ಲ ದೇವತೆ ಆರೇ ಪೆದ್ಯಪ್ಪೆ ಏಳೇಳು ಜನ್ಮೊಗಲ ತೀರಂದಿರುಣ ನಿಕ್ಲೆನ ಏಳಿಗೆನೆ ಮಲ್ಲ ಕನ ಕಣನೀರು ಪಾಡಂದೆ ತೆರಿದು ನಡಪುಲೆ ಬಂಜಿದ ಬೆಂಕಿನ ತಣಿಪಾಲೆ ಏಳೇಳು ಜನ್ಮೊಗಲ ತೀರಂದಿರುಣ ನಿಕ್ಲೆನ ಏಳಿಗೆನೆ ಮಲ್ಲ ಕನ ಕಣನೀರು ಪಾಡಂದೆ ತೆರಿದು ನಡಪುಲೆ ಬಂಜಿದ ಬೆಂಕಿನ ತಣಿಪಾಲೆ
1: ಊರುಡಿತ್ತಿನ ಪೂರಾ ಪನವನ್ನು ಗೋರುದು ಕನತದು ಎಂಕೊರ್ತಿ ಪೆದಿ ಅಪ್ಪೆ ಬೋಡು ಪಂಡ ಅಪ್ಪೆ ತಿಕ್ಕಯಲಗೆ ದೇವರ ಮನಸ್ಸದ ಅಪ್ಪೆನು ಏಪಲ ನಿಕುಲು ಕುಸಿಟು ದೀಲೆ ಪನ್ಪಿಂಚಿನ ಒಂಜಿ ಭಾವನು ನಮ್ಮೆದುರುಗೂ ದೀನಂಚಿನ ಗುಲಾಬಿ ಸುರೇಂದ್ರ ಇಂಬೆರೆಗು ಉಡಲ ದಿಂಜಿನ ಸೊಲ್ಮೆಲು ಎಂಕಲೆನ ತುಲುವೆರ ಕಲೊತ್ತ ಬರೆಪಾಟೆಗೆದ ಸಾಹಿತ್ಯಲೆಗು ಒಂಜೊಂಜಿ ಮರ್ಲು ಕೆಲವರು ಸಾಹಿತ್ಯನೋ ಬರೆವಂದು ಪೋಯೆರಡ ನನ ಕೆಲವೇರು ಎನ್ನಪ್ಪೆ ಬಾಸಿನು ಯಾನೆಂಚ ಕಲ್ಪಾವುಡು ಪನ್ಪಿನ ತವಕ ಇತ್ತೆ ನಮೊಟ್ಟಿಗೆ ಉಲ್ಲೇರು ಪ್ರೇಮ ಆರ್ ಶೆಟ್ಟಿ ಇಂಬೆರು ಇಂಬೆರು ನಮ್ಮ ತುಲು ಕಲ್ಪುಗ ಪನ್ಪಿನ ಒಂಜಿ ಸರಣಿ ಕಾರ್ಯಕ್ರಮನು ಯೂಟ್ಯೂಬ್ ಚಾನೆಲ್ ಕೊರೊಂದುಲ್ಲೇರು ಐತೊಟ್ಟಿಗೆ ಮೇರು ಬರೆತಿನಂಚಿನ ಭಾವ ಜೀವದ ಯಾನ ಪನ್ಪಿನ ಪುಸ್ತಕ ಮಸ್ತ್ ಪುಗರ್ತಿನ ಪಡೆತಡು ಇತ್ತೆ ನಮ್ಮೆದುರುಗು ಪ್ರೇಮ ಆರ್ ಶೆಟ್ಟಿ ಮುಲ್ಕಿ ಇಂಬೆರು ಅರೆನ ಕಬಿತೆನ ವಾಚನ ಮಲ್ತೊಂದುಲ್ಲೇರು
4: ಎನ್ನ ಕವಿತೆದ ತರೆಬರವು ಸಜ್ಜಿಗೆದ ಗೌಜಿ ಕಾಂಡೆದ ತಿಂಡಿ ದಾದಂದುಕೆನ್ನಗ ಸಜ್ಜಿಗೆ ಪಂಡೇರು ದೊಡ್ಡ ಕಾಂಡೆದ ತಿಂಡಿ ದಾದಂದುಕೆನ್ನಗ ಸಜ್ಜಿಗೆ ಪಂಡೇರು ದೊಡ್ಡ ಬೋಂಟೆಗು ಪೋಯಿನ ಮಾಮಣ್ಣೆ ಬನ್ನಗ ಬಜ್ಜಿಲ ಗುದ್ದಿಯರು ಅಡ್ಡ ಬೋಂಟೆಗು ಪೋಯಿನ ಮಾಮಣ್ಣೆ ಬನ್ನಗ ಬಜ್ಜಿಲ ಗುದ್ದಿಯರು ಅಡ್ಡ ಸಜ್ಜಿಗೆ ಕನತೇರು ಎಣ್ಣೆನು ಪಾಡಿಯರು ಬಣಲೆಗು ದಿಕ್ಕಿಲ್ ದೀದಾಂಡು ಸಜ್ಜಿಗೆ ಕನತೇರು ಎಣ್ಣೆನು ಪಾಡಿಯರು ಬಣಲೆನು ದಿಕ್ಕಿಲ್ ದೀದಾಂಡು ಕಾಯ್ಮುಂಚಿ ನೀರುಳ್ಳಿ ಮೂರುದು ದೀದು ಕಮ್ಮೆನೆ ದೊಗ್ಗರ್ಣೆ ಬಲ್ತಾಂಡು ಕಾಯ್ಮುಂಚಿ ನೀರುಳ್ಳಿ ಮೂರುದು ದೀದು ಕಮ್ಮೆನೆ ದೊಗ್ಗರ್ಣೆ ಬಲ್ತಾಂಡು ಕೈದಿನ ಸಜ್ಜಿಗೆ ಪಾಡುದು ಮಗತೆರು ರಡ್ಡು ಲೋಟೆ ನೀರಲ ಪಾಡಿಯರು ಕೈದಿನ ಸಜ್ಜಿಗೆ ಪಾಡುದು ಮಗತೆರು ರಡ್ಡು ಲೋಟೆ ನೀರಲ ಪಾಡಿಯರು ಉಪ್ಪು ಸಕ್ಕರೆ ಬಿರ್ಕದು ಬುಡಿಯರು ತಾರೈದ ಪೂ ಪಾಡ್ದು ಮಗುತ್ತೇರು ಉಪ್ಪು ಸಕ್ಕರೆ ಬಿರ್ಕದು ಬುಡಿಯರು ತಾರೈದ ಪೂ ಪಾಡ್ದು ಮಗುತ್ತೇರು ರುಚಿತ್ತ ಸಜ್ಜಿಗೆ ರಡಿಯಾಂಡು ತೂಲೆಗೆ ಕಡಕ್ಕು ಚಾ ಒಂಜಿ ಕೊದ್ದಿಂಡು ರುಚಿತ ಸಜ್ಜಿಗೆ ರೆಡಿಯಾಂಡ್ ತೂಲೆಗೆ ಕಡಕ್ಕು ಚಾ ಒಂಜಿ ಕೊದ್ದಿಂಡ್ ಬಟ್ಟಲು ದಿಯ್ಯರೆ ಮಾತೆರ್ಲ ಬತ್ತಿರ್ ರುಚಿ ರುಚಿ ಸಜ್ಜಿಗೆ ಮುಗಿದಾಂಡ್ ಬಟ್ಟಲು ದಿಯ್ಯರೆ ಮಾತೆರ್ಲ ಬತ್ತಿರ್ ರುಚಿ ರುಚಿ ಸಜ್ಜಿಗೆ ಮುಗಿದಾಂಡ್ ಸೊಲ್ಮೇಲು
1: ಇತ್ತೆ ನಮಕ್ ಸಜ್ಜಿಗೆ ಮಲ್ಪುನು ಎಂಚಾ ಪಂಡದು ಪ್ರೇಮಕ್ಕ ಕಲ್ಪಾಯರ್ ಬಹುಶಃ ನಿಕುಲು ಮಾತ ಎಲ್ಲ ಸಜ್ಜಿಗೆ ಮಲ್ಪುವರ ದಾನ್ನ ಸೊಲ್ಮೆಲು ಪ್ರೇಮಕ್ಕ ಇತ್ತೆ ನಮ್ಮೊಟ್ಟಿಗೆ ಉಲ್ಲೇರು ವಿಂದ್ಯಾ ಎಸ್ ರೈ ಇಂಬೆರ್ ಸಾಹಿತ್ಯ ಕ್ಷೇತ್ರಡು ಇಂಬೆರ್ನ ಮಸ್ತ್ ಸಾಧನೆ ಉಂಡು ಇಂಬೆರ್ ಇತ್ತೆ ವಾಚನ ಮಲ್ಪುನಂಚಿನ ಕಬಿತೆದ ತರೆ ಬರವು ಎಡ್ಡೆ ಆಪುಜಿ ಪಂದ್
5: ಚಪ್ಪೆ ಮೋನೆ ಮಲ್ತದೀರು ಕುಲ್ಲಡೆ ಪಾಪದಾಯನ ಲೆಪ್ಪುಗು ಬಿಲೆನು ಕೊರೋಡೆ ಪೊರ್ತುಲ ಕಡೆಸುಂಡು ಪಿದಡ್ಲೆ ಬೇಗೊನೆ ತೋಪುಡಿತ್ತಿ ನೀರ್ಡು ದೆಕ್ಲೆ ಸುರುಮೋನೆ ಪೊರ್ತುಲ ಕಡೆಸುಂಡು ಪಿದಡ್ಲೆ ಬೇಗೊನೆ ತೋಪುಡಿತ್ತಿ ನೀರ್ಡು ದೆಕ್ಲೆ ಸುರು ಮೋನೆ ನಡತೊಂದೆ ಪೋಲೆ ಬೊಜ್ಜದ ವನಸುಗು ಈರ್ಲ ಬಡವುದ ಪೊರ್ತುಡು ಕಡೆಸಾವುನದಾಯೆ ನಡತೊಂದೆ ಪೋಲೆ ಬೊಜ್ಜದ ವನಸುಗು ಈರ್ಲ ಬಡವುದ ಪೊರ್ತುಡು ಕಡೆಸಾವುನುದಾಯೆ ಗಡಿತಿಜಿ ಆಯಗು ಮೂಜಿನೆದ ಬೊಡೆದಿಲ್ಲ ಮಾಜಾಯರೆ ಆ ವಂದಿ ದೇಬೆರೆ ಬರವುಯೇ ಗಡಿತಿಜಿ ಆಯಗು ಮೂಜಿನೆದ ಬೊಡೆದಿಲ್ಲ ಮಾಜಾಯರೆ ಆ ವಂದಿ ದೇಬೆರೆ ಬರವುಯೇ ಗಡಿಬಿಡಿ ಮಲ್ಪಡೈತೆ ಮಾರೈದೆ ಇಲ ರಡ್ಡು ಮನಸುಡು ಉಲ್ಲೆ ಇತ್ತೆಯಲ್ಲ ಗಡಿಬಿಡಿ ಮಲ್ಪಡ ಇತ್ತೆ ಮಾರೈದೆ ಇಲ ರಡ್ಡು ಮನಸುಡು ಉಲ್ಲೆ ಇತ್ತೆ ಯಲ್ಲ ಗಡಿಗಡಿ ಲೆಪ್ಪುನಗ ಪೋಪುನು ಯಾನು ಸರಿಯ ಎಡ್ಡೆ ಆಪುಜಿ ಆಯನಿಲ್ಲಡು ಮೂಜಿನೆದ ಸಾವ್ದ ವನಸದತ್ತಯ್ಯ ಗಡಿಗಡಿ ಲೆಪ್ಪುನಗ ಪೋಪುನು ಯಾನು ಸರಿಯ ಎಡ್ಡೆ ಆಪುಜಿ ಆಯನಿಲ್ಲಡು ಮೂಜಿನೆ ಸಾವುದ ವನಸತ್ತಯ್ಯ ಮೂಜ ಆಜ ಔಲೆಕ್ಕದಾಯೇ ತೋಜುನ ಸತ್ಯನು ಒಪ್ಪೊಡೆ ನರಮಣಿ ಮೂಜ ಆಜ ಔಲೆಕ್ಕದಾಯೇ ತೋಜುನ ಸತ್ಯನು ಒಪ್ಪೊಡೆ ನರಮಾಣಿ ಬರೋಡೀರ್ ತಪ್ಪಂದೆ ಪಂಟೆ ತಾಯೇ ಒರಿಯಗೊರಿ ಒಂದೊಂಡನೆ ಸಂಬಂಧಲು ಒರಿಪುನಿ ಬರೋಡೀರ್ ತಪ್ಪಂದೆ ಪಂಟೆ ತಾಯೇ ಒರಿಯಗೊರಿ ಒಂದೊಂಡನೆ ಸಂಬಂಧಲು ಒರಿಪುನಿ ಕೇನುಜಿ ಮನಸ್ಸು ಎತೆ ಟೆಂಕು ಮಂಡೆನೇ ಬಲಿಪುಜಿ ತೀಪೆದ ವನಸ್ಸುಗು ದಾದನ ಮನಸ್ಸೇ ಒರ್ಗುಜಿ ಕೇನುಜಿ ಮನಸ್ಸು ಎತೆ ಟೆಂಕ್ ಮಂಡೆನೇ ಬಲಿಪುಜಿ ತೀಪೆದ ವನಸ್ಸುಗು ದಾದನ ಮನಸ್ಸೇ ಒರ್ಗುಜಿ ಯಾನೊರಲ ಎನ್ನ ಬೊಡೆದಿನ ಬೊಜ್ಜಂದಾಯನು ವನಸ್ಸುಗು ಲೆತ್ತುಜಿ ದೆನ್ಕೆನ್ನ ಬೊಡೆದಿಗು ನಾಲಯ್ಯೇ ಮಗುರುಜಿ ಯಾನೊರಲ ಎನ್ನ ಬೊಡೆದಿನ ಬೊಜ್ಜಂದಾಯನು ವನಸ್ಸುಗು ಲೆತ್ತುಜಿ ದೆನ್ಕೆನ್ನ ಬೊಡೆದಿಗು ನಾಲಯ್ಯೇ ಮಗುರುಜಿ ಅವಕಾಶಕ್ಕಾದ ಸೊಲ್ಮೆಲು
1: ಕಂಡನಿ ಬೊಡೆದಿನ ನಡುಟು ಮೋಕೆದ ಪಾತೆರ ಬರ್ಪುನಂಚೆನೆ ಕೆಲವರ ಮಕ್ಕರದ ಪಾತೆರಲ್ಲ ಬರ್ಪುಂಡು ನಮ್ಮ ಇಲ್ಲಡುಪ್ಪುನಂಚಿನ ಒಂತೆ ಮಲ್ಲ ತರೆಕುಲು ಪಾತೆರನು ಇಂಚೇನೆ ಅಕ್ಲನ ನಡುಟು ಮೋಕೆದ ಪಾತೆರ ಕೇನನು ಕಮ್ಮಿ ಆಂಡಲ್ಲ ಮಕ್ಕರದ ಪಾತೆರಗುದಾಲ ಕಮ್ಮಿ ಇಜ್ಜಿ ಅಕಲು ತೊಜುಪಾವುನ ಮೋಕೆ ಅವು ಮಲ್ಲ ಮನಸ್ಸದ ಬರಿತಿಲ್ಲದಾಯನ ಬೊಡೆದಿನ ಬುಜ್ಜುಗು ಪೋಯರೆ ಯಜಮಾನ್ರಿಗ ದಾಲ ಮನಸ್ಸಿಜ್ಜಿ ಆಂಡ ಅರಿಗ ದಾಲ ಎಡ್ಡಲ ಆವೊಂದಿಜ್ಜಿ ದಾಯಪಂಡ ಆರು ಕೊರ್ಪಿನಿ ಒಂಜೇ ಕಾರಣ ಇನಿ ಆಯನ ಮೂಜನೆ ಬೊಡೆದಿನ ಬೊಜ್ಜದ ವನಸ್ಸುಗ ಯಾನಪೊಂದೊಲ್ಲೆ ಆಂಡ ಎಂಕ್ ಒಂಜಿ ಬೊಡೆದಿನ ಬೊಜ್ಜದ ವನಸ್ಸು ಕೊರಿಯರ್ಲ ಆಯಜತ್ತ ಅಂಚಾದ ಎಂಕ್ ದಾಲ ಎಡ್ಡೆ ಆಪುಜಿ ಪನ್ಪಿನ ಭಾವನು ಬಾರಿ ಪೊರ್ಲುಡು ನಮ್ಮೆದುರುಗು ದೀನಂಚಿನ ವಿಂದ್ಯಾ ಎಸ್ ರೈ ಮೆರೆಗು ಮೋಕೆದ ಸೊಲ್ಮೆಲು ನಮ್ಮೊಟ್ಟಿಗೆ ಉಲ್ಲೇರೆಯಿನಿ ಹಿತೇಶ್ ಎಂಬೆರ್ ಪಾಲಿಟೆಕ್ನಿಕ್ ಕಾಲೇಜುಡು ಲೆಕ್ಚರರ್ ಆದ ಬೇಲೆ ಮಲ್ತೊಂದಿಪ್ಪುನ ಎಂಬೆರೆಗು ಸಾಹಿತ್ಯಡು ಮಲ್ಲ ಆಸೆ ಆಕಾಶವಾಣಿ ಕಲಾವಿದೆ ಆಯನ ಮೇರ್ ಯುವ ಬರಹಗಾರ್ ಇತ್ತೆ ಹಿತೇಶ್ ಇಂಬೆರೆನ ಕವಿತೆ
6: ಎನ್ನ ಕವಿತದ ತರೆಬರವು ಬೊಲ್ಪುದ ಗೊಬ್ಬು ಬೊಲ್ಕಿರಿದ ತಿರಿಯಾದು ನಂಬಿಕೆದ ಬೊಲ್ಪಾದು ರಂಗೇರಂಡ ಅಕ್ಕಸಡು ಸೂರ್ಯಬತ್ತೆ ಬೊಲ್ಕಿರಿದ ತಿರಿಯಾದು ನಂಬಿಕೆದ ಬೊಲ್ಪಾದು ರಂಗೇರಂಡ ಅಕ್ಕಸಡು ಸೂರ್ಯಬತ್ತೆ ಭೂಮೆಪ್ಪೆನ ಮೈ ನಿಲಿಕೆ ಬೊಲ್ಪಾಂಡಿ ಪೊರ್ತು ಸಂಪು ಕೊರ್ತಿನ ಚಂದ್ರೆ ಎಕಡೆ ಜತ್ತೆ ಭೂಮೆಪ್ಪೆನ ಮೈ ನಿಲಿಕೆ ಬೊಲ್ಪಾಂಡಿ ಪೊರ್ತು ಸಂಪು ಕೊರ್ತಿನ ಚಂದ್ರೆ ಎಕಡೆ ಜತ್ತೆ ಪೆತ್ತ ಕೈ ಕಂಜಿಲು ಪಾರುನ ಆ ಗುಬ್ಬುನು ತೂಲೆ ಪಕ್ಕಿಲಿನ ಶಬ್ದೊಡು ಸಂಗೀತೋ ಕೇನೊಂದುಂಡು. ಪೆತ್ತ ಕೈ ಕಂಜಿಲು ಪಾರುನ ಆ ಗುಬ್ಬುನು ತೂಲೆ. ಪಕ್ಕಿಲಿನ ಶಬ್ದೊಡು ಸಂಗೀತೋ ಕೇನೊಂದುಂಡು. ಕೆಬಿಕೊರ್ಲೆ ಮಾತೆರ್ಲ ಕಾಂಡೆದ ದುನಿಪುನು ಕೇನ್ಲೆ. ಬೇಲೆಗೆ ಪಿದಡುನ ಗೌಜಿಯೇ ತೋಜೊಂದುಂಡು. ಕೆಬಿಕೊರ್ಲೆ ಮಾತೆರ್ಲ ಕಾಂಡೆದ ದುನಿಪುನು ಕೇನ್ಲೆ. ಬೇಲೆಗೆ ಪಿದಡುನ ಗೌಜಿಯೇ ತೋಜೊಂದುಂಡು. ಜೋಕ್ಲೆಗೆ ಶಾಲೆದ ನೆಂಪು ನಡತೊಂದು ಪೋವೊಂದು ತೆಲಿಕೆ ನಲಿಕೆದ ಮೋನೆ ಎದುರು ತಿಕ್ಕು. ಜೋಕ್ಲೆಗೆ ಶಾಲೆದ ನೆಂಪು ನಡತೊಂದು ಪೋವೊಂದು ತೆಲಿಕೆ ನಲಿಕೆದ ಮೋನೆ ಎದುರು ತಿಕ್ಕು. ಸುರುವಾಂಡಿ ದಿನೊತ ಎಡ್ಡೆಪ್ಪುದ ಬೊಲ್ಕಿರ್ ದೊಂಬು ತಾಗು ನಡೆ ಮುಟ್ಟ ಕೊಸಿಯನಂಕು. ಸುರುವಾಂಡಿ ದಿನೊತ ಎಡ್ಡೆಪ್ಪುದ ಬೊಲ್ಕಿರ್ ದೊಂಬು ತಾಗು ನಡೆ ಮುಟ್ಟ ಕೊಸಿಯನಂಕು. ತರೆತ ಮಿತ್ತಡು ಮೆಲ್ಲ ಆ ಸೂರ್ಯ ಬನ್ನಾಗ ಬೇನೆದ ಬೆಗರದ ನೀರೌಲೆ ಜತ್ತುದಾಂಡು. ತರೆತ ಮಿತ್ತಡು ಮೆಲ್ಲ ಆ ಸೂರ್ಯ ಬನ್ನಾಗ ಬೇನೆದ ಬೆಗರದ ನೀರೌಲೆ ಜತ್ತುದಾಂಡು. ಮೋನೆದ ತೆಲಿಕೆ ಮಾಜಿದು ಪೋವೊಂದಿಪ್ಪುನಗ ಬೈಯದ ಬರವನು ಕಾತು ಕುಲ್ಲೊಡಾಂಡು. ಮೋನೆದ ತೆಲಿಕೆ ಮಾಜಿದು ಪೋವೊಂದಿಪ್ಪುನಗ ಬೈಯದ ಬರವನು ಕಾತು ಕುಲ್ಲೊಡಾಂಡು. ದಿನ ಕರೆಂಡು ಮುಲ್ಪನೆ ಸೂರ್ಯ ಜತ್ತೆಯ ಮೆಲ್ಲ ಕೆಂಪು ರಂಗಿಡು ಮುರ್ಕದು ಕಡಲುಗಾಯೆ. ದಿನ ಕರೆಂಡು ಮುಲ್ಪನೆ ಸೂರ್ಯ ಜತ್ತೆಯ ಮೆಲ್ಲ ಕೆಂಪು ರಂಗಿಡು ಮುರ್ಕದು ಕಡಲುಗಾಯೆ. ದಿನ ಕರಿದು ವಾರ ವಾರ ಕರಿದಾದು ತಿಂಗಳು ತಿಂಗಳು ಮುಗಿಯೊಂದು ವರ್ಷದ ಮಾಯೆ. ದಿನ ಕರಿದು ವಾರ ವಾರ ಕರಿದಾದು ತಿಂಗಳು ತಿಂಗಳು ಮುಗಿಯೊಂದು ವರ್ಷದ ಮಾಯೆ. ಬೊಲ್ಕಿದ ತಿರಿಯಾದು ನಂಬಿಕೆದ ಬೊಲ್ಪಾದು ರಂಗೇರಂಡು ಅಕ್ಕಸಡು ಸೂರ್ಯ ಬತ್ತೆ. ಭೂಮೆಪ್ಪೆನ ಮೈ ನಿಲಿಕೆ ಬೊಲ್ಪಾಂಡಿ ಪೊರ್ತು ಸಂಪು ಕೊರ್ತಿನ ಚಂದ್ರೆ ಎಕಡೆ ಜತ್ತೆ ಸೊಲ್ಮೆಲು.
7: ಎಂಚಿತ್ತೆ ಪೊರ್ಲುಯೇ ನಮ್ಮ ಈ ತುಳುನಾಡು ನೊಗ ನಾಯರ ಪತ್ತದು ಕೆಸರದ ಕಂಡಗು ಜಪ್ಪು ನಂಚಿನ ಜವನಗು ಪಚ್ಚೆ ದೈಸಿರ ತುತ್ತೈತ ಆಪುಂಡುಗೆ. ಆ ಪೊರ್ತುಗು ಬಾನುಡು ರಂಗಾಯಿನ ಸೂರ್ಯನ ಬೊಲ್ಪು ಆಯನ ಉಡಲದು ಲಯದ ಪಿದಯುಂಜಿ ಸ್ವರ ಕನಪುಂಡುಗೆ. ಆ ಸೊರಟು ಪಕ್ಕಿ ಪಾರುನ ಪೊರ್ಲು ಕಿದೆತ ಕೈಕಂಜಿ ಗೋಪುನ ಪೊರ್ಲು ಶಾಲೆಗ ಪೋಪುನ ಜೋಕುಲಿನ ಗೌಜಿ ಒಂದು ಮಾತ ದಿಂಜಿದು ಅವು ಭೂಮ್ಯಪ್ಪನ ಮಟ್ಟೆಲುಗು ಪೊರ್ಲುದ ಸೊರ ಆಪುಂಡುಗೆ. ಇಂಚಿತ್ತಿ ಪೊರ್ಲುನು ಬುಲ್ಪುದ ಗೊಬ್ಬು ಪನ್ಪಿಂಚಿ ಕಬಿತ್ತೆಡು ನಿಖಲ್ನೆದುರುಡು ವಾಚನ ಮಲ್ತಿನ ಹಿತೇಶ್ ಇಂಬೆರೆಗ್ ಮೋಕೆದ ಸೊಲ್ಮೇಲು. ಸಾಹಿತ್ಯ ಕ್ಷೇತ್ರಡು ಸೌರಭ ರತ್ನ ಪ್ರಶಸ್ತಿ ಪಡೆಯನಂಚಿನ ರಶ್ಮಿ ಸನಿಲ್ ಮೇರು ನಮ್ಮೊಟ್ಟಿಗೆ ಉಲ್ಲೇರು. ಸಾಹಿತ್ಯ ಕ್ಷೇತ್ರಡು ಮೆರೆಗ್ ಮಲ್ಲಪುದರುಂಡು. ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರೋಡ್ಲ ಮೇರು ಮೆರೆನನೆ ಆಯಿನಂಚಿನ ಸಾಧನೆಯನ್ನು ತೋಜಾ ಒಂದುಲ್ಲೇರು. ಇತ್ತೆ ನಮ್ಮೆದುರುಡು ರಶ್ಮಿ ಸನಿಲ್ ಎಂಬೆರು ತುಳು ಕಬಿತೆನ ವಾಚನ ಮಲ್ತೊಂದುಲ್ಲೇರು.
8: ಕಬಿತೆದ ತರೆಬರವು ಪೊರ್ಂಬಾಟದ ಬಲ್ಮನ. ಪೊರ್ಂಬಾಟದ ಬಲ್ಮನ ರಾಪುಂಡು ಅಕ್ಕಸದ ತರಗು ಗರ್ವಡು ಕೇಸರಿ ಬೊಲ್ದು ಪಚ್ಚೆ ರಂಗು ಬಾವುಟ. ರಾಪುಂಡು ಅಕ್ಕಸದ ತರಗು ಗರ್ವಡು ಕೇಸರಿ ಬೊಲ್ದು ಪಚ್ಚೆ ರಂಗು ಬಾವುಟ. ಬಡವು ಬಾಜಲದಂತೆ ನಡತಂಡು ಇಲ್ಲು ಪಗೆಲದಂತೆ ಪೊರ್ಂಬಾಟ. ಬಡವು ಬಾಜಲದಂತೆ ನಡತಂಡು ಇಲ್ಲು ಪಗೆಲದಂತೆ ಪೊರ್ಂಬಾಟ. ಸೊಂದು ಬೆಂದು ಶರ್ರ ಮುಡಿಪುದೀದೆ ನಿಚ್ಚೊಲ ಸೊಚ್ಚ ಉಡಲ್ಡು ಪುನೇರು. ಸೊಂದು ಬೆಂದು ಶರ್ರ ಮುಡಿಪುದೀದೆ ನಿಚ್ಚೊಲ ಸೊಚ್ಚ ಉಡಲ್ಡು ಪುನೇರು. ಪಣವು ಬಂಗಾರು ಪನ್ಪಿ ಅಂಗಲಾಪಿ ಜಂದೆ ದೇಶನು ಜುವಬುರ್ದು ಕಾತೇರು. ಪಣವು ಬಂಗಾರು ಪನ್ಪಿ ಅಂಗಲಾಪಿ ಜಂದೆ ದೇಶನು ಜುವಬುರ್ದು ಕಾತೇರು. ಬಚ್ಚಲು ತೋಜಾ ಒಂದೆ ಒಂಜೆ ಹಟೋ ನೀಚರನು ಗಿಡತದು ಒರಿಪೊಡು ದೇಶನು. ಬಚ್ಚಲು ತೋಜಾ ಒಂದೆ ಒಂಜೆ ಹಟೋ ನೀಚರನು ಗಿಡತದು ಒರಿಪೊಡು ದೇಶನು. ನೆತ್ತಿರ್ದ ಓಕುಳಿಡು ಪೊರ್ಂಬಾಟೋ ನೆಂಪು ಮಲ್ಪೊಡಕ್ಲಿನ ಬಲಿದಾನನು. ನೆತ್ತಿರ್ದ ಓಕುಳಿಡು ಪೊರ್ಂಬಾಟೋ ನೆಂಪು ಮಲ್ಪೊಡಕ್ಲಿನ ಬಲಿದಾನನು. ತಾದಿ ತತ್ತು ಪೋನಗ ನೆಂಪು ಮಲ್ಪುವನ ತಂಕ ದರ್ಪುದ ಬೀರರಿನ ಬಲಿದಾನು. ಮದಪೆರೆ ಬಲ್ಲಿ ನಮಕ ತಿಕ್ಕಿನ ಬಲ್ಮನ ಪುಡಮಿಡು ಉಸಿಲು ಇತ್ತಿನಾತ್ ದಿನೋ. ಮದಪೆರಬಲ್ಲಿ ನಮಕ ತಿಕ್ಕಿನ ಬಲ್ಮನ ಪುಡಮಿಡು ಉಸುಲು ಇತ್ತಿನಾತ್ ದಿನೋ. ಸೊಲ್ಮೆಲು.
7: ಪಣವು ಬಂಗಾರದ ಅಂಗಲಪ್ಪುದಂತೆ ಅಪ್ಪೆ ಬೊಡಿದಿ ಬಾಲೆ ಇಂಚಿತ್ತಿನ ವಾ ಸಂಬಂಧನ್ಲ ಗೆನ್ಪಂದೆ. ತನ್ನ ಸರ್ರುನೆ ದೇಶಗಾತ್ರ ಬಲಿ ಕೊರ್ದು ಇರ್ಲು ಪಗೆಲು ಪೊರ್ಮಾಟ ಮಲ್ತದು. ಇನಿ ನಮ ಈ ದೇಶಡು ತಿಲ್ತು ನಲ್ತದು ಒಂದು ಎನ್ನ ಒಂದು ಎನ್ನ ಪನ್ಪಿನ ಸ್ವತಂತ್ರದ ಅಚ್ಚರಲಿನ ಪೊರ್ಲು ಪನ್ಪಾಯಿನ ಕಾರಣರಾಯಿನಂಚಿನ ನಮ್ಮ ತಂಕ ದರ್ಪುದ ಬೀರಿರಿನ ನೆನ್ಪು ಮಲ್ತೊಂದು ಪುರ್ಂಬಾಟದ ಬಲ್ಮನ ಪನ್ಪಿನ ಕವಿತೆ ವಾಚನ ಮಲ್ತಿನ ರಶ್ಮಿ ಸನಿಲ್ ಮೇರೆಗೆ ಸೊಲ್ಮಿಲ್. ಇನಿ ನಮ್ಮೊಟ್ಟಿಗೆ ಮುಂಟಪದವು ಕಾಲೇಜಡ್ ಕನ್ನಡ ಉಪನ್ಯಾಸಕಿ ಆಯ್ನಂಚಿನ ಅಶ್ವಿನಿ ತೆಕ್ಕುಂಜ ಉಲ್ಲೇರು. ಈ ಮೇರೆಗೆ ತುಳು ಸಾಹಿತ್ಯದ ಬಗ್ಗೆ ಭಾರಿ ಪೆರ್ಮೆ. ಆರ ಬರೇನ ಕೆಲವು ಪದ್ಯಲು ಮಸ್ತ್ ಪುಗಾರ್ತಿನ ಪಡೆತಿನವು. ಇತ್ತೆ ಅಶ್ವಿನಿ ತೆಕ್ಕುಂಜ ಇಂಬೆರೆನ ಕಬಿತೆ.
9: ಎನ್ನ ಕಬಿತೆರ ತರೆಬರವು ಮೋಕ್ಯದ ಬಡವು ಒಂಜಿ ಗುಡ್ಚಿಲಡು ನೆಗೆತ್ತು ತೋಚೊಂದಿತ್ತೆಂಡು ಬಡಪತ್. ಒಂಜಿ ಗುಡ್ಚಿಲಡು ನೆಗೆತ್ತು ತೋಚೊಂದಿತ್ತೆಂಡು ಬಡಪತ್. ಆ ಜೀವ ಒಂಜಿ ಪೊರ್ತದ ವನಸ್ಸಿಗೆ ಕಾತೊಂದಿತ್ತೆಂಡು. ಆ ಜೀವ ಒಂಜಿ ಪೊರ್ತದ ವನಸ್ಸಿಗೆ ಕಾತೊಂದಿತ್ತೆಂಡು. ಮಲ್ಲಾದಿಗೆ ಮಲ್ಪುನಾತ್ತು ಮಲ್ಲಾರು ಅತ್ತು ಆರು ಬಡಪತ್ತುಡೆ ಖುಷಿನ ನಾಡೊಂದು ಇತ್ತೇರು. ಇಂಕು ಏರ್ಲ ಇಜ್ಜರು ಪನ್ಪಿ ಬೇನೆ ಇಜ್ಜಾಂಡು. ಇಂಕು ಏರ್ಲ ಇಜ್ಜರು ಪನ್ಪಿ ಬೇನೆ ಇಜ್ಜಾಂಡು. ಅಲೆನ ನೆಂಪುಡೆ ಬದುಕು ಕರಿತೊಂದುಲ್ಲೆರು ಗುರ್ಚಿಲಡು. ಅಲೆನ ನೆಂಪುಡೆ ಬದುಕು ಕರಿತೊಂದುಲ್ಲೆರು ಗುರ್ಚಿಲಡು. ಕೈಪತ್ತದು ಕಡೆಮುಟಲ ಆಸರೆ ಆಪೆ ಪಂಡಿನ ಅಪ್ಸರೆ. ಕೈಪತ್ತದು ಕಡೆಮುಟಲ ಆಸರೆ ಆಪೆ ಪಂಡಿನ ಅಪ್ಸರೆ ಅಡ್ದಡೆ ದೇವರ ಪಾದ ಸೇರಿಯಲು. ಇತ್ತೆ ಆಲ್ ಅರೆನ ಪಾಲುಗು ನೆಂಪುದ ಸಿರೆ. ಇತ್ತೆ ಆಲ್ ಅರೆನ ಪಾಲುಗು ನೆಂಪುದ ಸಿರೆ. ಏಳು ಜನ್ಮಡು ಒಟ್ಟುಗು ಇಪ್ಪೊಡು ಪಂದು ಮನಸ್ಸುಡು ಇತ್ತೆಂಡು ಸಾರ ಆಸೆ. ಏಳು ಜನ್ಮಡು ಒಟ್ಟುಗು ಇಪ್ಪೊಡು ಪಂದು ಮನಸ್ಸುಡು ಇತ್ತೆಂಡು ಸಾರ ಆಸೆ. ಅಕ್ಲೆನ ನಡುಟು ಮೋಕೆ ಪುಟ್ಟಾಯಿ ಆ ದೇವೆರು ಮಲ್ತೆರು ಸಾರ ಆಸೆನು ಈ ಜನ್ಮಡು ನಿರಾಸೆ. ಅಕ್ಲೆನ ನಡುಟು ಮೋಕೆ ಪುಟ್ಟಾಯಿ ಆ ದೇವೆರು ಮಲ್ತೆರು ಸಾರ ಆಸೆನು ಈ ಜನ್ಮಡು ನಿರಾಸೆ. ಬಂಚಿದ ಬಡವು ಮಾಜಿದು ಅರೆನ ಉಡಲುಗು ಆವಂದುಂಡು ಮೋಕೆದ ಬಡವು. ಬಂಚಿದ ಮಡವು ಮಾಜಿದು ಅರೆನ ಉಡಲುಗು ಆವಂದುಂಡು ಮೋಕೆದ ಬಡವು. ಕಣ್ಣ ನೀರಡು ಜಾರ್ದು ಪೋಪಿನ ನೆಂಪು ಅಲೆನ ಅತ್ತು. ಅಂಚಾದು ಅಲೆಗಾದು ಬರೆಯೊಂದುಲ್ಲೆರು ಮೋಕೆದ ಬರವು. ಕಣ್ಣ ನೀರಡು ಜಾರ್ದು ಪೋಪಿನ ನೆಂಪು ಅಲೆನತ್ತು. ಅಂಚಾದು ಅಲೆಗಾದು ಬರೆಯೊಂದುಲ್ಲೆರು ಮೋಕೆದ ಬರವು. ಸೊಲ್ಮೆಲು
7: ಯಕ್ಷಗಾನ ಕಲಾವಿದೆ ಅಂಚೆನೆ ಆಕಾಶವಾಣಿ ಕಲಾವಿದೆ ಆದಿಪ್ಪುನಂಚಿನ ಶಶಿಕಲಾ ಭಾಸ್ಕರ್ ನಮ್ಮೊಟ್ಟಿಗೆ ಉಲ್ಲೇರು. ಬೇತೆ ಬೇತೆ ರೀತಿದ ಕಬಿತಿಲಿನ ಬರೆದು ಪುಗಾರ್ತೆ ಪಡೆಯಿನಂಚಿನಾರು. ಇತ್ತೆ ಅನ್ನ ಮೋಕೆದ ಕಬಿತೆನ ನಿಖಿಲ್ ನೆದುರುಡು ವಾಚನ ಮಲ್ತೊಂದುಲ್ಲೇರು.
10: ಎನ್ನ ಕಬಿತೆದ ತರೆ ಬರವು ತೆಲಿಕೆದು ಲೈದ ಪುಲಿಪು. ಕಾಲಚಕ್ರದ ಸುಳಿಗಾಳಿಗೆ ತಿಕ್ಕದು ನರಮಾನಿ ಬದುಕೆ ಅಡಿಮೇಲಾಂಡು. ಕಾಲಚಕ್ರದ ಸುಳಿಗಾಳಿಗೆ ತಿಕ್ಕದು ನರಮಾನಿ ಬದುಕೆ ಅಡಿಮೇಲಾಂಡು. ನಂಜಿ ಮಚ್ಚರದ ದೊಂಬುದ ಉರಿಕು ಮನಸ್ಸಡು ಅರಲಿನ ಆಸೆಲು ಪೂರ ಒಂಜೇಗಳಿಗೆಡು ಬಾಡದು ಪೋಂಡು. ನಂಜಿ ಮಚ್ಚರದ ದೊಂಬುದ ಉರಿಕು ಮನಸ್ಸಡು ಅರಲಿನ ಆಸೆಲು ಪೂರ ಒಂಜೇಗಳಿಗೆಡು ಬಾಡದು ಪೋಂಡು. ಸಾರ ಎತೆತ ಕತೆನು ಎನ್ನಿದು ಉಡಲ್ದುಳೈದ ಮೋಕೆ ಪುಟ್ಟುನ ದುಂಬೆ ಸೈತಂಡು. ಸಾರ ಎತೆತ ಕತೆನು ಎನ್ನಿದು ಉಡಲ್ದುಳೈದ ಮೋಕೆ ಪುಟ್ಟುನ ದುಂಬೆ ಸೈತಂಡು. ನಡಪಿ ತಾದಿಡು ದೀಪಿನ ಪಜ್ಜೊಡು ಕಪ್ಪು ಮುಗಲು ದಿಂಜಿಂಡು. ನಡಪಿ ತಾದಿಡು ದೀಪಿನ ಪಜ್ಜೊಡು ಕಪ್ಪು ಮುಗಲು ದಿಂಜಿಂಡು. ಸತ್ಯದ ಬೊಲ್ಪು ತೆಕ್ಕಂಡು ಸತ್ಯದ ಬೊಲ್ಪು ತೆಕ್ಕಂಡು. ಕನ ನೀರ ನುಪ್ಪುನು ನಿಂಗೆ ರಾವಂದೇ ದೊಂಡೆದೊಲೆಯೇ ಉಂತುಂಡು. ಕನ ನೀರ ನುಪ್ಪುನು ನಿಂಗೆ ರಾವಂದೇ ದೊಂಡೆದೊಲೆಯೇ ಉಂತುಂಡು. ಸುಯಿಲದ ತಾದಿನ ನಾಡುಂಡು ಸುಯಿಲದ ತಾದಿನ ನಾಡುಂಡು. ಈ ಬದುಕದ ಸಂತೆಡು ಬಿಲೆದಾಂತಿ ನರಮಾನಿ ಎಂಚ ಉಪ್ಪಡು ತೆಲಿಕೆಡು. ಈ ಬದುಕದ ಸಂತೆಡು ಬಿಲೆದಾಂತಿ ನರಮಾನಿ ಎಂಚ ಉಪ್ಪಡು ತೆಲಿಕೆಡು. ತೆಲಿಕೆದೊಲೈದ ಈ ಬುಲಿಪುನು ನರಮಾನಿ ಬದುಕು ತೆರಿಯಂದೆ ಪೋಂಡು. ತೆಲಿಕೆದೊಲೈದ ಈ ಬುಲಿಪುನು ನರಮಾನಿ ಬದುಕು ತೆರಿಯಂದೆ ಪೋಂಡು. ಸೊಲ್ಮೆಲು
7: ನೂದು ಬೇನೆದ ನಡುಟು ಒಂಜಿ ಮೋನೆ ತೆಲಿಪುಂಡುಗೆ ಆಂಡ ತೆಲುಪುನಗ ತನ್ನ ಉಡಲದ ಬೇನೆನು ಎನ್ನದೆನ್ನದು ಆ ತೆಲಿಕೆ ಬುಲುಪುಂಡುಗೆ. ನರಮಾನಿ ಬದುಕದ ಸಾದಿಗು ನರಮಾನಿಯೇ ನಂಜಿ ಮಚ್ಚರಡು ಕಲ್ಲು ಮುಲ್ಲು ಪಾರ್ದು ನಡಪುನ ಪೊರ್ಲು ತೋದು ತೆಲಿಪುವೆಗೆ. ಪುಟ್ಟುದು ಪೊರ್ಲುದ ಪುರ್ಪ ಆವಡಾಯಿನ ಕನಮಾತ ಕತ್ತಲೆಡು ಮಾಜಿದು ಪೋಪುಂಡುಗೆ. ಸತ್ಯದ ಬೊಲ್ಪು ತೆಕ್ಕಿಬೊಕ್ಕ ಯಾನು ವಾ ಸಾದಿಡು ನಡಪುಡು ಪನ್ಪಿನ ಉಡಲಿದ ಬೇನೆಗೆ ಅಚ್ಚರದ ರೂಪನು ಕೊರೆದು ಕಬಿತೆದ ರೂಪಡು ಬರೆದು ನಿಕಲ್ನೆದುರುಡು ಬಿತ್ತರ ಮಲ್ತಿನಂಚಿನ ಶಶಿಕಲಾ ಭಾಸ್ಕರ್ ಮೆರೆಗು ಉಡಲಿದ ಸೊಲ್ಮೆಲು. ಇನಿ ನಮ್ಮೊಟ್ಟಿಗೆ ಉಲ್ಲರು ನಾಟಕ ಕ್ಷೇತ್ರದ ಒಂಜು ಮಲ್ಲ ಪ್ರತಿಭೆ ನವೀನ್ ಕುಮಾರ್ ಪೆರಾರ ಎಮೆರು. ಬರೆದಾತಂಡು ಒಚ್ಚರೆ ಆಪುಜಿ ಪನ್ಪಿನವು ಮೆರ್ನ ನಾಟಕೊಲ್ಲಿಡು ಮಸ್ತ್ ಪೆರ್ಮೆ ಪಡೆಯಿನವು. ತುಲು ಬಾಸಿಡು ಇಮೆರು ಬರೆತಿನ ಕವಿತೆಲು ನಮ್ಮ ಮಾತ ಮನಸ್ಸಿಗೆ ಮಸ್ತ್ ಖುಷಿ ಕೊರ್ಪುನವು. ಇತ್ತೆ ನವೀನ್ ಕುಮಾರ್ ಪೆರಾರ ಎಮೆರ್ನ ಕವಿತೆ.
11: ಎನ್ನ ಕವಿತದ ತರಬರವು ಮಲ್ತಿನ ಮೋಕೆ. ಸಾರ ಕನ ಕಟ್ಟೊಂದು ಬದುಕಿಡು ಮಲ್ತಿ ಮೋಕೆನು ಎನ್ನೊಂದು ಉಡಲಿಡು ಮದಿಮಾಲು ಖುಷಿಟು ತೆಲಿತಲು ಕರಿಯನಿ ಕಟ್ಟುನ ಗಳಿಗೆಗು ಕಾಪುವಲು ಮೋಕೆ ಕೊರಿನಾಯಿನಿ ತಿಕ್ಕೆ ಅತ್ತ ಬದುಕಿಡು ಆ ಖುಷಿ ತೋಜುಂಡು ಅಲ್ಲನ ತೆಲಿಕೆಡು ಆಸೆ ದೀದಿತ್ತಲು ಆರೇ ಬರಡುಂದು ದೈವ ದೇವೆರಡ ನಟಿದಿತ್ತಲು ಅರೆನೇ ಕೊರಡುಂದು ಮಲ್ತಿನ ಮೋಕೆ ಒಂಜಾಂಡು ಮದಿಮೆಗ ದಿನ ಒಂಜಿ ದೀದಾಂಡು ಊರುಗು ಊರೇ ಸೇರಿದು ಆಂಡತ್ತ ಮದಿಮೆ ದಾರದ ಮನೆ ಏರಿದು ಮದಿಮಾಯೆ ಮದಿಮಾಲೆ ಖುಷಿಕ್ ಅರೆಯಿಜ್ಜಿ ಇರುವೆರೆ ಪೊರ್ಲುನು ತುಯ್ಯರೆ ಕಣ್ಣು ಯಾರುಜ್ಜಿ ಮದಿಮೆರ್ದು ದುಂಬುತ್ತಿನ ಮಲ್ಲ ಮೋಕೆ ಬದುಕದ ಕಡೆಮುಟ್ಟ ಒರೆತೊನ್ಲೆ ಜೋಕೆ ಸೊಲ್ಮೆಲು.
7: ಮೋಕೆದು ಲಯದ ಬದುಕು ಔ ಸ್ವರ್ಗಗೆ ಪುಟ್ಟಿಂಚಿ ನರಮಾನಿಗು ನನೊಂಜಿ ಮನಸ್ಸು ಒಟ್ಟುಗಾದು ಸೈತಿನೆಟ್ಟ ಒಟ್ಟಿಗೆ ಬದುಕು ಕಟ್ಟುನ ಕನ ಅವು ಸಹಜ ಅಂಡ ಇನಿ ಕೋಡೆಡು ಅವೇತ್ತೋ ಜೋಡಿ ಪಕ್ಕಿಲು ಕನ ಕಟ್ಟದ ಒಂಜಾಯಿನಾತೆ ಬೇಗ ದೂರ ಆವೊಂದುಲ್ಲೇರು. ಒಂಜಾಬಿ ನಿಕ್ಕ ದುಂಬು ಉಪ್ಪುನಂಚಿನ ಮೋಕೆ ಕಡೆಕಾನಗ ದಾಂತೆ ಪೋಪುಂಡು ಇಂಚಾವರ ಬಲ್ಲಿ ಮದಿಮೆರ್ದು ದುಂಬು ನಮ ದೇವೆರೆಡ ಆಸೆ ಮಲ್ತದ ಕೇಂಡಿನ ಬದುಕು ತಿಕ್ಕಿನಕುಲು ಕಡೆಮುಟ್ಟ ಒಂಜಾದ ಬದುಕುಡು ಮೋಕಿಡ ಬದುಕುಡು ಆ ಮೋಕೆದ ಬೆಲಿನ ಉರ್ತು ಕೊರಡು ಪನ್ಪಿಂಚಿ ಕಬಿತೆನು ಓದಿನ ನವೀನ್ ಕುಮಾರ್ ಪೆರಾರ ಮೆರೆಗು ಸೊಲ್ಮಿಲ್.
0: ನನ್ನ ದುಂಬಗು ಕವಿತ ಪನ್ಪುನಾರು ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಮಿಜಾರ್ ಉಂದತ ಪ್ರೌಢ ವಿಭಾಗದ ಇಂಗ್ಲಿಷ್ ಭಾಷಾ ಶಿಕ್ಷಕಿಯಾಯಿನ ಅನಿತಾ ಶೆಟ್ಟಿ ಮೂಡಬಿದ್ರೆ ಮೆರೆಗು ಕುಡಾರಿ ಕತೆಕ್ ವಿಕ್ರಮ ಪ್ರಕಾಶನ ಬೆಂಗಳೂರು ಮೊಕ್ಕುಲು ನಡಪಾದಿನ ಮಧುರ ಸಾಹಿತ್ಯ ಪ್ರಶಸ್ತಿ 2022 ಈ ಒಂಜಿ ಪ್ರಶಸ್ತಿ ತಿಕ್ಕುದಂಡ. ಇತ್ತೆ ಬೆರ್ನ ಕಬಿತೆನು ಕೇನೊಂದು ಬರ್ಕ.
7: ಎನ್ನ ಕಬಿತೆದ ತರೆಬರವು ಸುರುತ ಕೊಡಿ. ಪುಟ್ಟಿ ಬಾಲೆ ಅಲೆ ರಟ್ಟದು ಬುಲ್ತೊಂಡು ದಾಯ ಬತ್ತೆನ ಈ ಭೂಮಿಗಂದು ಪುಟ್ಟಿನ ಬಾಲೆ ಅಲೆ ರಟ್ಟದು ಬುಲ್ತೊಂಡು ದಾಯ ಬತ್ತೆನ ಈ ಭೂಮಿಗಂದು ಅಪ್ಪೆ ಸೇಕೆಲ ತಿಕ್ಕಿನ ಒರಕನೆ ಕಣ್ಣು ಪಿಳಿ ಪಿಳಿ ಮಲ್ತಂಡು ಅಪ್ಪೆ ಸೇಕೆಲ ತಿಕ್ಕಿನ ಒರಕನೆ ಕಣ್ಣು ಪಿಳಿ ಪಿಳಿ ಮಲ್ತಂಡು ಬೆಚ್ಚ ತರ್ಕೆನ ತರ್ಕೆ ಲೆಕ್ಕನೆ ಕಣ್ಣು ಬುಲದಲೆ ತೂಪುಂಡು ಬೆಚ್ಚ ತರ್ಕೆನ ತರ್ಕೆ ಲೆಕ್ಕನೆ ಕಣ್ಣು ಬುಲದಲೆ ತೂಪುಂಡು ಅಪ್ಪೆ ಮೋನೆದ ಮುಗುರು ತೆಲಿಕೆಗು ಅಪ್ಪೆ ಮೋನೆದ ಮುಗುರು ತೆಲಿಕೆಗು ದುಡಿತ ಬರಿಟವು ತೆಲ್ತಂಡು ಅಪ್ಪೆ ಸರಂಗದ ಅಡಿಟ್ಟು ಗೊಬ್ಬುಂಡು ದಾಲ ಪೋಡಿಗೆ ದಾಂತೆನೆ ಅಪ್ಪೆ ಸರಂಗದ ಅಡಿಟ್ಟು ಗೊಬ್ಬುಂಡು ದಾಲ ಪೋಡಿಗೆ ದಾಂತೆನೆ ಅಮ್ಮೆ ತೆನಸಿನ ಕಂತು ಕೊರ್ನಗ ಬಾಯಿ ದಿರ್ತದು ಆ ಪಂಡಂಡು ಅಮ್ಮೆ ತೆನಸಿನ ಕಂತು ಕೊರ್ನಗ ಬಾಯಿ ದಿರ್ತದು ಆ ಪಂಡಂಡು ಅಪ್ಪೆ ಬಾಸೆದ ಸುರೂತ ಅಚ್ಚರ ಆ ಆ ಅಪ್ಪೆ ಪಂದು ಲೆತ್ತಂಡು ಅಪ್ಪೆ ಬಾಸೆದ ಸುರೂತ ಅಚ್ಚರ ಆ ಆ ಅಪ್ಪೆ ಪಂದು ಲೆತ್ತಂಡು ಮೋಕೆ ದಿಂಜಿನ ಉಡಲ ಬಾಸೆಗು ಮೋಕೆ ದಿಂಜಿನ ಉಡಲ ಬಾಸೆಗು ಸುರುತ ಕೊಡಿ ಆನಿಯೇ ಏರಂಡು ಮೋಕೆ ದಿಂಜಿನ ಉಡಲ ಬಾಸೆಗು ಸುರುತ ಕೊಡಿ ಆನಿಯೇ ಏರಂಡು ಇನಿಕ್ಕು ಒಂಜು ವರ್ಷಲ ಐನ ತಿಂಗಳದ ದಿನನು ಕಲೆಯಿನ ಎಂಕಲೆನ ತುಲುವೆರ ಕಲತ್ತ ಪೊರ್ಲುದ ಲೇಸು ಪತ್ತು ಜನ ಸೇರ್ದು ಒಂಜಿ ಕಬಿ ಕೂಟನ್ನು ಮಲ್ತ ಅವು ಇನಿ ರೇಡಿಯೋ ಸಾರಂಗಡು ಪ್ರಸಾರ ಆವೊಂದುಂಡು ಒಂದು ಎಂಕಲೆಗೆ ಬಾರಿ ಕುಸಿತ ಕ್ಷಣ ಪತ್ತು ಜನ ಸೇರ್ದು ಪಂಡಿಂಚಿ ಈ ಕಬಿತೆಲೆಡು ನೂದು ಭಾವವುಂಡು ನಮ್ಮ ಅಪ್ಪೆ ಬಾಸೆಗು ಮಾನಾದಿಗೆ ತಿಕ್ಕೊಡು ಪನ್ಪಿನ ಎಂಕಲ್ನ ಉಡಲದ ಆಸೆ ದೊಟ್ಟಿಗೆ ಇನಿತ ಎಂಕಲ್ನ ತುಲುವೆರ ಕಲತ ಕಬಿಕೂಟಗೂ ಮುಗಿತಲದ ಚುಕ್ಕಿದಿ ಒಂದುಲ್ಲ ಈತ ಪೊರ್ತು ಮೋಕೆಡ ಎಂಕಲ ಕಾರ್ಯಕ್ರಮ ಕೇನಿನಂಚಿನ ತುಳುಪೆ ಜೋಕಲೆಗ್ ಉಡಲದ ಸೊಲ್ಮೆ
0: ಈತನೇಟ ತುಳುವೆರೆ ಕಲಾ ಕೂಟದಕಲು ನಡಪಾದ ಕೊರ್ನ ಕಾರ್ಯಕ್ರಮ ಕೇನೊಂದು ಬತ್ತಾರೆ. ಈ ಕಾರ್ಯಕ್ರಮದ

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ಡ್ ತುಳು ಪ್ರಸಾರಕ್ಕೆ ಏನೊಂದಲ್ಲರು ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲೇನಕ್ಕೆ ಏನೊಂದು ಬಾಕ.

Yeah.

ಈತನೀಟ ಕೆಲವೊಂಜಿ ತುಳು ಪದಕುಲೇನೆ ಕೇನಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಲುವುದು ಕೇನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಇವತ್ತಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಅತಿಥಿ ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
2: ಇವತ್ತಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಅತಿಥಿ ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM. ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

ಇವತ್ತಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಅತಿಥಿ ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ.

0: Radio Sarang 107.8 FM.
1: ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನರ್ತಿಕಲ್ಲು ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364200499. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ನಲ್ಲಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ, ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಣ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ್ಯ ಸೇನ್ ಪಿವಿ ಸಿಂಧು ಕಣದಲ್ಲಿ. ವಾರ್ತೆಗಳ ವಿವರ: ಭಾರತ ಮತ್ತು ಉತ್ತರ ಮ್ಯಾಸಿಡೋನಿಯಾ ನಡುವಿನ ಆರ್ಥಿಕ ಬಾಂಧವ್ಯವನ್ನು ವಿಸ್ತರಿಸಲು ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ಮೀರಿ ಹೂಡಿಕೆ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ಆಧಾರಿತ ಸಹಭಾಗಿತ್ವವನ್ನು ಬೆಳೆಸಿಕೊಳ್ಳಲು ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ ನೀಡಿದ್ದಾರೆ. ಉತ್ತರ ಮ್ಯಾಸಿಡೋನಿಯಾದ ಸ್ಕೋಪಿಯಲ್ಲಿ ನಡೆದ ಭಾರತ ಉತ್ತರ ಮ್ಯಾಸಿಡೋನಿಯಾ ಉದ್ಯಮ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ದಶಕದ ಅಂತ್ಯದ ವೇಳೆಗೆ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದುಪ್ಪಟ್ಟುಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಡಿಜಿಟಲ್ ನಾವೀನ್ಯತೆ, ಕೃತಕ ಬುದ್ದಿಮತ್ತೆ, ಔಷಧ ವಲಯ, ಕೃಷಿ ಸಂಸ್ಕರಣೆ ಹಾಗೂ ಹಸಿರು ಇಂಧನ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರಕ್ಕೆ ಭಾರಿ ಅವಕಾಶಗಳು ಇವೆ ಎಂದು ಹೇಳಿದ ಅವರು, ಯುಪಿಐ ಮಾದರಿಯ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ ತಂತ್ರಜ್ಞಾನಗಳಲ್ಲಿ ಜಂಟಿಯಾಗಿ ಕಾರ್ಯನಿರ್ವಹಿಸಲು ಆಹ್ವಾನ ನೀಡಿದ್ದಾರೆ. ಇದೇ ವೇಳೆ ಅಂತಾರಾಷ್ಟೀಯ ಸೌರ ಒಕ್ಕೂಟ ಐಎಸ್ಎ ಸೇರಿದಂತೆ ಭಾರತದ ಜಾಗತಿಕ ಉಪಕ್ರಮಗಳನ್ನು ಸೇರಲು ಉತ್ತರ ಮ್ಯಾಸಿಡೋನಿಯಾಗೆ ಕೋರಿದ ರಾಷ್ಟಪತಿಯವರು, ಜಂಟಿ ಸಾಹಸ ಮತ್ತು ತಂತ್ರಜ್ಞಾನ ವರ್ಗಾವಣೆಯ ಮೂಲಕ ಬಲವಾದ ಆರ್ಥಿಕ ಬಾಂಧವ್ಯ ಬೆಳೆಸಿಕೊಳ್ಳಲು ಉದ್ಯಮಿಗಳಿಗೆ ಕರೆ ನೀಡಿದ್ದಾರೆ. ತಮ್ಮ ಪ್ರವಾಸದ ಭಾಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಸ್ಕೋಪಿಯಲ್ಲಿರುವಂತಹ ಮದರ್ ತೆರೇಸಾ ಸ್ಮಾರಕಕ್ಕೆ ಭೇಟಿ ನೀಡಲಿದ್ದು, ಉತ್ತರ ಮ್ಯಾಸಿಡೋನಿಯಾ ಅಧ್ಯಕ್ಷೆ ಗೋರ್ಡಾನ ಸಿಲ್ಜಾ ನೋಸ್ಕಾ ದಾವ್ಕೋವಾ ಅವರೊಂದಿಗೆ ಸ್ಕೋಪೆ ಸಂಗ್ರಹಾಲಯದಲ್ಲಿ ರಾಷ್ಟಪಿತ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಅನಾವರಣಗೊಳಿಸಲಿದ್ದಾರೆ. ನಂತರ ಯುನೆಸ್ಕೋ ಪಾರಂಪರಿಕ ತಾಣವಾದ ಓಹ್ರಿಡ್ ಸರೋವರಕ್ಕೂ ಭೇಟಿ ನೀಡಲಿದ್ದಾರೆ. ಸಂಸತ್ತಿನ ಮುಂಗಾರು ಅಧಿವೇಶನವನ್ನು ಅಡ್ಡಿಪಡಿಸುವ ಉದ್ದೇಶದಿಂದ ಕಾಂಗ್ರೆಸ್ ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳನ್ನು ರಾಜಕೀಯ ಸಾಧನವಾಗಿ ಬಳಸುತ್ತಿದ್ದಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಆರೋಪ ಮಾಡಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿಕ್ರಿಯಿಸಿರುವ ಸಚಿವರು, ಪ್ರಧಾನಮಂತ್ರಿ ನಿವಾಸದ ಎದುರು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸುವ ಮೂಲಕ ಸಾರ್ವಜನಿಕರಿಗೆ ತೊಂದರೆ ಉಂಟುಮಾಡಿದ್ದು, ಜಾರಿಯಲ್ಲಿರುವಂತಹ ಭದ್ರತಾ ನಿಯಮಗಳನ್ನು ಕಡೆಗಣಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ನೀಟ್ ವಿಷಯದ ಕುರಿತು ಸಮಗ್ರ ಚರ್ಚೆಗೆ ಸರ್ಕಾರ ಸಿದ್ದವಿದೆ ಎಂದು ತಿಳಿಸಿದ್ದರೂ, ಕಾಂಗ್ರೆಸ್ ಪ್ರಜಾಸತ್ತಾತ್ಮಕ ಚರ್ಚೆಯ ಬದಲಿಗೆ ರಾಜಕೀಯ ಪ್ರಚಾರಕ್ಕಾಗಿ ಆದ್ಯತೆ ನೀಡಿದೆ ಎಂದು ಆರೋಪ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವುದು ಕಾಂಗ್ರೆಸ್ನ ಉದ್ದೇಶವಾಗಿರಲಿಲ್ಲ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ನೀಟ್ ವಿಷಯದ ಕುರಿತು ಸಂಸತ್ತಿನಲ್ಲಿ ಸಮಗ್ರ ಚರ್ಚೆ ನಡೆಸಲು ಮತ್ತು ಯುವಜನರ ಎಲ್ಲಾ ನೈಜ ಸಮಸ್ಯೆಗಳಿಗೆ ಸ್ಪಂದಿಸಲು ಸಂಪೂರ್ಣ ಬದ್ದವಾಗಿದೆ ಎಂದು ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಬ್ರಿಕ್ಸ್ ಒಕ್ಕೂಟದ ಸದಸ್ಯ ರಾಷ್ಟಗಳ ನಡುವೆ ಆರೋಗ್ಯ ಭದ್ರತೆ, ಡಿಜಿಟಲ್ ಆರೋಗ್ಯ ವ್ಯವಸ್ಥೆ, ಸಾಂಕ್ರಾಮಿಕ ರೋಗಗಳ ತಡೆ ಮತ್ತು ಗುಣಮಟ್ಟದ ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಯನ್ನು ಉತ್ತೇಜಿಸುವ ನಿಟ್ಟನಲ್ಲಿ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ ಇಂದು ಚಂಡೀಗಢದಲ್ಲಿ ಆರಂಭವಾಗಲಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಯ ನಿರ್ಮಾಣ ಎಂಬ ಅಧ್ಯಯನದಡಿ ಈ ಸಭೆ ನಡೆಯುತ್ತಿದ್ದು, ಆಯಾ ದೇಶಗಳ ಆರೋಗ್ಯ ಸಚಿವರು ಮತ್ತು ಉನ್ನತಾಧಿಕಾರಿಗಳು ಭಾಗಿಯಾಗಲಿದ್ದಾರೆ. ಸಭೆಯ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾಸ್ತವ, ಆರೋಗ್ಯ ಭದ್ರತೆ, ಕ್ಷಯರೋಗ ನಿಯಂತ್ರಣ, ಸಾಂಪ್ರದಾಯಿಕ ವೈದ್ಯ ಪದ್ದತಿ, ಕೃತಕ ಬುದ್ದಿಮತ್ತೆ ಮತ್ತು ಮಾನಸಿಕ ಆರೋಗ್ಯ ಕ್ಷೇತ್ರಗಳಲ್ಲಿ ಪರಸ್ಪರ ಸಹಕಾರ ಹೆಚ್ಚಿಸುವ ಬಗ್ಗೆ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದು ಹೇಳಿದ್ದಾರೆ. ಇಂದು ಹಿರಿಯ ಅಧಿಕಾರಿಗಳ ಸಭೆಯೊಂದಿಗೆ ಅಧಿಕೃತ ಕಲಾಪಗಳು ಆರಂಭಗೊಳ್ಳಲಿದ್ದು, ಬ್ರಿಕ್ಸ್ ಆರೋಗ್ಯ ಕಾರ್ಯಪಡೆಯ ಆದ್ಯತೆಗಳನ್ನು ಅಂತಿಮಗೊಳಿಸಿ ಸಚಿವರ ಘೋಷಣಾ ಪತ್ರದ ಕರಡನ್ನು ಸಿದ್ದಪಡಿಸಲಾಗುವುದು. ನಾಳೆ ನಡೆಯಲಿರುವ 16ನೇ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆಯ ಅಧ್ಯಕ್ಷತೆಯನ್ನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ವಹಿಸಲಿದ್ದು, ಸಚಿವರು ಈ ಜಂಟಿ ಘೋಷಣಾ ಪತ್ರಗಳನ್ನು ಅಂಗೀಕರಿಸಲಿದ್ದಾರೆ. ಭಾರತೀಯ ನೌಕಾಪಡೆಯು ಮಾಹೆ ಶ್ರೇಣಿಯ ಸ್ವದೇಶಿ ಜಲಾಂತರ್ಗಾಮಿ ನಿಗ್ರಹ ಲಘು ಯುದ್ಧ ನೌಕೆ ಐಎನ್ಎಸ್ ಮಾಲ್ವಾಣ್ ಅನ್ನು ಕರ್ನಾಟಕದ ಕಾರವಾರ ನೌಕಾನೆಲೆಯಲ್ಲಿ ಇಂದು ಸೇರ್ಪಡೆಗೊಳಿಸಲಿದೆ. ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ನೇತೃತ್ವದಲ್ಲಿ ಈ ಸಮಾರಂಭ ನಡೆಯಲಿದೆ. ಕೊಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವಂತಹ ಈ ನೌಕೆಯು ಶೇಕಡ 80ಕ್ಕೂ ಹೆಚ್ಚು ಸ್ವದೇಶಿ ಬಿಡಿಭಾಗಗಳನ್ನು ಹೊಂದಿದ್ದು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಗೆ ಸಾಕ್ಷಿಯಾಗಿದೆ. ಕರಾವಳಿ ಹಾಗೂ ಆಳವಿಲ್ಲದ ಜಲಪ್ರದೇಶಗಳಲ್ಲಿ ಜಲಾಂತರ್ಗಾಮಿ ನಿಗ್ರಹ ಪರಿಶೋಧನೆ ಮತ್ತು ಕಾವಲು ಕಾರ್ಯಾಚರಣೆಗಳನ್ನು ನಡೆಸಿ ಸಮುದ್ರ ಭದ್ರತೆಯನ್ನು ಹೆಚ್ಚಿಸಲು ಈ ಯುದ್ದ ನೌಕೆಯನ್ನು ವಿನ್ಯಾಸಗೊಳಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನವದೆಹಲಿಯಲ್ಲಿ ಇಂದು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ನಡೆಯಲಿದೆ. ಪ್ರಸಕ್ತ ವರ್ಷದಲ್ಲಿ ತಮಿಳುನಾಡು ಕಾವೇರಿ ನೀರಿನ ಕೊರತೆ ಎದುರಿಸುತ್ತಿರುವುದರಿಂದ ಕಾವೇರಿ ನೀರು ಬಿಡುಗಡೆ ಮಾಡುವಂತೆ ರಾಜ್ಯದ ಮೇಲೆ ಒತ್ತಡ ಹೆಚ್ಚಿಸಿದೆ. ಕರ್ನಾಟಕದ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳು ಪ್ರಸ್ತುತ ಸುಮಾರು 30 ಟಿಎಂಸಿ ಒಳಹರಿವನ್ನು ಪಡೆದಿದ್ದರೆ ತಮಿಳುನಾಡು 4 ಟಿಎಂಸಿಗಿಂತ ಕಡಿಮೆ ನೀರು ಪಡೆದಿದೆ ಎನ್ನಲಾಗಿದೆ. ಇದೇ 28ರಂದು ನಡೆಯಲಿರುವ ಮುಂದಿನ ಸಭೆಯಲ್ಲಿ ಪರಿಸ್ಥಿತಿ ಪರಿಶೀಲಿಸಲು ಕಾವೇರಿ ನೀರು ನಿಯಂತ್ರಣ ಸಮಿತಿ ನಿರ್ಧರಿಸಿದೆ. ಆಸಿಯಾನ್ ಚೌಕಟ್ಟಿನ ಅಡಿ ಆಸಿಯಾನ್ ಭಾರತ ಪೂರ್ವ ಏಷ್ಯಾ ಶೃಂಗಸಭೆ ಮತ್ತು ಆಸಿಯಾನ್ ಪ್ರಾದೇಶಿಕ ವೇದಿಕೆ ಸೇರಿದಂತೆ ವಿದೇಶಾಂಗ ಸಚಿವರ ಮಟ್ಟದ ಸಭೆಯಲ್ಲಿ ಪಾಲ್ಗೊಳ್ಳಲು ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಫಿಲಿಪೈನ್ಸ್ನ ಮನಿಲಾಗೆ ಇಂದು 2 ದಿನಗಳ ಅಧಿಕೃತ ಭೇಟಿ ನೀಡಲಿದ್ದಾರೆ. ಈ ಸಭೆಗಳ ಜೊತೆಗೆ ವಿದೇಶಾಂಗ ಸಚಿವರು ಆಸ್ಟ್ರೇಲಿಯಾ ಜಪಾನ್ ಮತ್ತು ಅಮೆರಿಕದ ಸಚಿವರೊಂದಿಗೆ ಕ್ವಾಡ್ ವಿದೇಶಾಂಗ ಸಚಿವರ ಸಭೆಯಲ್ಲೂ ಭಾಗಿಯಾಗಲಿದ್ದಾರೆ. ಅಲ್ಲದೆ ಪಾಲ್ಗೊಳ್ಳುವ ವಿವಿಧ ದೇಶಗಳ ಪ್ರತಿನಿಧಿಗಳ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತದ ಆಕ್ಟ್ ಈಸ್ಟ್ ನೀತಿಯಡಿ ಆಸಿಯಾನ್ ಒಕ್ಕೂಟದೊಂದಿಗಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ಆಸಿಯಾನ್ ಭಾರತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವವನ್ನು ಬಲಪಡಿಸಲು ಈ ಭೇಟಿ ಸಾಕ್ಷಿಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉನ್ನತ ಶಿಕ್ಷಣದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಲು ಹಾಗೂ ಶಿಕ್ಷಣ ಮಧ್ಯದಲ್ಲೇ ತೊರೆಯುವ ಪ್ರಮಾಣವನ್ನು ಕಡಿಮೆಗೊಳಿಸುವ ಉದ್ದೇಶದಿಂದ ಉತ್ತರ ಪ್ರದೇಶ ಸರ್ಕಾರ ರಾಜ್ಯದ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರಿಗೆ ಉಚಿತ ಸ್ಕೂಟಿ ನೀಡಲು ನಿರ್ಧರಿಸಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ರಾಣಿ ಲಕ್ಷ್ಮೀಬಾಯಿ ಸ್ಕೂಟಿ ಯೋಜನೆ ಜಾರಿಯ ಮಾರ್ಗಸೂಚಿಗಳಿಗೆ ಅನುಮೋದನೆ ನೀಡಲಾಗಿದೆ. ಉತ್ತರ ಪ್ರದೇಶ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರಾದಂತಹ ಯೋಗೇಂದ್ರ ಉಪಾಧ್ಯಾಯ್ ಅವರು ಈ ಮಹತ್ವಾಕಾಂಕ್ಷಿ ಯೋಜನೆಯ ವಿವರಗಳನ್ನು ಪ್ರಕಟಿಸಿದ್ದಾರೆ. ಪದವಿ ಉತ್ತೀರ್ಣರಾದ ವಿದ್ಯಾರ್ಥಿನಿಯರಲ್ಲಿ ಅಗ್ರ 5% ಪ್ರತಿಭಾನ್ವಿತ ವಿದ್ಯಾರ್ಥಿನಿಯರನ್ನ ಅರ್ಹತಾ ಪಟ್ಟಿಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಯೋಜನೆಯಡಿ ಸ್ಕೂಟಿಯ ಜೊತೆಗೆ ಅದರ ವಿಮೆ, ನೋಂದಣಿ, ಹೆಲ್ಮೆಟ್, ಅಗತ್ಯ ಪರಿಕರಗಳು ಹಾಗೂ 4 ಲೀಟರ್ ಪೆಟ್ರೋಲ್ ಅನ್ನು ಸರ್ಕಾರವೇ ಒದಗಿಸಲಿದೆ. ವಿಶೇಷ ಚೇತನ ವಿದ್ಯಾರ್ಥಿನಿಯರು, ಹುತಾತ್ಮರ ಪುತ್ರಿಯರು ಹಾಗೂ ಹಿಂದುಳಿದ ಕುಟುಂಬಗಳ ಪುತ್ರಿಯರಿಗೆ ಆದಾಯ ಮಿತಿಯ ಷರತ್ತಿನಿಂದ ವಿನಾಯಿತಿ ನೀಡಲಾಗಿದೆ. ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳನ್ನು ಮರುಸೃಷ್ಟಿಸಲು ಯತ್ನಿಸುವ ಯಾವುದೇ ಕೇಂದ್ರಗಳ ಮೇಲೆ ಪ್ರಬಲ ದಾಳಿ ನಡೆಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಶ್ವೇತಭವನದಲ್ಲಿ ಲೆಬನಾನ್ ಅಧ್ಯಕ್ಷ ಜೋಸೆಫ್ ಔನ್ ಅವರೊಂದಿಗೆ ನಡೆದ ಜಂಟಿ ಸಭೆಯಲ್ಲಿ ಮಾತನಾಡಿದ ಅವರು, ಇರಾನ್ ತೆರೆಮರೆಯಲ್ಲಿ ಮಾತುಕತೆಗೆ ತೀವ್ರವಾಗಿ ಶ್ರಮಿಸುತ್ತಿದೆ, ಸಂಘರ್ಷ ಅಂತ್ಯಗೊಳಿಸುವ ಕುರಿತು ಮಾತುಕತೆ ನಡೆಸಲು ಕಾತುರವಾಗಿದೆ ಎಂದಿದ್ದಾರೆ. ಇರಾನ್ ತನ್ನ ಪರಮಾಣು ಮೂಲಸೌಕರ್ಯಗಳನ್ನು ಪುನರ್ ನಿರ್ಮಿಸಲು ಯತ್ನಿಸಿದರೆ ಅಮೆರಿಕ ಸೇನೆ ತೀಕ್ಷ್ಣವಾಗಿ ಪ್ರತ್ಯುತ್ತರ ನೀಡಲಿದೆ ಎಂದು ಪುನರುಚ್ಚರಿಸಿದ್ದಾರೆ. ಅಫ್ಘಾನಿಸ್ತಾನದ ನೂರಿಸ್ತಾನ್ನಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರಿಗೆ ನೆರವಾಗಲು ಭಾರತ ಸರ್ಕಾರವು ಆಹಾರ ಪದಾರ್ಥಗಳು ಮತ್ತು ಕುಟುಂಬಗಳಿಗೆ ಅಗತ್ಯವಿರುವಂತಹ ಡೇರೆಗಳು ಸೇರಿದಂತೆ ಪ್ರಮುಖ ಪರಿಹಾರ ಸಾಮಗ್ರಿಗಳನ್ನು ಅಫ್ಘಾನಿಸ್ತಾನದ ರಾಷ್ಟೀಯ ವಿಕೋಪ ನಿರ್ವಹಣಾ ಪ್ರಾಧಿಕಾರಕ್ಕೆ ತಲುಪಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ, ಈ ಕಷ್ಟದ ಸಮಯದಲ್ಲಿ ಭಾರತವು ಅಫ್ಘಾನಿಸ್ತಾನದ ಜನರೊಂದಿಗೆ ನೆರವಿಗೆ ವಿದ್ಯುಕ್ತವಾಗಿ ನಿಲ್ಲುತ್ತದೆ ಎಂದು ತಿಳಿಸಿದ್ದಾರೆ. ಚೀನಾದ ಚಾಂಗ್ಝೌನಲ್ಲಿ ನಡೆಯುತ್ತಿರುವಂತಹ ಚೀನಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿಂದು ಭಾರತೀಯ ಕ್ರೀಡಾಪಟುಗಳು ಕಣಕ್ಕೆ ಇಳಿಯುತ್ತಿದ್ದಾರೆ. ಇಂದು ನಡೆಯಲಿರುವ ವಿವಿಧ ವಿಭಾಗಗಳ 32ರ ಸುತ್ತಿನ ಪಂದ್ಯಗಳಲ್ಲಿ ಭಾರತದ ಲಕ್ಷ್ಯ ಸೇನ್, ಆಯುಷ್ ಶೆಟ್ಟಿ, ಪಿವಿ ಸಿಂಧು, ಉನ್ನತಿ ಹುಡಾ ಕಣಕ್ಕಿಳಿಯುತ್ತಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಹರಿಹರನ್ ಅಂಸಕೃಣನ್ ಮತ್ತು ಎಂಆರ್ ಅರ್ಜುನ್ ಜೋಡಿ ಸ್ಪರ್ಧಿಸಲಿದೆ. 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾಜಿಕ ಜಾಲತಾಣಗಳನ್ನು ಬಳಸುವುದನ್ನು ನಿಷೇಧಿಸುವ ಮಹತ್ವದ ಮಸೂದೆಯನ್ನು ಫ್ರಾನ್ಸ್ ಸಂಸತ್ತು ಅಂಗೀಕರಿಸಿದೆ. ಸಂಸತ್ತಿನ ಉಭಯ ಸದನಗಳು ಈ ಮಸೂದೆಗೆ ಅನುಮೋದನೆ ನೀಡಿದ್ದು, ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಮೊಬೈಲ್ ಫೋನ್ ಬಳಸುವುದಕ್ಕೂ ನಿರ್ಬಂಧ ಹೇರಲಾಗಿದೆ. ಈ ಕ್ರಮದೊಂದಿಗೆ ಸಾಮಾಜಿಕ ಜಾಲತಾಣಗಳ ಮೇಲೆ ಸಮಗ್ರ ನಿಷೇಧ ಜಾರಿಗೊಳಿಸಿದ ಯುರೋಪಿಯನ್ ಒಕ್ಕೂಟದ ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಫ್ರಾನ್ಸ್ ಪಾತ್ರವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉತ್ತರ ಮ್ಯಾಸಿಡೋನಿಯಾ ಜೊತೆಗೆ ಆರ್ಥಿಕ ಬಾಂಧವ್ಯ ವಿಸ್ತರಣೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ನೀಟ್ ಕುರಿತಂತೆ ಸಂಸತ್ತಿನಲ್ಲಿ ಚರ್ಚೆಗೆ ಸರ್ಕಾರ ಸಿದ್ಧ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್. ಚಂಡೀಗಢದಲ್ಲಿ ಇಂದಿನಿಂದ 3 ದಿನಗಳ ಬ್ರಿಕ್ಸ್ ಆರೋಗ್ಯ ಸಚಿವರ ಸಭೆ, ಆರೋಗ್ಯ ಸೇವೆಗಳ ಸಮಾನ ಲಭ್ಯತೆಗೆ ಉತ್ತೇಜನ. ಕರ್ನಾಟಕದ ಕಾರವಾರದಲ್ಲಿಂದು ಐಎನ್ಎಸ್ ಮಾಲ್ವಾಂಡ್ ಯುದ್ಧ ನೌಕೆ ನೌಕಾಪಡೆಗೆ ಸೇರ್ಪಡೆ. ಚೀನಾ ಓಪನ್ ಬ್ಯಾಡ್ಮಿಂಟನ್ 32ರ ಸುತ್ತಿನ ಪಂದ್ಯಗಳಲ್ಲಿ ಇಂದು ಲಕ್ಷ್ಯ ಸೇನ್ ಪಿವಿ ಸಿಂಧು ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಇತ್ತೀಚಿನ ದಿನಗಳ ಕಾಮನ್ ಪ್ರಾಬ್ಲಮ್ಗಳಲ್ಲಿ ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಅದು ಕಾನ್ಸ್ಟಿಪೇಷನ್. ಹಾಗೆ ಕಾನ್ಸ್ಟಿಪೇಷನ್ ಯಾವ ಕಾರಣಗಳಿಂದ ಉಂಟಾಗುತ್ತೆ, ಇದಕ್ಕೆ ಯಾವ ರೀತಿ ಡಯಟ್ ಫಾಲೋ ಮಾಡಬೇಕು, ಅದ್ರ ಜೊತೆಗೆ ಏನೆಲ್ಲ ಇತರ ಪರಿಹಾರಗಳಿವೆ, ಚಿಕಿತ್ಸೆಗಳಿವೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞ, ಹಾಗೆಯೇ ಭಾರತೀಯ ಆಯುರ್ವೇದ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಸಿ ಎ ಕಿಶೋರ್ ಅವರು. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ
1: ಸರ್. ನಾನು ಹೇಳ್ದಂಗೆ ಕಾನ್ಸ್ಟಿಪೇಷನ್ ತುಂಬ ಕಾಮನ್ ಆಗಿಬಿಟ್ಟಿದ್ದು, ಅದು ನಮ್ಮ ಲೈಫ್ ಸ್ಟೈಲ್ ಇಂದ ಆಗಿರ್ಬೋದು ಅಥವಾ ಬೇರೆ ಪ್ರಾಬ್ಲಮ್ಸ್ ಇಂದ ಆಗಿರ್ಬೋದು. ಸೊ ಇದಕ್ಕೆ ಏನೆಲ್ಲ ಪರಿಹಾರಗಳಿವೆ, ಕಾರಣಗಳೇನು ಅಂತ?
2: ನೀವು ಹೇಳ್ದಂಗೆ ಲೈಫ್ ಸ್ಟೈಲ್ ಇಸ್ ಒನ್ ಆಫ್ ದ ಮೋಸ್ಟ್ ಪ್ರಾಮಿನೆಂಟ್ ಕಾಸೇಟಿವ್ ಫ್ಯಾಕ್ಟರ್ ಅಂತ ಕರಿತೀವಿ. ಹಿಂದಿನ ಕಾಲದಲ್ಲಿ ಕಾನ್ಸ್ಟಿಪೇಷನ್ ಅಂದ್ರೆ ಯಾರೋ ವಯಸ್ಸಾದವ್ರಿಗೆ, 70 ವರ್ಷ ಆದವ್ರಿಗೆ, ಲೇಜಿ ಲೈಫ್ ಸ್ಟೈಲು, ಲ್ಯಾಸ್ಟಿಟ್ಯೂಡ್ ಲೈಫ್ ಸ್ಟೈಲು, ಸೋಮಾರಿಗಳಿಗೆ ಮಾತ್ರ ಬರ್ತಕ್ಕಂಥ ಒಂದು ವ್ಯಾಧಿ, ಜಡ್ಡು, ಕಾಯಿಲೆ ಅಥವಾ ಅವಸ್ಥೆ ಅಂತೇನು ಕರಿತಾ ಇದ್ವಿ. ಇವತ್ತು ಅತ್ಯಂತ ಸರ್ವೇ ಸಾಮಾನ್ಯ ಎಲ್ಲ ವಯಸ್ಸಿನಲ್ಲೂ ಕಾನ್ಸ್ಟಿಪೇಷನ್ ಅಂತ ಪ್ರಾಬ್ಲಮ್ಸ್ನ ನಾವು ಕೇಳ್ತಾ ಬರ್ತಿರ್ತೀವಿ. ಯಾಕೆ ಅಂದರೆ ಬೆಡ್ರೂಮಿಂದ ಹಿಡಿದು ಕ್ಲಾಸ್ ರೂಮ್ವರೆಗೂ ನಮಗೆ ಇವತ್ತು ಕ್ಯಾಬ್ನ ಫೆಸಿಲಿಟಿ ಇದೆ. ಮೊದಲು ಒಂದು ಮನೇಲಿ ಹೆಣ್ಮಗಳು ಕಸ ಹೊಡಿತಾ ಇದ್ಲು, ಸಹಿಸ್ತಾ ಇದ್ಲು, ಪಾತ್ರೆ ತೊಳಿತಾ ಇದ್ಲು, ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿರ್ತಿತ್ತು. ಒಬ್ಬ ಪುರುಷ ಹಾಲು ತರ್ತಿದ್ದ, ಪೇಪರ್ ತರ್ತಿದ್ದ, ತರಕಾರಿ ತರ್ತಿದ್ದ, ಬಿದ್ದು ಹೋಗ್ತಿದ್ದು, ಸೈಕಲ್ ಹೊಡಿತಿದ್ರು, ಫಿಸಿಕಲ್ ಆ್ಯಕ್ಟಿವಿಟಿ ಇತ್ತು, ವ್ಯಾಯಾಮ ಮಾಡ್ತಿದ್ರು, ಗರಡಿ ಮನೆ ಹೋಗ್ತಿದ್ರು. ಇವತ್ತು ಜಿಮ್ ಅಂತಕ್ಕಂಥದ್ದು ಯಾವುದೋ ಒಂದು ಸೆಗ್ಮೆಂಟ್ ಮಾತ್ರ ಮಾಡ್ತಾ ಇದೆ. ಹಾಗಾಗಿ ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದು ಈಸ್ ದ ಮೇನ್ ಪಾಸಿಟಿವ್ ಫ್ಯಾಕ್ಟರ್ ಫಾರ್ ದಿ ಗಟ್ ಮೂವ್ಮೆಂಟ್. ಕರಳು ಚೆನ್ನಾಗಿ ಜೀರ್ಣ ಪ್ರಕ್ರಿಯೆ ಆಗಬೇಕು, ಒಂದು ಪೆರಿಸ್ಟಾಲಿಟಿಕ್ ಮೂವ್ಮೆಂಟ್ ಚೆನ್ನಾಗಿ ಆಗಬೇಕು. ಸಾರ ಭಾಗ ಮತ್ತು ಕೆಟ್ಟ ಭಾಗ ಅಂತ ಕರಿತೀವಿ ಆಹಾರದಲ್ಲಿ. ಸಾರ ಭಾಗ ಅಂದರೆ ಯೂಸ್ಫುಲ್ ಪಾರ್ಟು, ಅದು ಚೆನ್ನಾಗಿ ಅಬ್ಸರ್ವ್ ಆಗಬೇಕು. ಕೆಟ್ಟ ಭಾಗ ಅಂದರೆ ನಾನ್ ಯೂಸ್ಫುಲ್ ಪಾರ್ಟ್ ಅಥವಾ ಎಂಡೋಟಾಕ್ಸಿನ್ಸ್ನ ಶರೀರದ ಈಚೆ ಹಾಕಬೇಕು. ಸೊ ಸ್ವೇದ, ಮೂತ್ರ, ಪೂರಿಷ ಅಂದರೆ ತ್ರಿಮಲಗಳು ಅಂತ ಕರಿತೀವಿ. ಮಲ ಅಂದರೆ ಅನ್ವಾಂಟೆಡ್ ಥಿಂಗ್ಸು, ಅದೇನು ತುಂಬ ಅಸಹಿಷ್ಣು ಪದ ಅಲ್ಲ ಅಂದರೆ ಇಂಟಾಲರೆಂಟ್ ವರ್ಡ್ ಅಲ್ಲ ಮಲ ಅಂತ ಮಾತಾಡ್ಬಿಟ್ರಪ್ಪ ಮಾಧ್ಯಮದಲ್ಲಿ ಅಂತ. ಮಲ ಅಂದರೆ ಯಾವುದು ಗಲೀಜು ಅದಕ್ಕೆ ಮಲ ಅಂತ ಕರಿತೀವಿ. ಸ್ವೇದ ಅಂದರೆ ಬೆವರು, ಮೂತ್ರ ಅಂದರೆ ಯೂರಿನೇಷನು, ಪೂರಿಷ ಅಂದರೆ ಡಿಫಿಕೇಷನು, ನಮ್ಮ ಟಾಯ್ಲೆಟೇನು ಪರ್ಸಿಸ್ಟೆಂಟಾಗಿ ರೆಗ್ಯುಲರಾಗಿ ಹೋಗ್ತಿರುತ್ತೆ. ಅವ್ರಿಗೆ ತುಂಬ ಚೆನ್ನಾಗಿ ಹೆಲ್ತಿ ಆ್ಯಂಡ್ ಫಿಟ್ ಆಗಿರ್ತೀವಿ ಅಂತಕ್ಕಂಥ ಒಂದು ಫೀಲಿಂಗ್ ಬರುತ್ತೆ. ಯಾರಿಗೆ ಕಾನ್ಸ್ಟಿಪೇಷನ್ ಇರುತ್ತೆ ಅವ್ರ ಫಿಸಿಕಲ್ ಆ್ಯಕ್ಟಿವಿಟಿ ಬಗ್ಗೆ ಗಮನ ಕೊಡಬೇಕು. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟು ಜಂಕ್ ಫುಡ್ಸ್. ನಾನು ಪೇಸ್ಟ್ರಿ ತಿಂದೆ, ಪಿಜ್ಜಾ ತಿಂದೆ, ಬರ್ಗರ್ ತಿಂದೆ, ಅನೇಕ ಸಂದರ್ಭದಲ್ಲಿ ಕಾನ್ಸ್ಟಿಪೇಷನಲ್ಲಿ ನನ್ನ ಕ್ಲಿನಿಕ್ಗೆ ಬಂದಾಗ ಹೇಳ್ತಿರ್ತೀನಿ, ಸರ್ ಬೇಕ್ರಿ ಅಂದರೆ ಬೇಡ್ರಿ ಅಂತ. ಬೇಕ್ರಿ ಅಂದ ತಕ್ಷಣ ಮೈದಾ, ಮೈದಾ ಅಂದ ತಕ್ಷಣ ಜಂಕ್ ಫುಡ್ಡು, ಜಂಕ್ ಫುಡ್ ಅಂದ ತಕ್ಷಣ ಅದು ತುಂಬ ಪ್ರೊಸೆಸ್ ಫುಡ್ಡು, ಜೀರ್ಣ ಆಗಲ್ಲ. ಹಾಗಾಗಿ ಅದನ್ನು ಫಸ್ಟ್ ನೋ, ಬೇಡರಿ ನಿಮಗೆ ಅಂತಕ್ಕಂಥ ಒಂದು ಪದ್ಧತಿ, ಬೇಕರಿಗೆ ಬೇಡ್ರಿ ಅಂತ ನಾವು ಪದ್ಧತಿ ಒಪ್ಕೊಂಬಂದ್ಬಿಟ್ರೆ ಅರ್ಧಕ್ಕರ್ಧ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇವತ್ತಿನ ಪುಟ್ಟ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಎಂಥ ದುರಂತ ಅಂದರೆ, ಯಾಕೆ ಕಾನ್ಸ್ಟಿಪೇಷನ್ನು? ಬೆಳಗಾಗೆದ್ರೆ ರೆಡಿಮೇಡ್ ಬ್ರೆಡ್ಡು, ಮಧ್ಯಾಹ್ನ 5-6 ಉಪವಾಸ ಅಥವಾ ಇನ್ನೇನೋ ಒಂದು ಜಂಕ್ ಫುಡ್ಡು, ಸಾಯಂಕಾಲ ಬೀದಿ ಬದಿ ಯಾವುದೋ ಒಂದು ಆಹಾರವನ್ನು ತಿಂತಕ್ಕಂಥದ್ದು, ಸಾಯಂಕಾಲ ರಾತ್ರಿ ಊಟ ಮಾಡೋದೇ ಇಲ್ಲ, ಬಿಸ್ಕೆಟ್ಸ್ನ ಮೇಲಿಂದ ಮೇಲೆ ತಿಂತಕ್ಕಂಥದ್ದು, ಕುಕ್ಕೀಸ್ನ ತಿಂತಕ್ಕಂಥದ್ದು, ಬೇಕ್ರಿ ಪ್ರಾಡಕ್ಟ್ಸ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಸ್ತಕ್ಕಂಥದ್ದು, ಇವೆಲ್ಲ ಮಾಡಿದಾಗ ಫಿಸಿಕಲ್ ಆ್ಯಕ್ಟಿವಿಟಿನೂ ಇಲ್ಲದಿದ್ದಾಗ ಆ ಪುಟ್ಟ ಮಕ್ಕಳಿಗೆ ಡೆಫಿನೆಟ್ ದೊಡ್ಡ ಮಟ್ಟದ ಸಮಸ್ಯೆ ಬಂದೇ ಬರುತ್ತೆ. ಇನ್ನೂ ಒಂದು ನಿಮ್ಗೆ ಅಂಶ ಅಂದರೆ, ನೀರು ಕುಡಿಯೋಕ್ಕೆ ಹಿಂಜರಿತಾರೆ. ಹಿಂದಿನ ಕಾಲದಲ್ಲಿ ಯಾರೋ ಮನೆಗೆ ಬಂದರೆ ಫಸ್ಟ್ ಕೊಡ್ತಾ ಇದ್ದ ನೀರು, ಏನು ಬೇಕು ನಿಮಗೆ ಅಂತ. ಇವತ್ತು ಮೊಬೈಲ್ ಚಾರ್ಜರ್ ಬೇಕಾ ಅಂತ ಕೇಳ್ತೀವಿ, ಅದು ಬೇರೆ ವಿಷಯ, ಅದು ಚರ್ಚೆ ಬೇರೆ. ಆದರೆ ನೀರನ್ನು ನಾವು ಕನಿಷ್ಠ ಪಕ್ಷ ಅಂದರೆ 3 ಲೀಟ್ರು, ಗರಿಷ್ಠ ಪಕ್ಷ ಅಂದರೆ 6 ಲೀಟ್ರ್ ನೀರನ್ನು ಕುಡಿದಾಗ ನಿಮ್ಮ ಕರಳಿಗೆ ಚೆನ್ನಾಗಿ ಅದು ಜೀರ್ಣ ಆಗಲಿಕ್ಕೆ ವ್ಯವಸ್ಥೆ ಮಾಡಿಕೊಡುತ್ತೆ. ಒಂದು ನಾರು ಬೇರು ಹೆಚ್ಚಿನ ಮಟ್ಟದಲ್ಲಿ. ಹಿಂದಿನ ಕಾಲದ ಊಟ ನೋಡಿ, ಇವತ್ತು ಸಿಂಪಲ್ ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ಒಂದು ಮನೆಗೆ ಹೋಗಿ ಊಟ ನೋಡಿ, 2 ಕಾಳು ವಿತ್ ಸ್ಪ್ರೌಟ್ಸ್, ಒಂದಿಷ್ಟು ಸೊಪ್ಪಿನ ಪಲ್ಯ ಬೇಡ. ನೀವು ಬೆಂಗಳೂರಂಥ ಆಹಾರ, ಟ್ರೆಡಿಷ್ನಲ್ ಆಹಾರ ನೋಡಿ, ಒಂದು ಒಳ್ಳೆ ರಾಗಿ ಮುದ್ದೆ, ಅದಕ್ಕೊಂದು ಸೊಪ್ಪಿನ ಸಾರು, ಒಂದು ಒಳ್ಳೆ ಕೋಸಂಬರಿ, ಒಂದಿಷ್ಟು ನಾರು, ಒಂದಿಷ್ಟು ಉಪ್ಪಿನಕಾಯಿ, ಎಲ್ಲ ವಿಧವಾದಂಥ ಖಾದ್ಯಗಳು, ಎಲ್ಲ ವಿಧವಂಥ ರಸಗಳು, ಎಲ್ಲ ವಿಧವಾದಂಥ ಭೇದಗಳು ಆಹಾರದಲ್ಲಿ ಏನಿತ್ತು, ಇದನ್ನು ತಿಂದ ಕಾನ್ಸ್ಟಿಪೇಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ಫೈಬರ್ಸ್, ಒಂದು ಕೋಸಂಬರಿಲಿ, ಒಂದು ತರಕಾರಿ ಪಲ್ಯದಲ್ಲಿ, ಒಂದು ಸೊಪ್ಪಿನ ತವೆಯಲ್ಲಿ ಅಷ್ಟು ಫೈಬರ್ಸು ಶರೀರಕ್ಕೆ ಹೋಗ್ತಾ ಇತ್ತು ಅಂತ. ಇವತ್ತು ನಾನು ಬರೀ ಅನ್ನ ಸಾರು ತಿಂತೀನಿ, ಕೂತ್ಕೊಂಡ್ಬಿಡ್ತೀನಿ ಅಂದರೆ ಡೆಫಿನೆಟ್ಲಿ ಈ ಥರದ ಪ್ರಾಬ್ಲಮ್ಸು ತುಂಬ ಜಾಸ್ತಿ ಆಗುತ್ತೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್, ಟಂಗ್ ಇಸ್ ದ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್, ಸ್ಕಿನ್ ಇಸ್ ದ ಇಂಡೆಕ್ಸ್ ಆಫ್ ಬ್ಲಡ್ ಅಂತ ಕರಿತೀವಿ. ಸೊ ಕೋಷ್ಠ ಸರಿ ಇಲ್ಲ ಅಂದರೆ ನಮ್ಮ ಮೆಟಬಾಲಿಸಮು, ಡೈಜೆಷನ್ನು ಚೆನ್ನಾಗಿಲ್ಲ ಅಂದಾಗ ಮನುಷ್ಯನ ನಾಲಿಗೆ ನೋಡಿದ್ರೆ ಅಲಿಪ್ತತೆ ಅಥವಾ ಕೋಟಿಂಗ್ ಅಂತ ಏನು ಕರಿತೀವಿ, ಅದರಿಂದ ಹಿಡಿದು ಅಲ್ಲಿ ಕಾನ್ಸ್ಟಿಪೇಷನ್ ಇರತಕ್ಕಂತಹ ಪ್ರಾಬ್ಲಮ್ಮು, ನಿಮಗೆ ತಲೆನೋವು, ಮೈಗ್ರೇನು, ಅನೇಕ ವಿಧವಂಥ ಡಿಪ್ರೆಷನ್ನು, ಅನೇಕ ವಿಧವಂಥ ಗ್ಯಾಸ್ಟ್ರಿಕ್ ರಿಲೇಟೆಡ್ ಇಶ್ಯೂಸ್ಗೆ ಅದು ಬುನಾದಿ ಆಗುತ್ತೆ. ರೆಮಿಡಿ ಅಂತ ನೀವು ಯೋಚನೆ ಮಾಡಿದ್ರೆ ಆಹಾರ ತುಂಬ ಚೆನ್ನಾಗಿ ಇಟ್ಕೋಬೇಕು, ಚೆನ್ನಾಗಿ ಸೊಪ್ಪು ಸೊಗದೆ ನಾರು ಬೇರನ್ನು ಯಥೇಚ್ಛವಾಗಿ ದೀರ್ಘಕಾಲೀನವಾಗಿ ಎವ್ರಿ ಡೇ ಒನ್ ಆಫ್ ದ ಅದರ್ ಥಿಂಗ್ಸ್ ಡಯಟ್ ಅಲ್ಲಿ ಹೋಗ್ತಕ್ಕಂಥದ್ದು ನೋಡಬೇಕು.
1: ಪರ್ಟಿಕ್ಯುಲರ್ ಆಗಿ ಯಾವ ಆಹಾರಗಳನ್ನು?
2: ಸಿಂಪಲ್ ಪಪ್ಪಾಯ. ಇನ್ನೇನು ಮಲ್ಕೋತೀನಿ ಅನ್ನುವಾಗ, ಸರ್ ಸೀಡ್ಲೆಸ್ ತಗೊಳ್ಳ, ಬೀಜ ಇರತಕ್ಕಂಥ ಬೀಜವನ್ನು ಬಿಸಾಕಿ ಆ ವೆರೈಟಿಯಲ್ಲಿ ಜಾಸ್ತಿ ನಾರಿನಾಂಶ ಇರತಕ್ಕಂಥ ಒಂದು ಪಪ್ಪಾಯವನ್ನು, ಒಂದು ಇಡೀ ಮೂಸಂಬಿಯನ್ನು, ಒಂದು ಇಡೀ ಆರೆಂಜನ್ನು. ಇನ್ಫ್ಯಾಕ್ಟ್ ನಾನು ಪರ್ಸ್ನಲ್ನಾಗಿ ಅಡ್ವೈಸ್ ಮಾಡೋದು, ಬೀಜ ತೆಗೆದು ಒಳಗಡೆ ಸಿಪ್ಪೆ ಸಮೇತ ಕೂಡ ತಿನ್ನಿ ಅಂತ, ಆರೆಂಜು ಮತ್ತು ಮೂಸಂಬಿಯನ್ನು. ನಾವೇನು ಮಾಡ್ತೀವಿ, ಜ್ಯೂಸ್ ಕುಡಿದ್ಬಿಡ್ತೀನಿ ಸರ್ ಅಂತ ಹೇಳ್ತೀವಿ. ಆ ಜ್ಯೂಸಲ್ಲಿ ಬೇಕಾಗಿರೋ ಫೈಬರ್ಸ್ ಎಲ್ಲ ತೆಗೆದು ಎತ್ತಿ ಬಿಸಾಕಿರ್ತಾನೆ, ಅದು ಚೆನ್ನಾಗಿ ಇಲಿ ಹೆಗಣ ಆಗಲಿಕ್ಕೆ ಅವಕಾಶ ಅನುಕೂಲ ಆಸ್ಪದ ಮಾಡಿಕೊಡುತ್ತೆ. ಬೇಡದಿರತಕ್ಕಂಥ ಸಕ್ಕರೆನ ಹಾಕಿ ಅನ್ವಾಂಟೆಡ್ ಎನರ್ಜಿನ ಮಾಡಿ ಅವ್ರಿಗೆ ಡಯಾಬಿಟಿಕ್ ಕನ್ವರ್ಟ್ ಮಾಡಿ ನಾವು ಬಿಟ್ಬಿಡ್ತಾ ಇದ್ವಿ. ಸೊ ಯಥಾವತ್ತಾಗಿ ಚೆನ್ನಾಗಿ ಕಲಂಗ್ರಿ ಹಣ್ಣಾಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಆರೆಂಜ್ ಆಗಿರ್ಬೋದು, ತರಬೂಜ್ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಇಂಥದ್ದು ಐದಾರು ಹಣ್ಣುಗಳನ್ನು ಹೆಚ್ಚಿನ ಮಟ್ಟದಲ್ಲಿ ರಾತ್ರಿ ಊಟ ಆದಮೇಲೆ ಸೇವನೆ ಮಾಡಿ ಮಲ್ಕೊಳ್ತಕ್ಕಂಥದ್ದು ಸಿಂಪ್ಲೆಸ್ಟ್ ರೆಮಿಡಿ. ಇನ್ನೇನು ಮಲ್ಕೋತೀನಪ್ಪ, ನಂಗೆ ಸಿಕ್ಕಾಪಟ್ಟೆ ಕಾನ್ಸ್ಟಿಪೇಷನ್ ಇದೆ, ಹೆಂಗಿದೆ ನಿವಾರಣೆ ಮಾಡೋದು, ಹೇಳ್ಕೊಳಕ್ಕೆ ಬೇಡ ಮುಜುಗರ ಅಂತಾಗ, ಎಸ್ಪೆಷಲಿ ದ ಸೀನಿಯರ್ ಸಿಟಿಸನ್ಸು, ಅದರಲ್ಲೂ ಡಯಾಬಿಟಿಕ್ಸು, ಒಂದು ಲೋಟ ಸುಡುಬಿಸಿ ನೀರು, 200 ml ಸುಡುಬಿಸಿ ನೀರಿಗೆ 6 to 8 ml ಆಫ್ ಘೀ, ಪರಿಶುದ್ಧವಾದಂತಹ ತುಪ್ಪ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಡೆನ್ಸಿಟಿ ಬೇರೆ ಇರುತ್ತೆ, ಆಲ್ವೇಸ್ ಘೀ ಫ್ಲೋಟ್ಸ್, ತುಪ್ಪ ತೇಲುತ್ತೆ. ಆ ತುಪ್ಪ ಮತ್ತು ನೀರನ್ನು ಒಂದು ಸ್ಟೀರರ್ ತೊಗೊಂಡು ನೀವು ಕಲ್ಕಿ ಕಲ್ಕಿ ಕಲ್ಕಿ ಘಟ ಘಟ ಅಂತ ಕೊಟ್ಟಿದೆ, ಗುಟುಕು ಗುಟುಕು ಕುಡಿತಾ ಇರತಕ್ಕಂಥದ್ದು ಸರ್ವೇ ಸಾಮಾನ್ಯವಾದಂಥ ರೆಮಿಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, 1 spoon ಬೆಣ್ಣೆ, ಪರಿಪಕ್ವವಾದಂತಹ ಚುಕ್ಕೆ ಬಾಳೆಹಣ್ಣು, ಅಂದರೆ ಚೆನ್ನಾಗಿ ಹಣ್ಣಾಗಿಡಿದೆಪ್ಪ, ಆ ಬಾಳೆಹಣ್ಣು ಪೂರ್ತಿ ಚುಕ್ಕೆ ಇದೆ ಅಂತ ನಾವೇನು ಪರಿಭಾವಿಸ್ತೀವಲ್ಲ, ಒಂದು ಪರಿಪಕ್ವವಾದಂತಹ ಚುಕ್ಕೆ ಬಾಳೆಹಣ್ಣು, 1 ಚಮಚ ಬೆಣ್ಣೆ, ನೀವು ಇಡೀ ರಾತ್ರಿ ಮಲಗಕ್ಕಿನ ಮುಂಚೆ, ಇನ್ನೇನು ಮಲಗ್ತೀನಿ ನನ್ನೆಲ್ಲ ಶೆಡ್ಯೂಲ್ ಮುಗೀತು ಅಂದಾಗ, ಅದನ್ನು ಸೇವನೆ ಮಾಡಿ ಈ ಬಿಸಿನೀರನ್ನು ಕುಡಿತಕ್ಕಂಥ ಒಂದು ಪದ್ಧತಿ ಇಟ್ಕೊಂಡ್ರೆ ಆರಾಮಾಗಿ ಸಲೀಸಾಗಿ ಸರಕ್ಕಾಗಿ ಒಂದು ಸಲಿಗೆ ಮೋಷನ್ ಆಗ್ತಕ್ಕಂಥ ವ್ಯವಸ್ಥೆ ಬೆಳಗ್ಗೆ ಆಗುತ್ತೆ. ಯಾವಾಗ ಮೋಷನ್ ಕ್ಲಿಯರ್ ಆಗುತ್ತೆ, ಒಂದು ದಿನ ತುಂಬ ಆಕ್ಟಿವ್ ಆಗಿರುತ್ತೆ ಅಂತಕ್ಕಂಥ ಮಾತನ್ನು ನಾವು ಹೇಳ್ಬೋದು.
1: ಬೆಣ್ಣೆ ಬಾಳೆಹಣ್ಣು ತಿಂದ ಮೇಲೆ ಬಿಸಿನೀರು ಕುಡಿಬೇಕು.
2: ಹೌದು,
1: ಕಾನ್ಸ್ಟಿಪೇಷನ್ಗೆ ಸಾಕಷ್ಟು ರೆಮಿಡಿಗಳನ್ನ ತಿಳಿಸಿಕೊಟ್ರಿ ಸರ್, ಥ್ಯಾಂಕ್ ಯು ಸೋ ಮಚ್.
2: ನಮಸ್ಕಾರ.
0: ಇವತ್ತಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಅತಿಥಿ ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ.

0: ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನಡ್ತಿಕಲ್ಲು ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ನಲ್ಲಿ.
1: ಹೃದಯ ರಾಗ ಹೃದಯ ರಾಗ.
2: ಹಾಯ್, ಯಾನಿಗನ್ ರಕ್ಷಶೆಟ್ಟಿ ನೀವು ಕೇಳುವ ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು.

0: ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನಡ್ತಿಕಲ್ಲು ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364240949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ನಲ್ಲಿ.
1: ಹೃದಯ ರಾಗ ಹೃದಯ ರಾಗ.
2: ಇವತ್ತಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಅತಿಥಿ ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ.

ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನರ್ತಿಕಲ್ಲು ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ನಲ್ಲಿ.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರುವಂಥದ್ದು ಒಲವಿನ ಹಾಡು ಕಾರ್ಯಕ್ರಮ ಅಂದಾಗ ನಿಮ್ಮ ಇಷ್ಟದ ಹಾಡನ್ನ ಕೇಳುವಂತ ಹೊತ್ತು ಕರೆಯನ್ನ ಮಾಡೋದಕ್ಕೆ ಕರೆ ಮಾಡುವಂಥ ಸಂಖ್ಯೆ ನಿಮ್ಗೆ ಗೊತ್ತೇ ಇದೆ, 6324240449 ಈ ಒಂದು ಸಂಖ್ಯೆಗೆ ನೀವೆಲ್ಲರೂ ಟ್ರೈ ಮಾಡ್ತಿರ್ಬೋದು ಕಾಲ್ ಮಾಡೋದಕ್ಕೆ ಅಥವಾ ಏನು ಹಾಡನ್ನು ಕೇಳೋದಕ್ಕೆ. ಮೊದಲಿಗೊಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ, ನಂತರ ಕರೆಯನ್ನು ಸ್ವೀಕಾರ ಮಾಡ್ತೀನಿ. ನೋಡೋಣ, ಹಾಡನ್ನು ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಇವತ್ತು ಹೆಚ್ಚಿನವರು ಕಾಲ್ ಮಾಡೋದಕ್ಕೆ ಟ್ರೈ ಮಾಡಿರ್ಬೋದು, ಕಾಲ್ ಮಾಡ್ತ ಅಂದರೆ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಸದ್ಯಕ್ಕೆ ತಾಂತ್ರಿಕ ಕಾರಣಗಳಿಂದಾಗಿ ನಿಮ್ಮ ಕರೆಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆಗ್ತಿಲ್ಲ. ಅದರ ಬದಲಾಗಿ ಕೆಲವೊಂದು ಹಾಡುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೇಳ್ಬೋದು. ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಖಂಡಿತ ನಿಮ್ಮ ಏನು ಕರೆಗಳನ್ನು ಸ್ವೀಕಾರ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೇವೆ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಇವತ್ತಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಅತಿಥಿ ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ.
1: ಮೋಕಿದ ಬಂದುಲೆ,
2: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
1: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
2: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
1: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯಿ ನಕ್ಲಿನ ಅತ್ತಂಡ ತೀರ್ ಪೋಯಿ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
2: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ಡ್ ಪಿದಾಯಿ ಒರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೊರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ್ ಕಡ್ಡಾಯವಾದ ಸೈನ್ ಪಾಡದ್ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
1: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬಂದಾಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
2: ನಿಕ್ಲಿನ ಕುಟುಂಬದ ಪ್ರತಿಯೊರಿಯನ ಪುದರ್ ಓಟುದ ಲಿಸ್ಟ್ಡ್ ಇಪ್ಪುನೇನು ಸರಿಯಾದ ತೂಲೆ.
1: ಜನಕ್ಲೆಗ್ ಮಾಹಿತಿ ತೆರಿಪವರ ಬೋಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.

0: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ, ನೋಡಪ್ಪ ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ ಸೊನ್ನೆ ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: 107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನರ್ತಿಕಲ್ಲು ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364-20-49-49. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ನಲ್ಲಿ.
3: ಹೃದಯ ರಾಗ ಹೃದಯ ರಾಗ.
4: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ AC ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? 0. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in.

ಇವತ್ತಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಅತಿಥಿ ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ.

0: ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನರ್ತಿಕಲ್ಲು ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ನಲ್ಲಿ.
1: ಹೃದಯ ರಾಗ ಹೃದಯ ರಾಗ.
2: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ, ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಇವತ್ತಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಅತಿಥಿ ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ.

ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನಡ್ತಿಕಲ್ಲು ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ನಲ್ಲಿ.

ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನಡ್ತಿಕಲ್ಲು ವೇಣೂರು ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ತಪ್ಪದೆ ಕೇಳಿ ರೇಡಿಯೋ ಸಾರಂಗ್ 107.8 FM ನಲ್ಲಿ

ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ ಆರ್ ಜೆ ಡಿ ಬಡಿ. ಇವತ್ತಿನ ಹೃದಯ ರಾಗ ನೇರ ಪ್ರಸಾರದಲ್ಲಿ ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂಥ, ಮನದ ಕದ ತಟ್ಟುವಂಥ ಏಕೈಕ ಕಾರ್ಯಕ್ರಮ ಹೃದಯ ರಾಗ. ಸೊ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಒಬ್ಬರು ಅತಿಥಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಇವರು ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನಡ್ತಿಕಲ್ಲು ವೇಣೂರು. ವೃತ್ತಿಯಲ್ಲಿ ಮರದ ಕೆತ್ತನೆ ಮತ್ತು ಕಲ್ಲಿನ ಕೆತ್ತನೆ ಮಾಡ್ತಾರೆ, ಹಾಗೆ ಮಿಮಿಕ್ರಿ ಕಲೆಯನ್ನು ಕೂಡ ಇವರು ಹಲವಾರು ಕಡೆ ಅಂದರೆ 500 ಹೆಚ್ಚು ಸ್ಥಳಗಳಲ್ಲಿ ಇವರು ತನ್ನ ಮಿಮಿಕ್ರಿ ಕಲೆಯನ್ನು ಪ್ರದರ್ಶಿಸಿದ್ದಾರೆ. ಇವರದು ವಿಶಿಷ್ಟ ಮಿಮಿಕ್ರಿ ಅಂದರೆ ವೈಶಿಷ್ಟ್ಯ ಏನಂದರೆ ಯಕ್ಷಗಾನ ಭಾಗವತರುಗಳ ಅನುಕರಣೆ ಮಾಡ್ತಾರೆ. ಗೋವಿನ ಹಾಡನ್ನು ವಿವಿಧ ಭಾಗವತರುಗಳ ಧ್ವನಿಯಲ್ಲಿ ಹಾಡ್ತಾರೆ, ಸ್ಯಾಕ್ಸೋಫೋನ್ ಧ್ವನಿ ಕೂಡ ಮಾಡ್ತಾರೆ. ಹಾಗೆ ಕರ್ನಾಟಕ, ಕಾಸರಗೋಡು, ಮುಂಬಾಯಿ ಮೊದಲೆಡೆ ಇವರು ಮಿಮಿಕ್ರಿ ಎಲ್ಲ ಪ್ರದರ್ಶನ ಕೊಟ್ಟಿದ್ದಾರೆ. ಹಾಗೆ ಇವರ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಕೂಡ ಹಾಡ್ತಾರೆ. ಅವರದೇ ಒಂದು ತಂಡವನ್ನು ಅವರು, ಅವರದೇ ಹೆಸರಿನ ಸತೀಶ್ ನಡ್ತಿಕಲ್ಲು ಆರ್ಕೆಸ್ಟ್ರಾ ತಂಡವನ್ನು ಕೂಡ ಅವರು ಮಾಡಿಕೊಂಡು ಹಲವಾರು ಕಡೆ ರಸಮಂಜರಿ ಎಲ್ಲ ಮಾಡಿದ್ದಾರೆ. ಹಾಗೆ ಭಾಗವತಿಕೆಯನ್ನು ಕೂಡ ಮಾಡಿದ್ದಾರೆ. ಇವರು ಧರ್ಮಸ್ಥಳದ ಯಕ್ಷಗಾನ ಕಲಾಕೇಂದ್ರದ ತೆಂಕಬೈಲು ತಿರುಮಲಸೆಲ್ವರ ಶಾಸ್ತ್ರಿಯವರಲ್ಲಿ ಯಕ್ಷಗಾನ ಕಲ್ತಿದ್ದಾರೆ, ಭಾಗವತಿಕೆಯನ್ನು ಕಲ್ತಿದ್ದಾರೆ. ಹವ್ಯಾಸಿಯಾಗಿ ಭಾಗವತಿಕೆ ಮಾಡ್ತಾರೆ. ಚಂದನ ಟಿ ವಿಯಲ್ಲಿ ಅವಲೋಕನ ಕಾರ್ಯಕ್ರಮದಲ್ಲಿ ಸಂದರ್ಶನ ಇವರದು ಪ್ರಸಾರ ಆಗಿದೆ. ಆಕಾಶವಾಣಿ ಮಂಗಳೂರು ಮತ್ತು ಮಡಿಕೇರಿ ಆಕಾಶವಾಣಿಯಲ್ಲಿ ಕೂಡ ಇವರ ಸಂದರ್ಶನ ಪ್ರಸಾರ ಆಗಿದೆ. ಹಲವಾರು ಪತ್ರಿಕೆಯಲ್ಲಿ ಇವರ ಬಗ್ಗೆ ಪ್ರಸಾರ ಪತ್ರಿಕೆಯಲ್ಲಿ ಬಂದಿದೆ. ಇವರ ಬಗ್ಗೆ ಹಲವಾರು ಲೇಖನಗಳು ಬಂದಿವೆ. ಹಾಗೆ ಶ್ರೀ ವೀರೇಂದ್ರ ಹೆಗಡೆಯವರು ಇವರ ಒಂದು ಕಾರ್ಯಕ್ರಮ ವೀಕ್ಷಿಸಿ ಧರ್ಮಸ್ಥಳದಲ್ಲಿ ಕಾರ್ಯಕ್ರಮ ನೀಡಿ ಅವರಿಗೆ ಒಂದು ಅವಕಾಶ ಕೂಡ ನೀಡಿದ್ದಾರೆ. ಹಾಗೆ ಜಾತ್ರೆ, ಬ್ರಹ್ಮಕಲಶ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಇವರು ಕಲಾ ಪ್ರದರ್ಶನ ನೀಡಿದ್ದಾರೆ. ಹಾಗೆ ಇವರಿಗೆ ಗಡಿನಾಡ ಧ್ವನಿ ಸಮ್ಮೇಳನದಲ್ಲಿ ಇವರಿಗೆ ರಾಜಪ್ರಶಸ್ತಿ ಕೂಡ ನೀಡಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳಿಂದ ಇವರು ಹಲವಾರು ಕಡೆ ಸನ್ಮಾನ ಗೌರವವನ್ನು ಪಡೆದಿದ್ದಾರೆ. ಹಾಗೆ ಇವತ್ತಿನ ಹೃದಯ ರಾಗದ ಒಬ್ಬ ಅತಿಥಿಯಾಗಿ ಶಿಲ್ಪಿ ಮತ್ತು ಮಿಮಿಕ್ರಿ ಕಲಾವಿದರಾದಂಥ

gajamukha nanunna paadavu nenave.

0: ಇದು ಮದ್ದಲೆ, ಬಡಗುತಿಟ್ಟಿನ ಮದ್ದಲೆಯ ಜೊತೆಯಲ್ಲಿ ನಾನು ಈಗ ಯಕ್ಷಗಾನದ ಹಾಡನ್ನು ಆಡಿದ್ದೇನೆ.
1: ಬಹಳ ಸುಂದರವಾಗಿ ಹಾಡಿದ್ರಿ. ಬಹಳ ಏನೋ ನಿಮ್ಮ ಏನೋ ಭಾಗವತಿಕೆ ಕೂಡ ಬಹಳ ಖುಷಿಯಾಯಿತು ಕೇಳಿಕೊಂಡು. ಹಾಗೆ ಬಹಳ ಇದು ತಬ್ಬಳೆ ಮದ್ದಳೆ ಮದ್ದಳೆ ಎಲ್ಲ ಸೇರ್ಕೊಂಡು ಅದು ಒಂದು ರೀತಿಯಲ್ಲಿ ಸ್ವಲ್ಪ ಯಕ್ಷಗಾನದ ಒಂದು ಭಾಗವತಿಗೆ ಒಂದು ಯಕ್ಷಗಾನದ ಬೇರೆ ಬೇರೆ ಕಲಾವಿದರ ಜೊತೆ ಒಂದು ಸೇರ್ಕೊಂಡು ಹಾಡಿದಾಗೆ ಮಾಡಿದಾಗೆ ಆಯ್ತು ಇತ್ತು. ನಿಮ್ಮ ಒಂದು ಒಳ್ಳೆ ಪ್ರದರ್ಶನ, ಒಳ್ಳೆ ಹಾಡು ಹಾಡಿದ್ರಿ. ಹಾಗೆ ಈಗ ನೀವು ಶಿಲ್ಪಿ ಅಲ್ಲ, ಏನು ಕಲ್ಲಿನ ಕೆತ್ತನೆ ಮಾಡುವವರು ಮತ್ತೆ ಮರದ ಕೆತ್ತನೆ ಮಾಡುವವರು, ಹೇಗೆ ಮರದ ಮತ್ತು ಏನು ಕಲ್ಲಿನ ಕೆತ್ತನೆ?
0: ನಾನಂದ್ರೆ ತಂದೆ ಜೊತೆ ಶಿಲ್ಪಕಲೆಯನ್ನ ನಾನು ಕಲಿತು, ಶಿಲ್ಪಿ ದಿವಂಗತ ಶಿವಣ್ಣಾಚಾರ್ಯ ಅಂತೇಳಿ ನರ್ತಿಕಲ್ಲು ಬೇನೂರು, ಹಲವಾರು ದೇವಸ್ಥಾನಗಳ ದೈವ ದೇವಸ್ಥಾನದ ಮನೆಗಳ ಎಲ್ಲ ಇದು ಡಿಸೈನ್ ವರ್ಕ್ ಬೇರೆ ಬೇರೆ ಕೆತ್ತನೆಯನ್ನು ಮಾಡಿರೋಂಥ ನಮ್ಮ ತಂದೆ, ಅವರ ಜೊತೆಯಲ್ಲಿ ನಾನು ಪ್ರಾಥಮಿಕವಾಗಿ ಶಿಲ್ಪಕಲೆಯನ್ನು ಕಲಿತಿದ್ದೇನೆ. ಆನಂತರ ನಾನು ಹೆಚ್ಚಾಗಿ ಕಲಿಬೇಕಂತೇಳಿ KPJ ಪ್ರಭು ಕರಕುಶಲ ಉತ್ಪಾದನಾ ಕೇಂದ್ರ ಬೆಂಗಳೂರು ಜೋಗರದೊಡ್ಡಿಯಲ್ಲಿ ಖ್ಯಾತ ಶಿಲ್ಪಿಗಳಾದಂಥ ಅಶೋಕ್ ಗುಡಿಗಾರ್ ಹಾಗೂ GL ಭಟ್, ಅಂದರೆ ಈಗ ಅಯೋಧ್ಯೆ ಶ್ರೀರಾಮನ ವಿಗ್ರಹ ಮಾಡಿದರು ನೋಡಿ, ಅವರ ಮತ್ತೊಬ್ಬರು ಮಾಡಿದರು ಅದರಲ್ಲಿ GL ಭಟ್ ಅಂತೇಳಿ, ಅವರ ಜೊತೆ ಶಿಲ್ಪಕಲೆಯನ್ನು ಕಲಿತಿದ್ದೇನೆ. ಈಗ ಸ್ವತಃ ನಮ್ಮ ಮನೆ ಅಲ್ಲಿ ನಮ್ಮ ಮನೆ ಹತ್ರನೇ ಕೆಲಸ ಎಲ್ಲ ಮಾಡ್ತಾ ಇದ್ದೇನೆ. ಮತ್ತು ಬೇರೆ ಬೇರೆ ಕಡೆ ಅಂದರೆ ಚಿಕ್ಕಮಗಳೂರು ಹಾಸನ ಹಾಗೆ ಬೇರೆ ಬೇರೆ ಕಡೆ ದೂರ ದೂರ ಅಲ್ಲಿ ಜಾಸ್ತಿ ಕೆತ್ತನೆ ಕೆಲಸ ಎಲ್ಲ ನಾನು ಕೆತ್ತಿರುತ್ತೇನೆ.
1: ಓಕೆ ಓಕೆ. ಈಗ ನೀವು ಬೇರೆ ಬೇರೆ ಕಡೆ ಪ್ರದರ್ಶನ ಎಲ್ಲ ನೀಡಿದ್ದೀರಿ, ಹಾಗೆ ಕೆತ್ತನೆ ಎಲ್ಲ ಕೆಲಸ ದೂರ ದೂರಕ್ಕೆ ಎಲ್ಲ ಹೋಗಿದ್ದೀರಿ, ಯಾವೆಲ್ಲ ಕೆತ್ತನೆ ಮಾಡಿದ್ದೀರಿ ಏನೆಲ್ಲ?
0: ನಾನು ಕೆಲವು ದೇವರ ವಿಗ್ರಹಗಳನ್ನೆಲ್ಲ ಮರದಲ್ಲಿ, ಈಗ ಹೆಚ್ಚಾಗಿ ಮರದಲ್ಲಿ ನಾನು ಕೆತ್ತನೆ ಎಲ್ಲ ಮಾಡ್ತಿದ್ದೇನೆ, ಸ್ಟೋನ್ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಮತ್ತು ಮನೆ ಎದುರುಗಡೆಯ ಮುಖದ್ವಾರ ಅದರದ್ದು, ಮತ್ತು ದೇವಸ್ಥಾನದೆಲ್ಲ ಬೇರೆ ಬೇರೆ
1: ಇದರಲ್ಲಿ
0: ಹೆಬ್ಬಾಗಿಲೆಲ್ಲ, ಮತ್ತು ಡಿಸೈನ್ ಅದೇ ಬೇರೆ ಬೇರೆ ಡಿಸೈನ್ ವರ್ಕ್ ಎಲ್ಲ ಕೆತ್ತನೆ ಎಲ್ಲ ಮಾಡಿದ್ದೇನೆ.
1: ಓಕೆ. ಹಾಗೆ ಈಗ

0: ಬಿತ್ತನೆ ಜೊತೆ ಈ ಮಿಮಿಕ್ರಿ ಮಾಡುವ ಕಲೆ ಹೇಗೆ ಬಂತು ನೋಡಿ, ಭಾಗವತರ ಒಂದು ಆಗೊಂದು ಏನು ಗಣಪತಿ ಸ್ತುತಿ ಬಂತು ನುಡಿಸಿದ್ರಿ, ಬಹಳ ಚೆನ್ನಾಗಿ ಬಂತು.
1: ನನಗೆ ಅಂದರೆ ಸಣ್ಣದಿರುವಾಗಲೇ ಯಕ್ಷಗಾನ ಮತ್ತು ಈ ಸಂಗೀತ ಕಾರ್ಯಕ್ರಮ ನೋಡೋದು ಅದೆಲ್ಲ ಭಾರಿ ಇಷ್ಟ. ನಾನು ನನಗೆ ಶಾಲೆಗೆ ಹೋಗುವಾಗಲೇ ಸಣ್ಣದಿರುವಾಗಲೇ ಶಾಲೆಗೆಲ್ಲ ಹೋಗುವಾಗ ನಮ್ಮ ಮನೆಯಲ್ಲಿ ಒಂದು ಟೇಪ್ ರೆಕಾರ್ಡ್ ಇತ್ತು, ಅದರಲ್ಲಿ ಎಲ್ಲ ಯಕ್ಷಗಾನದೆಲ್ಲ ಕ್ಯಾಸೆಟಲ್ಲಿ ಇಟ್ಟು, ಮುಂಚೆ ಎಲ್ಲ ಕ್ಯಾಸೆಟೆಲ್ಲ ಇತ್ತಲ್ಲ, ಹಾಗೆ ಕ್ಯಾಸೆಟೆಲ್ಲ ಕೇಳೋದು ಅವರಾಗಿ ಆಡೋದು ಎಲ್ಲ ಆ ಥರ ಆಡ್ತಾ ಇದ್ದೆ. ಬಳಿಪನಾರಾಯಣ ಭಾಗವತರದ್ದು ಮತ್ತು ಬೇರೆ ಸಂಗೀತ ಕಾರ್ಯಕ್ರಮ ಅದನ್ನೆಲ್ಲ ಯಾವುದು ಎಲ್ಲ ಉಂಟು ಅದು ಎಲ್ಲವೂ ನನಗೆ ಭಾರಿ ಇಷ್ಟ. ಯಾವುದು ಇಷ್ಟ ಇಲ್ಲ ಅಂತೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲವೂ ಇಷ್ಟ. ಅದನ್ನೆಲ್ಲ ನಾನು ಕೂತ್ಕೊಂಡು ಹಾಗೆ ಆಡೋದು ಆ ಥರ ಎಲ್ಲ ಮಾಡ್ತಿದ್ದೆ. ಮತ್ತು ಬೇರೆ ಬೇರೆ ಪ್ರಾಣಿ ಪಕ್ಷಿಗಳೆಲ್ಲ ಏನಾದರೂ ಕೂಗೋದು ಅದನ್ನೆಲ್ಲ ಕೇಳುವುದು, ಅದು ಹೇಗೆ ಕೂಗ್ತಾ ಇದೆ, ನಾಯಿ ಹೇಗೆ ಬೊಗಳ್ತಿದೆ, ಅದೆಲ್ಲ ಈಗ ನಾನು ಹಾಗೆಲ್ಲ ಅದೇ ರೀತಿಯಾಗಿ ನಾನು ಈ ಒಂದು ಹಂತಕ್ಕೆ ಬಂದಿದ್ದೇನೆ. ಹಾಗೆ ಈಗ ನಾಯಿ ಬೊಗಳೋದು ಅಂದರೆ ನಾನು ಒಂದು ಕಡೆ ನಾನು ಕಾರ್ಯಕ್ರಮಕ್ಕೆ ಅಂತೇಳಿ ಹೋಗಿದ್ದೆ. ಆ ಕಾರ್ಯಕ್ರಮಕ್ಕೆ ಹೋಗುವಾಗ ನನಗೆ ನಾನು ದೂರ ಹೋಗುವಾಗ ನನಗೆ ನನ್ನ ಆತ್ಮೀಯ ಮಿತ್ರನ ಮನೆ ಒಂದು ನೆನಪಾಯಿತು. ಅವರ ಮನೆಗೆ ಹೋದರೆ ಅಲ್ಲಿಂದ ನನಗೆ ಮರು ದಿವಸ ಅಲ್ಲಿ ಕಾರ್ಯಕ್ರಮ ಬೇರೆ ಕಡೆ ಅಲ್ಲಿ ಹತ್ತಿರದಲ್ಲಿ. ಇವರ ಮನೆಗೆ ಹೋದರೆ ರಾತ್ರಿ ಅವರು ಮನೆಯಲ್ಲಿದ್ದು ಬೆಳಿಗ್ಗೆ ಅವರ ಜೊತೆಗೆ ಇದು ಹೋಗ್ಬೋದಲ್ಲ, ಒಟ್ಟಿಗೆ ಹೋಗ್ಬೋದಲ್ಲ ಅಂತೇಳಿ ಮುಂಚಿನ ದಿವಸ ಅವರ ಮನೆಗೆ ಹೋಗಿದ್ದೆ. ನೋಡಿ, ನಮಗೆ ಅಪರಿಚಿತ, ನಾವು ಯಾವ ಅಪರಿಚಿತರಲ್ಲ, ಯಾವಾಗಲೂ ನಾವು ಹೋಗೋದಿಲ್ಲ. ಈ ನಾಯಿ ನಮ್ಮನ್ನು ನೋಡಿದರೆ ಬೊಗಳ್ತದೆ ನೋಡಿ. ಹಾಗೆ ನಾನು ಅವರ ಮನೆಗೆ ಹೋಗಿ ಎದುರುಗಡೆ ಗೇಟ್ ತೆಗೆಯುವಾಗ ಅವರ ಮನೆಯಲ್ಲಿ ಇದ್ದಂಥ ನಾಯಿ ನನ್ನನ್ನು ನೋಡಿ ಅಷ್ಟೊತ್ತಿಗೆ ಎದುರು ಗೇಟ್ ತೆಗೆದು ಒಳಗೆ ಹೋಗುವಾಗ ಎದುರುಗಡೆ ಅವರು ನನ್ನ ಮಿತ್ರ ಬಂದ, ಓ ಸತೀಶ್ ಬಾಬಾ ಅಂತೇಳಿ, ಅಂದರೆ ಒಂದು ಕೈಯಲ್ಲಿ ಒಂದು ತಂಬಿಗೆಯಲ್ಲಿ ನೀರೆಲ್ಲ ತಂದು ಕೊಟ್ಟರು ಅವರು ಮನೆಯವರೆಲ್ಲ. ಆದರೂ ಭಾರತೀಯ ಸಂಸ್ಕೃತಿ, ನಾವು ಬೇರೆ ದೇಶಕ್ಕೆಲ್ಲ ಹೋದರೆ ಇಂಥ ಒಂದು ಸಂಸ್ಕೃತಿ ನಮಗೆ ಸಿಗುವುದಿಲ್ಲ. ಹಾಗೆ ಒಂದು ತಂಬಿಗೆ ನೀರೆಲ್ಲ ತಂದು ಕೊಟ್ಟರು ಕೈ ಕಾಲು ಮುಖ ಎಲ್ಲ ತೊಳೆಯಲಿಕ್ಕೆ. ಹಾಗೆ ಒಂದು ಲೋಟದಲ್ಲಿ ನೀರು ಮತ್ತು ಬೆಲ್ಲ ಇದನ್ನೆಲ್ಲ ಕೊಟ್ಟರು, ಅದನ್ನೆಲ್ಲ ನೀರೆಲ್ಲ ಕುಡಿಯಲಿಕ್ಕೆ ಅಂತ. ಹೀಗೆ ಹೋಗುವಾಗ ಅವರ ಮನೆಯಲ್ಲಿ ಹೀಗೆ ಹೋಗುವಾಗ ಮತ್ತೊಂದು ನಾಯಿ, ಅಂದರೆ ದೊಡ್ಡ ದೊಡ್ಡವರು ಸ್ವಲ್ಪ ಪೇಟೆಯಲ್ಲೆಲ್ಲ ಒಳಗಡೆ ಎಲ್ಲ ನಾಯಿಯನ್ನೆಲ್ಲ ಸಾಕ್ತಾರೆ ಎಲ್ಲ, ಈ ಹಳ್ಳಿ ಸೈಡಲ್ಲಿ ಆದರೆ ಹೊರಗಡೆ ಎಲ್ಲ ಕಟ್ತಾರಲ್ಲ. ನಾನು ಒಳಗಡೆ ಹೋಗುವಾಗ ಆ ದೊಡ್ಡ ನಾಯಿ ನನ್ನ ನೋಡಿ ಅವತ್ತಿನ ದಿವಸ ನಾವು ರಾತ್ರಿ ಅಲ್ಲಿ ಅವರ ಮನೆಯಲ್ಲೇ ಇದ್ದೆವು. ಮನೆಯಲ್ಲಿದ್ದು ಅವರ ಮನೆಯಲ್ಲಿ ಒಂದು ಸಣ್ಣ ಮಗು ಇತ್ತು, ಆ ಮಗು ಅಂದರೆ ಸಂದು ಮಗು ತೊಟ್ಟಿಲಲ್ಲಿ ಮಲಗಿತ್ತು. ನಾವು ರಾತ್ರಿ ದಿವಸ ಅವರ ಮನೆಯಲ್ಲೆಲ್ಲ ಊಟ ಎಲ್ಲ ಆದ ನಂತರ ನಾವೆಲ್ಲ ಮಲಗಿದೆವು. ಮಲಗಿದ ನಂತರ ಸಾಧಾರಣ ಒಂದು ರಾತ್ರಿ 2 ಗಂಟೆ ಆಗುವ ಹೊತ್ತಲ್ಲಿ ಒಂದು ಬೇರೆ ಮನೆಯಿಂದ ಬಂದಂಥ ಬೆಕ್ಕು ಈ ಮಗುವಿಗಿಟ್ಟಂಥ ಹಾಲನ್ನೆಲ್ಲ ಕುಡಿತಾ ಇತ್ತು. ಅಷ್ಟೊತ್ತಿಗೆ ಆ ಮನೆಯಲ್ಲಿದ್ದಂಥ ನಾಯಿ, ಆ ಬೆಕ್ಕು ಮತ್ತು ಮಗು, ಈ ಮೂರು ಯಾವ ರೀತಿ ಆವತ್ತಿನ ರಾತ್ರಿ ನಮಗೆ ಕೇಳಿಸ್ತಾ ಇತ್ತು ಅಂದರೆ ಕಿವಿಗೆ ನಾನು ಮಲಗಿದಾಗ. ನೋಡಿ, ನನಗೆ ನಿದ್ದೆ ಬರಲಿಲ್ಲ ಸರಿಯಾಗಿ. ಈ ಬಂದಂಥ ಬೆಕ್ಕು ಮಗುಗಿಟ್ಟಂಥ ಹಾಲನ್ನೆಲ್ಲ ಕುಡಿತಾ ಇದೆ. ಅಷ್ಟೊತ್ತಿಗೆ ಬಂದಂಥ ಬೆಕ್ಕನ್ನು, ಮನೆಯ ಬೆಕ್ಕು ನೋಡಿ

ಅವತ್ತಿನ ದಿವಸ ರಾತ್ರಿ ನಮಗೆ ನಿದ್ದೆ ಇಲ್ಲ, ನಾಯಿ ಮಗು ಅಂತೇಳಿ. ಆಯಿತು, ಬೆಳಗ್ಗೆ ಎದ್ದು ನಾವು ಕಾರ್ಯಕ್ರಮ ನೋಡೋದಕ್ಕಾಗಿ ಬೆಳಗ್ಗೆ ಬೇಗ ಸ್ನಾನ ಎಲ್ಲ ಆಯಿತು, ನಿತ್ಯ ಕರ್ಮ ಅನುಷ್ಠಾನವನ್ನೆಲ್ಲ ಮುಗಿಸಿ ನಾವು ನೇರವಾಗಿ ಕಾರ್ಯಕ್ರಮ ನೋಡೋದಕ್ಕೆ ಹೋದೆವು. ಅಲ್ಲಿ ದೊಡ್ಡ ದೊಡ್ಡ ಕಲಾವಿದರು, ನಮ್ಮ ಇಂಟರ್ನ್ಯಾಷನಲ್ ಎಲ್ಲ ಅವಾರ್ಡ್ ತಗೊಂಡಂಥ ಕಲಾವಿದರೆಲ್ಲ, ಆ ಕಲಾವಿದರದ್ದೆಲ್ಲ ಕಾರ್ಯಕ್ರಮ ಇತ್ತು, ಬೇರೆ ಬೇರೆ ವಿದ್ವಾನರದ್ದೆಲ್ಲ ಕಾರ್ಯಕ್ರಮ ಇತ್ತು. ಹಾಗೆ ಆ ಕಾರ್ಯಕ್ರಮ ನೋಡೋದಕ್ಕೆ ಹೋದೆವು. ಆವತ್ತಿನ ಆ ಕಾರ್ಯಕ್ರಮ ಹೇಗಿತ್ತು ಅಂತ ಹೇಳಿದರೆ ಅದು ವಿಶೇಷವಾದಂಥ ಕಾರ್ಯಕ್ರಮ. ನಮಗೆ ಅದು ಒಂದೇ ವೇದಿಕೆಯಲ್ಲಿ ಇಲ್ಲ ಅಂತ ಕಲಾವಿದರನ್ನು ನೋಡಲಿಕ್ಕೆ ಸಿಗುವುದಿಲ್ಲ. ಆವತ್ತಿನ ದಿವಸ ನಮಗೆ ಸಿಕ್ಕಿದೆ, ಅದನ್ನು ನಮ್ಮ ಪುಣ್ಯ ಅಂತ ಹೇಳಬೇಕು. ನೋಡಿ, ಆವತ್ತಿನ ಒಂದು ಕಾರ್ಯಕ್ರಮ ಹೇಗಿತ್ತು ಅಂತೇಳಿ, ಪಂಡಿತ್ ಭೀಮಸೇನ್ ಜೋಶಿ ಅವರು, ಖ್ಯಾತ ಹಿಂದೂಸ್ತಾನಿ ಗಾಯಕರು, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಹಿಂದೂಸ್ತಾನಿ ಗಾಯಕರು ಅವರು, ಅಂದರೆ ಅವರಾಗೆ ಅಂತಲ್ಲ, ನಾನು ಆಡ್ತೀನಿ ಅಂತೇಳಿ ಅಲ್ಲ, ಹಾಗೆ ಆ ಒಂದು ದಿವಸ ಈ ರೀತಿ ಇತ್ತು ಅವರ ಕಾರ್ಯಕ್ರಮ. ಅದನ್ನು ನೋಡುವಾಗ ನನಗೆ ತುಂಬ ಖುಷಿಯಾಯಿತು. ನಾನು ಕ್ಯಾಸೆಟಲ್ಲಿ ನೋಡಿದ್ದು, ಆದರೆ ಕ್ಯಾಸೆಟಲ್ಲಿ ಕೇಳಿದ್ದಲ್ಲ, ಅಲ್ಲಿಗೆ ಹೋಗುವಾಗ ನನಗೆ ಅವರನ್ನು ನಿಜ ನೋಡುವ ಒಂದು ಭಾಗ್ಯ ಸಿಕ್ಕಿತ್ತು. ನೋಡಿ, ಹಿಂದೂಸ್ತಾನಿ ಗಾಯನ ಯಾವ ರೀತಿ ಇತ್ತು ಅಂತ ಹೇಳಿದರೆ, ಅವತ್ತಿನ ದಿವಸ

ಪಂಡಿತ್ ಭೀಮಸೇನ್ ಜೋಶಿ ಅವರು ಈ ರೀತಿಯಾಗಿ ಆಡ್ತಾ ಇದ್ರು ಅವತ್ತಿನ ದಿವಸ. ನನಗೆ ಭಾರಿ ಖುಷಿಯಾಯಿತು. ನಾನು ಅವರಾಗೆ ಅಂತ ಆಗ್ತದಂತೇಳಿ ಹೇಳಲಿಕ್ಕೆ ಆಗುದಿಲ್ಲ, ಆದರೆ ಅದು ವೀಕ್ಷಕರು ಕೇಳುವವರು ಹೇಳಬೇಕಷ್ಟೇ, ಒಂದು ಪ್ರಯತ್ನ ಅಷ್ಟೆ. ಫಸ್ಟ್ಗೆ ಆಲಾಪನೆ ಎಲ್ಲ ಕೆಲವು ಉಂಟು, ಬೇರೆ ಹಿಂದೂಸ್ತಾನಿ ಶೈಲಿಯಲ್ಲಿ ತುಂಬ ಆಲಾಪನೆ ಎಲ್ಲ ಇರ್ತದೆ.

0: ಈ ರೀತಿಯಾಗಿ ಆಡ್ತಾರೆ. ಇದನ್ನು ನಾನು ಭಕ್ತಿಗೀತೆ ಕಾರ್ಯಕ್ರಮಕ್ಕೆಲ್ಲ ಹೋಗ್ತೇನೆ, ಆಗ ಎಲ್ಲ ಪಕ್ಕವಾದ್ಯದವರೆಲ್ಲ ಇರ್ತಾರೆ, ಶ್ರುತಿ ಬಾಕ್ಸ್ ಇರ್ತದೆ, ಮತ್ತು ತಬಲ, ಮೋರ್ಸಿಂಗ್, ಇದು ಬೇರೆ ಬೇರೆ ಪಕ್ಕವಾದ್ಯ ಎಲ್ಲ ಇರ್ತದೆ, ಅದರ ಜೊತೆಯಲ್ಲಿ ನಾನು ಆಡ್ತೇನೆ ಇದನ್ನೆಲ್ಲ. ಮತ್ತು ಬೇರೆ ಇವರ ಶೈಲಿಯಲ್ಲಿ ಮತ್ತು ಬೇರೆ ಕೆಲವು ಶೈಲಿಯಲ್ಲೆಲ್ಲ ಆಡ್ತೇನೆ. ಅದನ್ನು ಆ ರೀತಿಯಾದಂಥ ಒಂದು ಕಾರ್ಯಕ್ರಮ ನಾವು ಅಲ್ಲಿ ಅಲ್ಲಿ ನಾವು ಓದಲ್ಲಿ ನಾವು ನೋಡಿದೆವು. ಮತ್ತು ಅದಾದ ನಂತರ
1: ಭಾಳ ಚೆನ್ನಾಗಿ ಹಾಡಿದ್ರಿ. ಓಕೆ ಹೇಳಿ.
0: ಅದಾದ ನಂತರ ಬೇರೆ ಕಲಾವಿದರೆಲ್ಲ ಇದ್ದರು ಅವತ್ತಿನ. ಮತ್ತು ಆ ಕಾರ್ಯಕ್ರಮ ಎಲ್ಲ ಮುಗಿಯಿತು, ಯಕ್ಷಗಾನ ಕಮ್ಮಟ ಪ್ರಾರಂಭ ಆಯಿತು. ಯಕ್ಷಗಾನದಲ್ಲಿ ಬೇರೆ ಬೇರೆ ಭಾಗವತರದ್ದು ಬೇರೆ ಬೇರೆ ಅರ್ಥಧಾರಿಗಳದ್ದೆಲ್ಲ ಕಾರ್ಯಕ್ರಮ ಎಲ್ಲ ಇತ್ತು. ನಾನು ಹೋಗುವಾಗ ಬಳಿಪನ ಆರಂಭ ಆಗುತ್ತೆ, ನಮ್ಮ ಬಡಗು ತೆಂಕುದಿಟ್ಟಿನ ಭಾಗವತರು ಬಳಿಪ, ಅಗ್ರಮಾನ್ಯ ಭಾಗವತರು ಬಳಿಪ ನಾರಾಯಣ ಭಾಗವತರು ಈಗ ದಿವಂಗತರಾಗಿದ್ದಾರೆ. ಅವರು ಕರ್ಣ ಸಲ್ಯಸಾರಥ್ಯ ಅಂದರೆ ರಣವೀಲ್ಯ ಈ ಯಕ್ಷಗಾನದ ಒಂದು ಹಾಡನ್ನು ಕೃಷ್ಣ ಸಂಧಾನದ್ದು ಯಕ್ಷಗಾನ ಭಾಗವತಿಗೆಯನ್ನು ಮಾಡಿದರು. ಆ ಭಾಗವತಿಗೆ ಕೊಳ್ಳೂರು ರಾಮಚಂದ್ರ ರಾವ್ ಖ್ಯಾತ ಯಕ್ಷಗಾನದ ಅರ್ಥಧಾರಿ ಸ್ತ್ರೀವೇಷಧಾರಿ, ಅವರದ್ದು ಕುಂತಿಯ ವೇಷಧಾರಿಯಾಗಿ ಅವರು ಯಾವ ರೀತಿ ಅಲ್ಲಿ ಅವತ್ತಿನ ದಿವಸ ಕಾರ್ಯಕ್ರಮದಲ್ಲಿ ಇದ್ದರು ಅಂತ ಹೇಳಿದರೆ, ಮತ್ತು ನಮ್ಮ ಖ್ಯಾತ ಅರ್ಥಧಾರಿ ಕುಂಬ್ಳೆ ಸುಂದರ ರಾವ್ ಅವರು, ಅವರಿಗೆ ಇಬ್ಬರು ಕರ್ಣ ಮತ್ತು ಕುಂತಿ ಮಾತನಾಡುವಂಥ ದೃಶ್ಯವನ್ನು ತೋರಿಸಿದರು. ಅದು ಅಮೋಘವಾಗಿತ್ತು ನೋಡಿ. ಬಲಿಪನಾರಾಯಣ ಭಾಗವತರು ಆ ಒಂದು ಕೃಷ್ಣ ಸಂಧಾನಕ್ಕೆ ಯಕ್ಷಗಾನಕ್ಕೆ ಈ ರೀತಿಯಾದಂಥ ಒಂದು ಭಾಗವತಿಯನ್ನು ಮಾಡಿದ್ರು ಅಲ್ಲಿ ಅವತ್ತಿನ ದಿವಸ. ಅಂದರೆ ಅವರ ಶೈಲಿ ಮಾತ್ರ

0: ನೋಡಿ, ಆ ಭಾಗವತಿಗೆ ಅರ್ಥಧಾರಿಗಳಿಬ್ಬರು ಮಾತಾಡ್ತಾರೆ ನೋಡಿ.
1: ಶ್ರೀಕೃಷ್ಣ ನನಗೊಂದು ಅನುಜ್ಞೆಯನ್ನು ಮಾಡಿದ್ದಾನೆ. ಅಮ್ಮ ಕುಂತಿದೇವಿ, ನಿಮ್ಮ ಮಗನಾದಂಥ ಕರುಣನ ಬಳಿಗೆ ಹೋಗಿ ಒಂದು ಮಾತನ್ನು ಕೇಳಿಕೊಂಡು ಬಾ. ತೊಟ್ಟಂಥ ಬಾಣವನ್ನು ಮತ್ತೊಮ್ಮೆ ತೊಳೆದಿರಂತೆ ಹೀಗೆ ಕೇಳಿಕೊಂಡು ಬಾ. ಇದು ಶ್ರೀಕೃಷ್ಣನ ಅನುಜ್ಞೆ. ಹಾಗೆ ಗಂಗಾತೀರಕ್ಕೆ ಬಂದಿದ್ದೇನೆ. ಅದು ಅದು ಮುಂದೆ ಕಾಣುತ್ತಿರುವುದು ನನ್ನ ಮಗನಾದಂಥ ಕರುಣನಲ್ಲವೇ? ನಿಜ ನಿಜ. ಕಣ್ಗಳನ್ನು ಮುಚ್ಚಿ ಕೈಗಳನ್ನು ಮುಗಿದು ಮಂದಾಕಿನಿಯಲ್ಲಿ ನಿಂತಿದ್ದಾನೆ. ಕೈಯಲ್ಲಿ ಅರ್ಗೆಯನ್ನು ಹಿಡಿದಿದ್ದಾನೆ. ಅಂಜಲೆಯಲ್ಲಿ ಇರುವಂಥ ಅರ್ಗೆಯನ್ನೇ ನೋಡುತ್ತಾ ನಿಚ್ಚಲ ಚಿತ್ತದಿಂದ ಭಗವಾನ್ ಭಾಸ್ಕರನನ್ನು ಧ್ಯಾನಿಸುತ್ತಾ ಇದ್ದಾನಲ್ಲ. ಹೌದು, ಅವನ ಗಮನವನ್ನು ಈ ಕಡೆಗೆ ಸೆಳೆಯಬೇಕಾಗಿದೆ. ಮಗನೇ ಕರುಣ.
2: ಅಮ್ಮ.
1: ಈಗ ನಾನು
2: ನೀನು
1: ಇಲ್ಲಿ
2: ಏನಮ್ಮ? ನಿನ್ನನ್ನು ಕಾಣುತ್ತೇನಂತ ನಿರೀಕ್ಷಿಸಿರಲಿಲ್ಲ, ಯಾಕೆ ಬಂದೆ?
1: ಮಗನೇ, ನಿನ್ನನ್ನು ಕಾಣುವುದಕ್ಕೆ ಮಾತ್ರ ಬಂದವಳಲ್ಲ,
2: ಮತ್ತೆ
1: ಬೇರೆ ವಿಷಯವಿದೆ ಮಗನೇ.
2: ಬೇರೆ ವಿಷಯ ಏನಮ್ಮ ಇದು?
0: ಈ ರೀತಿಯಾಗಿ ಸಂಭಾಷಣೆ ಮಾಡ್ತಾರೆ ಕರ್ಣ ಮತ್ತು ಕುಂತಿ.
3: ಓಕೆ, ಭಾಳ ಚೆನ್ನಾಗಿ ಸಂಭಾಷಣೆ ಹೇಳಿದರೆ. ಆಗ ಒಂದು ಭೀಮಸೇನ್ ಜೋಶಿಯ ಒಂದು ಹಾಡನ್ನು ಹಾಡಿದರೆ, ಆ ಹಾಡನ್ನು ಈಗ ಕೇಳ್ಕೊಂಡು ಬರೋಣ. ಮೊಚೆ ಮಾಹಿರಿ
0: ಮಾಜೆ ಮಾ, ಅದು ಮಾಜೆ ಮಾಹಿರಿ ಪಂಡರಿ.
3: ಓಕೆ, ಪಂಡರಿ ಅವರ ಅದೊಂದು ಹಾಡನ್ನು ಕೇಳ್ಕೊಂಡು ಬರೋಣ.

ಯಾನೆ ನಿಕ್ಲಿನ ಮೋಕೆದ ಸದಾಶಿವ ಅಮೀನ್ ಬಲೆ ಚಾಪರಕ ತಂಡದ ಕಲಾವಿದೆ. ನಿಕ್ಲು ಮಾತಿರ್ಲ ಕೇನೊಂದು ಪುಲೆ ರೇಡಿಯೋ ಸಾರಂಗ್ ನೂತ್ತ 7.8 FM ಒಂದು ರಂಗ್ ರಂಗದ ಬದುಕು.

0: ಹಲೋ, ನಮಸ್ತೆ. ಒಬ್ರು ಕಾಲರ್ ಇದ್ದಾರೆ.
1: ನಮಸ್ತೆ
0: ನಮಸ್ತೆ, ಯಾರು ಮಾತಾಡೋದು? ಹೇಳಿ ರತ್ನಕ್ಕವರೆ. ಕೇಳ್ತಾ ಇದೆಯಾ? ಹಲೋ, ಕೇಳ್ತಾ ಇದೆಯಾ? ಹಾ, ಕೇಳ್ತದೆ. ಹೇಳಿ.
1: ನೋಡಿ, ಎಂತ ಗೊತ್ತಾ, ಪಂಡಿತ್ ಭೀಮಸೇನ್ ಅವರ ಹಾಡು ಹಾಡಿದ್ರಲ್ಲ ಅವರು.
0: ಹೌದು,
1: ತುಂಬಾ ಚೆನ್ನಾಗಿ ಅವರು ಹಾಡಿದಾಗೇನೆ ಆಯ್ತು.
2: ಮಾತಾಡಿ.
1: ಹೌದು ಸರ್,
2: ನಿಮ್ಮ ಪೂರ್ಣ ಪೂರ್ತಿ ಆಶೀರ್ವಾದ ನನಗಿರ್ಬೇಕು. ಯಾಕಂತ ಹೇಳಿದ್ರೆ, ನಿಮ್ಮೆಲ್ಲ ಆಶೀರ್ವಾದ ಇದ್ರೇನೆ ಒಬ್ಬ ಕಲಾವಿದ ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯ.
1: ಇದು ಮಿಮಿಕ್ರಿ ಎಲ್ಲ ಮಾಡಿದಿರಲ್ಲ, ಅದೆಲ್ಲ ತುಂಬಾ ಖುಷಿ ಆಯ್ತು. ಆಮೇಲೆ ಇದು ಕರ್ಣೆ ಮತ್ತು ಕುಂತಿ ಅವರು ಸಂಭಾಷಣೆ ಮಾಡಿದಿರಲ್ಲ, ಅದೆಲ್ಲ ತುಂಬಾ ಖುಷಿ. ಮತ್ತೆ ಭಾಗವತಿಗೆ ಎಲ್ಲ ಮಾಡಿದಿಲ್ಲ, ಆವಾಗ ನಂಗೆ ಆಯ್ತು, ನಿಮ್ಗೆ ಇಲ್ಲಿ ಗದ್ದೆಯಲ್ಲಿ ನಮ್ದು ಯಕ್ಷಗಾನ ಆಗ್ತದೆ, ನಾನು ಅಲ್ಲೇ ಕೂತ್ಕೊಂಡು ಕೇಳ್ತಾ ಇದ್ದೇನೆ ಅಂತ ಆಯ್ತು ನನ್ಗೆ. ಅಷ್ಟು ಸೂಪರ್ ಆಗಿದೆ. ನಾವು ನೀವು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಶೋ ಎಲ್ಲ ನಮ್ದು ಇಲ್ಲಿ ಹೇಳಿದ್ದಕ್ಕೆ, ನಿಮ್ಮ ಇದನ್ನೆಲ್ಲ ಹೇಳಿಕೊಂಡದಕ್ಕೆ ತುಂಬಾ ಖುಷಿ ಆಯ್ತು. ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
2: ಆಯ್ತು ಮೇಡಮ್, ಆಯ್ತಾಯ್ತು.
3: ಧನ್ಯವಾದಗಳು.
2: ಧನ್ಯವಾದಗಳು ನಿಮಗೆ ಕೂಡ.
1: ಆಯ್ತಾಯ್ತು.
0: ಕೇಳುಗರೆ, ನೀವು ಕೂಡ ಕರೆ ಮಾಡಿ ಮಾತನಾಡಿ. ನಮ್ಮ ಸತೀಶ್ ನಡ್ತಿಕೊಳ್ಳು, ಇವರು ವೇಣೂರಿಂದ ಬಂದಿದ್ದಾರೆ. ಭಾಳ ಒಬ್ಬ ಒಳ್ಳೆ ಪ್ರತಿಭಾವಂತ ಕಲಾವಿದ ನಮ್ಮ ತುಳುನಾಡಿನವರು. ನೀವು ಕೂಡ ಇವ್ರ ಜೊತೆ ಮಾತನಾಡಿ. ಕರೆ ಮಾಡುವಂಥ ಸಂಖ್ಯೆ 6364240949 ಈ ಸಂಖ್ಯೆಗೆ ಕರೆ ಮಾಡಿದೆ. ಹಾಗೆ ಸತೀಶ್ ಅವರೇ,
2: ಓ,
0: ಬೇರೆ ಬೇರೆ ಕಡೆ ಪ್ರದರ್ಶನಕ್ಕೆಲ್ಲ ಹೋಗಿದ್ದೀರಿ, ಮುಂಬೈಗೆ ಹೋಗಿದ್ದೀರಿ, ಹಾಗೆ ಮುಂಬೈಯಲ್ಲಿ ಎಲ್ಲಿ?
2: ಮುಂಬೈ ಮಾಟುಂಗ ವಿಶ್ವೇಶ್ವರಯ್ಯ ಹಾಲಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೆ. ಮತ್ತೆ ಘಾಟ್ಕೋಪರ್ ಬಂಟರ ಭವನದಲ್ಲಿ ಅಲ್ಲಿ ಕಾರ್ಯಕ್ರಮ ಮಾಡಿದ್ದೆ. ಅದು ವಿಶ್ವಕರ್ಮ ಸಮ್ಮೇಳನ ಇತ್ತು, 75ನೇ ವರ್ಷದ್ದೇನು, ಅದರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆ.
0: ಹಾಗೆ
2: ಬಾರಿ ಖುಷಿ ಆಗಿದೆ ಎಲ್ಲರಿಗೂ ಕೂಡ. ಮತ್ತೆ ನನ್ನ ನಂಬರ್ ಎಲ್ಲ ತಕೊಂಡೆಲ್ಲ ಫೋನ್ ಮಾಡ್ತಾ ಇದ್ರು, ಪ್ರಿನ್ಸಿಪಲ್ ಮಾಡ್ತಿದ್ರು, ಹಾಗೆ ಪ್ರಿನ್ಸಿಪಲ್ ಆಗಿದ್ರಲ್ಲ.
0: ಹೌದೌದು. ಹಾಗೆ ಇನ್ನಷ್ಟು ಧ್ವನಿಗಳೆಲ್ಲ ಇದೆ, ಒಂದು ನಾಯಿ ಬೆಕ್ಕಿನ ಎಲ್ಲ ಧ್ವನಿ ಸೂಪರ್ ಆಗಿ ಮಾಡಿದ್ರಿ ಮಿಮಿಕ್ರಿ. ಹಾಗೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ನಿಮ್ಮ ವಾಯ್ಸ್ ಅನ್ನು ಕೇಳಿ, ನೀವು ಮಾಡಿದಂತ ಮಿಮಿಕ್ರಿಯನ್ನು ಕೇಳಿಕೊಂಡು ನಿಮಗೆ ಒಂದು ಅವಕಾಶ ಕಲ್ಪಿಸ್ತಾರೆ.
2: ಹೌದೌದೌದು.
0: ಒಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ,
4: ನಮಸ್ತೆ.
0: ನಮಸ್ತೆ ಪೂರ್ಣಿಮರೆ, ಹೇಳಿ. ನಮ್ಮ ಕಲಾವಿದರು ಇದ್ದಾರೆ.
4: ನಮಸ್ತೆ ಸರ್.
2: ನಮಸ್ತೆ. ನಮಸ್ತೆ ಮೇಡಮ್.
4: ಸೂಪರ್ ಸರ್, ಭಾರಿ ಖುಷಿ ಆಯ್ತು ಕೇಳಿ.
2: ಆಯ್ತು, ಥ್ಯಾಂಕ್ ಯು.
4: ನಿಮ್ಮ ಪ್ರತಿಭೆ ಅಂದ್ರೆ ಇದು ಕೇವಲ ಧ್ವನಿ ಅನುಕರಣೆ ಅಲ್ಲ, ಅದ್ಭುತ ಕಲೆ ನಂತರ. ಒಂದು ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ನಮ್ಗೆ ಇಡೀ ಜಗತ್ತನ್ನೇ ನಮ್ಮ ಕಣ್ಣ ಮುಂದೆ ತಂದು ನಿಲ್ಸ್ಬಿಟ್ರಿ ನೀವು. ಸೂಪರ್, ಮತ್ತೊಂದು ಕೇಳದಂದ್ರೆ ಸರ್, ಈ ಕೆತ್ತನೆ ಕೆಲಸ ಅಂದ್ರೆ ಮೌನ ತಾಳ್ಮೆಲ್ಲ ತುಂಬಾ ಅಗತ್ಯ ಬೇಕಲ್ಲ ಅದಕ್ಕೆ.
2: ಯಾವ್ದು ಮೇಡಮ್?
4: ಈಗ ಕೆತ್ತನೆ ಕೆಲಸ ಮಾಡ್ತಿರಲ್ಲ.
2: ಹೌದೌದು.
4: ಅದಕ್ಕೆ ಮೌನ ತಾಳ್ಮೇಲೆ ಅಗತ್ಯ ಬೇಕು ಅಂತ ನನ್ನ ಪ್ರಕಾರ, ನನ್ನ ಅಂದಾಜಿ. ಆದ್ರೆ ಮಿಮಿಕ್ರಿಗೆ ಚುರುಕುತನ ಮಾತಿನ ಕಲೆ ಎಲ್ಲ ಬೇಕು. ಇದು ಎರಡು ವಿರುದ್ಧ ದಿಕ್ಕಲ್ಲ ಸರ್, ಹೇಗೆ ನಿಭಾಯಿಸಿದ್ರಿ?
2: ಅದಂದ್ರೆ ನಮಗೆ ಅದರ ಮೇಲೆ ಅಭಿಮಾನ, ಅದ ಪ್ರೀತಿ ಎಲ್ಲ ಇರುವಾಗ ಇದ್ರೆ ಅದೆಲ್ಲ ತನ್ನ ತಾನೇ ಬರ್ತದೆ. ನಾವು ಯಾವುದೇ ಒಂದು ಕಲೆಯನ್ನು ಮಾಡುವಾಗ ಕೂಡ
4: ಅನೇಕ ವ್ಯಕ್ತಿಗಳಿಗೆ, ಅನೇಕ ವ್ಯಕ್ತಿತ್ವಗಳಿಗೆ ಜೀವ ತುಂಬಿದ್ರಿ. ಸೂಪರ್ ಆಗಿತ್ತು ಹಾಡುಗಾರಿಕೆ ಎಲ್ಲ.
2: ಆಯ್ತು ಮೇಡಮ್, ಆಯ್ತು.
4: ನಿಮ್ಮ ಪ್ರತಿಭೆಗೆ ಮುಂದುವರಿಯಲು ಉಜ್ವಲ ಭವಿಷ್ಯ ಸಿಗ್ಲಿ ಅಂತ ಆಶಿಸ್ತೇನೆ. ಧನ್ಯವಾದಗಳು ಸರ್.
2: ಧನ್ಯವಾದಗಳು.
0: ಪೂರ್ಣಿಮಾ ಸಾಲೇತರಿಂದ ಕರೆ ಮಾಡಿದ್ರು, ಅವರು ಕೂಡ ಹೇಳ್ತಾ ಇದ್ದಾರೆ ಬಹಳ ಚೆನ್ನಾಗಿ ನುಡಿಸಿದ್ರಿ, ಒಂದು ಮಿಮಿಕ್ರಿ ಎಲ್ಲ ಮಾಡಿದ್ರಿ ಅಂತ. ಕಾಲರ್ಸ್ ಬರ್ತಾ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ.
5: ಹಲೋ, ನಮಸ್ತೆ.
0: ನಮಸ್ತೆ, ಯಾರು ಮಾತಾಡೋದು?
5: ಅತಿಥಿಗಳಿದ್ದಾರಾ?
0: ಹೌದೌದು,
2: ಇದ್ದಾರೆ. ನಮಸ್ತೆ ಸರ್.
5: ನಮಸ್ತೆ, ನಾನು ಶ್ರೀಪತಿ ಕಲಂಬಾಡಿ ಅಂತೇಳಿ.
2: ಸೌಂಡ್ ಕೇಳಿದಿಲ್ಲ.
5: ಹಲೋ
2: ಹಲೋ,
0: ಹೇಳಿ.
5: ಕೇಳ್ತಾ ಇಲ್ಲ ಸರಿಯಾಗಿ.
2: ಸ್ವಲ್ಪ
3: ಜೋರ್ ಮಾತಾಡಿ.
5: ಹಲೋ ಹಲೋ
3: ಹಲೋ, ಹಾ ಕೇಳಿಸ್ತಾ ಇದೆ ಈಗ ನೋಡ.
5: ನಾನು ಶ್ರೀಪತಿ ಕಲಂಬಾಡಿ ಅಂತೇಳಿ.
3: ಹಾ,
5: ಮಂಗಳೂರಿಂದ.
3: ಹಾ ಸರಿ ಸರಿ,
5: ಗೊತ್ತಾಯ್ತಾ?
3: ಹಾ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ನಮಸ್ತೆ ನಮಸ್ತೆ
5: ನಮಸ್ತೆ ನಮಸ್ತೆ.
3: ಹಾ ನಮಸ್ತೆ ನಮಸ್ತೆ.
5: ನಾನು ಭಾರಿ ನಿರೀಕ್ಷೆಯಲ್ಲಿದ್ದೆ. ಎಲ್ಲರನ್ನು ಕರ್ಕೊಂಡು ಬಂದದ್ದಕ್ಕೆ ಒಂದು ಅದಕ್ಕೆ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕಷ್ಟೇ ಅಲ್ಲದೆ, ಮತ್ತೆ ಅದಕ್ಕಿಂತ ಯಾಕಂದ್ರೆ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ ನಿಮ್ಮದು.
3: ತುಂಬಾ
5: ಧನ್ಯವಾದಗಳು. ನಾವು ರೇಡಿಯೋ ಸಾರಂಗಿನ ನಿರಂತರ ಕೇಳುಗರು ಹಾಗಿರುವಾಗ ನಮ್ಗೆ ನಿಮ್ಮದು ಈ ಒಂದು ಕಾರ್ಯಕ್ರಮ ತುಂಬಾ ಖುಷಿ ಕೊಟ್ಟಿದೆ.
3: ಆಯ್ತು, ನಿಮ್ಮ ಪೂರ್ಣ ಆಶೀರ್ವಾದ ಹಾಗೂ ಪ್ರೋತ್ಸಾಹ ಸದಾ ಇದ್ರೆ ಈ ಒಬ್ಬ ಸಣ್ಣ ಕಲಾವಿದನನ್ನು ಇನ್ನು ಕೂಡ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ. ನಿಮ್ಮ ಪ್ರೋತ್ಸಾಹ ಸದಾ ಇರಬೇಕು.
5: ನಮ್ಗೆ ಪರಿಚಯ ಉಂಟು ತುಂಬಾ ಉಂಟು, ಆದ್ರೆ ನಾವು ಎಣಿಸಿರ್ಲಿಲ್ಲ ನಾವು ಇಷ್ಟೆಲ್ಲ ದೊಡ್ಡ ನಿಮ್ಮದು ಕಲೆಗಳನ್ನೆಲ್ಲ ನಾವು ಗುರುತಿಸಲಿಲ್ಲ. ಸಾರಿ,
0: ಧನ್ಯವಾದಗಳು.
5: ಆಗ್ಲಿ ಆಗ್ಲಿ,
3: ಒಳ್ಳೇದಾಗಿ
5: ಮುಂದಕ್ಕೆ.
0: ಧನ್ಯವಾದಗಳು. ಓಕೆ ಸತೀಶ್ ಅವರೇ, ನೋಡಿ ಅವರಿಗೆ ಅಷ್ಟೊಂದು ನಿಮ್ಮಲ್ಲಿ ಪ್ರತಿಭೆ ಇದೆ ಅಂತ ಅವರಿಗೆ ನಿಮಗೆ ಪರಿಚಯ ಇದ್ರು ಕೂಡ ಅವರಿಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೇಳುಗರು ಕರೆ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಇನ್ನಷ್ಟು ಮಿಮಿಕ್ರಿಗಳು ಇದೆ ಅಲ್ಲ?
2: ಹೌದೌದು, ತುಂಬಾ ಇದೆ. ಇನ್ನು ಕೂಡ
0: ಒಬ್ಬರು ಕಾಲರ್ ಇದ್ದಾರೆ.
2: ಹಲೋ ಹಲೋ, ಎರಡು ಗಂಟೆವರೆಗೆ ಕಾರ್ಯಕ್ರಮ ಎಲ್ಲ ನೀಡ್ತೇನೆ. ಇದಕ್ಕೆ
0: ಹೇಳಿ ಹೇಳಿ. ಹಲೋ ನಮಸ್ತೆ.
6: ಸೌಖ್ಯ
0: ಸೌಖ್ಯ ಪನ್ಲೆ. ನಮ್ಮ
6: ಸತೀಶ್ ತಾಯಿ ಬಿಚ್ಚಬೇಕು ಬರುತ್ತಿದ್ದೆ.
0: ಧ್ವನಿ ಸ್ವಲ್ಪ ಕೇಳೋಕೆ ಕಷ್ಟ ಆಗ್ತಾ ಇದೆ, ಪರವಾಗಿಲ್ಲ. ಅವರು ಮಳೆಯ ಕಾರಣವೂ ಗೊತ್ತಾಗ್ತಾ ಇಲ್ಲ. ಸತೀಶ್ ಅವರೇ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರು ನಿಮ್ಮ ಒಂದು ಕಾರ್ಯಕ್ರಮ ನೋಡಿ ನಿಮ್ಮನ್ನು ಧರ್ಮಸ್ಥಳಕ್ಕೆ ಕರೀತಾರೆ, ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕಲ್ಪಿಸ್ತಾರೆ.
3: ಹೌದೌದು.
0: ಸೊ ಅದು ಹೇಗೆ ಸಿಕ್ಕಿತ್ತು?
3: ಅದರಂದರೆ ನಾನು ಒಬ್ಬರ ಪರಿಚಯ ಇತ್ತು, ಅವರು ನಾನು ಮಿಮಿಕ್ರಿ ಮಾಡೋದು ಎಲ್ಲ ಗೊತ್ತಿತ್ತು ಅವರಿಗೆ. ನಮ್ಮ ಮನೆಯಲ್ಲಿ ಒಂದು ಗೃಹ ಪ್ರವೇಶ ಉಂಟು, ಆ ಗೃಹ ಪ್ರವೇಶಕ್ಕೆ ನಿಮ್ಮದು ಒಂದು ಕಾರ್ಯಕ್ರಮ ಮಾಡುವ, ಅವತ್ತು ವೀರೇಂದ್ರ ಹೆಗ್ಡೆಯವರೆಲ್ಲ ಬರ್ತಾರೆ, ದೊಡ್ಡ ದೊಡ್ಡ ಇವರ ವ್ಯಕ್ತಿಗಳೆಲ್ಲ ಬರ್ತಾರೆ, ನೀವು ಬಂದರೆ ಕಾರ್ಯಕ್ರಮ ಮಾಡಿದರೆ ಅವ್ರಿಗೆ ಖುಷಿಯಾಗ್ಬೋದು, ನೋಡಿ ನಿಮ್ಮನ್ನು ಗ್ಯಾರಂಟಿ ಧರ್ಮಸ್ಥಳಕ್ಕೆ ಕರೆಸ್ತಾರೆ ಅಂತ ಹೇಳಿದರು. ಹಾಗೆ ನಾನು ಅವತ್ತಿನ ದಿವಸ ಕಾರ್ಯಕ್ರಮ ಮಾಡಿದ್ದೆ ಅವರ ಗೃಹ ಪ್ರವೇಶದಲ್ಲಿ. ಅವತ್ತು ವೀರೇಂದ್ರ ಹೆಗ್ಡೆ ತುಂಬ ನನ್ನ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಸ್ವಲ್ಪ ದಿವಸದಲ್ಲಿ ಒಂದು ವಾರದೊಳಗೆ ಅಲ್ಲಿ ಚಂದ್ರಶಾಲೆ ಉದ್ಘಾಟನೆ ಇತ್ತು ಬಸದಿದ್ದು, ಆ ಉದ್ಘಾಟನೆಗೆ ನನ್ನನ್ನು ಕರೆಸಿದ್ರು. ಅವತ್ತು ನಾನು ಕಾರ್ಯಕ್ರಮವನ್ನು ಅಲ್ಲಿ ನೀಡಿದ್ದೆ, ಒಳ್ಳೆಯ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅವರು, ಮತ್ತು ಅವರ ಕುಟುಂಬಸ್ಥರೆಲ್ಲರಿದ್ದರು ಅವತ್ತಿನ ದಿವಸ.
0: ಸರಿ,
3: ಹಾಗೆ
0: ಓಕೆ, ಹಾಗೆ ಒಂದು ಅವಕಾಶ.
3: ಹೌದೌದು.
0: ಮತ್ತು ಅಲ್ಲಿ ಧರ್ಮಸ್ಥಳದಲ್ಲಿ ಕೂಡ ಕಾರ್ಯಕ್ರಮ ನೀಡಿ,
3: ಮತ್ತು ಪೇಜ್ ಅವರ ಸ್ವಾಮೀಜಿ ಅವರು ಕಾರ್ಯಕ್ರಮ ನೋಡಿ ತುಂಬ ಖುಷಿಯಾಗಿದೆ ಅಂತೇಳಿ ತುಂಬ ಹೊತ್ತು ಮಾತಾಡಿದರು. ಎಲ್ಲಿ ನಿಮ್ಮ ಮನೆಯಲ್ಲಿ ಎಂತ ಮಾಡ್ತಿದ್ದು ಎಲ್ಲ ಕೇಳಿದರು. ಅದು ಸೌತಡ್ಕ ಬ್ರಹ್ಮ ಕಲಶೋತ್ಸವದ ಅವತ್ತು. ಹಾಗೆ
0: ಓಕೆ ಓಕೆ, ಬಹಳ ಒಂದು ಬೇರೆ ಬೇರೆ ರೀತಿಯ ಒಂದು ಧ್ವನಿಗಳನ್ನು ಮಾಡುವವರು, ಅದು ಕೂಡ ಭಾಗವತಿಕೆ. ಒಂದು ಗೋವಿನ ಹಾಡು ಎಲ್ಲ ಹಾಡ್ತೀರಂತೆ.
3: ಹೌದು, ಅದು ಅಂದರೆ ಬೇರೆ ಬೇರೆ ಬೇರೆ ಬೇರೆ ಭಾಗವತರ ಇದರಲ್ಲಿ ಅದು ಒಂದು ಒಮ್ಮೆ ಕಾರ್ಯಕ್ರಮ ಮಾಡಿದ್ದೆ ಅದೊಂದು ವೇಣೂರಲ್ಲಿ, ಅದೆಲ್ಲ ಪತ್ರಿಕೆಯಲ್ಲೆಲ್ಲ ಅವರು ಪ್ರಚಾರ ಮಾಡಿದ್ರೆಲ್ಲ. ಗೋವಿ ಪ್ರಥಮ ಬಾರಿಗೆ ಬೇರೆ ಬೇರೆ ಶೈಲಿಯಲ್ಲಿ ಬೇರೆ ಬೇರೆ ಅವರ ಸ್ವರದಲ್ಲಿ ಹಾಡಿದ್ದಂತೇಳಿ. ಹಾಗೆ ಮತ್ತೆ ನಾವು ಅದೊಂದು ಒಳ್ಳೆಯ ಪ್ರಸಾರ ಆಗಿತ್ತು. ಮತ್ತೆ ನೋಡಿ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತೇವೆ, ದೇವಸ್ಥಾನದಲ್ಲಿ ಉಡುಕು ಸುತ್ತು ಬಲಿ ಅಂತೇಳಿ ಉಂಟು, ಅಂದರೆ ದೇವರ ಉತ್ಸವ ಮೂರ್ತಿಯನ್ನು ಹೊತ್ತುಕೊಂಡು ದೇವಸ್ಥಾನದ ಸುತ್ತು ಬರುವಾಗ ಬಾರಿಸುವಂಥ ಒಂದು ಉಡುಕು ಸುತ್ತು ಬಲಿ ಅಂತ ಹೇಳ್ತಾರೆ ತುಳುವಿನಲ್ಲಿ. ನೋಡಿ ಯಾವ ರೀತಿ ಅಂತ ಹೇಳಿದೆ ಅಂದರೆ, ನೋಡಿ

0: ಈ ರೀತಿಯಾಗಿ.
1: ಒಬ್ರು ಕಾಲರ್ ಇದ್ದಾರೆ, ಭಾಳ ಚೆನ್ನಾಗಿ ನುಡಿಸಿದ್ರಿ. ಹಲೋ ಹಲೋ, ನಮಸ್ತೆ
2: ಸರ್. ನಾನು ಸಿಟಿ ಚಂದ್ರಶೇಖರ್ ಅತ್ತೇಜೋಣದಳ್ಳಿ.
1: ಹಾಂ ಹೇಳಿ.
2: ಕಲಾವಿದರಿಗೆ ನಮಸ್ಕಾರಗಳು.
1: ಹಾಸನದಿಂದ ಕರೆ ಮಾಡ್ತಾ ಇದ್ದೀರಾ?
2: ಅತ್ತೇಜೋಣದಳ್ಳಿ, ಹೊಳೆಸ್ಪುರ ತಾಲೂಕು, ಹಾಸನ ಜಿಲ್ಲೆ.
1: ಹಾಂ ಮಾತಾಡಿ.
0: ನಮಸ್ತೆ ಸರ್.
2: ಜನ ಮಾತಾಡ್ತಾ ಇದ್ದಾರೆ.
1: ಹಾಂ,
2: ಇದೊಂದು ಉತ್ತಮ ಕಾರ್ಯಕ್ರಮ ನಿಮ್ಮ ಸ್ಥಳದಿಂದ.
1: ಹಾಂ,
2: ಎಲ್ಲ ಪ್ರತಿಭೆಯನ್ನು ಹೊರಗಡೆಗೆ ತರ್ತಾ ಇದ್ದೀರಾ. ಅವ್ರಿಗೆ ನಮಸ್ಕಾರ ಸರ್. ನಮಸ್ತೆ ಸತೀಶ್ ಅವರು, ನಮಸ್ಕಾರ.
0: ನಮಸ್ತೆ ನಮಸ್ತೆ ಸರ್.
2: ಸರ್, ನನಗೆ ಈ ಬಾಲಕೃಷ್ಣ ಡೈಲಾಗ್ ಒಂದು ಹೇಳ್ಬೇಕಾಯ್ತಲ್ಲ ಸರ್.
0: ಯಾವುದು
2: ಬಾಲಕೃಷ್ಣ ಇದ್ರಲ್ಲ ನಟ, ಹಾಸ್ಯ ನಟ?
0: ಅಂದ್ರೆ ನಾನು ಹಾಸ್ಯ ಇದು ಫಿಲ್ಮ್ ಸ್ವಲ್ಪ ಕಡಿಮೆ
2: ಮಾಡ್ತಾರೆ ಅಂದ್ರು. ಮಿಮಿಕ್ರಿ ಮಾಡ್ತಾರೆ ಅಂದ್ರು.
0: ಯಾವುದು ಫಿಲ್ಮ್ ಇದ್ದು ಸ್ವಲ್ಪ ಕಡಿಮೆ? ಹಾಗೆ
2: ಟ್ರೈ ಮಾಡಿ. ಬಾಲಕೃಷ್ಣ ನರಸಿಂಹರಾಜ್ ಇದೆಯಲ್ಲ.
0: ಹೌದೌದೌದು, ನೋಡ ಇನ್ನೊಮ್ಮೆ ಟ್ರೈ ಮಾಡಿ ನಿಮ್ಮ ಮುಂದೆ ಬರ್ತೇನೆ.
2: ಈಗ ಯಾರ್ದು ಹೇಳ್ತೀರಾ ಹಾಗಾದ್ರೆ?
0: ಯಾವುದು
1: ಅವ್ರು ಜಾಸ್ತಿ ಭಾಗವತರದ್ದು ಮಾತ್ರ,
0: ಭಾಗವತರದ್ದು ಮತ್ತೆ ಸಂಗೀತಕ್ಕೆ ಸಂಬಂಧಪಟ್ಟದ್ದು
1: ವಾದ್ಯ ಉಪಕರಣ. ವಾದ್ಯ ಉಪಕರಣಗಳು ನೋಡಿ ಅವರು
0: ನೋಡಿ, ವಾದ್ಯ ಉಪಕರಣ ಅಂದ್ರೆ ಸೆಕ್ಸಫೋನ್. ಖ್ಯಾತ ಹಿಂದೂ ಖ್ಯಾತ ಸೆಕ್ಸಫೋನ್ ವಾದಕರಂತ ಕದ್ರಿ ಗೋಪಾಲನಾಥ್ ರವರು ರಾಗರಂಗ ಅಂತೇಳಿ ಒಂದು ಕ್ಯಾಸೆಟ್ ಆವತ್ತು ಬಿಡುಗಡೆ ಆಗಿತ್ತು ಮುಂಚೆ. ಅದು ಭಾರಿ ವೈರಲ್ ಆಗಿತ್ತು ಅದು.
2: ಹಾ,
0: ಅದು ನೋಡಿ ಯಾವ ರೀತಿಯಾಗಿ ನುಡಿಸಿದ್ರು ನೋಡಿ ಅವರು ಸ್ಯಾಕ್ಸಫೋನ್.
2: ಅದಂದ್ರೆ
1: ಸರಿ, ನೀವು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತಾಡಿದ್ರೆ ಇನ್ನಷ್ಟು. ಅವ್ರು 2 ಗಂಟೆ ಕಾರ್ಯಕ್ರಮ ಕೊಡ್ತಾರೆ, 2 ಗಂಟೆ ಕಾರ್ಯಕ್ರಮ ಕೊಡುವಷ್ಟು ಅವ್ರ ಹತ್ರ ಮಿಮಿಕ್ರಿ ಇದೆ. ನೀವು ಸ್ವಲ್ಪ ಸಮಯದ ಮಿತಿಯಲ್ಲಿ ಮಾತಾಡಿದ್ರೆ ಇನ್ನಷ್ಟು ನಿಮಗೆ ಮನರಂಜಿಸಲಿಕ್ಕೆ ಅವರು ಸಿದ್ಧರಾಗ್ತಾರೆ. ಈಗ ಸ್ಯಾಕ್ಸಫೋನ್ ವಾದನದಲ್ಲಿ ಖಂಡಿತ ಸ್ಯಾಕ್ಸಫೋನ್ ವಾದನ ಅವರು ಈಗ ಅವರು ಬಾಯಲ್ಲಿ ನುಡಿಸ್ತಾರೆ.
2: ಮಾಡ್ಲಿ ಕೇಳಲ್ಲ.
1: ಓಕೆ, ಖಂಡಿತ.

0: ಭಾಳ ಚೆನ್ನಾಗಿ ನುಡಿಸಿದ್ರಿ ಸ್ಯಾಕ್ಸೋಫೋನ್ ವಾದನ. ಅದು ಕೂಡ ಆ ಒರಿಜಿನಲ್ ಹೇಗಿರ್ತದೆ ಈಗ ನೀವು ನುಡಿಸಿದಂಥದ್ದು,
1: ಮತ್ತು
0: ಆ ಒರಿಜಿನಲ್ ಆಗಿ ಕದ್ರಿ ಗೋಪಾಲನಾಥ್ ಅವರು ನುಡಿಸಿದಂಥ ಏನು ಸ್ಯಾಕ್ಸೋಫೋನ್ ವಾದನದ ಒಂದಷ್ಟು ಜಲಕ್ಕೆ ಕೇಳ್ಕೊಂಡು ಬರೋಣ. ಕರೆಗಳು ಬರ್ತಾ ಇವೆ, ಸೊ ಒಂದಷ್ಟು ಜಲಕ್ಕೆ

0: ಎಸ್, ಮತ್ತೊಮ್ಮೆ ಹೃದಯರಾಗ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಚೆನ್ನಾಗಿ ಸ್ಯಾಕ್ಸೋಫೋನ್ ಒಂದು ವಾದನ ಕೇಳಿದ್ರಿ. ಈಗ ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ, ಹೇಳಿ.
1: ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ.
0: ಹೇಳಿ, ಹೇಳಿ.
1: ಸಸ್ಯನ ನಮಸ್ಕಾರ.
2: ನಮಸ್ತೆ, ನಮಸ್ತೆ.
1: ತುಂಬಾ ಖುಷಿ ಆಯ್ತು ರೀ.
2: ಆಯ್ತು ಸರ್, ಆಯ್ತು.
1: ಒಂದು ಭೀಮಸೇನ್ ಜೋಶಿ ಇದ್ದು ನಾನು ಸೀದಾ ಪೂನಾ ಬಾಂಬೆಗೆ ಹೋದೆ.
2: ಹೌದಾ?
1: ಮರಾಠಿದ್ದು ಅದು ಭಕ್ತಿ. ಇಲ್ಲಿ ಒಬ್ರು ಬಂದ್ರು, ಹಾಗೆ ಹೇಳಿದ್ರು ಏನು ಈಗ ಅವ್ರದ್ದು ಭಕ್ತಿ ತಿಟ್ಟ ಇಲ್ಲೇ ಇಲ್ಲ, ಈಗ ಕಾರ್ಯಕ್ರಮ ಹೇಳಿದೆ. ತುಂಬಾ ಖುಷಿ ಆಯ್ತು.
2: ಮತ್ತೆ
1: ನೀವು ಒಬ್ಬರು ಬರುವುದಲ್ಲ, ಎಲ್ಲರನ್ನು ಕರ್ಕೊಂಡ್ ಬಂದಿರಿ. ಬಲೀಪ ಅವರು ಇವರು ಬೆಕ್ಕು ನಾಯಿ ದೇವಸ್ಥಾನದ್ದೆಲ್ಲ ಆಯ್ತು. ಒಳ್ಳೆ ಒಳ್ಳೇದಾಗಿದೆ. ವೇದಿಕೆ ಎಲ್ಲ ಸಿಗ್ಲಿ ಹೀಗೆ.
2: ಆಯ್ತಾಯ್ತು. ನಿಮ್ಮ ಪೂರ್ಣ ಪ್ರೋತ್ಸಾಹ ಸದಾ ಇರಬೇಕು ನಮಗೆ, ಬಡ ಕಲಾವಿದನಿಗೆ.
1: ಹೌದೌದು, ಎಲ್ಲರದ್ದು ಆಶೀರ್ವಾದ ಉಂಟು ಕೇಳುವರದ್ದೆಲ್ಲ.
2: ಆಯ್ತಾಯ್ತು.
1: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಧನ್ಯವಾದ, ಧನ್ಯವಾದ.
0: ಓಕೆ, ನಮ್ಮ ಕುಸುಮಾಕರ್ ಅವರು ಕೊಟ್ಟಾರದಿಂದ ನಿಮ್ಮ ಏನೋ ಮಿಮಿಕ್ರಿಯನ್ನು ಮೆಚ್ಕೊಂಡು ಮಾತಾಡಿದ್ರು. ನಿಮ್ಮ ಜೊತೆ ಮಾತಾಡಲಿಕ್ಕೆ ತುಂಬ ವಿಷಯಗಳಿವೆ. ಹಾಗೆ ಕಾಲರ್ಸ್ ಬರ್ತಾ ಇದ್ದಾರೆ ತುಂಬ. ಹಾಗೆ ನಿಮ್ಮ ಮಿಮಿಕ್ರಿ ಕಲೆಯ ಪ್ರದರ್ಶನ ಕೂಡ ಮಾಡಬೇಕು ನೀವು. ಓಕೆ, ಹಲೋ, ನಮಸ್ತೆ. ನಮಸ್ತೆ.
3: ಹಲೋ, ನಮಸ್ತೆ.
0: ನಮಸ್ತೆ, ನಮಸ್ತೆ, ಮಾತಾಡಿ.
3: ಹೇಳಿ.
2: ನಮಸ್ತೆ, ನಮಸ್ತೆ.
3: ನಮಸ್ತೆ, ಇದು ಕೊಲ್ಲೂರು ರಾಮಚಂದ್ರ ಹೆಣ್ಣು ಬನಿ ಅವರೇ ಮಾತಾಡ್ತಾ ಹಾಗೆ ಆಯ್ತು. ತುಂಬಾ ಖುಷಿ ಆಯ್ತು ನನ್ಗೆ ಕೇಳಿ. ಎಲ್ಲ ಎಲ್ಲ ಎಲ್ಲ ನಿಮ್ಮ ಮಿಮಿಕ್ರಿ, ಮತ್ತೆ ಸ್ಟಾರ್ಟ್ ಅಲ್ಲಿ ನೀವು ಗಜ ಇದು ಅದು ಸೂಪರ್ ಆಗಿತ್ತು. ಎಲ್ಲ ಎಲ್ಲ ಚೆನ್ನಾಗಿ. ನನ್ಗೆ ಒಂದು ಯಕ್ಷಗಾನದ್ದು ಅದು ಇದು ಉಂಟಲ್ಲ, ಯಾವ್ದು ಬೇಟೆಗಾರರದ್ದು ಉಂಟ, ನಿಮ್ಗೆ ಆಗ್ತದ ಬೇಟೆಗಾರರದ್ದು? ಅದೊಂದು ಒಳ್ಳೆ ಒಳ್ಳೆ ಆಗ್ತದೆ ಕೇಳಲಿಕ್ಕೆ.
2: ಯಾವ್ದು
3: ಹೇಳಲಿಕ್ಕೆ ಹೋಗಿ ಭಾಗವತಿಗೆ ಬರ್ತಾ ಇಲ್ಲ.
2: ಬೇಟೆ ಆಡುತ್ತಾ ಬಂದಾರ?
3: ಅದು ಅದು ಬೇಟೆ ಬೇಟೆ ಆಡ್ಲಿಕ್ಕೆ ಹೋಗುವಾಗ ಒಂದು ಭಾಗವತಿಯ ಬರ್ತದೆ, ಅಥವಾ ದೂತನದ್ದೊಂದು, ಅಂದ್ರೆ ಅದು ದೂತ ಬಂದಾಗ ಒಂದು ಬರ್ತದೆ ಅಲ್ಲ, ಅದೊಂದು ವಿಭಿನ್ನವಾಗಿರ್ತದೆ ಯಕ್ಷಗಾನ ಅಲ್ಲಿ ಭಾಗವತಿಗೆ.
2: ಹೌದು. ಬೇಟೆಯಾಡಿ ಬೇಜಾರಾಗಿ ಬೇಜಾರ.

ಬೇಜಾರಾಗಿ ಬೇಜಾರಾಗಿ ಮೀಟಲು ದ್ವೈಪಾಯನ ಸರೋವರಕ್ಕೆ

0: ಮೀಟರಾಗಿ
1: ಮೀಟಲು ದ್ವೈಪಾಯದ ಸರೋವರಕ್ಕೆ.
0: ಅದು ತುಂಬಾ ಇದೆ ಹಾಡು, ಈಗ ಟೈಮ್ ಇಲ್ಲ, ಸ್ವಲ್ಪ ಮಾತ್ರ ನಿಮಗೆ ಹೇಳಿದ್ದೇನೆ ಅಷ್ಟೇ.
2: ಸದಾನಂದ ಬಂಟಕಲ್ಲವರು ಅವರು ಕೂಡ ಕರೆ ಮಾಡಿ ಮಾತಾಡಿದ್ರು. ಕರೆ ಮೇಲೆ ಕರೆ ಬರ್ತಾ ಇದ್ದೀನಿ ನಿಮ್ಮ ಪ್ರದರ್ಶನಕ್ಕೆ. ನಿಮ್ಮ ಕೆಲವೊಂದು ಓಕೆ ಕರೆಯ ಹಕ್ಕು ಕಡಿತಗೊಂಡಿದೆ, ಸರಿ ಹೇಳಿ.
0: ಮತ್ತೆ ಯಕ್ಷಗಾನದಲ್ಲಿ ಅಗ್ರಮಾನ್ಯ ಭಾಗವತರ ಜೊತೆ ತಡತೋಕ ಮಂಜುನಾಥ ಭಾಗವತರು, ಖ್ಯಾತ ಧರ್ಮಸ್ಥಳ ಮೇಳದಲ್ಲಿ ಇದ್ದಂಥ ಭಾಗವತರವರು ಈಗ ದಿವಂಗತರಾಗಿದ್ದಾರೆ. ಕಡತೋಕ ಮಂಜುನಾಥ ಭಾಗವತರು ಭಾರಿ ಕಂಚಿನ ಕಂಠ ಅಂತೇಳಿ ಅವರಿಗೆ ಬಿರುದು ಬಂದಿದೆ. ಅವರು ಭೀಷ್ಮ ಪರ್ವ ಯಕ್ಷಗಾನದಲ್ಲಿ ಒಂದು ಆಡಿರುವಂಥ ಒಂದು ಯಕ್ಷಗಾನದ ಭಾಗವತಿಗೆ ಶ್ರೀ ಮನೋಹರ ಸ್ವಾಮಿ ಪರಾಕು ನೋಡಿ, ಅವರ ಒಂದು ಧ್ವನಿಯಲ್ಲಿ ಪ್ರಯತ್ನ ಮಾತ್ರ ನೋಡಿ.

0: ಅದು ತುಂಬ ಇದೆ ಸ್ವಲ್ಪ ಪದ್ಯ. ಈ ರೀತಿಯಾಗಿ ಕಡತೋಕ ಮಂಜುನಾಥ ಭಾಗವತರು ಆಡುವಂಥ ಒಂದು ಹಾಡುಗಾರಿಕೆ. ನಾವು ಕೋಟಿ ಚೆನ್ನ ಕಾಲರ್ ಇರ್ತಾರಂತಲ್ಲ,
1: ಕಾಲರ್ ಇದ್ದಾರೆ. ಹಲೋ,
2: ನಮಸ್ತೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಸರ್.
1: ನಮಸ್ತೆ ನಮಸ್ತೆ.
2: ಅತಿಥಿಗಳಿಗೂ ನಮಸ್ತೆ ಸರ್. ನಿಮ್ಗೆ
0: ನಮಸ್ತೆ. ನಮಸ್ತೆ ಸರ್.
2: ಅದೇ ತುಂಬಾ ಖುಷಿ ಆಯ್ತು ಸರ್, ನಿಮ್ಮ ಪರಿಚಯ ಆದದ್ದು, ನಿಮ್ಮ ಮಾತುಗಳು, ಕರ್ಣ ಕುಂತಿಯ ಸ್ವರ ಅವರಿಬ್ಬರದು ಕೂಡ, ಅದನ್ನು ನೀವು ಮಾಡಿದ ರೀತಿ, ಪಂಡಿತ್ ಭೀಮ್ಸೇನ್ ಜೋಶಿ ಅವರದ್ದು ಭಾಗವತಿಕೆ, ಮತ್ತೆ ಕದ್ರಿಯವರ ಸ್ಯಾಕ್ಸೋಫೋನ್ ಅಲ್ಲಿ ಹೇಳಿದ್ದನ್ನು ನೀವು ಅನುಕರಣೆ ಮಾಡಿದ್ದು ಬಹಳ ಸಾಮ್ಯತೆ ಇತ್ತು. ಎಲ್ಲವೂ ತುಂಬಾ ಖುಷಿ ಆಯ್ತು ಸರ್. ನೀವು ಮಹಾನ್ ಕಲಾವಿದ, ನೀವೊಬ್ರು ಪೇಟೆಯಲ್ಲಿ ಇದ್ರೆ ಇನ್ನಷ್ಟು ಬೆಳಕಿಗೆ ಬರ್ತಿದ್ರೆ ಏನಾಯ್ತು, ಹೆಚ್ಚು ವೇದಿಕೆ ಸಿಕ್ತಿತ್ತ ಏನ. ಇನ್ನು ಮುಂದಕ್ಕೆ ಕೂಡ ನಿಮ್ಮ ಭವಿಷ್ಯ ಒಳ್ಳೇದಾಗಲಿ ಸರ್.
0: ಆಯ್ತಾಯ್ತು,
2: ಧನ್ಯವಾದಗಳು.
0: ಆಯ್ತಾಯ್ತು, ಧನ್ಯವಾದ. ನಿಮಗೂ ಕೂಡ ಧನ್ಯವಾದಗಳು.
2: ಸರಿ ಸರ್,
1: ಧನ್ಯವಾದಗಳು ಸರ್. ಓಕೆ, ಹಾಗೆ ನೀವು ಸ್ವಲ್ಪ ಹಳ್ಳಿ ಸೈಡ್ ವೇಣೂರಿನಲ್ಲಿ ಇದರಿಂದ ನಿಮಗೆ ಸ್ವಲ್ಪ ಅವಕಾಶಗಳು ಸ್ವಲ್ಪ ಕಡಿಮೆ ಆಯಿತು ಅಂತ ಈಗ ಕರೆಗಳು ಬರ್ತಾ ಇದೆ. ನಿಮ್ಮಲ್ಲಿ 2 ಗಂಟೆಗೆ ಬೇಕಾದಂಥ ಸಾಮಗ್ರಿ ಇದೆ ಅಂದರೆ ಅಷ್ಟೊಂದು ಮಿಮಿಕ್ರಿಗಳನ್ನು ಮಾಡಲಿಕ್ಕೆ ಸಿದ್ಧರಿದ್ದೀರಿ, ಆದರೆ ದಯವಿಟ್ಟು ಮಾತಾಡುವವರು ಸ್ವಲ್ಪ ಸಂಕ್ಷಿಪ್ತವಾಗಿ ಮಾತಾಡಿ, ನೇರವಾಗಿ.
3: ಶ್ರೀ ಶ್ರೀ ಗುರು ಗೌರಂಗ ಗದಾಧರ ನಿತ್ಯಾನಂದ ಅದ್ವೈತ ಹರೇ ಕೃಷ್ಣ ರಾಧೆ ರಾಧೆ ಜಗನ್ ಜಯ ಜಗನ್ನಾಥ್
0: ಕೃಷ್ಣ.
3: ಹರೇ ಕೃಷ್ಣ. ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತೇನೆ, ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ದಿ ಮಂಜುನಾಥ ಕಾತಾನಿ ಮಂಗಳಾಂಬಿಕೆ ಮಂಗಳೂರಿಂದ. ಮೊಟ್ಟ ಮೊದಲು ಪೂರಿ ವಿಶ್ವವಿಖ್ಯಾತ ಪೂರಿ ಜಗನ್ನಾಥ ಬಲದೇವ ಸುಭದ್ರ ಮಹಾರಾಯಣ ಸುದರ್ಶನ ರಥಯಾತ್ರೆ ಶುಭಾಶಯ ನಿಮಗೂ ಎಲ್ಲ ಬಂದವರಿಗೆ. ಸರ್ ತುಂಬಾ ಅಭಿನಂದನೆಗಳು ಸರ್, ಇಷ್ಟೊಂದು ಸಕಲ ಕಲಾ ವಲ್ಲಭರಾಗಿ ಇಷ್ಟೊಂದು ಬಹುಮುಖ ಪ್ರತಿಭೆಯನ್ನ ಅದು ಸಾಕ್ಷಾತ್ ವಿಶ್ವಕರ್ಮರ ಪಲ್ಲದೇವಿಯ ಆಶೀರ್ವಾದದಿಂದ ಇಷ್ಟೆಲ್ಲ ನೀವು ವಿಸ್ಮಯಕಾರಿ ಅಂದ್ರೆ ಅಸಾಧಾರಣ ಕಲೆ ಅನ್ನ ಇಷ್ಟೆಲ್ಲ ಇದು ಸ್ವರದಲ್ಲಿ ನುಡಿಸ್ತಿದ್ದೀರಿ, ಅದಕ್ಕೆ ಅಭಿನಂದನೆ ಸರ್. ಜೊತೆಗೆ ಒಂದು ನಂದೊಂದು ಕೋರಿಕೆ ಏನಂದ್ರೆ, ಸಾಧ್ಯ ಆದ್ರೆ ಈಗ ನೋಡಿ ಪೂರಿ ಜಗನ್ನಾಥ ರಥಯಾತ್ರೆಯ ಸಂದರ್ಭ, ಈಗ ಅಲ್ಲಿ ವಿಶ್ವಕರ್ಮರೇ ಅವರಿಗೆ 14 ದಿವಸ ಅವರಿಗೆ ಗೌಪ್ಯದಲ್ಲಿ ಅವರಿಗೆ ಆದೇಶ ಆಗಿ ಅವರು ಕೆತ್ತಿದ್ದು ಜಗನ್ನಾಥ ದೇವರನ್ನ, ಅದು ಗೊತ್ತಿರು. ಅವರ ಒಂದು ಪ್ರಸನ್ನತೆಗೆ ಜಗನ್ನಾಥ ದೇವರ ಏನಾದ್ರು ಒಂದು ಸಂಬಂಧಪಟ್ಟ ಹಾಗೆ ಹಾಡು ಅಥವಾ ಏನಾದ್ರು ಸಾಧ್ಯ ಆದ್ರೆ ಪೂರಿ ಜಗನ್ನಾಥರ ಅಥವಾ ಕೃಷ್ಣನ ಖುಷಿ ಆನಂದಕ್ಕೆ ಏನಾದ್ರು ನುಡಿಸುವುದಾದ್ರೆ ಒಂದು ನನ್ನ ಕೋರಿಕೆ, ಸಾಧ್ಯ ಆದ್ರೆ ನುಡಿಸಿ ಅಂತ ಅಭಿನಂದನೆ.
0: ಇನ್ನು ನಿಮ್ಗೆ ಮರಾಠಿ ಸಾಂಗ್ ಅಲ್ಲ,
1: ಸರಿ ಸರಿ ಸರಿ ಸರಿ,
3: ಯಾವ್ದು ಆಗ್ಬೋದು ಸರ್, ಯಾವ್ದು ಆಗ್ಬೋದು
1: ಕೃಷ್ಣನ. ಅವರು ಕೃಷ್ಣನ ಹಾಡುವತೋ ಬೇರೆ ಹಾಡ್ಲಿಕ್ಕೆ ಹೇಳ್ತಾರೆ. ಭಾವಗೀತೆ ಎಲ್ಲ ಹಾಡ್ತೀರಿ?
0: ಹೌದೌದು.
1: ದೇಶಭಕ್ತಿ ಗೀತೆ ಎಲ್ಲ ಹಾಡ್ತೀರಿ?
0: ಹೌದು.
1: ಈಗ ಹಾಡ್ತೀರಾ ಅಥವಾ ಭಾಗವತಿಗೆ ಏನು?
0: ಈಗ ಅವರೊಂದು ಕೃಷ್ಣ ಅಂತ ಹೇಳಿದ್ರಲ್ಲ, ಅವರಿಗೆ
1: ಒಂದೆರಡು ಲೈನ್,
0: ಒಂದೆರಡು ಲೈನ್ ಆಡ್ತೇನೆ.
1: ಸರಿ.
0: ಶ್ರೀ ವಿಷ್ಣು ಇದು
1: ಅಂದ್ರೆ ಸಮಯ.
0: ಹೌದೌದು ಸಮಯ. ಹೌದೌದೌದು ಸಮಯ ಸ್ವಲ್ಪ ಕಡಿಮೆ ಇರುವುದರಿಂದ

0: ಭಾಳ ಚೆನ್ನಾಗಿ ಪತಿತ ಪಾವನ ರಾಮ ಹಾಡನ್ನು ಭಕ್ತಿಗೀತೆಯನ್ನು ಹಾಡಿದ್ರಿ. ಹಾಗೆ ನೀವು ಬ್ರಹ್ಮಕಲಶ ಇರ್ಬೋದು, ಗೃಹ ಪ್ರವೇಶ ಇದೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ.
1: ಹೌದೌದು,
0: 500 ಹೆಚ್ಚು ಕಾರ್ಯಕ್ರಮ ಕೊಟ್ಟಿದ್ದೀರಿ. ಈಗೆಲ್ಲ ಕಾರ್ಯಕ್ರಮ ಕೊಡುವಾಗ ನಿಮ್ಮ ಕೆಲಸಕ್ಕೆ ಏನಾದರೂ ತೊಂದರೆ ಆಗಿಲ್ವ?
1: ಮುಂಚೆ ತಿಳಿಸ್ತಾರಲ್ಲ, ನಾವು ಅದು ಮುಂಚೆ ಅಂದರೆ ನಮಗೆ ಆರ್ಡರ್ ಕೊಟ್ಟಿರ್ತಾರಲ್ಲ ಕಾರ್ಯಕ್ರಮಕ್ಕೆಲ್ಲ, ಹಾಗೆ ನಾವು ಅದಕ್ಕೆ ಎಲ್ಲ ಕರೆಕ್ಟಾಗಿ ಒಂದರಿಕೆ ಆಗುವ ಹಾಗೆ
0: ಅಡ್ಜಸ್ಟ್ಮೆಂಟ್ ಮಾಡ್ತೀರಿ.
1: ಹೌದೌದು.
0: ಓಕೆ, ನಿಮ್ಮ ಜೀವನದಲ್ಲಿ ನಡೆದಂಥ ಕೆಲವೊಂದು ಯಾವುದೇ ಒಂದು ವಿಚಿತ್ರ ಘಟನೆ ಇದೆ?
1: ವಿಚಿತ್ರ ಘಟನೆ ಅಂದರೆ, ನಾನೊಂದು ದಿವಸ, ನಂದೊಬ್ಬರು ಆತ್ಮೀಯ ಮಿತ್ರರು, ಮಿತ್ರರೇ ನಮ್ಮ ಸ್ವಲ್ಪ ರಿಲೇಷನ್ ಸಂಬಂಧಿಕರಾಗ್ತಾರೆ, ಅವರು ಒಂದು ಕಡೆ ಕಾರ್ಯಕ್ರಮ ಅರಳ ಅಂದರೆ ಬಂಟ್ವಾಳದ ಹತ್ರ ಅರಳ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವಕ್ಕೆ ಅಲ್ಲ ಜಾತ್ರೆ ಉತ್ಸವಕ್ಕೆ ಏನೋ ಕಾರ್ಯಕ್ರಮಕ್ಕೆ ಕರೆಸಿದ್ರು ನನ್ನನ್ನು. ಹಾಗೆ ಅಲ್ಲಿ ಅವರು ದೇವಸ್ಥಾನದ ವತಿಯಿಂದ ಹೋಗಿದ್ದೆ. ಅವತ್ತಿನ ದಿವಸ ಅಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿಸಿ ಬರುವಾಗ ರಾತ್ರಿ ಆಗಿತ್ತು. ಅವರ ಮನೆಯಲ್ಲೇ ಮಲಗಿದ್ದೆ, ನನ್ನ ಅದೇ ಪರಿಚಯದವರು, ಅವರ ಪೇಟೆಯಲ್ಲಿ ಇರೋದು. ಹಾಗೆ ಅವರ ಪರಿಚಯ ಅವರ ಮಲಗ ನಾನು ಅವ್ರ ಹತ್ರ ಹೇಳಿದ್ದೆ, ಇದು ನಾನು ಬೆಳಿಗ್ಗೆ ಬೇಗ ಹೋಗ್ತೇನೆ, ನಾನು ಯೋಗ ಎಲ್ಲ ಮಾಡ್ತೇನೆ, ಬೆಳಿಗ್ಗೆದ್ದು ಬೇಗ ಎದ್ದು ಯೋಗ ಎಲ್ಲ ಮಾಡ್ತೇನೆ. ಹಾಗೆ ಅವರ ಮನೆಯಲ್ಲಿದ್ದರೆ ಯೋಗ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಅಲ್ಲ. ಹಾಗೆ ನಂದು ಅಲ್ಲಿ ರಿಲೇಷನ್ ಮನೆ ಇದೆ, ನಮ್ಮದು ಹತ್ತಿರ ರಿಲೇಷನ್, ಅಲ್ಲಿ ಸ್ವಲ್ಪ ಜಾಗ ಎಲ್ಲ ಇದೆ. ಹಾಗೆ ಅವರ ಮನೆಗೆ ನಾನು ಬೆಳಿಗ್ಗೆ ಬೇಗ ಎದ್ದು ಹೋಗ್ತೇನೆ, ಅಂದರೆ ಸ್ವಲ್ಪ ನಡ್ಕೊಂಡು ಹೋಗಬೇಕು, ಸ್ವಲ್ಪ ಗದ್ದೆ ಇದೆಲ್ಲ ಸಿಗ್ತದೆ, ಹೋಗ್ತೇನೆ ಅಂತೆಲ್ಲ ಹೇಳಿದ್ದೆ ಅವರ ಹತ್ರ. ಅದಕ್ಕೆ ಆಯಿತು ಅಂತ ಹೇಳಿದರು. ಹಾಗೆ ನಾನು ಬೆಳಿಗ್ಗೆ ಬೇಗ ಎದ್ದು ನಮ್ಮ ರಿಲೇಷನ್ ಮನೆಗೆ ಹೋದೆ. ಹೋಗುವಾಗ ಒಂದು ಕಡೆ ಆ ಕಡೆ ಈ ಕಡೆ ಮರ ಇದೆ, ಮನೆ ಇದೆ, ಮನೆ ಮತ್ತು ಮರ ಒಂದು ಹಲಸಿನ ಮರ, ಅದರ ಬುಡದ ಹತ್ತಿರ ಒಂದು 13 ನಾಯಿ ಮಲಗಿತ್ತು.
0: ಹಾಂ,
1: 13 ನಾಯಿ. ಸಾಧಾರಣ ಒಂದು ಬೆಳಗ್ಗೆ ಅಂದರೆ ಒಂದು 5 ಆಗೋದು, ಬೆಳಗ್ಗೆ ಆಗಲಿಲ್ಲ ಸರಿಯಾಗಿ. ಈ ನಾಯಿ ನಾನು ಹತ್ತಿರ ಹೋಗುವಾಗ ಎಲ್ಲ ನನ್ನ ಸುತ್ತಮುತ್ತ ಬಂದು ಬಗಲ್ತಾ ಉಂಟು, ಭಯಂಕರ ನನ್ನನ್ನು ತಿನ್ನುವಾಗೆ ಬರ್ತಾ ಉಂಟು. ನನಗೆ ಎಂತ ಮಾಡೋದಂತ ಇಲ್ಲಿ ಆಗಲಿಲ್ಲ, ಯಾರನ್ನು ಕರೀಲಿಕ್ಕೆ, ಅಲ್ಲಿ ಮನೆ ಸ್ವಲ್ಪ ದೂರ ಕರೀಲಿಕ್ಕೆ ಅವರು ಮಲಗಿರ್ತಾರೆ ನೋಡಿ, ಕರೀಲಿಕ್ಕೆ ಆಗುದಿಲ್ಲಲ್ಲ, ಎಂತ ಮಾಡೋದಂತ ಇಲ್ಲಿ ಆಯ್ತು. ಈಗ ಒಂದು ನಾಯಿ ನನ್ನ ಮೇಲೆ ಬಿದ್ದರೆ ಖಂಡಿತ ಎಲ್ಲ ನಾಯಿ ನನ್ನ ಮೇಲೆ ಬೀಳ್ತದೆ ಅಂತೇಳಿ ಆಯಿತು ನನಗೆ, ಎಂತ ಮಾಡೋದಂತ ಹೇಳಿ ಆಗಲಿಲ್ಲ. ಮತ್ತೆ ಲಾಸ್ಟಿಗೆ ನೋಡ, ನಮ್ಮ ಮನೆಯ ನಾಯಿಯಲ್ಲಿ ಹೇಗೆ ಮಾತಾಡ್ತೇವೆ ಅದೇ ರೀತಿ ಮಾತಾಡಿದೆ. ಓಹ್ ಕುರ ಕುರ ಹೇಗಿದ್ದಿ ಮತ್ತೆ, ಹಾಗೆ ಹೀಗೆ ಒಂದು ತುಳುವಲ್ಲಿ ಮಾತಾಡಿದೆ. ಆದರೂ ಕೂಡ ಅದು ಕೇಳಲಿಲ್ಲ, ನನ್ನನ್ನು ಕಚ್ಚಲಿಕ್ಕೆ ಬರ್ತಾ ಇತ್ತು. ಸುತ್ತ ಎಲ್ಲಿ ನೋಡು, ಸುತ್ತ ನೋಡ್ತೇನೆ, ಲೆಕ್ಕ ಮಾಡಿದ್ದೇನೆ, 13 ನಾಯಿ ಇತ್ತು ಅವತ್ತಿನ ದಿವಸ. ಎಂತ ಮಾಡಲಿಕ್ಕೆ ಆಗಲಿಲ್ಲ. ಮತ್ತೆ ಕಲ್ಲು ತೆಗೆಯುವಂತೇಳಿ ಕೆಳಗೆ ಎಕ್ಲಿಕ್ಕೆ ಅಂತ ಹೋಗುವಾಗ ಹತ್ತಿರ ಬಂತು. ಓಹ್ ಇದು ಆಗಲಿಕ್ಕಿಲ್ಲ ಅಂತೇಳಿ, ನಾನು ಸ್ವಾಮಿ ದೇವರ ನೀನೇ ಕಾಯಬೇಕು ಅಂತೇಳಿ ಆ ನಾಯಿಯ ನಡುವಿನಲ್ಲಿ ಸೀದ ಹೋದೆ. ಸೀದ ಹೋಗೋ ನನ್ನ ಮೇಯಿ ಸ್ವಲ್ಪ ಟಚ್ ಮಾಡಲಿಲ್ಲ, ನನ್ನ ಹಿಂದೆ ಬಂದಿದೆ ಅದು ನಾಯಿ. ಎಲ್ಲ ನಾಯಿ ಕೂಡ ಸಾಧಾರಣ ಒಂದು 1/2 ಕಿಲೋಮೀಟರ್ ದೂರ ಬಂದಿದೆ ನಾಯಿ. ಏನು ಮಾಡಲಿಲ್ಲ ನನಗೆ ದೇವರ ದಯದಿಂದ. ಅದೊಂದು ನನಗೆ ಇಷ್ಟ, ಈಗ ಎಲ್ಲ ಒಂದು ನನಗೆ ನೆನಪಾಗು, ನಾಯಿಯನ್ನು ನೋಡುವಾಗ ಅದನ್ನು ನೆನಪಾಗುದು ಹಾಗೆ ಆಗಿದೆ. ಮತ್ತೆ ಎಲ್ಲ ನಾಯಿ ನನ್ನ ಹಿಂದೆ ಬಂದಿದೆ, ಅದರಲ್ಲಿ ಒಂದು ನಾಯಿ ಭಯಂಕರ ತುಂಬ ಜನರಿಗೆ ಅದು ಕಚ್ಚಿದೆ, ಒಬ್ಬರ ಮನೆಯವರು. ಆ ನಾಯಿ ಮಾತ್ರ ಲಾಸ್ಟ್ನವರೆಗೆ ಬಂದಿದೆ, ಮಾತ್ರ ನನ್ನನ್ನು ಮುಟ್ಲಿಲ್ಲ ಯಾವುದು ಕೂಡ. ಅದೊಂದು
0: ಇತ್ತೀಚೆಗೆ ಹಲಸು ಮಾವು ಮೇಳದಲ್ಲಿ ನಾನು ನಿಮ್ಮನ್ನು ಭೇಟಿಯಾದ, ಅಲ್ಲಿಂದ ಇಲ್ಲಿವರೆಗೆ ಬಂದ್ರಿ.
1: ಹೌದು,
0: ಹಾಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ. ನಿಮ್ಮ ನಮ್ಮ ಕೇಳುಗರು ಯಾರಾದರೂ ನಿಮಗೆ ಏನಾದರೂ ಕಾರ್ಯಕ್ರಮ ನೀಡುವುದಿದ್ದರೆ ನಿಮ್ಮ ಫೋನ್ ಸಂಖ್ಯೆ ಕೊಡಬಹುದೇ?
1: ನನ್ನ ಫೋನ್ ಸಂಖ್ಯೆ 9535
0: 9535
1: ಸತೀಶ್ ನರ್ತಿಕಲ್.
0: ಓಕೆ, ಮತ್ತೊಮ್ಮೆ ಹೇಳಿ ನಂಬರ್.
1: 9535 9599 9599 1515.
0: ಹಾಗೆ ನಮ್ಮ ಕೇಳುಗರು ಕೂಡ ಈ ನಂಬರವನ್ನು ಕಾರ್ಯಕ್ರಮದ ಬಗ್ಗೆ ನಮ್ಮ ಅನಿಸಿಕೆ, ಯಾರಿಗೆಲ್ಲ ಫೋನ್ ಸಿಕ್ಕಿಲ್ಲ ಅಂದರೆ ಕಾಲ್ ಮಾಡಲಿಕ್ಕೆ ಸಿಕ್ಕಿಲ್ಲ, ಅವರು ಕೂಡ ನಿಮಗೆ ವಿಶ್ ಮಾಡಬಹುದು, ನಿಮ್ಮ ಅಲ್ವಾ ಮಾತಾಡಬಹುದು.
1: ಸೊ
0: ಇನ್ನೇನಾದರೂ ಮಿಮಿಕ್ರಿ ಇದೆ?
1: ಮಿಮಿಕ್ರಿ ಅಂದರೆ ಖ್ಯಾತ ಯಕ್ಷಗಾನದ ಅರ್ಥಧಾರಿ ಪುತ್ತೂರು ನಾರಾಯಣ ಹೆಗಡೆ ಅವರು.
0: ಸತೀಶ್ ಪಟ್ಲದ ಏನಾದರೂ ಬರ್ತದ?
1: ಇಲ್ಲ, ಬರ್ದು ಬರ್ತದೆ, ಆದರೆ ಅದು ಕರೆಕ್ಟ್ ಟ್ರೈ ಮಾಡ್ತಾ ಇದ್ದೇನೆ ನಾನು. ಹೌದು, ಪುತ್ತೂರು ನಾರಾಯಣ ಹೆಗಡೆ ಅವರು ಕೋಟಿ ಚೆನ್ನ ಯಕ್ಷಗಾನದಲ್ಲಿ ಅವರು ಅಮೋಘವಾದಂತ ಒಂದು ಪಾತ್ರವನ್ನು ಮಾಡಿದ್ದಾರೆ ಚಂದುಗಿಡಿಯ ವೇಷಧಾರಿಯಾಗಿ. ಅವರು ಸ್ಟೇಜ್ ಹೌದು ಸಂಭಾಷಣೆ ನೋಡಿ, ಅವರು ಅಂದ್ರೆ ಕೋಟಿ ಚೆನ್ನ ಯಕ್ಷಗಾನದಲ್ಲಿ ಚಂದುಗಿಡಿ ವೇಷದಲ್ಲಿ ಅವರು ಮಾತನಾಡುವಂತ ವೇದಿಕೆ ಬಂದ್ರೆ, ಅವರು ಈಗ ಇಲ್ಲ ದಿವಂಗತರಾಗಿದ್ದಾರೆ, ಧರ್ಮಸ್ಥಳ ಕ್ಷೇತ್ರ ಮಹಾತ್ಮ ಯಕ್ಷಗಾನದಲ್ಲಿ ಧರ್ಮಸ್ಥಳ ಮೇಳದಲ್ಲಿ ಇದ್ದಂತ ಖ್ಯಾತ ಅರ್ಥಧಾರಿ ಅವರು, ವೇಷಧಾರಿ ನೋಡಿ ಅವರು ಮಾತನಾಡುವಂತ ದೃಶ್ಯ ನೋಡಿ.
2: ಆಕಾಶರೆಯನ್ನ ತರೆತ ಬಿತ್ತು ಬರ್ಲೇಕಾದವನು, ತೆಳಲು ಹಾಕಿಲಕಾದವನು, ಬಿಸತ್ತಿನ ಎನ್ನ ಬಂಜಿಗೆ ಕುತ್ತಲೇಕಾದವನು, ಆತಲ ವೇದನೆ ಬತ್ತನು ಎನ್ನ ಸರಿರುಗು, ಬಲ್ಲಾಡ್ರ ಬನ್ನೆ ಪಾತ್ರದಾರೆ, ಜಾತ್ರೆ ಬಿರುವರ ಜೋಕುಳು, ನೀತಿಡು ಪ್ರಾಣರಕುಳು, ಅಗ್ಲನ್ನು ಈ ಬೂಡುಗಳು ಎತ್ತೊಂದು ಬತ್ತನ ಅಂಡ ನಮ್ಮನ ಬೂಡದ ಮಾಡದ ಮರ್ಯಾದನ ವರಿಪುಣ ಚಿತ್ತನ ವೀರರಾದುಲ್ಲಿರಂದು ಕೂಡಿನ ಸಬೆಟ್ಟು ಬಂಡಿರತ್ತ.
1: ಆಗ ನಮ್ಮ ವೇಣೂರು ಸುಂದರಾಚಾರ್ಯ ಅವರು ಕೂಡ ದಿವಂಗತರಾಗಿದ್ದಾರೆ, ಅವರು ಹಾಸ್ಯಗಾರರು, ಅವರು ನೋಡಿ ಅಲ್ಲಿಗೆ ಬರ್ತಾರೆ ನೋಡಿ, ಅವರು ಮಾತನಾಡ ಇಬ್ಬರು ಮಾತನ
2: ಕೂಡಿನ ಸಬೆಟ್ಟು ಬಂಡಿರತ್ತ. ಏರ್ಯವ್ ಏರ್ಯವ್ ಅಣ್ಣ ಕೈ ಮುಖ್ಯಂಡೆ ಲಕೋನಿಯ ಒಲ್ತು ಬತ್ತ ಯಾರು ಮುಲ್ತತ್ತ ಅನ್ನ ಬತ್ತನು ಬೊಗ ಒಲ್ತು ಬತ್ತಯ್ಯ ಯಾನು ಪಡಮಲೆಡ್ದು ಬತ್ತನನ್ನ ಪಡಮಲೆಡ್ದು ಬತ್ತನ ದಾದೆಯ ವಿಶೇಷ
3: ಒಂಜು ಕೊರ್ರ ಬಂತಿರನ್ನ
2: ಕೊರುವ ತೀರ್ವಯನಿಕ್
3: ಅಂಚತ್ತು ಒಂಜು ಓಲೆ ಕೊರ್ರ ಬಂತಿರು
2: ಓಲೆ ಕೊರ್ರ ಬಂತಿರ ಅರಸುರನ್ನು ತೂವಡ ಬಲ ಬಲ ಬಲ ಬಲ ಬಲ ಬಲ ಬಲ ಬಲ.
1: ಈ ರೀತಿಯಾಗಿ ಅವರು ಮಾತನಾಡುವಂಥ ಇಬ್ಬರು ಮಾತನಾಡುವಂಥ ಸಂಭಾಷಣೆ ಹಾಗೆ
0: ಪ್ರದರ್ಶನ ನೋಡಿದಾಗೆ ಆಯ್ತು ನನಗೆ. ಯಕ್ಷಗಾನ ಪ್ರದರ್ಶನ ಒಂದು ನೋಡಿದಾಗೆ ಆಯ್ತು, ಬಹಳ ಚೆನ್ನಾಗಿ ಮಾತಾಡಿದ್ರಿ. ಇವತ್ತು ಸಮಯ ಇಲ್ಲ.
1: ಹೌದೌದು, ಇನ್ನೂ ಕೂಡ ಬೇರೆ ಬೇರೆ ಇದೆಲ್ಲ ಉಂಟು. ಮತ್ತೆ ನಾನು ಪಕ್ಕವಾದ್ಯ ಜೊತೆಯೆಲ್ಲ ಕಾರ್ಯಕ್ರಮ ನೀಡ್ತೇನೆ, ಅಂದ್ರೆ ರಿದಮ್ ಪ್ಯಾಡ್ ಎಲ್ಲ ಇರ್ತದೆ ಮತ್ತೆ ತಬ್ಲಾ ಅದೆಲ್ಲ ಇರ್ತದೆ.
0: ಸರಿ, ಇವತ್ತು ಈ ಸಾರಂಗಿಗೆ ಬಂದಿದ್ರಿ ಪ್ರಥಮ ಬಾರಿ, ಒಂದು ಇಂಥ ಒಂದು ಮಡಿಕೇರಿ ಆಕಾಶವಾಣಿಗೆ ಹೋಗಿದ್ರಿ, ಆಕಾಶವಾಣಿ ಮಂಗಳೂರಲ್ಲಿ ಕೂಡ ಭಾಗವಹಿಸ್ತಾರೆ. ಇವತ್ತು ಬಂದು ನಿಮ್ಮ ಅನಿಸಿಕೆ?
1: ನನಗೆ ಭಾರಿ ಖುಷಿಯಾಗಿದೆ ಎಡ್ವರ್ಡ್ ಅವರೇ, ನಿಮ್ಮ ಒಂದು ನೀವೊಂದು ನನಗೆ ಸಿಕ್ಕಿದ್ದು ನಿಜವಾಗ್ಲೂ ಒಂದು ದೇವರೇ ಕಲಿಸಿದ ಅಂತೇಳಿ ಆಗ್ತದೆ. ಯಾಕಂತೇಳಿದ್ರೆ ನಾನು ಸ್ವಲ್ಪ ತೆರೆಮರೆಯಲ್ಲಿದ್ದಾಗೆ ಇತ್ತೆ ಸ್ವಲ್ಪ ಸಮಯ, ಈಗ ನೀವೊಂದು ಬಂದು ನನ್ನನ್ನು ಈಗ ಇಲ್ಲಿಗೆ ಕರ್ಕೊಂಡು ಬಂದು ಈ ವರ್ಲ್ಡ್ಗೆ ಪರಿಚಯ ಮಾಡಿಸಿಕೊಟ್ಟಿರಿ, ಅದು ನಿಮಗೆ ಧನ್ಯವಾದಗಳು.
0: ನಮ್ಮ ರೇಡಿಯೋ ಪ್ರಪಂಚ ಅಂತ ಕೇಳ್ತದೆ.
1: ನಿಮ್ಮ ಈ ಒಂದು ಪ್ರೋತ್ಸಾಹಕ್ಕೆ ಆಭಾರಿಯಾಗಿರ್ತೇನೆ ನಾನು, ಭಾರಿ ಖುಷಿಯಾಗಿದೆ. ಹಾಗೆ ಇನ್ನು ಕೂಡ ಪ್ರೇಕ್ಷಕರು ನಿಮ್ಮ ನೀ ಪ್ರೇಕ್ಷಕರು ಹಾಗೂ ಕೇಳುಗರು ಇದ್ದರೆ ಇನ್ನು ಕೂಡ ನಾನು ಉತ್ತರೋತ್ತರ ಅಭಿವೃದ್ಧಿ ಆಗಲಿಕ್ಕೆ ಆಗ್ತದೆ ಅಂತೇಳಿ ಅನಿಸ್ತೇನೆ.
0: ಸರಿ,
1: ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಿದ್ದೇನೆ.
0: ಸತೀಶ್ ಅವರೇ, ಇನ್ನಷ್ಟು ಏನಾದರೂ ಅವಕಾಶ ಸಿಕ್ಕರೆ ಇನ್ನೊಮ್ಮೆ ನಿಮ್ಮನ್ನು ಕರೆಸುವ ಪ್ರಯತ್ನ ಮಾಡ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತಾಗಿದೆ. ಹೀಗೆ ನಿಮ್ಮ ಕಲಾ ಪ್ರತಿಭೆಗೆ ಇನ್ನಷ್ಟು ಅವಕಾಶಗಳು ಲಭ್ಯ ಆಗಲಿ, ಹಾಗೆ ಎಲ್ಲರ ಆಶೀರ್ವಾದ, ನಮ್ಮ ಕೇಳುವರಂತೂ ಆಶೀರ್ವಾದ ಮಾಡಿದ್ದಾರೆ, ಇನ್ನಷ್ಟು ಆಶೀರ್ವಾದ ನಿಮಗೆ ಲಭಿಸಿ ಇನ್ನಷ್ಟು ನಿಮ್ಮ ಹೆಸರು ಖ್ಯಾತಿಯನ್ನು ಪಡೆಯಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.
1: ನಮಸ್ತೆ, ಧನ್ಯವಾದ.
0: ಹಾಗೆ ಕೇಳುಗರೆ, ಇವತ್ತಿನ ಕಾರ್ಯಕ್ರಮ ಶಿಲ್ಪಿ ಹಾಗೂ ಮಿಮಿಕ್ರಿ ಕಲಾವಿದ ಸತೀಶ್ ನಡ್ತಿಕಲ್ಲು ಇವರ ಜೊತೆ ಅವರ ಮಾತುಗಳನ್ನು ಕೇಳಿದರೆ, ಅವರ ಮಿಮಿಕ್ರಿಯನ್ನು ಕೇಳಿದರೆ, ಮುಂದಿನ ಹೃದಯರಾಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗುವ, ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್, ನಮಸ್ಕಾರ.

0: ಪ್ರಸಾರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ.

ಮೂರ್ತಿ ಅವನ ಮಗ ಅಜಾತ ಶತ್ರುವಿನ ಸ್ನೇಹ ಮಾಡಿಕೊಂಡ. ಅವನು ಸ್ವಲ್ಪ ಬೇಡ ಅಂದ್ರೂ ಕೂಡ ಧ್ಯಾನ ಇದಕ್ಕೆ ಹೋಗದೇನೆ ಈ ವಶೀಕರಣ ಮಂತ್ರ ಇದೆಲ್ಲ ಕಲ್ಕೊಂಡ್ಬಿಟ್ಟ. ಅವನ ಹತ್ರ ಹೋಗಿ ಅವನು ಒಪ್ಪಿಸ್ಬಿಟ್ಟು ಅವನ ದೋಸ್ತಿ ಮಾಡಿಕೊಂಡು ಅಪ್ಪನ ಬಗ್ಗೆ ಚಾಡಿ ಹೇಳಿ ಅಪ್ಪ ಮಗ ನೋಡೋ ಜಗಳ ತಂದಿಟ್ಬಿಟ್ಟ. ತಂದ್ಬಿಟ್ಟು ಮಗ ಏನು ಮಾಡಿದೆ ಗೊತ್ತಾ, ಅಜಾತ ಶತ್ರು ಅಪ್ಪನ ಬಿಂಬಸಾರನ್ನು ಜೈಲಲ್ಲಿ ಹಾಕಿಬಿಟ್ಟ. ಇವನ ಮಾತು ಕೇಳ್ಕೊಂಡು ಜೈಲಲ್ಲಿ ಹಾಕಿದಾಗ ಒಂದು ಕಿಂಡಿ ಇತ್ತಂತೆ. ಆ ಬಿಂಬಸಾರಪ್ಪ ವಯಸ್ಸಾದ ಮುದುಕಾಲು ನಿಂತ್ಕೊಂಡು ಕಿಟಕಿಯಲ್ಲಿ ನೋಡ್ತಿರ್ಬೇಕಾದ್ರೆ ಆಗಾಗ ಬುದ್ಧ ಕಾಣಿಸ್ಬೇಕು, ಅದೇ ಸಂತೋಷ ಅವನಿಗೆ. ಅದು ಗೊತ್ತಾದ್ಮೇಲೆ ಏನು ಮಾಡಿದೆ ದೇವತಾ, ಕಿಟಕಿ ಮುಚ್ಚು ಅಂದ. ಕಿಟಕಿ ಮುಚ್ಚಿ ಅವನ ಕಾಲಿಗೆ ಕೋಳ ಹಾಕಿ ಕೂಡಿಸ್ಬಿಟ್ರು. ಎಷ್ಟೋ ದಿವಸ ಆಯಿತು, ಪಾಪ ಅವನ ಹೆಂಡತಿ ಒದ್ದಾಡ್ತಾ ಈ ಒದ್ದಾಡ್ತಾ ಇದ್ದಾರೆ, ಬಿಟ್ಟುಬಿಡೋ ನಿಮ್ಮಪ್ಪ ಏನು ಮಾಡಿದ್ರು, ನೀನು ಹೋಗೋ ಜಾಜ್ಯನೇ ನಿಂದಲ್ಲ ಒಬ್ಬನೇ ಮಗ ಹೇಗಿದ್ರು ನೀನು ಅಂತ. ಇಲ್ಲ, ನಮ್ಮಪ್ಪ ಜೈಲಲ್ಲಿ ಇರಬೇಕು. ಒಂದು ದಿವಸ ಅಜಾತ ಶತ್ರುವಿನ ಮಗನಿಗೆ ಬೆರಳಿನ ಊತ ಬಂತಂತೆ, ಅದಕ್ಕೆ ಕಾವು ಕೊಡಬೇಕು ಅಂತ ಹೇಳಿದರು. ಅವನೇನು ಮಾಡಿದೆ ಗೊತ್ತಾ, ಅಜಾತ ಶತ್ರು ಪುಟ್ಟ ಮಗುನ ಎತ್ಕೊಂಡಿದ್ದಾನೆ, ಅವನ ಬೆರಳನ್ನು ತನ್ನ ಬಾಯಲ್ಲಿ ಇಟ್ಕೊಂಡಿದ್ದಾನೆ, ಕಾವು ಕೊಡಬೇಕು ಅಂತ ಇಟ್ಕೊಂಡಿದ್ದಾನೆ. ಆ ತಾಯಿ ಅಳೋಕೆ ಶುರು ಮಾಡಿದ್ಲಂತೆ. ಯಾಕೆ ಅಳ್ತೀಯ ಅಂತ ಕೇಳಿದ ತಾಯಿಗೆ, ನಿಮ್ಮಪ್ಪನೂ ಹಿಂಗೆ ಮಾಡಿದ್ರು ನಿನಗೆ ನೀ ಸಣ್ಣವನಿದ್ದಾಗ? ಹೌದು, ಅಷ್ಟು ಪ್ರೀತಿ ಮಾಡ್ತಿದ್ರ? ಹೌದಪ್ಪ ಅಂತ ಹೇಳಿ ಹೇಳಿದ್ಲು. ಎಷ್ಟು ಕಾಳಜಿ ಮಾಡ್ತಿದ್ರೆ ನಿನ್ನ ಸಲುವಾಗಿ ಅಂತ. ಅವನು ದುಃಖ ಉಕ್ಕಿ ಬಂದು ಹಾಗಾದ್ರೆ ಅಪ್ಪನ ಬಿಡುಗಡೆ ಮಾಡ್ತೀನಿ ಅಂತ ಹೋಗಿ ಬಾಗಿಲು ತೆಗೆದು ನೋಡ್ತಾನೆ, ಬಿಂಬಸಾರ ಸತ್ತೋಗಿದ್ದಾನೆ. ಮಗದ ಚಕ್ರವರ್ತಿ ಆಗಿದ್ದಂಥ ಬಿಂಬಸಾರ ಹಾಗೆ ಸಾಯ್ಬೇಕಾಯ್ತು. ಅಜಾತ ಶತ್ರುವಿಗೆ ಇವನಿಂದ ಅದು ದೇವದತ್ತನಿಂದ ಅಂತ ಅವನು ದೂರ ಹಾಕಿದ, ಕಳಿಸ ದೂರ. ಆದ್ರೆ ಇವನು ಹೋಗ್ತಾ ಇಲ್ಲ, ಅವನು ಹೊರಗೆ ಹಾಕಿದ. ಆದ್ರೆ ಇವ್ರ ಮನೆಗೆ ಅಜಾತ ಶತ್ರುವಿನಿಗೆ ಯಾರಾದರೂ ಭಿಕ್ಷುರು ಭಿಕ್ಷುಣಿಯರು ಹೋದ್ರೆ ಇವನು ಕೋಪ ಬರೋದು. ಒಂದ್ಸಲ ಉತ್ಪಲವರಣೆ ಅನ್ನುವಂಥ ಭಿಕ್ಷುಣಿ ಅವನ ಮನೆಗೆ ಹೋಗಿ ಬರ್ಬೇಕು, ಅಲ್ಲೇ ಹೋಗಿದ್ದೆ ನೀನು ಅವನ ಮನೆಗೆ ಅಂತ ಕೇಳಿದಂತೆ ಕರೆದ. ಅವನ ಅಜಾತ ಶತ್ರು ಹೋಗಿದ್ದೆ ಅಂತ ಆಕೆ ಅಂದ್ಲು. ಇವನು ಕೋಪ ಬಂದಾಕೆ ತಲೆ ಹೊಡೆದ ಸತ್ತೋದ್ಲಕ್ಕೆ.

0: रेडियो सारंग 107.8 FM
1: ಅವನು ಎಷ್ಟು ಪ್ರಯತ್ನ ಮಾಡಿದ ಆನಂದ ಇವನ ಬುದ್ಧನ ಕೊಲ್ಲಬೇಕು ಅಂತ ಹೇಳಿ ಯಂತ್ರಗಳನ್ನು ಮಾಡಿಸಿದ್ದಂತೆ. ಕಲ್ಲು ಬಂಡೆಗಳನ್ನು ಅವನ ತಲೆ ಮೇಲೆ ಹಾಕಬೇಕು ಅಂತ, ಯಾವುದು ಬೀಳಲಿಲ್ಲ ಅವನ ಮೇಲೆ. ಆಮೇಲೆ ಒಂದು ಆನೆ ಇತ್ತು, ಮಂಡ ಆನೆ, ಹಠಮಾರಿ ಆನೆ, ಆನೆ ಬಿಟ್ಟು ಇವನು ತುಳಿಸ್ಬೇಕು ಅಂತ ಮಾಡಿದ. ಆದ್ರೆ ಆನೆ ಇವನ ಹತ್ರ ಬಂದಾಗ ಸಾಧು ಪ್ರಾಣಿ ಅಂತ ಕಾಲು ಮಡಚಿ ಕೂತ್ಕೊಂಡ್ಬಿಡ್ತು, ಯಾವುದೂ ಆಗಲಿಲ್ಲ. ಕೊನೆಗೆ ಇವನ ಹತ್ರ ಶಿಷ್ಯರಿಲ್ಲ, ಸಹಕಾರಿಗಳಿಲ್ಲ. ದ್ವೇಷ, ಯಾವಾಗಲೂ ಹೇಳ್ತೀನಿ, ದ್ವೇಷ ಅಂದರೆ ಬೆಂಕಿ ಇದ್ದ ಹಾಗೆ, ಮೊದಲು ಹಿಡಿದವ್ರನ್ನ ಸುಡ್ತದೆ, ಆಮೇಲೆ ಯಾರ ಮೇಲೆ ಹಾಕ್ತಾರೆ ಅವ್ರನ್ನ ಸುಡುತ್ತೆ. ಇವನು ಸುಟ್ಟುಬಿಡ್ತು, ಯಾರೂ ಸ್ನೇಹಿತರಿಲ್ಲ, ಶಿಷ್ಯರಿಲ್ಲ, ಮಾತಾಡಿಸೋರಿಲ್ಲ, ಕಂಗಾಲಾದ, ಭಿಕ್ಷೆ ಕೂಡ ಹಾಕ್ತಿರ್ಲಿಲ್ಲ. ಒದ್ದಾಡಿ ರೋಗಿಷ್ಠಾಗಿ ವಯಸ್ಸಾಗಿದೆ, ಬಿದ್ದ, ಪ್ರಾಣ ಬಿಟ್ಟ. ಆದರೆ ಬುದ್ಧನ ಪ್ರೀತಿ ನೋಡಿ, ಆಗ ಬಂದು ತಾನೇ ನಿಂತು ಅವನು ಸಂಸ್ಕಾರ ಎಲ್ಲ ಮಾಡಿಸ್ತಾನೆ. ಸಂಸ್ಕಾರ ಮಾಡಿ ಅವನ ಬಗ್ಗೆ ನಾಲ್ಕು ಒಳ್ಳೆ ಮಾತು ಹೇಳಿ ಹೋಗ್ತಾನೆ. ಇದಾದ್ಮೇಲೆ ವೈಶಾಲಿ ಪ್ರದೇಶಕ್ಕೆ ಬಂದಾಗ ಅಲ್ಲಿ ಅಂಬಾಪಾಲಿ ಅಂತ ಒಬ್ಬ ನರ್ತಕಿ, ಏನು ಆಮ್ರಪಾಲಿ ಅಂತೂ ಕರೀತಾರೆ, ಅಂಬಾಪಾಲಿ ಅಂತ, ಅತ್ಯಂತ ಸುಂದರಳಾದಂಥ ನರ್ತಕಿ ಆಕೆ. ಆಕೆ ಶಿಷ್ಯ ಆಗಿಬಿಡ್ತಾಳೆ, ಆದರೆ ಮೊದಲು ಶಿಷ್ಯ ಆಗಲ್ಲ, ನಂತರ ಗೌತಮಿ ಆದಮೇಲೆ ಅವ್ರ ಜೊತೆಗೆ ಈಕೆನೋ ಭಿಕ್ಷುಣಿ ಆಗ್ತಾಳೆ. ನಾನು ವೈಶಾಲಿಗೆ ಹೋದಾಗ ಅಲ್ಲಿ ಒಂದು ಜಾಗ ಇದೆ, ತಮಗೆ ಅವಕಾಶ ಸಿಕ್ಕರೆ ಹೋಗಿ ಬನ್ನಿ. ಎಲ್ಲಾದರೂ ಬಿಹಾರದಲ್ಲಿ ಹೋದರೆ, ರಾಂಚಿಯಿಂದ ಸ್ವಲ್ಪ ದೂರ ಹೋದರೆ ವೈಶಾಲಿ ಅಂತ ಪ್ರದೇಶ ಬರ್ತದೆ, ಅಲ್ಲಿ ಉತ್ಖನನ ಮಾಡಿದ್ದಾರೆ ಎಲ್ಲನೂ. ಯಾವ ಜಾಗದಲ್ಲಿ ಬುದ್ಧ ಅಲ್ಲಿ ಚಾತುರ್ಮಾಸ್ಯ ಮಾಡ್ತಾ ಇದ್ದ ಅಂತ ಆ ಜಾಗ ತೋರಿಸ್ತಾರೆ. ಇಲ್ಲಿ ಬುದ್ಧ ಇಲ್ಲಿ ಕೂಡ್ತಿದ್ದ, ಆಮ್ರಪಾಲಿ ಇಲ್ಲಿ ಕೂಡ್ತಿದ್ಲು, ಇಲ್ಲಿ ಯಾಕೀಗ ಬುದ್ಧ ಆದದ್ದು, ಆ ಭಿಕ್ಷುಣಿಯರೆಲ್ಲ ಇಲ್ಲಿ ಕೂಡ್ತಿದ್ರು ಅಂತೆಲ್ಲ ತೋರಿಸ್ತಾರೆ. ಒಂದು ಕ್ಷಣ ರೋಮಾಂಚ ಆಗುತ್ತೆ ನೆನೆಸ್ಕೊಂಡ್ರೆ, 2600 ವರ್ಷಗಳ ಹಿಂದೆ ಈ ಬುದ್ಧ ಜಾಗದಲ್ಲಿ ಅಡ್ಡಾಡಿದ್ನಲ್ಲ ಅಂತ ನೆನೆಸ್ಕೊಂಡ್ರೆ ಒಂಥರ ರೋಮಾಂಚನ ಆಗುವಂಥದ್ದು. ಆ ಪ್ರದೇಶದಲ್ಲಿ ಆಕೆಗೆ ಜ್ಞಾನೋದಯ ಮಾಡಿದ.

0: Sarang 107.8 FM.
1: ಕಿಸ ಗೌತಮಿಗೆ ಕೊಟ್ಟಂತಹ ಜ್ಞಾನ ಬಹುದೊಡ್ಡದು. ಕೃಷ ಗೌತಮಿ ಅಂತ ಒಂದು ಕಡೆ ಬರೀತಾರೆ, ಕಿಸ ಗೌತಮಿ ಕೃಷ ಗೌತಮಿ ಅಂತ ಹೇಳ್ತಾರೆ. ಆಕೆಗೆ ಮಗು ತೀರ್ಕೊಂಡಾಗ ಬಹಳ ಅದ್ಭುತ ಅದು. ಆಕೆ ಬುದ್ಧ ದೇವರು ನನ್ನ ಮಗುಗೆ ಜೀವ ಕೊಡು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನೋಡಮ್ಮ ಒಂದು ಕೆಲಸ ಮಾಡು, ಜೀವ ಕೊಡ್ತೇನೆ, ಆದರೆ ಅಡ್ಡಾಡಿಕೊಂಡು ಯಾವ ಮನೆಯಲ್ಲಿ ಸಾವಾಗಿಲ್ಲ, ಸಾವಿಲ್ಲದ ಮನೆಯ ಒಂದು ಹಿಡಿ ಸಾಸಿವೆ ತಗೊಂಡು ಬಾ ಅಂತ ಹೇಳ್ತಾನೆ. ಆಕೆ ಹತ್ತಾರು ಮನೆಗೆ ಹೋಗ್ತಾಳೆ, ಗೊತ್ತಾಗ್ತದೆ ಎಲ್ಲರ ಮನೆಯಲ್ಲೂ ಸಾವಿದೆ ಅಂತ. ಇದು ಬಹಳ ಮುಖ್ಯ. ಹಿಂದಕ್ಕೊಂದ್ಸಲ ಎಲ್ಲೋ ಹೇಳಿದ್ದೆ ನಾನು ಅನಿಸುತ್ತೆ, ಬಹಳ ಹಿಂದೆ ನನಗೊಂದು ಯಾರೋ ಪ್ರಶ್ನೆ ಕೇಳಿದರು, ಹೂ ವಾಸ್ ಮೋರ್ ಕಂಪ್ಯಾಷನೇಟ್, ಬುದ್ಧ ಆರ್ ಜೀಸಸ್ ಕ್ರೈಸ್ಟ್? ಬುದ್ಧನೋ ಯೇಸು ಕ್ರಿಸ್ತನೋ ಅತ್ಯಂತ ಅನುಕಂಪೆಯಲ್ಲಿ ದೊಡ್ಡವರಾದವರು ಯಾರು ಅಂತ ನಾ ಹೋಲಿಸೋದು ಕಾರಣ ಇಲ್ಲ. ಕ್ರಿಸ್ತ ಕ್ರಿಸ್ತನೇ, ಬುದ್ಧ ಬುದ್ಧನೇ, ಆದರೆ ಅವರು ಎಲ್ಲಿದ್ದರು ಅನ್ನೋದ್ರ ಮೇಲೆ ಕಾರಣ ಆಗ್ತದೆ ಅಂತ. ಎ ಪೂವರ್ ಕಂಟ್ರಿ ಹ್ಯಾಸ್ ಫಿಸಿಕಲ್ ಪ್ರಾಬ್ಲಮ್ಸ್, ಎ ರಿಚ್ ಕಂಟ್ರಿ ಹ್ಯಾಸ್ ಸ್ಪಿರಿಚುವಲ್ ಪ್ರಾಬ್ಲಮ್ಸ್. ಎ ಪೂವರ್ ಮ್ಯಾನ್ ಮೇ ಹ್ಯಾವ್ ಸ್ಪಿರಿಚುವಲ್ ಪ್ರಾಬ್ಲಮ್ಸ್. ಬಡವನಿಗೆ ಆಧ್ಯಾತ್ಮಿಕ ಚಿಂತೆ ಇರಬಹುದು, ಆದರೆ ಬಡ ರಾಷ್ಟ್ರಕ್ಕೆ ರೋಟಿ ಕಪಡ ಮಕಾನ್, ಮೊದಲು ಊಟ ಒದಗಿಸ್ಬೇಕು ಎಲ್ಲರಿಗೂ. ಆದರೆ ಒಂದು ಶ್ರೀಮಂತ ರಾಷ್ಟ್ರಕ್ಕೆ ರೋಟಿ ಕಪಡ ಮಕಾನ್ ಚಿಂತೆ ಇಲ್ಲ, ಅಧ್ಯಾತ್ಮದ ಚಿಂತೆಗಳು ಕಾಡ್ತವೆ. ಆಗ ಭಾರತ ಶ್ರೀಮಂತ ರಾಷ್ಟ್ರವಾಗಿತ್ತು. ಆಗ ಕಿಸ ಗೌತಮಿಗೆ ಅವನು ಪವಾಡ ಮಾಡಿ ಮಗುನ ಬದುಕಿಸ್ಲಿಲ್ಲ, ಆದರೆ ಯೇಸು ಕ್ರಿಸ್ತ ಅಲ್ಲಿ ಬದುಕಿದಾಗ ಬಡತನ ತುಂಬಿತ್ತು ಅಲ್ಲಿ ಜೆರೂಸಲಮಲ್ಲಿ. ಅಲ್ಲಿ ಅವರಿಗೆ ಉಪದೇಶ ಹೇಳಿದ್ರೆ ಮುಟ್ಟೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅದನ್ನೇ ವಿವೇಕಾನಂದ ಹೇಳ್ತಾರೆ, ಡೋಂಟ್ ಪ್ರೀಚ್ ಫಿಲಾಸಫಿ ಆನ್ ಎಂಪ್ಟಿ ಸ್ಟಮಕ್. ಹೊಟ್ಟೆ ಖಾಲಿ ಇದ್ದಾಗ ಕೂತ್ಕೋಪ್ಪ ಕಠೋಪನಿಷತ್ ಹೇಳ್ತೀನಿ ಅಂದರೆ ನೀನು ಕಠ ಇಟ್ಕೊಂಡು ನೀನೇ ಅಂತಾನು, ಯಾಕಂದ್ರೆ ಊಟ ಬೇಕವನಿಗೆ ಮೊದಲು. ಹಾಗೆ ಜೆರೂಸಲಮಲ್ಲಿ ಬಡತನ ತಾಂಡವ ಆಡ್ತಿರ್ಬೇಕಾದ್ರೆ ಜೀಸಸ್ ಕ್ರೈಸ್ಟ್ ಏನು ಮಾಡಿದ ಅಂದರೆ, ಅವ್ರ ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ಟ, ಕುಷ್ಠರೋಗಿಗಳನ್ನು ಗುಣ ಮಾಡಿದ, ರೋಗಿಗಳಿಗೆ ಔಷಧಿ ಕೊಟ್ಟ. ಯಾಕಂದರೆ ಅವ್ರಿಗೆ ಆ ಭಾಷೆ ಅರ್ಥ ಆಗುತ್ತೆ, ಇಲ್ಲಿ ಬೇಕಾಗಿರಲಿಲ್ಲ ಬುದ್ಧನಿಗೆ, ಹೋಗಿ ಸಾಸಿವೆ ತೊಗೊಂಬ ಅಂದ. ಆಕೆ ಗೊತ್ತಾಯ್ತು ಸಾವಿಲ್ದ ಮನೆ ಇಲ್ಲ ಅಂತ ಹೇಳಿ. ಆದ್ದರಿಂದ ಗೊತ್ತಾಯ್ತು ಬುದ್ಧ, ನನ್ನ ಮಗ ಯಾವುದು ಆಗಬೇಕಾಗಿತ್ತು ಅದು ಸ್ವಲ್ಪ ಬೇಗ ಆಯ್ತು ಅಷ್ಟೇನೆ, ಅವನಿಗೆ ಆತನಿಗೆ ಶಿಷ್ಯನಾಗ್ತೇನೆ. ಆಕೆನೂ ಶಿಷ್ಯಲಾಗ್ತೀನಿ.

0: रेडियो सारंग 107.8 FM
1: अंगुली माल मनुष्य अद्भुत अवन राक्षस अल ना राक्षसन माबिट्दी कोरे दाड़ी हंगेन मनुष्य ना ऐनो हरके होते हाँ हरके होंत सवि जन को अंत का बंदोरने को हेगिटू ऐन और बेरल कत्तरिसि आ बेरलगळदे हार हाकोंडिद्द अदक्के अंगुली माल अंत एष्टु क्रूरि आगिबिट्ट अंद्रे इन्नु यारु होग्ता इल्ल काडिगीग कोल्तानेन गोत्तिदेयल्ल यारु होग्ता इरलिल्ल यारु हेळिद्रंते बुद्धनिगे आ मार्गवागि होगबेड नीनु याकंद्रे अल्लि अंगुली माल इद्दाने बुद्धन दये अंद्रे एंतद्दु गोत्ता याके होगबारदु ईगाळ 999 जन कोंद्बिट्टिद्दाने अवनु ईग अवन ताई कूड अवन जोतेगे इर्ता इल्ल बिट्टु बंद्बिडिद होरगडे बंदिद्दाळे नीनु होद्रे कोंद्बिडताने अंत ಬುದ್ಧ ಹೇಳ್ತಾರೆ. ಹಾಗಾದ್ರೆ ನಾನು ಹೋಗ್ಲೇಬೇಕು. ಯಾಕೆ ಹೋಗ್ಬೇಕು ಅಂದ್ರೆ ಹೇಳಿ ಮಾತು ನೋಡಿ ಎಷ್ಟು ಚಂದ. ಒಂದು ಇನ್ನೊಬ್ರು ಹೋಗೋವರೆಗೂ ಅವನ ಹೃದಯದಲ್ಲಿ ಆ ಕೋಪ ಇದ್ದೇ ಇರುತ್ತೆ, ಕ್ರೋಧ ಇದ್ದೇ ಇರುತ್ತೆ. ಅದು ಮುಗಿದು ಹೋದ್ರೆ ಮುಗಿದು ಹೋಯ್ತಲ್ಲ ಇನ್ನೊಂದಾದ್ರೆ ಒಂದು. ಆದ್ರಿಂದ ನಾನು ಹೋಗ್ತೇನೆ, ನಾನು ಬಲಿ ಆದ್ರೂ ಅಡ್ಡಿ ಇಲ್ಲ, ಅವನ ಹೃದಯದ ಕೋಪ ಶಾಂತ ಆಗ್ಲಿ ಅಂತ ಹೋಗ್ತಾನೆ. ಆ ಹೋದಾಗ ಅಂಗುಲಿ ಮೇಲೆ ಓಡಿ ಬರ್ತಾನೆ, ಸಿಕ್ತು ಬಲಿ ಒಂದು ಅಂತ ಕಡ್ಗ ಹಿಡ್ಕೊಂಡು. ಆದ್ರೆ ನೋಡಿ ಕೊಲ್ಲಲ್ಲ, ಇವನ ಕಣ್ಣಲ್ಲಿರುವಂತಹ ಕಂಪ್ಯಾಷನ್, ಆ ಅನುಕಂಪೆ ಇದೆಯಲ್ಲ, ಆ ಕರುಣೆ ನೋಡ್ಬಿಟ್ಟು ನಿನ್ ಯಾರು ಹೇಳಿಲ್ವೋ ಬರಬಾರ್ದು ಅಂತ ಬಿಡಿ ಕೊಲ್ಲೋದಿಲ್ಲ, ಖಡ್ಗ ತಗೊಂಡು ಹೇಳಿಲ್ವಾ ಇನ್ನೊಂದು ಹೆಜ್ಜೆ ಮುಂದಿಟ್ಟಕ್ಕೊಂದು ಹಾಕ್ಬಿಡ್ತೀನಿ ನಿನ್ನ ಅಂತಾನೆ. ಅವನು ಹೇಳ್ತಾನೆ, ನಾನು ಸಾಯೋಕೆ ಬಂದದ್ದು, ನಾ ಬಂದದ್ದೇ ಸಾಯ್ಲಿಕ್ಕೆ ಬಂದದ್ದು, ಹೊಡಿ ನನ್ನ ಅಂತಾನೆ. ಅವ್ನು ಹೇಳ್ತಾನೆ, ಸಾಯೋದಕ್ಕಿಂತ ಮೊದಲು ಕೊನೆ ಆಸೆ ತೀರಿಸ್ಬೇಕಲ್ಲಪ್ಪ, ತೀರಿಸ್ತೀಯಾ, ಏನು ಆಸೆ ನಿಂದು ಅಂತಾನೆ. ಏನಿಲ್ಲ, ನೀ ಯಾವ ಮರದ ಕೆಳಗೆ ನಿಂತಿದ್ದೀಯೋ ಆ ಮರದ ಒಂದು ಕೊಂಬೆ ಕತ್ತರಿಸ್ಕೊಟ್ಬಿಡು. ಇಷ್ಟೇ ತಾನೆ, ಕಡ್ಗ ಹಿಡ್ಕೊಂಡು ಕತ್ತನ್ನು ಕತ್ತರಿಸಿದ. ನೀ ತುಂಬ ಅವಸರ ಮಾಡ್ತೀಯಪ್ಪ ಮಾರಯ್ಯ, ಇಷ್ಟು ದೊಡ್ಡದು ಬೇಕಾಗಿಲ್ಲ, ಸಣ್ಣದು ಸಾಕು ನನಗೆ, ಉಳಿದದ್ದನ್ನು ಜೋಡಿಸ್ಬಿಡು ಅಂದ. ಅವನು ಕತ್ತರಿಸಿ ಬಂದು ಜೋಡಿಸೋಕೆ ಬರಲ್ಲ, ಅವಾಗಿನ್ನೂ ಬಾಟ್ನಿ ಅಷ್ಟು ಬೆಳೆದಿರಲಿಲ್ಲ, ಗ್ರಾಫ್ಟಿಂಗ್ ಗಿಫ್ಟಿಂಗ್ ಇರಲಿಲ್ಲ, ಇನ್ನು ಜೋಡಿಸೋಕೆ ಬರಲ್ಲ ಅಂದ. ಅವಾಗ ಬುದ್ಧ ಹೇಳುವಂಥ ಮಾತು ಎಷ್ಟು ಚೆಂದ ಗೊತ್ತಾ, ನೋಡು ಯಾವುದನ್ನು ಸೃಷ್ಟಿ ಮಾಡೋದು ನಿನ್ನ ಕಡೆಯಿಂದ ಸಾಧ್ಯ ಇಲ್ವೋ ಅದನ್ನು ನಾಶ ಮಾಡೋ ಅಧಿಕಾರ ನಿನಗಿಲ್ಲ. ಎಷ್ಟು ದೊಡ್ಡ ಮಾತದು, ಯಾವುದನ್ನು ಸೃಷ್ಟಿ ಮಾಡೋಕೆ ಸಾಧ್ಯ ಇಲ್ವೋ ಅದನ್ನು ನಾಶ ಮಾಡೋ ಅಧಿಕಾರ ನಿನಗಿಲ್ಲ. ಇಷ್ಟು ಜನ ಕೊಂದಿದೆಯಲ್ಲ, 999 ಜನ ಕೊಂದಿದೆಯಲ್ಲ, ಒಬ್ಬರಾದ್ರೂ ಬದುಕೋಕೆ ಸಾಧ್ಯ ಇದೆಯಾ ನಿನಗೆ? ಇಲ್ಲ. ಹಾಗಾದರೆ ಬೇಡ ಇದು. ಆಗ ಅವನು ಎಷ್ಟು ಚೆಂದ ಗೊತ್ತಾ, ಅವನ ಖಡ್ಗವನ್ನು ಕಾಲಲ್ಲಿ ಎಸೆದ್ಬಿಟ್ಟು ಹೇಳ್ತಾನೆ, ಯು ಕಿಲ್ಡ್ ಮೀ ವಿದೌಟ್ ಎಸ್ ವರ್ಡ್ ಅಂತ. ಖಡ್ಗ ಇಲ್ಲದೆ ನಾನು ಕೊಂದುಬಿಟ್ಟೆ ಅಂತ ಹೇಳಿ ಶಿಷ್ಯ ಆಗ್ತಾನೆ. ಇದು ನಾವು ಕೇಳಿದ ಕಥೆ ಇದು.

0: You're listening to Radio Sarang, 107.8 FM.
1: ಆದರೆ ಮುಂದೆ ಬರಿತದ ಕಥೆ ಇದು. ನಾನು ನಿನ್ನ ಶಿಷ್ಯನಾಗಿ ಬರ್ತೀನಿ ಅಂತ ಅವನು ಅಂಗುಲಿಮಾಲ್ ಆ ಬುದ್ಧ ಹೇಳುವಂತ ಮೆಸೇಜ್ ಆಗಿದೆ ನೋಡಿ. ನೀ ಬರ್ಬೋದು, ತಕ್ಷಣ ಬರೋಕ್ಕಾಗಲ್ಲ. ನೀನು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಆಗಬೇಕು. ಈ ಸುತ್ತಮುತ್ತಲ ಜನದಲ್ಲಿ ಮಂದಿನ ಕೊಂದಿದೆಯಲ್ಲ, ನಾನು ಈ ಸುತ್ತಮುತ್ತಲ ಹಳ್ಳಿಯಲ್ಲಿ ಸೇವೆ ಮಾಡ್ಬೇಕು. ನೀನು 3 ವರ್ಷ ಸೇವೆ ಮಾಡು, ಆಮೇಲೆ ಬಾ. ನೀನು ಅವನು ತನ್ನ ಕೊಂದ್ಬಿಡ್ತಾರೆ. ಅವರು ಎಷ್ಟು ಮಂದಿಯನ್ನು ಕೊಂದಿದ್ದೀನೋ, ಅವ್ರು ಎಷ್ಟು ಮನೆಗಳು ಅನಾಥ ಆಗಿದ್ದಾವೋ, ನಾನು ಹೋದ್ರೆ ಕೊಂದು ಹಾಕ್ಬಿಡ್ತಾರೋ ಅವರು ಅಂತ. ಅದು ಏನು ಕೊಡ್ತಾರೋ, ಶಿಕ್ಷೆ ಪಡ್ಕೋ, ನೀನು ಪಡ್ಕೋಬೇಕಾದ್ದೆ. ಆದರೆ ಸೇವೆ ಮಾಡಬೇಕು, ನಿನ್ನ ಕೋಪ ತೋರಿಸಂಗಿಲ್ಲ, ವಿನಯದಿಂದ ಸೇವೆ ಮಾಡಬೇಕು. ಇವನು ಹೋಗ್ತಾನೆ, ಊರಿಗೆ ಹೋಗ್ತಾನೆ, ಆ ಜನ ಕಲ್ಲು ಎಸೀತಾರೆ, ಹೊಡಿತಾರೆ, ಬಡಿತಾರೆ, ಕೋಲ್ತವನು ಹೊಡಿತಾರೆ, ಹೆಣ್ಮಕ್ಳು ಹೊಡಿತಾರೆ, ಹೊಡೆಸ್ಕೋತಾನೆ. ಆ ಊರಿನ ಸೇವೆ ಮಾಡಿಕೊಂಡೇ ಇರ್ತಾನೆ. 1 ವರ್ಷ 2 ವರ್ಷ ಆದಮೇಲೆ ಜನಕ್ಕೆ ಅನಿಸುತ್ತೆ ಬದಲಿ ಆಗಿದ್ದಾನ್ರಿ ಅಂಗುಲಿಮಾಲ್. ಏನೋ ಕೆಟ್ಟಗಳಿಗೆ ಹೀಗೆ ಮಾಡಿಬಿಟ್ಟ, ನೀಚ ಕೆಲಸ ಮಾಡಿದ, ಆದರೆ ಇವತ್ತು ಪರಿಶುದ್ಧ ಆಗಿದ್ದಾನ ಅವನು. 3 ವರ್ಷಗಳ ತಾನ ಪ್ರಾಯಶ್ಚಿತ್ತ ಮಾಡಿಕೊಂಡು ಬಂದಾಗ ಬುದ್ಧನ ಕಡೆ ಹೋಗ್ತಾನೆ, ನೀ ಬಾ ಅಂತ ಅವನು ಶಿಷ್ಯನಾಗಿ ಹೋಗ್ತಾನೆ, ಅವನಿಂದ ಶಿಷ್ಯನಾಗಿ ಹೋಗ್ತಾನೆ ಅಂಗುಲಿಮಾಲ್. ಇದನ್ನ ಪಾಪಿಗಳನ್ನು ಪರಿವರ್ತನೆ ಮಾಡೋದು ಕ್ರೌರ್ಯದಿಂದ ಅಲ್ಲ, ಪ್ರೇಮದಿಂದ ಅಂತ. ಅದಕ್ಕೆ ಒಂದು ಬಹಳ ದೊಡ್ಡ ಶಾಸ್ತ್ರ ಇದೆ. ಕ್ರೌರ್ಯವನ್ನು ಗೆಲ್ಲೋದು ಬಹಳ ಸುಲಭ, ಪ್ರೇಮವನ್ನು ಗೆಲ್ಲೋದು ಕಷ್ಟ. ಫೇಸಿಂಗ್ ಇವಿಲ್ ಈಸ್ ದ ಈಸಿಯೆಸ್ಟ್ ಅಂತ ಹೇಳ್ತಾರೆ. ಒಬ್ಬ ನಾನು ಹೊಡೆಯಕ್ಕೆ ಹೋಗಿ, ನಾನು ಹೊಡೆಯಕ್ಕೆ ಹೋಗ್ತೇನೆ, ಖಡ್ಗಾತವ ನಾನು ಬಲವಾದ ಖಡ್ಗಾತ ಹೋಗ್ಬೋದು. ಆದರೆ ಇನ್ನು ಮುಂದೆ ಯಾರಾದರೂ ಪ್ರೀತಿಯಿಂದ ಬಂದರೆ ಪ್ರೀತಿ ಮಾಡದೆ ಬೇರೆ ಹಾದಿ ಇಲ್ಲ ನಿಮಗೆ. ಅದಕ್ಕೆ ಹೇಳ್ತಾರೆ, ವೈಲೆನ್ಸ್ ಕೆನಾಟ್ ಬಿ ಕಾಂಕರ್ಡ್ ಬೈ ವೈಲೆನ್ಸ್, ಇಟ್ ಕ್ಯಾನ್ ಬಿ ಕಾಂಕರ್ಡ್ ಓನ್ಲಿ ಬೈ ಲವ್. ಇದನ್ನು ಬುದ್ಧ ನಮ್ಮ ಜೀವನದಲ್ಲಿ ಭದ್ರವಾಗಿ ಇಳಿಸಿದ್ದು ಓ ದೊಡ್ಡ ನೋಟ. ಇದಾದ ಮೇಲೆ ಬುದ್ಧನಿಗೀಗ 79 ವರ್ಷ ಮುಗೀತು. ಪಾವ ಅನ್ನೋ ಊರಿನಲ್ಲಿ ಚಂದ ಅನ್ನೋ ಒಬ್ಬ ಕಮ್ಮಾರನ ಮನೆಯಲ್ಲಿ ಊಟ ಮಾಡ್ತಾರೆ. ಆ ಕಮ್ಮಾರ ಅತ್ಯಂತ ಪ್ರೀತಿಯಿಂದ ಅಡುಗೆ ಮಾಡಿಸ್ತಾನೆ. ಈ ಒಂಥರ ಅಣಬೆ ಬರ್ತದಲ್ಲ, ಒಂದು ವಿಶೇಷ ಭಕ್ಷ್ಯ ಮಾಡಿಸಿರ್ತಾನೆ ಅದನ್ನು. ಅದಕ್ಕೆ ಅದು ಸೂಕರ್ ಮದ್ದವ ಅಂತ, ಸೂಕರ್ ಮದ್ದವ ಅನ್ನೋ ಅಣಬೆ ತಂದು ಅಡುಗೆ ಮಾಡಿಸ್ತಾನೆ. ಅಲ್ಲಿ ಮೊದಲೇ ಅಂತ ಬುದ್ಧ ಮೊದಲು ಊಟ ಮಾಡ್ತಾನೆ, ಆಮೇಲೆ ಉಳಿದವ್ರು ಮಾಡಬೇಕು. ಬುದ್ಧ 2 ತುತ್ತಿಂದ ಹೇಳ್ತಾನೆ, ಇದನ್ನು ಯಾರಿಗೂ ಹಾಕ್ಬೇಡ, ತಿನ್ನಬೇಡಿ ಇದನ್ನು ಅಂತ ಹೇಳ್ತಾನೆ. ಯಾಕೆ, ಇದು ಅಣಬೆಗಳಲ್ಲಿ ಒಂದು ವಿಷಜಾತಿ ಅಣಬೆ ಇದೆ, ಅದು ಸೇರ್ಕೊಂಡ್ಬಿಟ್ಟಿದೆ ಇದರೊಳಗೆ, ಅದರಿಂದ ಯಾರೂ ತಿನ್ನಬೇಡಿ ಇದನ್ನು ಅಂತ ಹೇಳ್ತಾನೆ. ಆಮೇಲೆ ಅವನು ಗಾಬರಿ ಆಗಿಬಿಡ್ತದೆ, ನನ್ನ ಮನೆಗೆ ಬಂದಾಗ ಹಿಂಗೆ ಆಯ್ತಲ್ಲ ನಿನಗೆ ಅಂತ. ಮತ್ತೆ ನಿನ್ನ ತಪ್ಪಿಲ್ಲಪ್ಪ, ಅದು ನಿನ್ನ ತಪ್ಪಿಲ್ಲ, ನೀನು ಪ್ರೀತಿಯಿಂದ ಮಾಡಿದ್ದು, ಅದು ವಿಷಜಾತಿ ಸೇರ್ಕೊಂಡು ನಿನಗೆ ಹೆಂಗೆ ಗೊತ್ತಾಗತ್ತೆ. ಅದು ಅಲ್ಲದೆ ನಂದು ಸಮಯ ಬಂದಿದೆ, ಮುಂದೆ ಹೋಗ್ತಾ ಅತಿಸಾರ ಅತಿ ಭೇದಿ ಆಗ್ತದೆ. ಊರಿಂದ ಹೋಗಬೇಕಾದ್ರೆ ಅವನ ಮಂಚದ ಮೇಲೆ ಮಲ್ಕೊಂಡು ಹಾಗೆ ಎತ್ಕೊಂಡು ಹೋಗ್ತಿರ್ತಾರೆ. ಮುಂದೆ ಹೋಗಿ ಕಡೆಗಾಲ ಬಂತು ಅಂತ ಗೊತ್ತಾಗತ್ತೆ. ಕುಶಿನಾರ ಅಂತ ಒಂದು ಗ್ರಾಮದ ಹತ್ರ ಹಿರಣ್ಯವತಿ ಅಂತ ನದಿ, ಆ ದಂಡೆ ಮೇಲೆ ಮಲಗಿಸ್ತಾರೆ. ತುಂಬ ಸುಸ್ತಿಯಾಗಿದೆ, ಎಲ್ಲ ನೋಡ್ತಾನೆ. ಜೀವನ ತನ್ನ ಪೂರ್ತಿ ಸ್ಕ್ಯಾನ್ ಮಾಡ್ಕೋತಾನೆ, ನನ್ನ ಜೀವನ ಹೇಗಿತ್ತು ಇದುವರೆಗೂ ಅಂತ ನೋಡ್ತಾನೆ. ಒಂಥರ ತೃಪ್ತಿ ಅನಿಸುತ್ತೆ, ಸಾಕು ಮಾಡಿದ್ದು ಅಂತ ಹೇಳಿ ನಿರ್ವಾಣಕ್ಕೆ ಹೋಗಬೇಕು. ತಾನು ಮಾತು ಹೇಳ್ತಾನೆ, ಅಲ್ಲ ಆನಂದ ಎಲ್ಲಿ ಅಂತಾನೆ. ಅವನ ಜೊತೆಗೆ 34 ವರ್ಷ ಇದ್ದಂಥ ಆನಂದ ಬಿಕ್ಕಿ ಬಿಕ್ಕಿ ಅಳತಾ ಇದ್ದಾನೆ. ಇನ್ನು ಹೋಗ್ಬಿಡ್ತಾನೆ ಬುದ್ಧ, ಅವನ ಧ್ವನಿ ಕೇಳೋಕ್ಕಾಗೋದಿಲ್ಲ, ಹೇಗೆ ಅಂತ ಕರೀತಾನೆ. ಆನಂದ, ಇಷ್ಟೇನೆ ಅರ್ಥ ಮಾಡ್ಕೊಂಡದ್ದು ನನ್ನ, ನಾನು ಹೇಳಿದ್ದೇನೆ, ನನ್ನ ದೇಹ ಇರಲಿಕ್ಕಿಲ್ಲ, ನನ್ನ ವಾಣಿ ನಿಮ್ಮಲ್ಲಿ ಯಾವಾಗಲೂ ಇರ್ತದೆ, ಆ ವಾಣಿಯನ್ನು ಕೇಳಿಸ್ಕೋಬೇಕು, ಆ ಇರುವಂಥ ಧರ್ಮ ಮಾರ್ಗದಲ್ಲಿ ನಡ್ಕೋಬೇಕು. ನೀನು ನನ್ನ ಅಚ್ಚಿನ ಶಿಷ್ಯ, ನೀನು ಹಾಗಿರಬೇಕು ಅಂತ ಮಾತೇಳಿ ಕೊನೆಗೆ ಹೇಳ್ತಾನೆ, ಇನ್ನೂ ಕಲಿಯೋದು ಬೇಕಾದಷ್ಟಿದೆ, ಸಮಯ ಇಲ್ಲ ಅಂತ ಹೇಳಿ ಪ್ರಾಣ ಬಿಡ್ತಾನೆ. ಆ ಕ್ಷಣ ಆನಂದ ಪಾದ ಹೇಳಬೇಕಾದ್ರೆ ಎಲ್ಲ ಶಿಷ್ಯರೆಲ್ಲ ಜೋರಾಗಿ ಕೂತ್ಕೊಂಡು ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಕೂಗಿದಾಗ, ಮುಂದೆ 7 ದಿವಸಗಳ ಕಾಲ ಆತಂದು ಅಂತ್ಯಕ್ರಿಯೆ ಆಯಿತು ಅನ್ನೋದು ಹೇಳ್ತಾರೆ.

0: रेडियो सारंग 107.8 FM
1: ಮುಖ್ಯವಾಗಿ ಬುದ್ಧ ತೀರ್ಕೊಂಡಾಗ ಆನಂದ ಬಂದು ನೋಡ್ತಾನೆ, ಆ ಮುಖದ ಮೇಲೆ ಇರುವಂತಹ ಶಾಂತಿ ಇದೆಯಲ್ಲ, ಅವನು ಹೇಳ್ತಾನೆ ಬುದ್ಧ ಈಗ ತಾನೇ ಮಗುವಿನ ಥರ ಮಲ್ಕೊಂಡಿದ್ದಾನೆ ಅಂತ. ಇದು ಯಾಕೆ ಹೇಳ್ತೀನಿ ಅಂದರೆ ತಾವು ದಯವಿಟ್ಟು ಗಮನಿಸಬೇಕಾದದ್ದು, ಬದುಕು ಮುಗಿಯುವಾಗ ತುಂಬ ಸಂಕಟ ಪಡುತ್ತೆ, ಬರುವಾಗೂ ಸಂಕಟ ಪಡುತ್ತೆ, ಹೋಗುವಾಗೂ ಸಂಕಟ ಪಡ್ತದೆ. ಆದರೂ ಹೋಗುವಾಗ ಶಾಂತಿಯಿಂದ ಹೋಗೋದಿದೆಯಲ್ಲ, ಅದು ಯಶಸ್ವಿ ಜೀವನದ ಲಕ್ಷಣ. ಅದು ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಶರಣರ ಸಾವು ಮರಣದಲ್ಲಿ ನೋಡು ಅಂತ. ಆ ರೀತಿ ಮರಣ ಬುದ್ಧ, ನಾನು ಯಾವಾಗಲೂ ಹೇಳ್ತೀನಿ ಕರುಣಾಸಾಗರನಾದಂಥ ಬುದ್ಧ. ಯಾರೋ ಕೇಳಿದರು ಇವನೇ ಬುದ್ಧ 9th ಅವತಾರ ಹೌದಾ, ಯಾಕೆ ತಲೆ ಕೆಡಿಸ್ಕೋತೀರಿ ಅಂದೆ. ಯಾಕಂದರೆ ಬುದ್ಧನಿಗೆ ಅವತಾರಿ ಆಗೋ ಶಕ್ತಿ ಇದೆ. ಹಿಂಸೆಯ ಜಗತ್ತಿನಲ್ಲಿ ತಾಂಡವ ಆಡ್ತಿರ್ಬೇಕಾದ್ರೆ ಅಹಿಂಸೆಯ ಧ್ವನಿಯನ್ನು ಎತ್ತಿಡದಂಥವನು, ಪ್ರೀತಿಯಿಂದಾನೇ ಜಗತ್ತನ್ನು ಕಲ್ಬಹುದು ಅಂತ ತೋರಿಸಿಕೊಟ್ಟವನು. ಇವತ್ತು ಮಾತೆತ್ತಿದರೆ ಗನ್ ಹಿಡ್ಕೊಂಡು ಹೋರಾಡುವಂತಹ ಜಗತ್ತಿನಲ್ಲಿ ಬುದ್ಧನ ಧ್ವನಿ ಕೇಳಿಸದೆ ಹೋದರೆ ಅದರಂತಹ ದುರಂತ ಇನ್ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ. ಇದು ಬಹಳ ದೊಡ್ಡ ಮಾತು, ಬುದ್ಧ ಕಲಿಸಿದಂಥ ಮಾತು. ಆದ್ದರಿಂದ ಕೊನೆಗಾಲದಲ್ಲಿ ಬುದ್ಧ ಹೇಳಿದಂಥ ಮಾತು, 80 ಜೀವನ ನಡೆಸಿದಂಥ ಬುದ್ಧ, ಯಾವ ತನ ಆ ಸನ್ಯಾಸತ್ವ ನಡೆಸಿದಂಥದ್ದು, ಜನರ ಬಗ್ಗೆ ಪ್ರೀತಿ ತೋರಿಸಿದಂಥದ್ದು. ಯಾವುದೇ ಒಂದು ವ್ಯಕ್ತಿ 2600 ವರ್ಷಗಳ ಕಾಲ ಜನಮಾನಸದಲ್ಲಿ ಉಳಿದಿದ್ದಾನೆ ಅಂದರೆ ಅವನು ಅವತಾರಿ ಪುರುಷ ಅಂತ ಕರಿಬೇಕಾಗ್ತದೆ ಅಲ್ವಾ. ಎಷ್ಟೋ ಜನ ಬದುಕಿದ್ರು ಹೋದ್ರ ಅವರು ಓಹೋ ಅಂತಾರೆ. ಅಂಥದ್ದು 2600 ವರ್ಷಗಳ ಹಿಂದೆ ಇದ್ದಂಥ ಬುದ್ಧನ ನೆನೆಸ್ಕೊಂಡು ಸಂತೋಷ ಪಡ್ತೀವಲ್ಲ, ಆತನ ಮಾತುಗಳನ್ನು ಸಾಕಲ್ವೇ ಒಂದು ಜೀವನಕ್ಕೆ ಅಲ್ವಾ. 100 ವರ್ಷ 20 ವರ್ಷ ಹಿಂದೆ ಇದ್ದವ್ರು ನೆನಪಿಲ್ಲ ನಮಗೆ ಅಂಥದ್ದು. 2600 ವರ್ಷ ಇದ್ದಂಥ ಬುದ್ಧ ನಮ್ಮ ಮನಸ್ಸಿಗೆ ಇವತ್ತಿಗೂ ಚೇತೋಹಾರಿ ಆಗ್ತಾನೆ, ಸಂತೋಷ ಕೊಡ್ತಾನೆ. ಮನಸ್ಸಲ್ಲಿ ನೆನೆಸ್ಕೊಂಡಾಗ, ಅವನ ಜೀವನ ಗಮನಿಸಿದಾಗ ಕಣ್ಣಲ್ಲೂ ಒಂದು ಹನಿ ನೀರು ಬಂದರೆ ಸಾಕು, ಅದು ಬುದ್ಧನಿಗೆ ನಾವು ಕೊಟ್ಟಂಥ ಶ್ರದ್ಧಾಂಜಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.
0: ರೇಡಿಯೋ ಸಾರಂಗ್ 107.8 FM.

0: Radio Sarang 107.8 FM.
1: ಇವತ್ತಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಅತಿಥಿ ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ.

0: ಹಾಯ್ ನಮಸ್ಕಾರ ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
1: ನಮಸ್ಕಾರ ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದುಲ್ಲ
2: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
3: ನಮಸ್ಕಾರ ಯಾನ್ ನಿಕಲ್ನ ತೆಲಿಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
4: ನಮಸ್ಕಾರ ಯಾನ್ ನಿಕಲ್ ದಿನ ಕುಸಲ್ ನರಸಿನ ನವಿಂಡಿ ಪಡೀಲ್ ನಿಖರಿಕ್ ಇನ್ನೊಂದು ಪ್ಲೇ 107.8 FM ರಂಗ ರಂಗದ ಬದುಕು.
5: ಇವತ್ತಿನ ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವ ಅತಿಥಿ ಹಿರಿಯ ಛಾಯಾಗ್ರಾಹಕ ಯಜ್ಞ ಮಂಗಳೂರು. ತಪ್ಪದೆ ಕೇಳಿ ಇಂದು ಸಂಜೆ 6 ಗಂಟೆಯಿಂದ.

0: ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಿಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇದ್ದೀನಿ. ಆದರೆ ಇವತ್ತು ನಮ್ಮ ಜೊತೆ ಅತಿಥಿಯೊಬ್ಬರು ಇದ್ದಾರೆ. ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು, ನಾವು ಬೆಳಗಿಂದ ಹೇಳ್ತಿದ್ದೇವೆ ಇವತ್ತು ಯಾರು ಅತಿಥಿ ಇಲ್ಲಿ ಬರ್ತಿದ್ದಾರೆ ಅಂತೇಳಿ. ನಮ್ಮ ಕರಾವಳಿಯ ಫೋಟೋ ಜರ್ನಲಿಸಮ್ ಅಥವಾ ಛಾಯಾಗ್ರಹಣ ಕ್ಷೇತ್ರದಲ್ಲಿ ಯಾರಾದರೂ ಒಂದು ಎಲ್ಲರೂ ಕೂಡ ಮೆಚ್ಚುವಂಥ ಒಪ್ಪುವಂಥ ಸೊ ಫೋಟೋ ಪಂಡ ಅರ್ನ ಅಂತ ಹೇಳುವಂಥ ರೀತಿಯಲ್ಲಿ ಗುರುತಿಸಿಕೊಂಡಂಥ ವ್ಯಕ್ತಿ ಇದ್ದರೆ ಅದು ಶ್ರೀ ಯಜ್ಞ ಮಂಗಳೂರು ಇವರು. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರನ್ನು ನಾನು ಸ್ವಾಗತ ಮಾಡ್ತಾಯಿದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ.
1: ನಮಸ್ಕಾರ.
0: ಶ್ರೋತೃಗಳೇ, ಅವ್ರ ಜೊತೆ ಮಾತಾಡೋದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಇಂಟ್ರೋ ಅವ್ರ ಬಗ್ಗೆ ಇದೆ, ಅದನ್ನು ಕೇಳ್ತಾ ಬನ್ನಿ. ಯಜ್ಞ ಮಂಗಳೂರು ಎಂದೇ ಪ್ರಸಿದ್ಧರಾಗಿರುವ ಶ್ರೀ ಯಜ್ಞೇಶ್ವರಾಚಾರ್ಯ 1948 ಮಂಗಳೂರಿನಲ್ಲಿ ಜನಿಸಿದ ಇವರು ಎಸ್ಎಸ್ಎಲ್ಸಿಯ ಬಳಿಕ ಬಿಜಿಎಂ ಚಿತ್ರಕಲಾ ಶಾಲೆಯಲ್ಲಿ ಡಿಪ್ಲೊಮೋ ಪದವಿಯನ್ನು ಪಡೆದು ಖ್ಯಾತ ಛಾಯಾಗ್ರಾಹಕರಾದ ಆರ್ಜೆ ಪ್ರಭುಗಳ ಮಾರ್ಗದರ್ಶನದಲ್ಲಿ ಛಾಯಾಚಿತ್ರಗ್ರಹಣ ಕ್ಷೇತ್ರವನ್ನು ಪ್ರವೇಶಿಸಿದರು. ಈ ಕ್ಷೇತ್ರದಲ್ಲಿ 1973 ತಮ್ಮದೇ ಆದ ಯಜ್ಞ ಸ್ಟುಡಿಯೋವನ್ನು ಸ್ಥಾಪಿಸಿ ನೆರಳು ಬೆಳಕಿನ ಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ವಂತಿಕೆಯ ಛಾಪನ್ನು ಮೂಡಿಸಿದವರು. ತಮ್ಮಲ್ಲಿದ್ದ ಅಪ್ರತಿಮ ಸೃಷ್ಟಿಶೀಲತೆಯನ್ನು ಗುರುತಿಸಿದ ನಾಡಿನ ಪ್ರಸಿದ್ಧ ಪತ್ರಿಕೆಯಾದ ಉದಯವಾಣಿ ಬಳಗವು 1980 ಪತ್ರಿಕೆಯ ಅಧಿಕೃತ ಛಾಯಾಗ್ರಾಹಕರನ್ನಾಗಿ ಇವರನ್ನು ನಿಯೋಜಿಸಿತು. ಮುಂದೆ 1.5 ದಶಕಗಳ ಕಾಲ ಉದಯವಾಣಿಯಲ್ಲಿದ್ದುಕೊಂಡು ಪತ್ರಿಕೆಯ ಛಾಯಾಚಿತ್ರ ವರದಿಯಲ್ಲಿ ನೂತನ ಟ್ರೆಂಡ್ ಸೆಟ್ಟರ್ ಆದದ್ದು ಯಜ್ಞವರ ಮಹಾಸಾಧನೆ. ಕರಾವಳಿಯ ಬದುಕಿನ ಸೂಕ್ಷ್ಮತೆಗಳನ್ನು ತನ್ನ ಕ್ಯಾಮರಾ ಕಣ್ಣಿನ ಮೂಲಕ ಸೆರೆ ಹಿಡಿದು ವಿಶ್ವಕ್ಕೆ ಪರಿಚಯಿಸಿದ ಅಪ್ರತಿಮ ಕಲಾವಿದರು. ತಾವು ನಾಡಿನ ಉದಯವಾಣಿ ಮಾತ್ರವಲ್ಲದೆ ಪ್ರಜಾವಾಣಿ, ದಿ ಹಿಂದೂ, ಡೆಕ್ಕನ್ ಹೆರಾಲ್ಡ್, ಇಲ್ಲಸ್ಟ್ರೇಟೆಡ್ ವೀಕ್ಲಿ ಮುಂತಾದ ಪ್ರಸಿದ್ಧ ಪತ್ರಿಕೆಗಳಲ್ಲಿ ಯಜ್ಞ ಅವರು ಕ್ಲಿಕ್ಕಿಸಿದ ಚಿತ್ರಗಳು ಅಪಾರ ಓದುಗರನ್ನ ಸೆಳೆಯುತ್ತಾ ಇದ್ದವು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಕಾಂತಾವರ ಕನ್ನಡ ಸಂಘದ ಪ್ರಶಸ್ತಿ, ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡವರು. ಪತ್ರಿಕೋದ್ಯಮದ ಛಾಯಾಚಿತ್ರಗಾರರಾಗಿ ಕರಾವಳಿ ಪ್ರಾಂತ್ಯದಲ್ಲಿ ಗುರುತರವಾದ ಸಾಧನೆಯನ್ನು ಮಾಡಿದ, ಭಾರತೀಯ ಕಲೆಗಳಿಗೆ ಅನುಪಮ ಸೇವೆಯನ್ನು ಸಲ್ಲಿಸಿದ ಶ್ರೀ ಯಜ್ಞ ಮಂಗಳೂರು ಇವತ್ತು ರೇಡಿಯೋ ಸಂಜೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ಸಂತೋಷದ ಸಂಗತಿ. ಬನ್ನಿ, ಯಜ್ಞ ಅವರ ಬದುಕಿನ ಪಯಣಕ್ಕೆ ಕಿವಿಯಾಗೋಣ, ಅವರ ಅನುಭವದ ಕಥೆಯನ್ನು ಕೇಳೋಣ. ಎಸ್, ಯಜ್ಞ ಮಂಗಳೂರು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಹೇಗಿದ್ದೀರಿ ಸರ್? ಆರಾಮ? ಹೇಗೆ ಈಗ ಫೋಟೋಗ್ರಫಿಯ ಜೊತೆಗೆ ಕ್ಯಾಮರಾ ಜೊತೆಗೆ ಇದ್ದೀರಾ?
1: ಇದ್ದೇನೆ, ಆದರೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಹೋಗುದಿಲ್ಲ. ನನಗೆ ನನ್ನ ಇಂಟ್ರೆಸ್ಟ್ ಇದ್ದು ಮಾತ್ರ ನಾನು ಕ್ಲಿಕ್ ಮಾಡ್ತಾ ಇರ್ತೇನೆ
0: ಅಲ್ವಾ.
1: ಮೊದಲೆಲ್ಲ ಮದುವೆ ಸಮಾರಂಭ ಅದು ಇದೆಲ್ಲ ಹೋಗ್ತಾ ಇದ್ದೆ. ಈಗ ಒಂದು 2 ವರ್ಷದಿಂದ ಸಾಕು ಹೇಳಿ ಉಳಿದವರು ಮಾಡಲಿ ಹೇಳಿ.
0: ಸರ್, 50 ವರ್ಷದಿಂದ
1: 50 ವರ್ಷದಿಂದ ನಾನು ಮಾಡಿದ್ದು ಬ್ಲ್ಯಾಕ್ ಅಂಡ್ ವೈಟ್. ನಾನು ಸ್ಟಾರ್ಟ್ ಮಾಡುವಾಗ 120 ಕ್ಯಾಮರಾ ಇತ್ತು, ನಿಮ್ಗೆ ಗೊತ್ತುಂಟೆ, 12 ಫೋಟೋ ಬರುವಂತದ್ದು. ಅದರಿಂದ ಸ್ಟಾರ್ಟ್ ಮಾಡಿದ್ದು. ಅದು ಹಳೆ 2 ಲೆನ್ಸ್ ಇರುವಂತದ್ದು, ಟ್ವಿನ್ ಲೆನ್ಸ್ ಕ್ಯಾಮರಾ ಇರ್ತದೆ, ಅದರಿಂದ ಸ್ಟಾರ್ಟ್ ಮಾಡಿದ್ದು. ಅದರ ನಂತರ 35mm ಬಂತು, ಈಗ ಡಿಜಿಟಲ್ ಬಂತಲ್ಲ, ಹಾಗೆ ಎಲ್ಲ ಫೀಲ್ಡ್ ಅನ್ನು ನಾನು
0: ಮಾತಾಡ್ತೇನೆ. ಸರ್, ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಕ್ಯಾಮರಾದ ಜೊತೆಗಿನ ಒಡನಾಟ ಸರ್ ಹೇಗೆ ಬರಲಿಕ್ಕೆ ಕಾರಣ?
1: ಕಾರಣವ ನಾನು ಎಸ್ ಎಲ್ ಸಿ ಆದಗೂಡ್ಲಿ ನನಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಇತ್ತು. ಹಾಗೆ ಎಸ್ ಎಲ್ ಸಿ ಆದಗೂಡ್ಲಿ ಏನು ಮಾಡೋದು ಅಂತ ಇದಾಯಿತು. ನನಗೆ ಬೇರೆ ಹೆಚ್ಚು ಕಲಿಯಲಿಕ್ಕೆ ನನಗೆ ಅಷ್ಟು ಜೋರು ಆಸಕ್ತಿ ಇಲ್ಲ ಆಯಿತು. ಹಾಗೆ ನನಗಲ್ಲಿ ಕಲಿಸ್ತಾ ಇದ್ದ ಡ್ರಾಯಿಂಗ್ ಮಾಸ್ಟರ್ ಹೇಳಿದ್ರು, ಈ BGM ಫೈನ್ ಆರ್ಟ್ಸ್ ಹೇಳಿ, ಹಾಗೆ ಇಲ್ಲಿ ಒಂದು ಕುಡಿಯಲ್ಬೆಲೆ ಒಂದು ಸ್ಕೂಲ್ ಇತ್ತು, ಅಲ್ಲಿ ನೀವು ಹೋಗಿ ಸ್ಟಡಿ ಮಾಡಿ ಹೇಳಿ.
0: ಇದು ಯಾವಾಗ ಸರ್, ಯಾವ ಇಸವಿಯಲ್ಲಿ?
1: ಅದು 65 ಆಗಿರ್ಬೋದು, 65. ಅಲ್ಲಿ ಒಂದು 2 ವರ್ಷ ನಾನು ರೆಗ್ಯುಲರ್ ಕಲಿತಾ ಇದ್ದೆ. ಹಾಗೆ ಹಾಗೆ ಆಗ ಏನಾಯ್ತು ಹೇಳಿದ್ರೆ, ನನಗೆ ಬರೇ ಚಿತ್ರಕಲೆ ಮಾಡಿದ್ರೆ ನನಗೆ ಬದುಕಲಿಕ್ಕೆ ದಾರಿ ಬೇಕಲ್ಲ ಒಂದು, ಅದಕ್ಕೆ ಬೇಕಾಗಿ ಫೋಟೋಗ್ರಫಿಗೆ ಇಂಟ್ರೆಸ್ಟ್ ತಗೊಂಡೆ. ಅದೇ ಅಲ್ಲಿ ಹತ್ರದಲ್ಲಿ ಒಬ್ರು ನನ್ನ ಪರಿಚಯದವರೊಬ್ರು ಸ್ಟುಡಿಯೋ ಇತ್ತು, ಆರ್ಜೆ ಪ್ರಭು ಹೇಳಿ, ಅವರಲ್ಲಿ ಹೋಗಿ ಡಾರ್ಕ್ ರೂಮ್ ಇದ್ದು ಅದು ಇದೆಲ್ಲ ಕಲಿತದ್ದು ನಾನು.
0: ಮೊದಲು ಕೈಯಲ್ಲಿ ಕ್ಯಾಮರಾ ಹಿಡಿದದ್ದು
1: ಅದು, ಅದೇ ಅವರಲ್ಲಿ ಕಲಿತಾ ಇರುವಾಗಲೇ ನಾನು ಅದೇ 120 ಕ್ಯಾಮರಾ ಹೇಳಿದಲ್ಲ, ಯಶಿಕಾ ಮ್ಯಾಟ್ ಹೇಳಿ ಬರ್ತಾಯಿತ್ತು, ಅದರಲ್ಲಿ 12 ಫೋಟೋ ತೆಗಲಿಕ್ಕೆ ಆಗ, 12 ಫೋಟೋ ತೆಗೆದಾದ ಕೂಡಲೇ ಅದನ್ನು ವಾಪಸ್ಸು ಇದರೊಳಗೆ ಹಾಕಿ ಬೇರೆ ಫಿಲ್ಮ್ ಹಾಕಿ ಮತ್ತೆ ತೆಗಿಬೇಕು. ಹಾಗೆಲ್ಲ ಹಾಗೆ ಅದೇ ರೀತಿ ಇತ್ತು, 12 ಫೋಟೋ ಮಾತ್ರ ಬರುದು. ಅದ್ರ ನಂತರ 35 mm ಬಂತಲ್ಲ,

0: ಡಿಜಿಟಲ್ ಬಂದಾಗಲೂ ಹಾಗೆ ನಾನೇ ತಕೊಂಡದ್ದು ಲೇಟು ಡಿಜಿಟಲ್ ಕ್ಯಾಮರಾ, ಅದು ಹೆಚ್ಚು ಸಮಯ ಇರ್ಲಿಕ್ಕಿಲ್ಲ ಅಂತ ಹೇಳಿಕೊಂಡೆ ಸುಮ್ಮನೆ ಕೂತ್ಕೊಂಡೆ. ಮತ್ತೆ ಅದು ಇಲ್ಲದ್ರೆ ಆಗುದಿಲ್ಲ ಅಂತ ಆಯ್ತು, ನನಗೆ ಬಂದ ಆರ್ಡರ್ ಅಲ್ಲಿ ಬೇರೆ ಕಡೆ ಹೋಗ್ಲಿಕ್ಕೆ ಸರ್ ಮತ್ತೆ ಅದಕ್ಕೆ ಬದಲಕ್ಕೆ ಹೋಗ್ಬೇಕಾಯ್ತು.
1: ನೀವೇ ಒಂದು ಫಸ್ಟ್ ಕ್ಯಾಮರಾ ಅಂತ ಯಾವಾಗ ಸರ್ ತಗೊಂಡಿದ್ದು?
0: ನಂದು ವೈಶಿಕ ಮ್ಯಾಟ್ ಹೇಳಿ, ಅದೇ ನಾನು ಸ್ವಂತ ಇದು ಮಾಡುವಾಗ ಆಗೆಲ್ಲ ತಾಪತ್ರಯದಲ್ಲಿದ್ದವರು, ನಾನು ಸಾಲ ಮಾಡಿಕೊಂಡು 500 ರೂಪಾಯಿಗೆ ಒಂದು ಕ್ಯಾಮರಾ ತಗೊಂಡಿದ್ದೆ. ಮತ್ತೆ ನನ್ನ ಹತ್ರ ಹಾಗೆ ಫ್ಲಾಶ್ ಎಲ್ಲ ಬೇರೆ ಆಯ್ತು, ಫ್ಲಾಶ್ ಅಲ್ಲಿ ನೋಯಲ್ಟಿ ಸ್ಟುಡಿಯೋ ಅಂತ ಹೇಳಿ ಒಂದು ಸ್ಟುಡಿಯೋ ಇತ್ತು, ಅವ್ರು ಮಾಡಿ ಕೊಡ್ತಾ ಇದ್ರು, ದಿವಸಕ್ಕೆ 20 ರೂಪಾಯಿ ಏನೋ ಕಾಣುತ್ತೆ. ಆಗ ಬೇಕಾದ್ರೆ ಮೊದಲೇ ಹೋಗಿ ಹೇಳಿ ಅವ್ರ ಹತ್ರ ಬಾಡಿಗೆ ತಗೊಳ್ತಾ ಇದ್ದೆ, ಮತ್ತೆ ಅಲ್ಲ ಸ್ವಂತ ಮಾಡಿಕೊಂಡು ಇದು ಮಾಡಿದ್ರು. ಹಾಗೆ ಫಸ್ಟ್ ತಗೊಂಡದೇ 500 ರೂಪಾಯಿಗೆ
1: ಅಲ್ವಾ?
0: ಹೌದು, ಸಾಲ ಮಾಡಿ ತಗೊಂಡು
1: ಅಲ್ವಾ. ಈಗ ಸರ್ ಒಂದು ಇಷ್ಟರವರೆಗೆ ಒಂದು ಎಷ್ಟು ಕ್ಯಾಮರಾ ನೀವು ತಗೊಂಡಿರ್ಬೋದು ಸರ್, ಒಂದು ಲೆಕ್ಕ ಇದೆಯಾ ನಿಮ್ಗೆ?
0: ಲೆಕ್ಕ ಅಂತಿಲ್ಲ, ಒಂದು 4-5 ಕ್ಯಾಮರಾ ಉಂಟು ನನ್ನ ಹತ್ರ
1: ಇದೆ.
0: ಹೌದೌದು, ಫಿಲ್ಮ್ ಇದೆಲ್ಲ ಅದು ಮಾರಾಟ ಮಾಡಿದ್ರೆ ಯಾರಿಗೂ ಇದು ತಗೊಳ್ಳಿಕ್ಕೆ ಅದು ಯೂಸ್ ಮಾಡಿದ ಧರ್ಮಕ್ಕೆ ಕೊಟ್ಟರು ಯಾರಿಗೂ ಬೇಡ, ಅದು ಯೂಸ್ ಆಗುದಿಲ್ಲ ಅಲ್ಲ. ಈಗ ಏನಾಗಿದೆ ಅಲ್ಲಿ ಟ್ರೆಂಡ್ ಈಗ ಪುನಃ ವಾಪಸ್ ಇದಕ್ಕೆ ಬರ್ತಾ ಉಂಟು. ಹೌದೌದು, ಈಗ ಫಿಲ್ಮ್ ಬೇಕು, ಫಿಜಿ ಅವ್ರದ್ದು ಫಿಲ್ಮ್ ಇದು ಇದೆಲ್ಲ ಬರ್ತಾ ಉಂಟು.
1: ಹೌದೌದು,
0: ಪುನಃ ಬ್ಲಾಕ್ ಅಂಡ್ ವೈಟ್ ಬೇಕು, ಇದು ಬೇಕು ಅಂತ ಜನ ಚೇಂಜ್ ಆಗ್ತಾ ಇದ್ದಾರೆ.
1: ಚೇಂಜ್ ಆಗ್ತಾ ಇದ್ದಾರೆ ಅಂತ. ಎಸ್ ಕೇಳುಗರೆ, ಯಜ್ಞ ಮಂಗಳೂರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ತಾ ಇದ್ದೀವಿ ನಾವು. ನನಗೆ ಯಜ್ಞ ಸರ್ ಇದು, ನಾನು ಮನೋಹರ್ ಪ್ರಸಾದ್ ಸರ್ ಅವರು ಸ್ಟುಡಿಯೋಗೆ ಬಂದಾಗ ಅವ್ರ ಜೊತೆ ಯಾವುದೇ ಇಂಟರ್ವ್ಯೂವನ್ನು ನಾವು ಮಾಡುವಾಗ ಯಜ್ಞ ಸರ್ ಹೆಸರನ್ನು ಅವರೊಂದು ಹೇಳಿ ಹೇಳ್ತಿದ್ರು ಅಲ್ವಾ ಸರ್?
0: ನಾವು
1: ಅಲ್ವಾ
0: ಉದಯವಾಣಿ, ಅದಕ್ಕೆ ಮೊದಲು ನಾನು 80ರಿಂದಲೇ ಉದಯವಾಣಿಯಲ್ಲಿ
1: ಉದಯವಾಣಿದ್ದೀರಿ.
0: ಅವರು 82-83 ಏನೋ ಬಂದದ್ದು.
1: ಅವ್ರೀಗ ಇಲ್ಲ, ಇಲ್ದಿದ್ರು ಕೂಡ ಅವ್ರ ಜೊತೆ ಮಾತಾಡುವಾಗ ಅವರು ನಿಮ್ಮ ಬಗ್ಗೆ ಪ್ರಸ್ತಾಪಿಸಿದಂತ ಒಂದು ಸಣ್ಣ ತುಣುಕಿದೆ, ಒಮ್ಮೆ ನಾನು ಪ್ಲೇ ಮಾಡ್ತೇನೆ ಅವರ ಅನುಭವ, ಒಮ್ಮೆ ಕೇಳ್ತಾ ಬರೋಣ.
2: ಆಗಿನ ಕಾಲದಲ್ಲಿ ತುಂಬಾ ಕಷ್ಟ ಇತ್ತು. ಇಲ್ಲಿ ಒಂದು ಛಾಯಾಚಿತ್ರ, ಇಲ್ಲಿ ನಾವು ಪ್ರಧಾನ ಮಂತ್ರಿಗಳು ಬಂದಾಗ ಇಲ್ಲಿಯ ನಮ್ಮ ಯಜ್ಞರಿದ್ರು, ಅವರು ಆ ಚಿತ್ರವನ್ನು ತೆಗೆದ್ರೆ ಅದನ್ನು ಅದನ್ನು ಪ್ರಿಂಟ್ ಮಾಡಲಿಕ್ಕೆ ಅವರಿಗೆ 1 ಗಂಟೆ ಬೇಕಾಗ್ತಿತ್ತು. ಯಾಕೆ ಅವರಿಗೆ ಅಂತ, ಅದು ಕ್ವಿಕ್ಕೆಸ್ಟ್. ಯಾಕಂತ ಹೇಳಿದರೆ ಅವರು ಅದನ್ನು ಅವರ ಸ್ಟುಡಿಯೋಕ್ಕೆ ಬರಬೇಕು, ಆಮೇಲೆ ರೋಲ್ ಕಟ್ ಮಾಡಬೇಕು. ಅದು ಆಗಿನ ಕಾಲದಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ 36 ರೋಲ್ಗಳು, ಸ್ನ್ಯಾಪ್ಗಳು ಇರ್ತಾ ಇದ್ದವು. ಅದರಲ್ಲಿ ಇದನ್ನು ಕತ್ತರಿಸಿ ಅವರ ಡಾರ್ಕ್ ರೂಮಿಗೆ ಅವರು ಹೋಗಬೇಕು. ಡಾರ್ಕ್ ರೂಮ್ನಲ್ಲಿ ಅದನ್ನು ಡೆವಲಪ್ ಮಾಡಬೇಕು, ಅದನ್ನು ಫೋಟೋಗ್ರಾಫ್ ಆಗಿ ಡೆವಲಪ್ ಮಾಡಬೇಕು. ಹಾಗೆ ಡೆವಲಪ್ ಆದಮೇಲೆ ಅದನ್ನು ಪ್ರಿಂಟ್ ಮಾಡಬೇಕು. ಸಣ್ಣ ಪ್ರಿಂಟರ್ ಇರುತ್ತೆ ಅವರ ಕೊಠಡಿಯಲ್ಲಿ. ಪ್ರಿಂಟ್ ಆದಮೇಲೆ ಆಮೇಲೆ ಒಂದು 20 ನಿಮಿಷ ಅದು ಒಣಗಲಿಕ್ಕೆ ಬೇಕಾಗಿರ್ತಿತ್ತು. ಒಂದು ಚಿತ್ರ ಪತ್ರಿಕೆಗೆ ಸಿಗಬೇಕಾದ್ರೆ ಆ ಕಾಲಕ್ಕೆ, ಇನ್ನು ಮಣಿಪಾಲಕ್ಕೆ ಮುಟ್ಟಿಸುವ ಕತೆ ಇದೆ ಇಲ್ಲ, ಈಗಿನ ಹಾಗೆ ಕಂಪ್ಯೂಟರ್ ವ್ಯವಸ್ಥೆ ಇರಲಿಲ್ಲ, ಅನುಷ್ಠಾನವೇ ಆಗಿರಲಿಲ್ಲ. ಒಂದೋ ಯಾರ ಹತ್ರ ಆದರೂ ನಾವು ಜನ ಮಾಡಿ ಮಣಿಪಾಲ ಕಳಿಸಬೇಕಾಗಿತ್ತು. ಆಗ ವಾಹನಗಳು ಸಿಗ್ತಾ ಇರಲಿಲ್ಲ, ಪ್ರಧಾನಮಂತ್ರಿ ಎಲ್ಲ ಬಂದರೆ ಎಲ್ಲ ಬಾಡಿಗೆಗೆ ಹೋಗ್ತಾ ಇತ್ತು ಜನಗಳನ್ನು ತರಲಿಕ್ಕೆ ಇತ್ತೀಚೆಗೆ. ಆಮೇಲೆ ಬಸ್ಗಳಲ್ಲೆಲ್ಲ ಸ್ಥಗಿತ ಆಗ್ತಾ ಇರ್ತಿತ್ತು. ಮಧ್ಯರಾತ್ರಿ ನಾನು ಫೋಟೋ ತಲುಪಿಸಿದ ನಿದರ್ಶನ ಇದೆ. ಪಿವಿ ನರಸಿಂಹರಾವ್ ಪ್ರಧಾನಮಂತ್ರಿಗಳಾಗಿದ್ದಾಗ ಅವರ ಭಾವಚಿತ್ರವನ್ನು ನಾನು ಕಾರ್ನಲ್ಲಿ ಒಣಗಿಸಿಕೊಂಡು ಅದನ್ನು ಹೊರಗಡೆ ಕಿಟಕಿ ಹೊರಗಡೆ ಇಟ್ಟು ಮಣಿಪಾಲ ನಾನು ಮುಟ್ಟುವಾಗ 11:40. ಇಂಥ ದಿನಗಳನ್ನು ನಾನು ನೋಡಿದ್ದೇನೆ.
1: ಒಂದೊಳ್ಳೆ ನೆನಪನ್ನ ಮನೋಹರ್ ಪ್ರಸಾದ್ ಅವರು ಹಂಚಿಕೊಂಡಿದ್ದಾರೆ ಅಂತ ಅಲ್ವಾ? ಸೊ ನೀವು ಬಹಳ ಆಪ್ತರಾಗಿದ್ದು
0: ಅಲ್ವಾ? ಒಟ್ಟಿಗೆ ಹೋಗ್ತಿದ್ದೆ ಎಲ್ಲ ಕಾರ್ಯಕ್ರಮಗಳಿಗೆಲ್ಲ
1: ಅಲ್ವಾ? ಸರ್, ನೀವು ನಿಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿದಂತ ಬಹಳ ಫೇಮಸ್ ವ್ಯಕ್ತಿತ್ವಗಳು ಅಂತ ಹೇಳಿದ್ರೆ ಯಾರನ್ನ ನೆನಪು ಮಾಡಿಕೊಳ್ಬಹುದು?
0: ಸಾಧಾರಣ ಮಂಗಳೂರಿಗೆ ಬಂದವರದ್ದು ಎಲ್ಲರದ್ದು ಅಂದ್ರೆ ಪತ್ರಿಕೆಗೆ ಬೇಕಾಗಿ ನಾನು ಹೋಗಿದ್ದೆ ನೋಡಿ. ಹಾಗೆ ಸಾಧಾರಣ ಎಲ್ಲ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಎಲ್ಲರೂ ನನ್ನ ಕ್ಯಾಮರಾಕ್ಕೆ ಸಿಕ್ಕಿದ್ದಾರೆ. ಅದು ಈಗಲೂ ನನ್ನ ಕಲೆಕ್ಷನ್ ಉಂಟು, ಯಾರಾದ್ರೂ ಏನು ಅಗತ್ಯ ಬೇಕಾದ್ರೆ ನನ್ನ ಹತ್ರ
1: ಬರ್ತಾರೆ.
0: ಜಯಪ್ರಕಾಶ್ ನಾರಾಯಣಿಂದ ಹಿಡಿದುಕೊಂಡು ಅದರ ನಂತರ ಇಂದಿರಾ ಗಾಂಧಿ ಬಂದರು, ರಾಜೀವ್ ಗಾಂಧಿ ಬಂದರು, ಮನಮೋಹನ್ ಸಿಂಗ್ ಸಿಕ್ಕಿದ್ರು, ಲೇಟೆಸ್ಟ್ ಮೋದಿ ಸಹ ಯಾವುದೋ ಒಂದು ಎಲೆಕ್ಷನ್ ಬಂದಾಗ ಸಿಕ್ಕಿದ್ರು, ಹಾಗೆ ಎಲ್ಲ ಸಿಕ್ಕಿದ್ದಾರೆ. ಜೈಲ್ ಸಿಂಗ್ ಬಂದಾಗ ನನಗೆ ಸಿಕ್ಕಿದ್ದಾರೆ, ಅದರ ನಂತರ 2-3 ಇರೆಲ್ಲ ಬಂದಿದ್ರಲ್ಲ ರಾಷ್ಟ್ರಪತಿಗಳ. ಹಾಗೆಲ್ಲ ನಮಗೆ ಫೋಟೋಗ್ರಾಫರ್ ಹೇಳಿದ್ರೆ ಅಷ್ಟು ಒಳ್ಳೆ ಟ್ರೀಟ್ಮೆಂಟ್ ಇದೆ. ಈಗ ಹಾಗೆ ಚಾನಲ್ ಅದಿದ್ದಲ್ಲ ಏನಿಲ್ಲ ಆಯ್ತು ನೋಡಿ, ಹಾಗಾಗಿ ನಮಗೆ ಆರಾಮದಲ್ಲಿ ಹೋಗಿ ತೆಗಲಿಕ್ಕೆ ಆಗ್ತದೆ.
1: ಹಾಗೊಂದು ಎಷ್ಟು ಜನ ಇದೆ ಸರ್? ಈಗಂತೂ ರಾಶಿ ಬೀಳ್ತಾರೆ,
0: ಈಗ ರಾಶಿ ಬೀಳ್ತದೆ. ಆಗ ಹೆಚ್ಚು ಹೇಳಿದ್ರು 4-5 ಜನ ಇರ್ಬೋದು ಅಷ್ಟೇ ಅಷ್ಟೇ, ಎಲ್ಲ ಪೇಪರ್ನವರು, ಒಂದೊಂದು ಫೋಟೋಗ್ರಾಫರ್ ಮತ್ತೆ ರಿಪೋರ್ಟರ್ ಅಷ್ಟೇ. ನಮ್ಗೆ ಅಲ್ಲಿ ಆರಾಮದಲ್ಲಿ ಹೋಗಿ ತೆಗಲಿಕ್ಕೆ ಆಗ್ತದೆ. ಯಾವ ಪ್ರೈಮ್ ಮಿನಿಸ್ಟರ್ ಆದಷ್ಟು ನಮಗೆ ಬಿಡ್ತಿದ್ರಲ್ಲ ಹೋಗ್ಲಿಕ್ಕೆ
1: ಅಲ್ವಾ. ಸೊ ಒಟ್ಟಿನಲ್ಲಿ ಸರ್, ಈ ಒಂದು ಸಾಮಾನ್ಯವಾದಂತ ಫೋಟೋಗ್ರಾಫರ್ ಆಗುವುದಕ್ಕೂ ಫೋಟೋ ಜರ್ನಲಿಸ್ಟ್ ಆಗುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ
0: ಅಂದ್ಕೊಂಡಿದ್ದೀನಿ.
1: ಏನ್ ಸರ್ ನೀವು ಫೋಟೋ ಜರ್ನಲಿಸ್ಟ್ ಆಗಿ ಕಂಡುಕೊಂಡದ್ದು ಏನು ಅಂತ?
0: ಅಲ್ಲ, ನನ್ಗಂದ್ರೆ ಮಾಡಿದ್ರೆ ನನಗೆ ಅಲ್ಲಿ ಪ್ರಿಂಟ್ ಆಗುವುದು ಅದೊಂದು ಖುಷಿ ಬೇರೆ ಇರ್ತದೆ ನೋಡಿ. ಯಾರು ಹೇಳಿ ತೆಗೆದ್ರು ಸರ್ ನನ್ನ ಫೋಟೋ ನಾಳೆ ಅಲ್ಲಿ ಪ್ರಿಂಟ್ ಆಗ್ತದಲ್ಲ, ಮತ್ತೆ ಜನರಿಗೆ ಹೇಗೆ ಹಿಡಿಸ್ಬೇಕು ಅಂತ ಹೇಳ್ಕೊಂಡು ಅದೊಂದು ತಿಳಿಬೇಕಾಗ್ತದೆ. ಯಾವ ವಿಷಯಕ್ಕೆ ಇಂಪಾರ್ಟೆಂಟ್, ಯಾವ ಫಂಕ್ಷನ್ಗೆ ಇದು ಮಾಡೋದು, ಯಾವ ವಿಷಯಕ್ಕೆ ಅವರು ಇಂಪಾರ್ಟೆಂಟ್ ಕೊಡಬೇಕು, ಯಾರನ್ನು ಅಲ್ಲಿ ನಾನು ಕಲೆ ಇದು ಮಾಡಬೇಕು, ಅದೆಲ್ಲ ಅಗತ್ಯ ಬೀಳ್ತದೆ.

0: ಯಾರನ್ನೆಲ್ಲ ಕವರ್ ಮಾಡಬೇಕು ಅದನ್ನೆಲ್ಲ ಆಲೋಚನೆ ಮಾಡಿಕೊಂಡೇ ತೆಗಿಬೇಕು. ನನಗೆ ಮತ್ತೆ ನೆರಳು ಬೆಳಕಿನ ಇದು ಬೇಕಾಗ್ತದೆ. ನಾನು ಒಂದು 2 ವರ್ಷ BGM ಸ್ಕೂಲಲ್ಲಿ ಆರ್ಟ್ ಕಲ್ತದ್ರಿಂದ ನಂದು ಉಳಿದವರಿಗೊಂದು ಸ್ವಲ್ಪ ಭಿನ್ನ ಆಗ್ಲಿಕ್ಕೆ ಕಾರಣ ನಲ್ಲಿ ಕಲ್ತದ್ರಿಂದ ಆರ್ಟ್ ಕಲ್ತದ್ರಿಂದ ನನಗೆ ಲೈಟ್ ಅಂಡ್ ಶೇಡು ಅದೆಲ್ಲ ನನಗೊಂದು ಐಡಿಯಾ ಆಯ್ತು ನೋಡಿ, ಹೇಗೆ ಕಂಪೋಸ್ ಮಾಡಬೇಕು, ಫೋಟೋ ಎಷ್ಟು ಬಂದರೆ ಇದಾಗ್ತದೆ ಅಂತ ಅದೊಂದು ಎಲ್ಲ ಗೊತ್ತಿದ್ರೆ ನಿಮಗೆ ಸುಲಭ ಆಗ್ತದೆ ಎಲ್ಲ ಇದ್ರ ಬಗ್ಗೆ. ಅದು ಸ್ವಲ್ಪ ಐಡಿಯಾ ಬೇಕಾಗ್ತದೆ. ಐಡಿಯಾ ಇಲ್ಲದವರು ಬಂದರೆ ಒಟ್ಟಾಸ ಬರ್ತದೆ, ಅದೇ ದೀಪ ಹೊತ್ತಿಸೋದು, ಟೇಪ್ ಕಟ್ ಮಾಡೋದು, ಅದನ್ನೇ ಬೇರೆ ರೀತಿಯಲ್ಲಿ ತೆಗಲಿಕ್ಕೆ ಆಗ್ತದೆ. ಅದನ್ನು ಅವರು ಹಾಗೆ ಮಾಡಿದ್ರೆ ಅದರಲ್ಲಿ ಯಾರಿಗೂ ಇಂಪಾರ್ಟೆಂಟ್ ಇದು ಆಗೋದಿಲ್ಲ.
1: ಇವತ್ತು ಕೂಡ ಮಂಗಳೂರಲ್ಲಿ ಯಾವ್ದಾದ್ರು ಎಕ್ಸಿಬಿಷನ್ ಗಳಿದ್ರೆ ಓಲ್ಡ್ ಫೋಟೋಸ್ ನೋಡ್ಬೇಕು ಅಂತ ಹೇಳಿದ್ರೆ ಅದು ಯಜ್ಞ ಸರೋಕರ
0: ಇಟ್ಟಿದ್ದಾರೆ,
1: ಫೋರಂ ಮಾಲ್ ಅಲ್ಲಿ ಇಟ್ಟಿದ್ದಾರೆ, ಪಿಜ್ಜಾ ಬೈಬನ್ ಎಕ್ಸಸ್ ಮಾಲ್ ಅಲ್ಲಿ ಇಟ್ಟಿದ್ದಾರೆ. ಯಸ್, ಹೆಚ್ಚಿನ ಕಡೆಯಲ್ಲಿ
0: ಸಾಧಾರಣ ಹಳತ್ತಲ್ಲ, ನನ್ನದು ಹೀಗೆ ಹೋದಾಗ ಎಲ್ಲ ತೆಗಿತಿದ್ದಲ್ಲ, ತೆಗ್ದಾಗ 35 ಒಂದು 4-5 ಉಳಿದ್ರೆ ಹೀಗೆ ಏನಾದ್ರು ತೆಗೆದಿಟ್ಟುಕೊಂಡಿರ್ತದೆ. ಅದನ್ನೆಲ್ಲ ಕರೆಕ್ಟ್ ಫೈಲ್ ಮಾಡಿ ಇಟ್ಟದ್ರಿಂದ ನನಗೀಗ ಇದಾಯ್ತು ನೋಡಿ. ಪ್ರೈಮ್ ಮಿನಿಸ್ಟರ್ ಅವರು ಇವರೆಲ್ಲ ನನ್ನ ಕೈಯಲ್ಲಿ ಇರ್ಲಿಕ್ಕೆ ಕಾರಣ ನಾನು ಸಿಕ್ಕಿದ್ರಲ್ಲ ಅವರು, ಅದನ್ನೆಲ್ಲ ಕಟ್ ಮಾಡಿ ನಾನು ತೆಗೆದಿಟ್ಕೊಂಡಿದ್ದೆ, ಫೈಲ್ ಮಾಡಿಟ್ಟಿದ್ದೆ. ಸ್ಕ್ಯಾನರ್, ಹೊಸ ಸ್ಕ್ಯಾನರ್ ಬಂತು, ಅದೆಲ್ಲ ನೆಗೆಟಿವ್ ಅನ್ನೆಲ್ಲ ಸ್ಕ್ಯಾನ್ ಮಾಡ್ಲಿಕ್ಕೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಇದಾಗೋರು. ಹಾಗಾಗಿ ಯಾವ ಕಾಲಕ್ಕೂ ನನ್ನ ಹತ್ರ ಅದು ನನ್ನ ಕಂಪ್ಯೂಟರ್ನಲ್ಲಿ ಉಂಟು ಎಲ್ಲ, ಹಾಗಾಗಿ ನನ್ನ ಕಲೆಕ್ಷನ್ಗೆ ಒಳ್ಳೆ ಇದು ಬಂತು.
1: ಹೌದೌದೌದೌದು. ಎಸ್, ಕೇಳುಗರೆ ನೀವು ಕೂಡ ಇನ್ನು ಕರೆಯನ್ನು ಮಾಡ್ಬೋದು, ಯಜ್ಞೇಶ್ ಜೊತೆ ನೀವು ಕೂಡ ಮಾತಾಡ್ಬೋದು. ಕಾಲ್ ಮಾಡಿ, ಕಾಲ್ ಮಾಡಬೇಕ ಸಂಖ್ಯೆ 6364204949, ಈ ಸಂಖ್ಯೆ ಕರೆಯನ್ನು ಮಾಡ್ಬೋದು, ನೀವು ಕೂಡ ಮಾತಾಡಬಹುದು ಅಂತ ಹೇಳ್ತಾ. ಯಜ್ಞ ಸರ್ ಅವರಿಗೆ ಉದಯವಾಣಿ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ಅವಕಾಶವನ್ನು ಕೊಟ್ಟಿತ್ತು ನಿಮಗೆ, ಹೇಗೆ ಅದನ್ನು ಹೇಗೆ?
0: ಅದಂದರೆ ನಾನು ಅದೇ ಫೋಟೋಗ್ರಫಿ ಮಾಡ್ತಾ ಇರುವಾಗ ಅವರ ಬೆಂಗಳೂರು ಎಡಿಷನ್ ಇವರು ಈಶ್ವರ್ ದೈತೋಟ ಹೇಳಿ ಅವರು ನನ್ನ ಹತ್ರ ಬಂದು ನನ್ನ ಹತ್ರ ಫೋಟೋಸ್ ಎಲ್ಲ ತಗೊಂಡು ಅವರಿಗೆ ಅದು ಖುಷಿಯಾಗಿ ನನ್ನನ್ನು ಕರ್ಕೊಂಡು ಹೋಗಿ ಅಲ್ಲಿ ಆಗ ಮೋಹನ್ದಾಸ್ ಭಾಯಿ ಹೇಳಿ ಅದರ ರೆಸಿಡೆಂಟ್ ಎಡಿಟರ್ ಆಗಿದ್ದರು, ಅವ್ರಿಗೆ ಹೋಗಿ ಪರಿಚಯ ಮಾಡಿದರು. ಹಾಗೆ ಅವರೇ ಕೇಳಿದರು ನಮಗೆ ವರ್ಕ್ ಮಾಡ್ತೀರಾ ಅಂತ. ಆಯ್ತು, ಕರೆಯುವಾಗ ನಾವು ಬೇಡ ಹೇಳಿಕ್ಕಾಗ್ತದ, ಹಾಗಾಗಿ ಆರಿಂದ ಹೇಳಿ ನನಗೆ ಉದಯವಾಣಿಗೆ ಕನೆಕ್ಟ್
1: ಆಯ್ತು. ಕಾಲ್ ಇದ್ದಾರೆ, ಯಾರಂತ ನೋಡುವ. ನಮಸ್ಕಾರ. ಹಲೋ ಹಲೋ, ನಮಸ್ತೆ, ಹೇಳಿ ಹೇಳಿ ಹೇಳಿ ಸರ್, ಯಾರಿದು ನಿಮ್ಮ ಹೆಸರು? ಹರೇ ಕೃಷ್ಣ ಪುನರೂರು ಸರ್, ನಮಸ್ಕಾರ ಸರ್. ಹರೇ ಕೃಷ್ಣ ಪುನರೂರು ಅಲ್ವಾ? ನೀವು ಕಾಲ್ ಮಾಡಿದ್ದು ಬಾರಿ ಸಂತೋಷ ಸರ್, ಮಾತಾಡಿ ಯಜ್ಞ ಸರ್ ಜೊತೆ.
0: ಹೇಳಿ ಸರ್, ನಮಸ್ತೆ, ಹೇಳಿ ಸರ್.
2: ಏನಿಲ್ಲ, ಯಾಕೆಂದ್ರೆ
0: ಹೌದೌದು ನಾವು ಹೋಗ್ತಾ ಇದ್ದೆ, ಈಗ ನಾನು ಹೋಗ್ತಾ ಇಲ್ಲ,
2: ತಿರುಗಾಡಬೇಕು.
0: ಈಗ ನಾನು ಸಣ್ಣ ಮಟ್ಟಿನಲ್ಲಿ ನನ್ನ ಮನೆ ಮೇಲೆ ಮಾಡಿದ್ದೇನೆ.
1: ಬನ್ನಿ ಸರ್, ಅಲ್ವಾ. ಮತ್ತೆ ಹರಿಕೃಷ್ಣ ಪುನರ್ ಸರ್ ಇಲ್ಲದ ಕಾರ್ಯಕ್ರಮಗಳು ಕೂಡ ಇಲ್ಲ.
0: ಆಗ ಎಲ್ಲಿ ಹೋದ್ರು ನಾವು ಒಟ್ಟಿಗೆ ಹೋಗ್ತಿದ್ದೆ.
1: ನಾನು ಯಾವಾಗ್ಲೂ ಹೇಳೋದಿದೆ ಸರ್, ಯಾವ್ದಾದ್ರು ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಹರಿಕೃಷ್ಣ ಪುನರ್ ಅವರಿಗೆ ಪೋಷಕರ ಯಾವ್ದೊಂದು ಕಳೆ ಇಲ್ಲ.
0: ಯಾವ ಡ್ಯಾನ್ಸ್ ಆಗ್ಲಿ, ಸಾಹಿತ್ಯ ಆಗ್ಲಿ,
1: ಯಕ್ಷಗಾನ ಆಗ್ಲಿ,
0: ಯಾವ್ದ್ರಲ್ಲೂ ಅವರು
1: ಇರ್ತಾರೆ ಸರ್. ಸಂತೋಷ ನೀವು ಕಾಲ್ ಮಾಡಿದ್ದು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೌದೌದು, ನಮ್ಮೆಲ್ಲ ಕೇಳುಗರು ಬಹಳ ಸಂತೋಷ. ಇಂಥ ಅನೇಕ ಪ್ರೋತ್ಸಾಹಕರು ನಿಮ್ಗೆ ಸಿಕ್ಕಿದ್ರು ಅಂತ ಹೇಳ್ಬೋದು. ಉದಯವಾಣಿಯ ಜೊತೆಗೆ
0: ಎಲ್ಲ ಒಂದು ಪರಿಚಯ ಆಯ್ತು ನೋಡಿ,
1: ಪರಿಚಯ ಆಯ್ತು.
0: ಉದಯವಾಣಿಯಲ್ಲಿ ಇದ್ದದ್ರಿಂದ ನಂಗೆ ದೊಡ್ಡ ಅಡ್ವಾಂಟೇಜ್ ಹೇಳಿದಾಗ ಎಲ್ಲ ರಾಜಕಾರಣಿಗಳು, ಸಾಹಿತಿಗಳು, ಅವ್ರು ಎಲ್ಲರದ್ದು ಸಾಧಾರಣ ನನಗೆ ಕಾಂಟ್ಯಾಕ್ಟ್ ಇದಾಗ್ತದೆ. ನಂಗೆ ಆ ದೊಡ್ಡ ಅಡ್ವಾಂಟೇಜ್ ಹೇಳಿದ್ರೆ ಅದು. ಈಗಲೂ ನಾನು ಫೋಟೋ ಬರೋದಿದ್ರು ಸಹ ನನ್ನ ಹೆಸರು ಹೇಳಿದ ಕೂಡಲೇ ಗೊತ್ತಾಗ್ತದೆ ಅವರು. ಹಾಗೆ ಆ ಒಂದು ಇದು ಸಿಕ್ಕಿದೆ ನನಗೆ, ಗುಡ್ ವಿಲ್.
1: ಗುಡ್ ವಿಲ್ ಅಲ್ವಾ ಸರಿ. ಈಗಂತೂ ಕ್ಯಾಮರಾಗಳ ಮೂಲಕ ಬಹಳ ಈಸಿ ಆಗಿದೆ ಅಂತ,
0: ಎಲ್ಲ
1: ಮ್ಯಾನುವಲ್ ಆಗಿ ಎಲ್ಲವೂ ರೆಡಿ ಆಗಿದೆ,
0: ಎಲ್ಲ ಆಟೋಮೆಟಿಕ್ ಆಗಿ ಬರ್ತದೆ, ಎಲ್ಲ ಎಂತ ತೆಗೆದು ಹೇಗೆ ತೆಗೆದ್ರು ಬರ್ತದೆ. ಆದ್ರೆ ಅದು ಯಾವಾಗ ತೆಗಿಬೇಕು, ಎಷ್ಟು ತೆಗಿಬೇಕು, ಅದು ಒಂದು ಸ್ವಲ್ಪ ಗೊತ್ತಿರಬೇಕಾಗ್ತದೆ. ಫೋಟೋಗ್ರಫಿ ಸ್ವಲ್ಪ ನಾಲೆಜ್ ಬೇಕಾಗ್ತದೆ, ನಾಲೆಜ್ ಗೊತ್ತಿದ್ರೆ ಒಳ್ಳೇದಾಗ್ತದೆ.
1: ಒಂದು ಫೋಟೋಗ್ರಾಫರ್ಗೆ ಇರಬೇಕಾದಂತ ಬಹಳ ಪ್ರಮುಖವಾದಂತ ಗುಣನೋ ಅರ್ಹತೆಯನ್ನೋ ಏನು ಅಂತ ನೀವು ಹೇಳ್ತೀರಿ?
0: ಹಾಗೆ ಅಂತ ಏನು ಹೇಳಿಲ್ಲ, ನಿಮ್ಗೆ ಶಾರ್ಪ್ ಇರ್ಬೇಕಷ್ಟೇ. ಅಲ್ಲಿ ಏನ್ ನಡೀತಾ ಇದೆ ಅಂತ ಕೂಡಲೇ ಅದು ಇದು ಫೋಟೋಕ್ಕೆ ಆಗುವಂತದ್ದು ಅಂತ ಹೇಳ್ಕೊಂಡು ತಿಳ್ಕೊಳ್ಳುವಷ್ಟು ಇದಿರ್ಬೇಕು. ಮತ್ತೆ ಅಲ್ಲಿ ನೆರಳು ಬೆಳಕಿನ ನೋಡ್ಬೇಕಾಗ್ತದೆ, ಅದೇ ಕೂಡ್ಲೆ ತೆಗೆದು ಕೂಡ್ಲೆ ಇದು ಮಾಡುವ ಕ್ವಿಕ್ನೆಸ್, ಎಂಥದಕ್ಕೂ ಕ್ವಿಕ್ ಬೇಕು ಎಲ್ಲದಕ್ಕೂ. ಇದ್ರೆ ಮಾತ್ರ ನೀವು ಅಲ್ಲಿ ಇದಾದ್ರು ಈ ಫೀಲ್ಡ್ನಲ್ಲಿ 10 ಜನ ತೆಗೆಯುವಾಗ ನಾನು ತೆಗೆದು ಬೇರೆ ಆಗಬೇಕು, ಹಾಗಾದ್ರೆ ಮಾತ್ರ ನನಗೆ ಅಲ್ಲಿ ಬೆಲೆ ಬರ್ತದೆ. ಎಲ್ಲರೂ ಒಂದೇ ರೀತಿ ತೆಗೆದ್ರೆ ಅದಕ್ಕೆ ಇದು ಬರೋದಿಲ್ಲ ನೋಡಿ. 10 ಜನ ತೆಗೆದ್ರೆ ನಾನು ಬೇರೆ ತೆಗೆದ್ರೆ ಅದಕ್ಕೆ ಬೆಲೆ ಬರ್ತದೆ.
1: ಅಂದ್ರೆ ಫೋಟೋಗ್ರಫಿ ಅನ್ನೋದು ಆ ಕಾಲದಲ್ಲೂ ಕೂಡ ಜೀವನ ಸಾಗಿಸ್ಲಿಕ್ಕೆ ಒಂದು ಒಳ್ಳೆ ಉದ್ಯೋಗ.
0: ನಾನು ಅದಕ್ಕೆ ಬೇಕಾಗಿ ಅದಕ್ಕೆ ಓದೋದು. ಜೀವನ ಸಾಗಿಸ್ಲಿಕ್ಕೆ ನನಗೆ ಬೇರೆ ಯಾವುದು ಸೋರ್ಸ್ ಇಲ್ಲ ಆಯ್ತು. ಯಾವುದು ಆಸ್ತಿ ಪಾಸ್ತಿ ಇದೆಲ್ಲ ತೋಟ ಗಿಡ ಯಾವುದಿಲ್ಲ ನಂಗೆ, ಇದೇ ಒಂದು ಮುಖ್ಯ ಇದಾಯ್ತು. ಅದರಿಂದಲೇ ನಾನು ಇದು ಮಾಡಿಕೊಂಡು.
1: ಓಕೆ, ಸೊ ಒಮ್ಮೆ ಹಿಂತಿರುಗಿ ನೋಡಿದ್ರೆ ಸರ್ ಸಂತೃಪ್ತ ಭಾವನೆ ಇದೆ.
0: ನನಗೆ ನಿಜವಾಗಿ ಯಾವಾಗಲೂ
1: ಅಲ್ವಾ. ಓಕೆ ಎಸ್ ಕೇಳುಗರೆ, ನಾವು ಯಜ್ಞ ಮಂಗಳೂರು ಜೊತೆ ಮಾತಾಡ್ತಿದ್ದೇವೆ. ನೀವು ಕೂಡ ಯಜ್ಞ ಸರ್ ಜೊತೆ ಮಾತಾಡ್ಬೋದು, ನೀವು ಕೂಡ ಕರೆಯನ್ನು ಮಾಡ್ಬೋದು. ಕಾಲ್ ಮಾಡಬೇಕು ಸಂಖ್ಯೆ 6364204949 ಈ ಸಂಖ್ಯೆಗೆ ಕರೆಯನ್ನು ಮಾಡಿ. ನಿಮ್ಮಲ್ಲೂ ಕೂಡ ಏನಾದರೂ ಕುತೂಹಲಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಖಂಡಿತವಾಗಿಯೂ ನೀವು ಕೇಳಬಹುದು ಅನ್ನೋದನ್ನು ತಮ್ಮಲ್ಲಿ ಹೇಳ್ತಾ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇವೆ. ಒಂದು ಹಾಡನ್ನು ಪ್ಲೇ ಮಾಡ್ತಿದ್ದೇನೆ, ಅದರ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸ್ತೇನೆ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM, ರೇಡಿಯೋ ಸಂಜೆಯಲ್ಲಿ ನಾನು ಆರ್ ಜೆ ಅಭಿಷೇಕ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM, ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್. ಯಜ್ಞ ಸರ್ ಜೊತೆ ಮಾತಾಡ್ತಾ ಇದ್ದೇವೆ. ಯಜ್ಞ ಮಂಗಳೂರು ಫೋಟೋಗ್ರಫಿಯನ್ನೇ ಒಂದು ಯಜ್ಞದ ರೀತಿಯಲ್ಲಿ ಅವರು ಪಾಲಿಸಿಕೊಂಡು ಬಂದವರು. ಸೊ ಇವತ್ತು ಮಾತಾಡ್ತಿದ್ದೇವೆ, ನೀವು ಕೂಡ ಕರೆಯನ್ನು ಮಾಡಿ. ಕಾಲ್ ಮಾಡಬೇಕಾದ ಸಂಖ್ಯೆ 6364204949, ಈ ಸಂಖ್ಯೆ ಕರೆಯನ್ನು ಮಾಡಿ ಅಂತ ಹೇಳ್ತಾ. ಯಜ್ಞ ಸರ್, ನೀವು ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಬಿಡುವ ಯಾರು ಅಂತ ನೋಡುವ. ನಮಸ್ಕಾರ.
1: ಹಲೋ, ನಮಸ್ಕಾರ.
0: ನಮಸ್ತೆ.
1: ನಮಸ್ತೆ, ನಾನು ರತ್ನಾ ಶೆಟ್ಟಿ.
0: ಮಾತಾಡಿ ಸರ್ ಜೊತೆ.
1: ಸರ್
0: ರತ್ನಾ ಶೆಟ್ಟಿ.
1: ರತ್ನಾ ಶೆಟ್ಟಿ ಸರ್, ನಮಸ್ತೆ.
2: ನಮಸ್ತೆ, ಹೇಳಿ.
1: ಹೇಗಿದ್ದೀರಿ ಸರ್?
2: ಅಲ್ಲ,
1: ನೀವು ನಮ್ಮ ಸ್ಟುಡಿಯೋಗೆ ಬಂದು ಮಾತನಾಡುವಾಗ ನಿಮ್ಮ ಹತ್ರ ಮಾತನಾಡುವ ಒಂದು ಅವಕಾಶ ಸಿಕ್ಕಿತ್ತು ನನಗೆ. ಹಾಗೆ ಮಾತನಾಡುವಂತ ಆಯ್ತು. ಮತ್ತೆ ನೀವು ನಮ್ಮ ಸ್ಟುಡಿಯೋಗೆ ಬಂದು ಮಾತನಾಡಿದಕ್ಕೆ ತುಂಬಾ ಧನ್ಯವಾದಗಳು ಸರ್.
0: ಆಯ್ತಾಯ್ತು. ಸರ್, ನಾವು ಮಾತಾಡ್ತಾ ಇದ್ವಿ ಈ ಫೋಟೋಗ್ರಫಿಯ ಬಗ್ಗೆ. ಇನ್ನು ಅನೇಕ ಫೋಟೋಗಳು 50 ವರ್ಷದಲ್ಲಿ ಎಲ್ಲೆಲ್ಲ ಹೋಗಿದ್ದೀರಿ, ಎಲ್ಲೆಲ್ಲ ಫೋಟೋ ತೆಗ್ದಿರಿ, ಅದು ನಿಮಗೂ ಕೂಡ ನೆನಪಿದೆಯಲ್ಲೋ ಗೊತ್ತಿಲ್ಲ ಅಷ್ಟು. ಆದರೆ ಕೆಲವೊಂದು ಘಟನೆಗಳು ನಮ್ಗೆ ಯಾವಾಗಲೂ ಅಚ್ಚಳಿಯದೆ ಮನಸ್ಸಲ್ಲಿ ಉಳಿಯುವಂಥದ್ದು ಇರುತ್ತೆ. ಅದು ಯಾವುದು ನೆನಪು ಮಾಡಿಕೊಳ್ಳಿ.
2: ಅದರಲ್ಲಿ ಹೆಚ್ಚು ನನಗೆ ನೆನಪು ಉಳಿಯುವಂಥದ್ದು ಒಂದು 30-35 ವರ್ಷದ ಹಿಂದೆ ಒಂದು ಹೆಲಿಕಾಪ್ಟರ್ ದುರಂತ ಇದಾದದ್ದು. ಇಲ್ಲಿ ಮಳೆಗಾಲದಲ್ಲಿ ಇದೇ ಸಾಧಾರಣ ಜಿಲ್ಲೆಯಲ್ಲಿ ಆಗಿರ್ಬೇಕು, ಚಾರ್ಮಾಡಿ ಘಾಟಿ ಅಲ್ರಿ, ಕಾಡುಮನೆ ಎಷ್ಟೇ ಹೇಳಿ, ಅಲ್ಲಿ ಒಂದು ಹೆಲಿಕಾಪ್ಟರು ಗೋವಾದಿಂದ ಇಬ್ಬರು ಅದನ್ನು ಹಿಡಿದುಕೊಂಡು ಹೋಗ್ತಾ ಇದ್ರು. ಭಯಂಕರ ಜೋರು ಜಡಿ ಮಳೆ ಹೇಳಿದ್ರೆ ಏನು ಕಾಣ್ತಾ ಇರ್ತದೆ. ಅದು ಹೋಗಿ ಮತ್ತೆ ಅದು ಗೊತ್ತೇ ಇರಲಿಲ್ಲ, ಸಿಗ್ನಲ್ಲೇ ಸಿಗ್ಲಿಲ್ಲ. ಕಡೆಗೆ ಮಾರುದಿನ ಆಗುವಾಗ ನಮಗೆ ಸ್ವಲ್ಪ ನ್ಯೂಸ್ ಬಂತು, ಚಾರ್ಮಾಡಿ ಹತ್ರ, ಸಕಲೇಶ್ಪುರ ಹತ್ರ ಕಾಡಮನೆ ಎಸ್ಟೇಟ್ ಹೇಳಿ ಅಲ್ಲಿ ಇದಾಗಿದೆ ಅಂತೇಳಿ. ಕಡೆಗೆ ನಾನು, ಮನೋಹರ್ ಪ್ರಸಾದ್ ಮತ್ತೆ ನಂದಳಿಗೆ ಬಾಲಚಂದ್ರ ಅಂತ ನಮ್ಮ ಫ್ರೆಂಡ್ ಇದ್ರು, ನಾವು 3 ಜನ ಹೊರಟದ್ದು ನೋಡುವ ಅಂತ ಹೇಳಿ.
0: ಇವರು ಮುದ್ದಣ್ಣ?
2: ಹೌದಲ್ಲ, ಅವರೇ ಅವರೇ ನಂದಳಿಗೆ ಬಾಲಚಂದ್ರ ನಮ್ಮ ಒಳ್ಳೆ ಫ್ರೆಂಡ್ ಅವರು. ನಾವು 3 ಜನ ಕಾರ್ನಲ್ಲಿ ಹೋದದ್ದು. ಕಾರ್ನಲ್ಲಿ ಹೋಗಿ ಅಲ್ಲಿ ನಿಂತು ಅಲ್ಲಿದ್ದ ಕೆಲಸದವರನ್ನು ಕರ್ಕೊಂಡು ಹೊರಟದ್ದು. ಸಾಧಾರಣ 13 ಕಿಲೋಮೀಟರ್ ನಡ್ದುಕೊಂಡು ಹೋಗಿದ್ದಾರೆ ಗುಡ್ಡದಲ್ಲಿ, ಮಳೆಯಲ್ಲಿ ನಡೆದುಕೊಂಡು ಹೋಗಬೇಕಾಯ್ತು. ನಮಗೆ ನನ್ನ ಕ್ಯಾಮರಾ ಎಲ್ಲ ಬ್ಯಾಗನ್ನೆಲ್ಲ ತಲೆ ಮೇಲೆ ಇಟ್ಟುಕೊಂಡು ನೀರು ಬೀಳದಾಗೆ ಒಂದು ಹೋಗುವಾಗ ಒಂದು 7-8 ತೊರೆಗಳು, ಆ ಗುಡ್ಡ ಅಪ್ ಆ್ಯಂಡ್ ಡೌನ್ ಅದು ಇದೆಲ್ಲ ಇತ್ತಲ್ಲ, ಅದನ್ನೆಲ್ಲ ಇದು ಮಾಡಿಕೊಂಡು ಹೋಗಿ ಕಡೆಗೆ ಅಲ್ಲಿ ಹತ್ರ ಮುಟ್ಲಿಕ್ಕೆ ಆಗುವಾಗಲ ನಮಗೆ ಅದು ಸಿಕ್ಕಿತ್ತು. ಅದು ಎಲ್ಲಿ ಹೆಲಿಕಾಪ್ಟರ್ ಬಿದ್ದದಿತ್ತು, ಅದರಲ್ಲಿ ಒಳಗೆ ಒಂದು ಪೈಲಟ್ ಇದು ಶವ ಇತ್ತು, ಕೆಳಗೆ ಒಂದು ಶವ ಇತ್ತು. ಅಂದ್ರೆ ಅದು ಮಳೆಗಾಲ ಇದಾದ್ರಿಂದ ಒಳ್ಳೆ ಕೋಲ್ಡ್ ಇದು ಇತ್ತು ಅಲ್ಲಿ, ಹಾಗಾಗಿ ಏನಾಗಲಿಲ್ಲ, ಹಾಗೆ ಇತ್ತು. ಕಡೆಗೆ
0: ಎಷ್ಟು ದಿನ ಆಗಿತ್ತು? ಬಿದ್ದ ಎಷ್ಟು ದಿನ ಆಗಿತ್ತು?
2: ಒಂದು 2-3 ದಿನ ಆಗಿರ್ಬೋದು ಅಷ್ಟೇ.
0: ಯಾರಿಗೆ ಗೊತ್ತಿಲ್ಲ?
2: ಗೊತ್ತಾಗ್ಲಿಲ್ಲ, ಅಲ್ಲಿ ಹುಡುಕ್ಲಿಕ್ಕೆ ಹೋಗ್ಲಿಕ್ಕೆ ಅಷ್ಟು ದೂರ ಉಂಟಲ್ಲ.
0: ನಿಮ್ಗೆ ಗೊತ್ತಾಗಿದ್ದು?
2: ಅದು ಯಾರೋ ಅಲ್ಲಿ ಊರಿನವರು ಯಾರೋ ಹೇಳಿದ್ರು ಅಲ್ಲಿ ಆ ಸೈಡ್ ಬಿದ್ದಿರ್ಬೇಕು ಅಂತ ಹೇಳಿ. ಅವ್ರಿಗೆ ಅವ್ರಿಗೆ ಅಂದಾಜ್ ಇರ್ತದೆ ನೋಡಿ ಅಲ್ಲಿ ತನಕ. ಹಾಗೆ ಮತ್ತೆ ಅಲ್ಲಿ ಹೋದಾಗ ಅಲ್ಲಿ ಎಲ್ಲ ಕೆಲಸದವರೆಲ್ಲ ಅವರೆಲ್ಲ ಕಾಡಿನಲ್ಲ ತಿರುಗಾಡುವರಲ್ಲ, ಅವ್ರು ಹೇಳಿದ್ರು ಅಲ್ಲಿ ಇಲ್ಲಿ ಇಂಥ ಕಡೆ ಇರಬೇಕು ಅಂತ ಹೇಳ್ಕೊಂಡು ನೋಡುವ ಬರ್ತೀರ ಹೇಳಿದ ಬರ್ತಾನೆ ಹೇಳಿದ್ರು. ಹಾಗೆ ಅಲ್ಲಿ ಒಬ್ಬ ಇವನ ಹಿಡಿದುಕೊಂಡು ನಾವು ಹೋದದ್ದು, ಹಾಗೆ ಸಿಕ್ಕಿದೆ. ಮತ್ತೆ ಅಲ್ಲೆಲ್ಲ ಫೋಟೋ ತೆಗೆದು ಕಡೆಗೆ BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನೋಡಿದದ್ದು. ಅವರು ನಮ್ಮ ನಂತರ ಬಂದದ್ದವರು, ಅವರಿಗೂ ಕಡೆಗೆ ನನ್ನ ಹತ್ರವೇ ಫೋಟೋ ಬಂದು ನನ್ನ ಆಫೀಸ್ಗೆ ಬಂದು ನನ್ನ ಫೋಟೋ ತಗೊಂಡದ್ದವರು.
0: ಈಗಲೂ ಇದೆ ಫೋಟೋಸ್? ಈಗಲೂ ಇದೆ ಫೋಟೋಸ್?
2: ಉಂಟು, ಈಗಲೂ ಇದೆ ಹೆಲಿಕಾಪ್ಟರ್ ಫೋಟೋ ಈಗಲೂ ಇದೆ. ಹಾಗೆ ಮನೋಹರ್ ಪ್ರಸಾದ್ ನಂದಳಿ ಬಾಲಚಂದ್ರ ಎಲ್ಲ ಇದ್ರಲ್ಲ.
0: ಓಕೆ ಓಕೆ ಓಕೆ. ಒಬ್ರು ಕಾಲ್ ಇದ್ದಾರೆ ಸರ್, ಯಾರು ಅಂತ ನೋಡುವ. ನಮಸ್ಕಾರ.
3: ನಮಸ್ಕಾರ ಅಭಿಷೇಕ್.
0: ನಮಸ್ಕಾರ
3: ಸರ್.
0: ರೋಷನ್ ಮಾತಾಡಿ.
3: ಯಜ್ಞ ಸರ್ ಅವರು ದೊಡ್ಡ ಅಭಿಮಾನಿ, ಪ್ರತಿಯೊಂದು ರೋಷನ್ ಫೋಟೋಗಳ ನೋಡಿದೆ
2: ಫೇಸ್ಬುಕ್ ನಲ್ಲಿ ಇರಬೇಕಂತ.
0: ಹೌದು.
3: ಸೊ ಫೋಟೋಗಳಲ್ಲಿ ಏನು ಇಡೀ ಚಿತ್ರಣವನ್ನು ಒಂದು ಕೊಡುವಂತ ಒಂದು ಏನಂತಾರೆ ಚಾಕಚಕ್ಯತೆ ಅವರ ಫೋಟೋಗ್ರಫಿಯಲ್ಲಿ ಇದೆ.
0: ಬಹುಶಃ
3: ಅಪರೂಪದ ಫೋಟೋಗ್ರಾಫರ್ ಗಳೇ ಅವರೊಬ್ರು.
0: ಅಂದ್ರೆ
3: ಫೋಟೋಗ್ರಾಫಿಯಲ್ಲಿ ನಾನು ತುಂಬಾ ಜನರನ್ನು ನೋಡಿದ್ದೇನೆ, ಆದ್ರೆ ಯಜ್ಞ ಸರನ್ನು ಯಾವತ್ತು ಫಾಲೋ ಮಾಡ್ತೇನೆ. ಮತ್ತು ಇವ ಆಗಿರ್ಬೋದು ಉದಯವಾಣಿಯಲ್ಲಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಆಗಿರ್ಬೋದು ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ. ಸೊ ಸರ್ ಅವರು ಬಂದದ್ದು ರೇಡಿಯೋ ಸರ್ ಹಿಂಗೆ ತುಂಬಾ ಖುಷಿ ಆಯ್ತು ಸರ್. ಆಲ್ ದ ಬೆಸ್ಟ್ ಸರ್.
0: ಎಸ್, ಓಕೆ, ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಎಸ್ ಎಸ್. ಈಗಲೂ ಕೂಡ ಹೇಳೋದು ಫೋಟೋ ಅನ್ನುವಂಥದ್ದು ಒಂದು ಎಷ್ಟು ಒಂದು ಒಳ್ಳೆ ಮೆಮೊರೀಸ್ ಅಲ್ಲ ಸರ್. ಇಲ್ದಿದ್ರೆ
2: ಕಾಲದಲ್ಲ ಈಗಲೂ ಅದಕ್ಕೆಲ್ಲ ಈಗ ಏನಾಗಿ ಹೇಳಿದ್ರೆ ಅದರ ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತಾ ಇರೋದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಉಂಟಲ್ಲ. ನಮ್ಗೆ ಯಾವ ಫೋಟೋವನ್ನು ಒರಿಜಿನಲ್ ಇವರು ಡೂಪ್ಲಿಕೇಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ಅದರ ಗ್ರೇಡ್ ಕಡಿಮೆ ಆಗ್ತಾ ಬರ್ತದೆ
0: ಅಲ್ವಾ? ಕಾಲ್ ಇದ್ದಾರೆ ಸರ್. ಹಲೋ, ನಮಸ್ಕಾರ.
4: ಹಲೋ,
0: ನಮಸ್ತೆ
4: ನಮಸ್ತೆ ಸರ್.
0: ನಮಸ್ತೆ.
4: ಪೂರ್ಣಿಮಾ ಸಲೇತರಿಂದ.
0: ಓಕೆ, ಮಾತಾಡಿ ಪೂರ್ಣಿಮಾ ಅವರೇ, ಮಾತಾಡಿ.
4: ಸರ್ ನಮಸ್ತೆ.
2: ನಮಸ್ತೆ,
4: ಹೇಗಿದ್ದೀರಾ?
2: ಇದ್ದೇನೆ.
4: ಹೌದಾ? ನಾನಂದ್ರೆ ಕೇಳುದಂದ್ರೆ, ಕೆಲವು ಒಂದು ಸೂಕ್ಷ್ಮ ಸನ್ನಿವೇಶ ಇರ್ತದಲ್ಲ, ಅಂದ್ರೆ ದುಃಖದ ಸಂದರ್ಭ, ಅಪಘಾತ, ಇಂಥ ಟೈಮಲ್ಲೆಲ್ಲ ಪೊಟ್ಟ ತೆಗೆಯುವಾಗ ನಿಮ್ಮ ವೈಯಕ್ತಿಕ ಭಾವನೆಯಿಂದ ವೃತ್ತಿಪರತೆ ಎಲ್ಲ ಅದು ಹೇಗೆ ನಿಭಾಯಿಸ್ತಿದ್ರಿ? ಏನಾದ್ರೂ ಸವಾಲು ಎದುರಿಸಿದ್ರೆ?
2: ಆದಷ್ಟು ಅಂತದಕ್ಕೆ ಹೋಗುದಿಲ್ಲ.
4: ಪತ್ರಿಕೆ ಅಂತ ಹೇಳಿದ್ರೆ, ಪತ್ರಿಕೆಯಲ್ಲಿ ಇರುವಾಗ ಇಂಥದೆಲ್ಲ ಸಾಮಾನ್ಯ
2: ಹೋಗ್ಲೇಬೇಕಾಗ್ತದೆ. ಪತ್ರಿಕೆಯಲ್ಲಿ ಇರುವಾಗ ನನ್ನ ಭಾವನೆಗೆ ಅದಕ್ಕೆ ಅಲ್ಲಿ ಏನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಕಣ್ಣು ಮುಚ್ಚಿ ಹೋಗಿ ನನ್ನ ಕೆಲಸ ಫೋಟೋ ತೆಗೆದು ಅದು ತೆಗೆದು ಬರೋದು ಮತ್ತೆ ಕೆಲಸ. ನನ್ನ ಭಾವನೆಯನ್ನೆಲ್ಲ ಅಲ್ಲಿ ಪ್ರಕಟ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಉದಾಹರಣೆಗೆ ಒಮ್ಮೆ
4: ಸವಾಲು ಎದುರಿಸಿದ್ರೆ ಅಂತ ನೆನಪು ಮಾಡಿ ಕೊಟ್ಟರೆ ಒಳ್ಳೇದು.
0: ಖಂಡಿತ,
4: ಧನ್ಯವಾದಗಳು ಸರ್.
0: ಹೇಳಿದ್ರೆ ಕೇಳ್ತಾ ಇದ್ರಿ ಸರ್.
2: ಹೌದು, ಅದು ನೇತ್ರಾವತಿ ಇದರಲ್ಲಿ ಒಂದು ಡೆತ್ ಆಗಿತ್ತು, ರಾತ್ರಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲಿ ರಾತ್ರಿ ಅಲ್ಲಿ ಗೊತ್ತಾಗ್ಲಿಲ್ಲ. ಅದರ ಮೇಲೆ ಬೇಕಾದಷ್ಟು ಲಾರಿಗಳೆಲ್ಲ ಹೋಗಿ ಬೆಳಿಗ್ಗೆ ಗೊತ್ತಾಯ್ತು. ನಾವು ಹೋಗಿ ನೋಡೋ ಎಲ್ಲ ಅಪ್ಪಚ್ಚಿಯಾಗಿ ಇದಾಗಿದೆ. ನನಗೆ ಫೋಟೋ ಬೇಕೇ ಬೇಕು, ದೂರದಿಂದ ಫೋಟೋ ತೆಗೆದು ಬಂದಿದ್ದೇನೆ ಎಂತ ಮಾಡುದು. ಅದನ್ನು ನೋಡಿ ಯಾರು ಏನು ಅಂತ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ. ನೋಡಿ, ನಾವು ನಮ್ಮ ಭಾವನೆ ಎಂತದೂ ಅಲ್ಲಿ ಇದು ಮಾಡಿದಲ್ಲ. ಮತ್ತೊಂದು ಸರ್ತಿ ನೇತ್ರಾವತಿ ಒಂದು ಇಡೀ ಫ್ಯಾಮಿಲಿ ಅವರು ಸುಸೈಡ್ ಮಾಡಿಕೊಂಡು ಕೈಗೆ ಹಗ್ಗ ಕಟ್ಟಿಕೊಂಡು 6 ಜನರು ಒಟ್ಟಿಗೆ ಇದಾಗಿದೆ ಪಣಬೂರು ಬೀಚ್ನಲ್ಲಿ. ನಾವೆಂತ ಮಾಡುದು, ತೆಗೆದು ಬರುದು ಅಷ್ಟೇ. ನಾವು ನನ್ನ ಭಾವನೆಗಳಲ್ಲಿ ಇದು ಮಾಡ್ಲಿಕ್ಕೆ ಆಗುದೇ
0: ಇಲ್ಲ.
2: ಖುಷಿ ಆದ್ರೆ ಮಾಡುದು, ಇಂಥದ್ದನ್ನು ಇದು ಮಾಡ್ಲಿಕ್ಕೆ ಆಗುದಿಲ್ಲ. ದುಃಖದ್ದೆಲ್ಲ
0: ಮಾಡ್ಲೇಬೇಕಾಗ್ತದೆ ಅಂತ. ಸೊ ಆಗ್ತಾನೆ ಹೆಲಿಕಾಪ್ಟರ್ ಅದೊಂದು ಹೇಳಿದ್ರಿ ಸರ್, ಅದನ್ನು ಬಿಟ್ಟು ಬೇರೆ ಏನಾದ್ರೂ ಇದೆಯಾ ಅಂತ ಏನಾದ್ರೂ ಘಟನೆಗಳು ನೆನಪಲ್ಲಿ?
2: ಅಂಥದ್ದು ಸಾಧಾರಣ ಎಲ್ಲ ಇದೇ ಇರ್ತದೆ ನಮ್ಗೆ. ಮತ್ತೆ ಪೊಲೀಸ್ನವರೊಟ್ಟಿಗೆ ಜಗಳ ಅದು ಇದೆಲ್ಲ ಇರ್ತದೆ. ಜಗಳ ಅಂಥದ್ದವರೇ ಇಲ್ಲ ನಮ್ಗೆ. ಕೆಲವು ಸರ್ತಿ ಪ್ರೈಮ್ ಮಿನಿಸ್ಟರ್ ಬಂದಾಗೆಲ್ಲ ನಮ್ಗೆ ಮೇಲೆ ಹೋಗ್ಲಿಕ್ಕೆ ಕೆಲವು ರೆಸ್ಟ್ರಿಕ್ಷನ್ ಮಾಡ್ತಾರೆ ಅವರು, ನಿಮ್ಗೆ ಫಾಸ್ಟ್ ಬೇಕು, ಅದು ಬೇಕು, ಇದು ಬೇಕು ಅಂತೆಲ್ಲ. ಕೊಡಗೆ ಅವತ್ತರಲ್ಲಿ ಏನಾದ್ರೂ ಮಾಡಿ ನಮ್ಗೆ ನಮ್ಮ ಫೋಟೋ ತೆಗೆದು ಆಗ್ಬೇಕಲ್ಲ. ಎಲ್ಲಿ ಏನು ಇದು ಮಾಡ್ಲಿಕ್ಕೆ ಆಗುದಿಲ್ಲ ನೋಡಿ. ನನಗೆ ಪೇಪರ್ನವರಿಗೆ ಫೋಟೋ ಬೇಕು. ನನ್ನ ಯಾವ ಕಷ್ಟಪಟ್ಟು ಇದು ಮಾಡಿ ಅದವರಿಗೆ ಅವರಿಗೆ ರಾತ್ರಿ ಒಳಗೆ ಫೋಟೋ ಸಿಕ್ಕಿದ್ರೆ ಮಾತ್ರ. ನಾವು ಅದಕ್ಕೆ ಬೇಕಾದ ಕೆಲಸ ಇಲ್ಲಿ ತೆಗೆದು ಸ್ಕೂಟರ್ನಲ್ಲಿ ಹೋದದ್ದು ಉಂಟು ಮಣಿಪಾಲಕ್ಕೆ. ಅದು ಮರದಿನ ಬಂದು ಮತ್ತೆ ಹಳತ್ತಾಯ್ತು ನೋಡಿ. ಬೆಳಿಗ್ಗೆ ಬರೋದಿದ್ರೆ ಮತ್ತೆ ಹಳತ್ತಾಯ್ತು. ಹಾಗೆ ಅದು ಅಷ್ಟೆಲ್ಲ ನಾವು ಇದು ಮಾಡಿದೆ. ಮತ್ತೆ ನಮ್ಗೆ ಪೇಪರ್ನಿಂದ ನಮಗೆ ಒಳ್ಳೆ ಇದಕ್ಕಿತ್ತು. ಆಗ ಮೋಹನ್ ಹೇಳಿದ್ದು ಅವ್ರಿಗೆ ಒಳ್ಳೆ ಇಂಟ್ರೆಸ್ಟ್ ಇತ್ತು. ಅವ್ರು ಭಾರಿ ಇಂಟ್ರೆಸ್ಟ್ ಅಲ್ಲಿ ಇದು ಮಾಡ್ತಾ ಇದ್ರು.
0: ಸರ್, ನಿಮ್ಮ ಕಾಲದಲ್ಲಿ ನಿಮ್ಗೆ ಸಮಾನ ವಯಸ್ಕರಾಗಿದ್ದಂತ ಫೋಟೋಗ್ರಾಫರ್ಸ್ ಗಳನ್ನ ಯಾರ ನೀವು ನೆನಪು ಮಾಡಿಕೊಳ್ತೀರಿ?
2: ಈಗ ನನ್ನ ಕಾಲದಲ್ಲಿ ಇದ್ದದ್ದು ಅದೇ ಕರುಣಾಕರ್ ಹೇಳಿ ಅವರು ಹೊಸ ದಿಗಂತಕ್ಕೆ ವರ್ಕ್ ಮಾಡ್ತಿದ್ರು. ನಾನು ಉದಾಹರಣೆಯಲ್ಲಿ ವರ್ಕ್ ಮಾಡ್ತಿದ್ದೆ. ಮತ್ತೆ ಮುಂಗಾರು ಹೇಳಿತ್ತು ಅದರಲ್ಲಿ ಅವತ್ತೀರಿ ಹೋದೆ ಇತ್ತೀಚೆಗೆ. ಅದೇ ಎಂತ ಮಾಡ್ಲಿಕ್ಕೆ ಮತ್ತೆ ಯಾರು ಅಷ್ಟು ನಮ್ಮ ಕಾಲದಲ್ಲಿ ಇದ್ದವರು ಯಾರು ಇಲ್ಲ.
0: ಮತ್ತೆ ಇನ್ನೊಂದು ಸರ್, ಉದಯವಾಣಿಯ ಜೊತೆಗೆ ನೀವು ಪ್ರಜಾವಾಣಿ ಬೇರೆ ಬೇರೆ
2: ಪ್ರಜಾವಾಣಿಗೆಲ್ಲ ಕೊಡ್ತಾ ಇಲ್ಲ. ನಾನು ಒಂದು ಪೇಪರ್ಗೆ ಹೋದ ನಂತರ ಒಂದು ಪೇಪರ್ಗೆ ಕೊಡ್ಬೇಕು. ನಂತರ ಬಿಟ್ಟ ನಂತರ ಒಂದು ಹೇಳಿದ್ರೆ ನಮ್ಮ ಪೇಪರ್ ಅಲ್ಲಿಗೆ ಕೊಟ್ಟದ್ದನ್ನು ಕೊಡಬಾರ್ದು. ಅದು ನನ್ನ ನೈತಿಕ ಇದಾಗ್ತದೆ. ಕೆಲವು ಸತ್ಯ ಏನಾಯ್ತು ಹೇಳಿದ್ರೆ ಅದು ಅವರಿಗೆ ಸಿಕ್ಕುವ ಚಾನ್ಸಸ್ ಇಲ್ಲ. ಹಾಗೆ ನಾನು ನಮ್ಗೆ ಇದ್ದದ್ದನ್ನು ಕೊಡ್ತಾ ಇದ್ದೆ. ನಾನು ಇದೇ ಮಸ್ತಕಾಭಿಷೇಕ ಹೇಳಿದಲ್ಲ, ಅದು ಬೆಳಿಗ್ಗೆ ಆಗಿ ಮಧ್ಯಾಹ್ನ ಆಗಿ ನಾನು ಅಲ್ಲಿ ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಕಾರ್ನಲ್ಲಿ ಬರುವಾಗ ಒಣಗಿಸಿಕೊಂಡು ಬಂದದ್ದು ಕಾರ್ನಲ್ಲಿ. ಈಗ ಮೊನ್ನೆ ಇವರು ಹೇಳಿದಳು ಹಾಗೆ ಗಾಳಿಗೆ ಒಣಗಿಸಿ ಬಂದ. ಆಗ ಹೊಸ ದಿಗಂತ ಫೋಟೋಗ್ರಾಫರ್ ಇಲ್ಲ, ಇದೇ ಇಲ್ಲ, ಇದು ಕಡೆಗೆ ನಾನೇ ಕೊಟ್ಟದ್ದು ನನ್ನ ಇದರಿಂದ ಕಲೆಕ್ಷನ್. ಉದಾಹರಣೆ ಕೊಟ್ಟದ್ದು ಕೊಡ್ಲಿಲ್ಲ ಅವ್ರಿಗೆ ಬೇರೆ.
0: ನೀವು ಕೆಲವು ಮಸ್ತಕಾಭಿಷೇಕ ನೋಡಿರ್ಬೋದು?
2: 4 ಮಸ್ತಕಾಭಿಷೇಕ ನೋಡಿದ್ರು, ಮತ್ತೆ ಉಳಿದ ಎಲ್ಲವೂ 3-4 ನೋಡಿದೆ.
0: ಒಂದು ಆಗೋದು ಎಷ್ಟು ವರ್ಷ?
2: 12 ವರ್ಷ. ಈಗ ಧರ್ಮಸ್ಥಳದ್ದು ಅದು ಇನಾಗ್ರೇಷನ್ ಆಗುವಾಗ ನೋಡಿದ್ದೇನೆ. ಕಾರ್ಕಳದ್ದು 2-3 ಏನಾಯ್ತು, ವೇಣೂರಿದ್ದು 2 ಇದಾಯ್ತು. ಅದೇ ಮತ್ತೆ ಬೆಳಗೊಳದ್ದು ಅದೇ 4 ಇದಾಗಿದೆ. ಈಗ ಇನ್ನು 18ಕ್ಕೆ ಒಂದಾಯ್ತು ಲಾಸ್ಟ್. ಆಗ ಈ ಸ್ವಾಮೀಜಿಯವ್ರದ್ದು ಅವರು ಮತ್ತೆ ತೀರೋದ್ರು ಅವರು, ಅವರ ಪೋರ್ಟ್ರೇಟ್ ನನಗೆ ಭಾರಿ ಇದಾಯ್ತು. ಅದು ದೊಡ್ಡ ದೊಡ್ಡ ಇದೆಲ್ಲ ಮಾಡಿಕೊಂಡು ಇದು ಮಾಡಿದ್ರು ಪೋರ್ಟ್ರೇಟ್ಸ್ ಅವ್ರದ್ದು ಒಳ್ಳೆ ಇದು ಬಂದಿತ್ತು ಹಾಗಾಗಿ.
0: ಸೊ ಈಗ ಸರ್, ಈಗ ಫ್ರೀ ಟೈಮ್ ಅಲ್ಲಿ ಏನ್ ಮಾಡ್ತೀರಿ ಸರ್?
2: ಇಲ್ಲ ಫ್ರೀ ಟೈಮ್ ಅಂತ ಇಲ್ಲ, ನಾನೀಗ ಮೆಲ್ಲಕ್ಕೆ ಒಂದು ಸ್ಟುಡಿಯೋಕ್ಕೆ ಸೆಟಪ್ ಮಾಡ್ತಾ ಇದ್ದೇನೆ. ನಾನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಬೋರ್ ಆಗ್ತದೆ. ಹೆಚ್ಚಿನವರು ಅಲ್ಲಿಗೆ ಫೋಟೋದಲ್ಲಿ ಅಲ್ಲಿಗೆ ಬರ್ತಾರೆ. ನೀವೇ ತೆಗೆ, ನಮ್ಗೆ ಬೇರೆ ಸಮಾಧಾನ ಆಗುದಿಲ್ಲ, ನೀವೇ ತೆಗಿಬೇಕು ಹೇಳಿಕೊಂಡು. ಹಾಗೆ ಅಲ್ಲಿಗ ಸೆಟ್ ಮಾಡಿದಾನೆ ಅಷ್ಟೇ, ಇನ್ನೂ ಸರಿಯಾಗಿ ಇದಾಗ್ಲಿಲ್ಲ. ಇದಾಗಬೇಕು, ಬರೋ ತಿಂಗಳ ಒಂದು 2 ಡ್ಯಾನ್ಸ್ ಇದ್ದ ಫೋಟೋದಕ್ಕೆಲ್ಲ ಈಗಲೇ ಇದು ಮಾಡಿ
0: ಹೋಗಿದ್ದಾರೆ.
2: ನಂಗೆ ಟೈಮ್ ಪಾಸ್ ಆಗ್ತದೆ ನೋಡಿ, ಕಂಪ್ಯೂಟರ್ ಅಲ್ಲಿ ಕೂತ್ಕೊಂಡು ಇದು ಮಾಡಿ ಬೇರೆ ನಾನು ಇದಕ್ಕೆ ಹೋಗುದಿಲ್ಲ. ಫಂಕ್ಷನ್ ಯಾವುದಕ್ಕೂ ನಾನು ಈಗ ಇಲ್ಲ. ಒಂದು ಇವರ ಫಂಕ್ಷನ್ ಗೆ ಮಾತ್ರ ಹೋಗ್ತಾ ಇರ್ತೇನೆ ನಾನು, ಆಳ್ವಾರ್ದು ಮೋಹನ್ ಆಳ್ವಾರ್ದು ಅಲ್ಲಿ ಫಂಕ್ಷನ್ ಗೆ ವಿರಾಸತ್ತು ಅದಿದೆಲ್ಲ ಅವರ ಇದಕ್ಕೆ ಮಾತ್ರ ಹೋಗುದು ನಾನು, ಬೇರೆ ಯಾವ್ದಕ್ಕೂ ನಾನು ಹೋಗ್ತಾ ಇಲ್ಲ. ಸಾಕು ಹೇಳಿ ಒಂದು ಈಗ ಬೇಕಾದಷ್ಟು ಫೋಟೋಗ್ರಾಫರ್ ಇದೆ, ನಾವು ಹಳಬರಲ್ಲಿ ಇನ್ನಂತದ್ದು ಅಲ್ಲಿ ಹೋಗಿ ಇದು ಮಾಡುದು, ಹೊಸಬರಿಗೆ ಅವಕಾಶ.
0: ಸೊ ಈಗ ನಿಮ್ ಅಪ್ಡೇಟೆಡ್ ಕ್ಯಾಮರಾ ಇದೆಯಾ ಸರ್ ಈಗಿನ ಕಾಲಕ್ಕೆ ಬೇಕಾಗಿರೋದು?
2: ಅಪ್ಡೇಟ್ ಅದೇ, ಅದಕ್ಕಿಂತ ಅಪ್ಡೇಟ್ ನಾನು ಹೋಗ್ಲಿಲ್ಲ, ನನ್ನ ಹಂತಕ್ಕೆ ಸಾಕು ಹೇಳಿ ಕ್ಯಾನನ್ 5D Mark III ಹೇಳಿದೆ, ನನ್ನ ಹಾತಕ್ಕೆ ಸಾಕು ಹೇಳಿ ಅದಕ್ಕಿಂತ ಜಾಸ್ತಿ ಹೋಗ್ಲಿಲ್ಲ. ಈಗ ಮಿರರ್ಲೆಸ್ ಅದು ಇದ್ರಲ್ಲಿ ತುಂಬಾ ಎಲ್ಲ ಬರ್ತಾ ಉಂಟಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡ್ಬೇಕಲ್ಲ, ಲಕ್ಷ ಗಟ್ಟಲೆ ನಾನು ಆರ್ಡರ್ಗೆ ಹೋಗುದಿಲ್ಲಲ್ಲ, ಮತ್ತೆ ಯಾಕೆ ಇನ್ವೆಸ್ಟ್ ಮಾಡ್ಬೇಕು ಹೇಳ್ಕೊಂಡು ನಾನು ಮಾಡ್ಲಿಕ್ಕೆ ಹೋಗ್ಲಿಲ್ಲ, ನನ್ಗೆ ಇದ್ದದ್ದು ಸಾಕು.
0: ನಿಮ್ಮ ಈ ಪ್ರವೃತ್ತಿಯನ್ನ ವೃತ್ತಿಯನ್ನ ಮನೆಯಲ್ಲಿ ಯಾರಾದ್ರೂ ಮುಂದುವರಿಸಿದಾರೆ ಸರ್?
2: ಇಲ್ಲ, ಮನೆ ಎಲ್ರಿಗೂ ಇಂಟ್ರೆಸ್ಟ್ ಉಂಟು ತೆಗಿತಾರೆ, ಆದ್ರೆ ಸೀರಿಯಸ್ ಆಗಿ ಯಾರು ಮಾಡ್ತಾ ಇಲ್ಲ, ಅವ್ರದ್ದೇ ಬೇರೆ ಇಂಜಿನಿಯರ್. ಈಗ ಹೊಸ ಇದು ಕಂಪ್ಯೂಟರ್ ಅದು ಇದು ಅದರಲ್ಲೇ ಎಲ್ಲ ಇದ್ದಾರೆ, ನನ್ನ ಇಬ್ಬರು ಹುಡುಗರು ಇಬ್ಬರು ಹುಡುಗಿಯರು ಸಹ ಕಂಪ್ಯೂಟರ್ ಇದರಲ್ಲೇ ಇದ್ದಾರೆ.
0: ಒಂದ್ ವೇಳೆ ಯಜ್ಞ ಅವರು ಫೋಟೋಗ್ರಾಫರ್ ಆಗದಿರ್ತಿದ್ರು ಒಳ್ಳೆ ಆರ್ಟಿಸ್ಟ್ ಆಗ್ತಿದ್ರು,
2: ಅದು ಆಗ್ಬೇಕು ಹೇಳಿ ನಂಗೆ ಮನಸ್ಸಿದ್ದದ್ದು, ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ ಹೇಳಿ ಇದಕ್ಕೆ ಬಂದದ್ದು ನಾನು, ಅದನ್ನೇ ಇದಕ್ಕೆ ಇಲ್ಲಿ ಇದು ಮಾಡ್ಲಿಕ್ಕೆ. ಆಕ್ಚುಲಿ ನನಗೆ ಇಂಟ್ರೆಸ್ಟ್ ಇದ್ದದೆ ಚಿತ್ರಕಲೆ ಆಗುದು.
0: ಚಿತ್ರ ಬಿಡಿಸಲ್ಲ ಸರ್ ಈಗ?
2: ಈಗಿಲ್ಲ, ಈ ಫೋಟೋಗ್ರಫಿ ಬಂದ ಹತ್ರ ನಂಗೆ ಟೈಮ್ ಸಾಕಾಗ್ತಿಲ್ಲ ಆಯ್ತು, ಆಗ ಅದೇ ಪೇಪರ್ಗೆಲ್ಲ ತೆಗೆದು ಡೆವಲಪ್ ಮಾಡಿ ಪ್ರಿಂಟ್ ಮಾಡಿ ಕೊಡುವಾಗಲೇ ಇಡೀ ದಿನ ಆಗ್ತದೆ. ಹಾಗೆ ಒಂದು ಫೋಟೋ ತೆಗೆದು ಬಂದು ಕಟ್ ಮಾಡಿ ಅದೇ ಹೇಳಿದಲ್ಲ, ಒಂದು 2 ಗಂಟೆ ನಮಗೆ ಇದಾಗ್ತದೆ ನೋಡಿ, ಹಾಗೆ ಅದರಲ್ಲೇ ಹೋಗ್ತದೆ ಸಮಯ. ಮತ್ತೆ ಅದಕ್ಕೆ ಪೇಷನ್ಸ್ ಇರುವುದಿಲ್ಲ, ಅದಕ್ಕೆ ಪೇಷನ್ಸ್ ಬೇಕು. ಆರ್ಟ್ ಕಲಿಬೇಕಾದ್ರೆ ನಿಮ್ಗೆ ಅಷ್ಟು ತಾಳ್ಮೆ ಇದ್ರೆ ಮಾತ್ರ ಆಗ್ತದೆ. ಹಾಗೆ ಮತ್ತೆ ನಾನು ಮಾಡುದು, ನಾನು ಕಾರ್ಟೂನ್ ಮಾಡ್ತಾ ಇದ್ದೆ, ಡೆಮೋನ್ಸ್ಟ್ರೇಷನ್ ಮಾಡ್ತಾ ಇದ್ದೆ, ಎಷ್ಟೋ ಜನ ಆರ್ಟಿಸ್ಟ್ ಅವರಿಗೆಲ್ಲ ನನ್ನ ಇದು ನೋಡಿ ಆರ್ಟಿಸ್ಟ್ ಆದವರಿದ್ದಾರೆ.
0: ಎಸ್ ಕೇಳುಗರೆ, ಯಜ್ಞ ಮಂಗಳೂರು ಯಜ್ಞ ಸರ್ ಜೊತೆ ಮಾತಾಡ್ತಾ ಇದ್ದೇವೆ, ಅವರ ಅನುಭವಗಳೇ ಬಹಳ ಅದ್ಭುತ ಅಂತ. ಸೊ ನೀವು ಕೂಡ ಏನಾದರೂ ಪ್ರಶ್ನೆಗಳಿದ್ರೆ, ನಿಮ್ಮಲ್ಲಿ ಏನಾದರೂ ಕುತೂಹಲಗಳಿದ್ರೆ ಖಂಡಿತವಾಗಿಯೂ ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾದ ದೂರವಾಣಿ ಸಂಖ್ಯೆ 6364204949, ಈ ಸಂಖ್ಯೆಗೆ ಕರೆಯನ್ನು ನೀವು ಮಾಡಿ ಅನ್ನೋದನ್ನು ಹೇಳ್ತಾ, ಕ್ಯಾಮರಾಗಳ ಜೊತೆಗಿನ ಒಡನಾಟ, ಕ್ಯಾಮರಾ ಫೋಟೋಗಳ ಜೊತೆಗಿನ ಒಡನಾಟ, ನಾವೆಲ್ಲರೂ ಕೂಡ ನಮ್ಮ ಹಳೆಯ ಕಾಲದ ಫೋಟೋಗಳನ್ನು ನೋಡಿ, ನಮ್ಮ ಬಾಲ್ಯದ ಫೋಟೋಗಳನ್ನು ನೋಡಿ ಎಲ್ಲರೂ ಕೂಡ ಖುಷಿ ಪಡ್ತೇವೆ. ಯಾಕೆಂತೇಳಿದರೆ ನಮ್ಮ ಮುಖದಲ್ಲೊಂದು ನಗುವನ್ನು ತರಿಸುತ್ತೆ ಅಂತ. ಯಾವುದಾದ್ರೂ ಒಂದು ನಮ್ಮ ಆಗಿನ ನೆನಪುಗಳನ್ನು ಹಚ್ಚ ಹಸುರಾಗಿ ಉಳಿಸುವಂಥ ಕೆಲಸ ಮಾಡಿದರೆ ಅದು ಫೋಟೋಗಳು, ಅದು ಫೋಟೋಗ್ರಾಫರ್ಗಳಿಂದ ಸಾಧ್ಯ ಆಗಿದೆ ಅಂತ. ಒಬ್ರು ಕಾಲರ್ ಇದ್ದಾರೆ, ಹಲೋ ನಮಸ್ಕಾರ.
5: ನಮಸ್ತೆ ಸರ್, ಜಯಪ್ರಕಾಶ್ ಇಕ್ಕೂರ್ ಮಾತಾಡೋದು.
0: ಮಾತಾಡಿ ಸರ್.
2: ಜಯಪ್ರಕಾಶ್
5: ಸರ್, ನಮಸ್ತೆ ಸರ್ ನಿಮ್ಗೂ. ಅದೇ ಉದಯವಾಣಿಯಲ್ಲಿ ವರದಿ ಮನೋಹರ್ ಪ್ರಸಾದ್ ಚಿತ್ರ ಯಜ್ಞ ಈ ರೀತಿ ಬರೆದ ಇದು ಕಣ್ ಮುಂದೆ ಬರ್ತಾ ಇದೆ ಸರ್, ತುಂಬಾ ಓದಿದ್ದೇನೆ.
2: 20 ವರ್ಷದ ಹಿಂದಿದ ಕಥೆಗಳೆಲ್ಲ.
5: ಹೌದು ಹೌದು ಸರ್, ಅದೇ ಆ ಒಂದು ಚಿತ್ರ ತುಂಬಾ ಮಾತುಗಳನ್ನು ಹೇಳ್ತದೆ ಅಂತ ತುಂಬಾ ಕಂಡುಕೊಂಡದ್ದಿದೆ ಅಂತ ವರದಿಗಳನ್ನು, ಅದರ ಜೊತೆ ಫೋಟೋಗಳನ್ನು. ನಿಮ್ಮ ಬಗ್ಗೆ ನಿಮ್ಮ ಅನುಭವದ ಮಾತುಗಳು ಮತ್ತು ನಿಮ್ಮ ಬಗ್ಗೆ ತಿಳಿದು ತುಂಬಾ ಖುಷಿ ಆಯ್ತು ಸರ್. ನಿಮ್ ಜೊತೆ ಮಾತಾಡುವ ಅವಕಾಶ ಸಿಕ್ಕಿದೆ, ಧನ್ಯವಾದಗಳು.
0: ಎಸ್ ಎಸ್ ಸರ್, ಆಗ ಈ ಫೋಟೋಗ್ರಫಿ ಇದೆಯಲ್ಲ, ಯಾರಾದ್ರೂ ಫ್ಯಾಮಿಲಿ ಫೋಟೋನ ಪಾಸ್ಪೋರ್ಟ್ ಸೈಜ್ ಫೋಟೋನ ತೆಗೆದ್ರೆ ಎಷ್ಟಿತ್ತು ಸರ್ ಆಗ, ಅದರ ಏನು ಹಣ ಎಷ್ಟಿತ್ತು ಆಗ?
2: ಎಲ್ಲ ಬಾರಿ ಕಡಿಮೆ ಇದು, ಪಾಸ್ಪೋರ್ಟ್ ಫೋಟೋಕ್ಕೆ 30-50 ಏನಾಯ್ತು, ಈಗ 150 ಏನೋ ಆಗಿದೆ 8 ಕಾಪಿಗೆ. ಫಂಕ್ಷನ್ ಫೋಟೋಗೆಲ್ಲ ಆಗ ಎಷ್ಟು, 1,000-2,000 ಮಾಡುದು ನಾವು ಬಾರಿ ಕಷ್ಟದಲ್ಲಿ ಮಾಡ್ತಿದ್ವಿ. ಈಗ ಲಕ್ಷ ಗಟ್ಟಲೆಗೆ ಹೋಗಿದೆ, ಮದುವೆ ಫೋಟೋ ಹೇಳಿದ್ರೆ ಲಕ್ಷಕ್ಕೆ ಮೀರಿ ಇದಾಗ್ತದೆ.
0: ಹೌದು. ಕಾಲರ್ ಇದ್ದಾರೆ, ಹಲೋ ನಮಸ್ಕಾರ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ಹೇಳಿ ಯಾರು?
6: ನಾನು ಯಜ್ಞ ಅವರ ಮುಂಚಿನ ಬಾರಿ ಓಲ್ಡ್
0: ಫ್ರೆಂಡ್ ನಮ್ಮ ಇವರು.
6: ನಾನು ತುಂಬಾ ಸಲ ಅವರ ಒಡನಾಟದಲ್ಲಿ ಇದ್ದೆ, ಮಲ್ಲಿಕಟ್ಟೆಗೆ ಹೋದ ನಂತರ ನಮ್ಮ ದೂರ ಆಗಿದ್ದರು. ಆದ್ರೆ ಅವರ ಫೋಟೋ ಅಂದ್ರೆ ಆ ಕಾಲದಲ್ಲಿ ಸಾಧಾರಣ 86-85 ನಮ್ಗೆ ಅವರ ಸಂಪರ್ಕ
0: ಇತ್ತು. ನೀವು ಯಾರು ಅಂತ ಗೊತ್ತಾಯ್ತಂತೆ ಅವರಿಗೆ?
2: ಹೋಗಿದ್ದೇವೆ ಹೇಳಿದೆ.
6: ಹಲೋ, ನಾವು ನರಹರಿ ಪರ್ವತದ ತಾಯ್ತಿ ಸಮ್ಮೇಳನದಲ್ಲಿ ಸುರಿಗೆ ಅವರ ನಮಗೆ ಒಡನಾಟ ಬಂದ ಓಲ್ಡ್ ಯಜ್ಞ ಅವರು. ನಾನು ಈಗ ಅವರು ತಾರಂಗದಲ್ಲಿ ಬಂದು ಮಾತಾಡ್ತಾರಂತೆ, ನನಗೆ ಖುಷಿ ಆಯ್ತು, ಅದಕ್ಕೆ ಅವರ ಹತ್ರ ಮಾತಾಡೋಣ ಅಂತ
2: ಸಂತೋಷ.
0: ಆ ಲೆಕ್ಕದಲ್ಲಿ ನಿಮ್ಮದೊಂದು ಮಾತಾಡುವ ಹಾಗೆ ಆಯ್ತು ನಮ್ಗೆ, ಸುಂದರ ಅವರೇ. ಹಲೋ, ನಿಮ್ಗೆ ಒಳ್ಳೊಳ್ಳೆ ನೆನಪುಗಳಿದೆ ಅಲ್ವಾ?
6: ಹೌದು, ಬಾರಿ ನಮ್ಮ ಓಲ್ಡ್ ಇದು ಆ ಕಾಲದಲ್ಲಿ ಸಾಹಿತಿ ಸಮ್ಮೇಳನ
2: ನರಹರಿ ಕರ್ಕೊಂಡು ಓಡ್ತಾ ಇದ್ರು ಅವರು.
6: ಹೌದು, ಆಗ ನಮ್ಗೆ ಯಜ್ಞೆಯವರಿಗೆ ಎಲ್ಲೇ ಅದೇ ಎಲ್ಲೇ ಕಾರ್ಯಕ್ರಮ ಆದ್ರೆ ಯಜ್ಞೆ ಅವರೇ ಅವರಿಗೆ ಪುನರಿವರಿಗೆ ಬೇಕೇ ಬೇಕು. ಅವರು ಯಜ್ಞ ಅವರಿಗೆ ಅಂತಲ್ಲ ಸುರಿಗೆ, ಆದ್ರೆ ಪತ್ರಿಕೆಗೆ ಕೊಡ್ತಾ ಇದ್ದದ್ದು ಯಜ್ಞೆಯವರು ಮಾತ್ರ. ಅದನ್ನು ಈಗಿನ ಹಾಗೆ ಎಲ್ಲ ಫೋಟೋಗ್ರಾಫರ್ ಮೊಬೈಲ್ ಐಡಿ ಬೈಲ್ ಅಲ್ಲ ಕ್ಯಾಮರಾದಲ್ಲಿ ಇಟ್ಟು ಅದನ್ನ ಸ್ಟುಡಿಯೋದಲ್ಲಿ ನಾವು ಹೋಗಿ ಕೆಲವು ಸಲ ನಾವೇ ಕಲೆಕ್ಟ್ ಮಾಡ್ತಾ ಇದ್ದೇವೆ. ಅವರಿಗೆ ಅಷ್ಟು ಸ್ಕೂಟರ್ ಅಲ್ಲಿ ಓಡಾಡ್ಲಿಕ್ಕೆ ಅಂತ ಗಾಡಿ ಇತ್ತು, ನಾವು ಹೋಗಿ ಇಟ್ಕೊಂಡು ಬಂದು ಉಂಟಲ್ಲ ಎಲ್ಲೆಲ್ಲಿಗೆ ಮುಟ್ಟಿಸ್ತು ಅಂತ ಕೆಲಸ ಮಾಡಿದ್ದೇವೆ. ಆದ್ರೆ ಮೈಲಿ ಮಾತ್ರ ಅವರು ಸಿಗ್ತಾ ಇದ್ದದ್ದು ಉದಯವನಿಗೆ ಮಾತ್ರ. ಬಾಕಿನವರು ಕೇಳಿ ತೆಕ್ಕೊಂಡದವರ ಹತ್ರ. ಕೆಲವರು ಏನಂದ್ರೆ ಫೋಟೋ ತೆಗಿತಾ ಇದ್ರು, ಆದ್ರೆ ನೀವು ಕೊಡುವುದಿಲ್ಲ ಅಂತ ಹೇಳಲಿಲ್ಲ, ಕೊಡ್ತಾ ಇದ್ರು ನೀವು ಕಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ರು ಆ ಕಾಲದಲ್ಲಿ. ಆದ ನಂತರ ಬೇಕಾದಷ್ಟು ಹಣ್ಣು ಸ್ಟುಡಿಯೋ ಬೇಕಾದಷ್ಟು ಸ್ಟುಡಿಯೋಗಳು ಬಂದಿದೆ. ವಸತಿಗಂಧದಲ್ಲಿ ಆಗ್ಲಿ, ಮುಂಗಾರು ಪತ್ರಿಕೆ ಅಂತ ಇತ್ತು, ಈ ದಿನ ಯಾವುದೇ ಇದ್ರು. ಆದ್ರೆ ಯಜ್ಞೆ ಹತ್ರ ಅಂತಲ್ಲ ಫೋಟೋ ಯಾರ್ದು ಹೀಗೆ ಪೇಪರ್ದವರು ಪತ್ರಿಕೆ ಅವರು ಕೇಳುದು ಇದು ಯಾರ್ದು ಫೋಟೋ, ಅವ್ರ ಯಜ್ಞೆ ಅವ್ರದ್ದು ಇದು ನೋಡೋದ್ಲೇ ಗೊತ್ತಾಗ್ತದೆ
0: ಅಂತ ಫೇಮಸ್ ಆಗಿದೆ.
6: ಆಯ್ತು, ಸಂತೋಷ ಆಯ್ತು ಅವ್ರ ಮಾತಾಡಿ ಯಜ್ಞೆ
0: ಅವರದ್ದು. ಅಲ್ವಾ, ಕೆಲವು ಫೋಟೋಗಳನ್ನ ಅವ್ರು ಹೇಳಿದ್ರು, ಫೋಟೋ ನೋಡಿದ್ರೆ ಗೊತ್ತಾಗ್ತದೆ ಅದು ಯಜ್ಞ
2: ಅಂತ ಹೇಳಿ. ನಾನು ಅದಕ್ಕೆ ಬೇಕಾಗಿ ನನ್ನನ್ನು ನೋಡ್ಕೊಂಡು ಬರ್ತಿದ್ದದ್ದು. ಈಗಲೂ ಬರ್ತಾ ಇರೋದು, ನಮ್ಗೆ ಯಾವ ರೀತಿ ಬೇಕು ಲೈಟ್ ಅಂಡ್ ಶೇಡ್ ಬೇಕು ಅಂತ ಹೇಳ್ಕೊಂಡು ಮೊದಲು ಫ್ಲಾಟ್ ಇದು ಬರ್ತದೆ ನೋಡಿ, ನೆರಳು ಬೆಳಕಿನ ಇದು ಯಾವುದೂ ಇಲ್ಲ. ನಾನು ಅದೇ ಸ್ಟಾರ್ಟ್ ಮಾಡಿದ್ದೆ ನಾನು ಅದರಿಂದ ಅದೇ ರೀತಿ. ಅದಕ್ಕೆ ಬೇಕಾಗಿ ಹೆಚ್ಚಿನ ಸಾಹಿತಿಗಳ ಅವ್ರ ಪುಸ್ತಕಕ್ಕೆ ಅದಕ್ಕೆ ಇದಕ್ಕೆಲ್ಲ ಹಾಕ್ಲಿಕ್ಕೆ ನನ್ನಲ್ಲಿ ಬರ್ತಾ ಇದ್ದದ್ದು. ಅದೇ ರೀತಿ ಬೇಕೇಳಿ ನಾವು ಮೊಗಸಾಲೆ ಅವರಿವರೆಲ್ಲ ಇದ್ದಾರಲ್ಲ, ಅಮೃತ ಸೋಮೇಶ್ವರ ಅವರೆಲ್ಲ ನನ್ನ ಹತ್ರ ಬರ್ತಾ ಇದ್ದದ್ದು ಅದಕ್ಕೆ ಬೇಕಾಗಿ. ಈಗಲೂ ಕೆಲವರು ಬರ್ತಾ ಇರ್ತಾರೆ, ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ಒಂದು ಸಣ್ಣ ಸ್ಟಾರ್ಟ್ ಮಾಡಿದ್ದು ಡ್ಯಾನ್ಸ್ ಇದ್ದು ಅವರ ಬ್ರೋಷರಿಗೆ ಸಾಧಾರಣ ಎಲ್ಲ ಇವ್ರದ್ದೆಲ್ಲ ಅದೇ ನಾನು ಬಿಟ್ಟು ಮಾಡುದಿಲ್ಲ ಹೇಳಿ ಹೆಚ್ಚಿನವರಿಗೆ ಇದು ಈಗ ನನ್ನ ಮೇಲೆ ಯಾರಿಗೆ ಹೇಳಲಿಕ್ಕೆ ಹೋಗ್ಲಿಲ್ಲ, ಬಂದದ್ದು ಇದು ಹಾಕಂತ ಹೇಳಿ ಹೆಚ್ಚು ತಗೊಳ್ಳೋದಿಲ್ಲ ನಾನು, ನನಗೆ ಆಗುವಷ್ಟು ಮಾತ್ರ.
0: ಕಾಲ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ ನಮಸ್ಕಾರ.
7: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ.
7: ನಾನು ಇಲ್ಲಿ ಕೊಟ್ಟಾರದಿಂದ ಕುಸುಮಾಕರ್ ಅಂತ ಹೇಳಿ
0: ಮಾತಾಡಿ. ಕುಸುಮಾಕರ್
7: ನಮಸ್ತೆ ಸರ್.
2: ನಮಸ್ತೆ.
7: ನಮಸ್ತೆ ನಮಸ್ತೆ. ಇದು ನಿಮ್ಮ ಹೆಸರೆಲ್ಲ ಕೇಳಿದ್ದು ಮಾತ್ರ, ಇವತ್ತು ವಾಯ್ಸ್ ಕೇಳಿದ್ದು ಇವತ್ತೇ ಶುರು. ನಾನು
2: ಮತ್ತೆ
7: ಮಾತಾಡ್ಲಿಕ್ಕೆ ಸಿಕ್ಕಿ ತುಂಬಾ ಖುಷಿ ಆಯ್ತು. ಹಲೋ,
0: ನೀವೇನ್ ಮಾಡ್ತಿದ್ದೀರಿ?
7: ನಾನು ಟೈಲರ್ ಬಟ್ಟೆದ್ದು ಬೊಟ್ಟ ತೆಗಿಯುದು ಟೈಲರ್. ಎಂತ ಅಂದ್ರಿ, ಹಲೋ
2: ಹೇಳಿ.
7: ಈಗ ಈ ಕ್ಯಾಮರಾ ನಮ್ಮ ಮೊಬೈಲ್ ಎಲ್ಲ ಬಂದ್ಮೇಲೆ ಎಲ್ಲರೂ ಫೋಟೋಗ್ರಾಫರ್ ಆಗಿ ಹೋಗಿದ್ದಾರೆ. ಹೌದು, ಮನೆಯಲ್ಲಿ ಎಲ್ಲ ಸಣ್ಣ ಪುಟ್ಟ ಫಂಕ್ಷನ್ ಆದ್ರೆ ಅವರವರೇ ತೆಗೆದು, ಇಲ್ಲದ್ರೆ ಕರೆತಿದ್ರು. ಈಗ ಅದು ತುಂಬಾ ಇದಾಯ್ತು. ಹಾಗೆ ಆಗ್ಲಿ ಸರ್, ಒಳ್ಳೇದಾಯ್ತು, ಒಳ್ಳೇದಾಗ್ಲಿ.
0: ಈ ಬೆಳವಣಿಗೆಯನ್ನು ನೀವು ಒಳ್ಳೆ ಬೆಳವಣಿಗೆ ಅಂತ ಹೇಳ್ತೀರಾ ಸರ್? ಹೇಗೆ ಎಲ್ಲರೂ ಕೂಡ ಕ್ಯಾಮರಾಮನ್ಗಳಾಗೋದು ಅಥವಾ ಎಲ್ಲರೂ ಕೂಡ ಫೋಟೋ ಅನ್ನೋದು ತುಂಬ ಈಸಿ ಆಗಿದೆ ಅನ್ನುವಂಥದ್ದು
2: ಅಲ್ಲ, ಜನರ ಮಟ್ಟಿಗೆ ಒಳ್ಳೆಯದು. ನಮಗೆ ಫೋಟೋಗ್ರಾಫರ್ ಅವ್ರಿಗೆ ಕಷ್ಟ ಆದರೂ ಸಹ ಅವ್ರಿಗೆ ಸುಲಭ ಆಯ್ತು ನೋಡಿ. ಒಬ್ಬ ಅವನು ಬುಕ್ ಮಾಡಬೇಕು ಬರಬೇಕು, ಅವನು ಬಿಲ್ ಎಷ್ಟು ನೋಡಬೇಕು, ಅದಕ್ಕಿಂತ ಏನು ಇದಿಲ್ಲಲ್ಲ. ಈಗಿನವ್ರು ಹೆಚ್ಚು ಏನು ಮಾಡ್ತಾರೆ ಹೇಳಿದ್ರೆ, ಒಬ್ಬ ಮದುವೆ ಎಲ್ಲ ಆದರೆ ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಇಟ್ಟುಕೊಳ್ತಾರೆ ಇಂಪಾರ್ಟೆಂಟ್ ತೆಗಿಲಿಕ್ಕೆ, ಮತ್ತೆಲ್ಲ ಅವರೇ ತೆಗಿತಾರೆ, ಮತ್ತೆ ಯಾವುದು ಪ್ರಿಂಟ್ ಮಾಡೋದಿಲ್ಲ. ಕಂಪ್ಯೂಟರ್ ಹಾಕಿ ನೋಡ್ತಾರೆ, ಎಲ್ಲ ಆಲ್ಬಮ್ ಬೇಕಂತ ಇಲ್ಲ ಅವ್ರಿಗೆ, ಕಂಪ್ಯೂಟರ್ ಹಾಕಿ ಅದನ್ನೇ ನೋಡಿ ತಗೋದಂದ್ರೆ ಹೌದು ಸುಲಭ. ಬಾಕಿದ್ದೆಲ್ಲ ಕಂಪ್ಯೂಟರ್ ಇದರಲ್ಲೇ ಇರ್ತದೆ. ಪ್ರೊಫೆಷನಲ್ ನೋಡಿದ್ರು ಸ್ವಲ್ಪ ಲೆಕ್ಕ ಮಾಡಿ ತೆಗಿಸ್ತಾರೆ, ಅಷ್ಟು ಸಾಕು ಹೇಳ್ಕೊಂಡು ಇರ್ತಾರೆ. ಅಂದ್ರೆ ಇವ್ರದ್ದು ಮಿಸ್ ಆದ್ರೆ ಬೇಕಲ್ಲ ಹೇಳ್ಕೊಂಡು ಒಂದು ಕಾರ್ಯಕ್ರಮ.
0: ಎಸ್ ಕೇಳುಗರೆ, ಕೊನೆಯ ಕೆಲವೊಂದು ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಯಜ್ಞ ಮಂಗಳೂರು ಅವ್ರ ಜೊತೆ ಮಾತಾಡ್ತಿದ್ದೇವೆ, ಅವರ ಛಾಯಾಗ್ರಹಣದ ಪಯಣದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ನೀವು ಕೂಡ ನಿಮ್ಮಲ್ಲೂ ಕೂಡ ಏನಾದರೂ ಮಾತಾಡಲಿಕ್ಕಿದ್ರೆ, ಪ್ರಶ್ನೆಗಳಿದ್ದರೆ ನೀವು ಖಂಡಿತವಾಗಿಯೂ ಕೇಳಬಹುದು. ಸರ್, ಆ ಕಾಲದಲ್ಲಿ ನಮ್ಮ ತುಳುನಾಡಲ್ಲಿ ತುಳು ಫಿಲ್ಮ್ ಇಂಡಸ್ಟ್ರಿ, ತುಳು ಸಿನಿಮಾಗಳು ಕೂಡ ಬರ್ತಾ ಇದ್ದಾರೆ, ನಿಮ್ಗೆ ಏನಾದರೂ ಕನೆಕ್ಟ್ ಇತ್ತ ಇಂಡಸ್ಟ್ರಿ ಜೊತೆ?
2: ಆದ್ರೆ ಇವ್ರದ್ದು ನನಗೆ ಒಳ್ಳೆ ಪರಿಚಯ ಇತ್ತು. ಯಾರು ಸುರುವಿಗೆ ತುಳು ಇದು ಮಾಡಿದ್ರಲ್ಲ ತುಳು,
0: ಡೈರೆಕ್ಟರ್ ಬಗ್ಗೆ
2: ಹೇಳ್ತೀರಾ? ಪರಿಚಯ ಇತ್ತು. ಮತ್ತೆ ಬೇರೆ ಹೆಸರು ಈಗ ಇವರು ಯಾವ್ದು ಈ ತುಳು ನಾಟಕಗಳು ಸಿನಿಮಾದಲ್ಲಿ ನಂಗೆ ಅಷ್ಟು ಆಸಕ್ತಿ ಇಲ್ಲ, ಸಿನಿಮಾಕ್ಕೆ ಆಸಕ್ತಿ ಇಲ್ಲ. ಕರೆದಿದ್ದಾರೆ, ನಾನು ಇಲ್ಲ, ನಂಗೆ ಅದರಲ್ಲಿ ಹೋಗಿ ಅಲ್ಲಿ ಹೋಗಿ ಕಾಯುವಷ್ಟು ನನಗೆ ಪೇಷನ್ಸ್ ಇಲ್ಲ ಹೇಳಿದ್ರೆ ನಮ್ಗೆ ಎಲ್ಲ ಕೂಡಲೇ ಆಗಿ ಹೋಗ್ತದೆ. ಸಿನಿಮಾ ಸ್ಟಿಲ್ಸ್ಗೆ ನಾನು ಬರೋದು ಈಗ ನಾಟಕದವರೆಲ್ಲ ಬರ್ತಾ ನನ್ನ ಹತ್ರ ಬರ್ತಾ ಫೋಟೋ ತೆಗಿತಾ ಇದ್ರು. ನಿಮ್ಮ ವಿಜಯ್ ಕುಮಾರ್ ಕೂಡ ಅವರ ರೆಡಿ ಗ್ರೂಪ್ ಉಂಟಲ್ಲ, ಅವರು ಈಗ ಸಹ ಯೂಸ್ ಮಾಡೋದು ಅದೇ ಫೋಟೋವನ್ನೇ, ನಾನು ತೆಗೆದ ಫೋಟೋವನ್ನೇ ಯೂಸ್ ಮಾಡೋದು. ಅವರು ಹೆಚ್ಚಿನ ಇವರೆಲ್ಲ ನನ್ನ ಹತ್ರ ಬರ್ತಾ ಇರ್ತಾರೆ. ಈ ಜನಾರ್ದನ ಪೂಜಾರಿ ಅವರು ಯೂಸ್ ಮಾಡೋದು ನಂದೇ ಫೋಟೋವನ್ನು, ಕೆಲವರೆಲ್ಲ ಈಗಲೂ ಅದೇ ಯೂಸ್ ಮಾಡ್ತಾರೆ. ಇವರು ಯಾರು ಹಂಪ ನಾಗರಾಜಯ್ಯ ಅವರು ಯೂಸ್ ಮಾಡೋದು ನಂದೇ ಫೋಟೋವನ್ನು, ಅದೇ ಫೋಟೋ ನನ್ನ ಸ್ಟುಡಿಯೋಕ್ಕೆ ಬಂದಾಗ ತೆಗೆದ್ರೆ ಇದು ಮಾಡ್ತದೆ
8: ಸ್ಟುಡಿಯೋ. ಸೊ ಸರ್, ಹೇಗೆ ನೀವು ಸೇವ್ ಮಾಡ್ಕೊಂಡಿದ್ದೀರಿ ಸರ್ ಆಗದ ಫೋಟೋ?
2: ಅದನ್ನೆಲ್ಲ ನಾನು ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ ಇದರಲ್ಲಿ ಹಾಕಿಟ್ಟಿದ್ದೇನೆ. ಸ್ಕ್ಯಾನ್ ಮಾಡಿ ಕಂಪ್ಯೂಟರ್ನಲ್ಲಿ ಮಾಡಿ ಅದಕ್ಕೆಲ್ಲ ಹೆಸರು ಇದೆಲ್ಲ ಬರ್ದಿಷ್ಟು.
8: ಕೆಲವೊಮ್ಮೆ ನಮ್ಮ ಮನೇಲಿ ಇರುವಂತ ಆಲ್ಬಮ್ಗಳೆಲ್ಲ ಏನು ಎಲ್ಲ ಇದಾಗಿದೆ,
2: ಎದ್ದೋಗಿದೆ,
8: ಫೇಡ್ ಹೋಗಿದೆ. ಸೊ ಅಂತಿದ್ರಲ್ಲಿ ಅದನ್ನ ಸೇವ್
2: ಮಾಡ್ಕೊಂಡು ಹೊಸ ಹಾಗೆ ಮಾಡ್ಬೇಕು ಅಷ್ಟೇ, ಬೇರೆ ಏನ್ ಮಾಡ್ಲಿಕ್ಕೆ. ಒಂದಾದ್ರೆ ಫೋಟೋ ತೆಗೆದು ಇದು ಮಾಡ್ಬೇಕು, ಈಗ ಅದು ಸ್ಕ್ಯಾನರ್ ಇದ್ದದ್ರಿಂದ ಅದ್ರಲ್ಲಿ ಇದು ಮಾಡಲಾಗ್ತದೆ. ಈಗ ಹೊಸ ಹೊಸ ಟೆಕ್ನಾಲಜಿ ಎಲ್ಲ ಬಂದಿದೆಲ್ಲ, ಈಗ ಎಂತ ಹಳೆ ಫೋಟೋ ಆದ್ರೆ ಚಂದ
8: ಮಾಡ್ಲಿಕ್ಕೆ. ನೀವು ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀರಿ, ಯಾರಿಗೆ ಅದು ಕೇಳಿದ್ರೆ ನೀವು ಪ್ರಿಂಟ್ ತೆಗೆದು ಕೊಡೋದು?
2: ನಾನು ಪ್ರಿಂಟ್ ತೆಗೆದು ಕೊಡೋದು.
8: ಇದೆಲ್ಲ
2: ಕೊಡೋದಿಲ್ಲ, ಕೊಟ್ಟರೆ ಅದ್ರ ಒರಿಜಿನಲ್ ಇದು ಹೋಯ್ತು ನೋಡಿದ್ವಿ, ಹಾಗೆ ಅವ್ರು ಎಷ್ಟು ಬೇಕಾದ್ರೂ ಇದು ಮಾಡಿಕೊಳ್ಬಹುದು. ಅದಕ್ಕೆ ಮಾಡುವವರು ಹೇಗೂ ಮಾಡ್ತಾರೆ, ಈಗ ಫೋಟೋದಿಂದ ಫೋಟೋ ತೆಗೆದು ಮಾಡ್ಲಿಕ್ಕೆ ಆಗ್ತದೆ. ಆಗ್ತದೆ, ಏನು ಅದನ್ನ ಒಂದು ಸ್ಟ್ರಿಕ್ಟ್ ಇಟ್ಟುಕೊಂಡ್ರೆ ಸ್ವಲ್ಪ ಒಳ್ಳೇದಾಗ್ತದೆ ಅಲ್ಲ ಹೇಳಿ. ಹಾಗೆ ನಾನು ಪ್ರಿಂಟ್ಸ್ ಬೇಕಾದಷ್ಟು ಮಾಡಿ ಕೊಡ್ತೇನೆ, ನಾನು ಒರಿಜಿನಲ್ ಇದು ಕೊಡೋದಿಲ್ಲ ಹೇಳಿ ಅಷ್ಟೇ.
8: ನೈಸ್. ಸೊ ಅದಾದ ನಂತರ ನೀವು ಅನೇಕ ವಿದ್ಯಾಸಂಸ್ಥೆಗಳಿಗೆ ಹೋಗಿ ಎಲ್ಲ ಮಕ್ಕಳಿಗೆ ಅದರ ಬಗ್ಗೆ
2: ಶುರುವಿಗಿಲ್ಲ, ಶುರುವಿಗೆ ನಾನು ಮಾಡ್ತಾ ಇದ್ದೇನೆ ಕೆನರಾ ಕಾಲೇಜಲ್ಲಿ, ಅದೇ ಎಲ್ಎಸ್ಎಸ್ ನಲ್ಲಿ, ಸೆಂಟ್ ಆಗ್ನೆಸ್ ನಲ್ಲಿ ಎಲ್ಲ ಫೋಟೋಗ್ರಫಿ ಶುರು ಆರಂಭದಲ್ಲಿ ಬ್ಲಾಕ್ ಅಂಡ್ ವೈಟ್ ಸಮಯದಲ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದೆ. ಡೆಮೋಸ್ಟ್ರೇಷನ್ ಇದು ಡಾರ್ಕ್ ರೂಮ್ ಅದು ಇದೆಲ್ಲ ಇದು ಮಾಡ್ತಾ ಇದ್ದೆ ನಾನು. ಮತ್ತೆ ಮತ್ತೆ ಏನಾಯ್ತು ಹೇಳಿದ್ರೆ, ಈ ಕಂಪ್ಯೂಟರ್ ಎಲ್ಲ ಬಂದ ನಂತರ ನಾನು ಹೇಳುದು ಸುಮ್ಮನೆ ವೇಸ್ಟ್ ಆಗ್ತದೆ. ಶುರುವಿಗೆ 30 ಇರ್ತಾರೆ, ಕಡೆಗೆ ಆಗುವ 2-3 ಜನ ಮಾತ್ರ ಇರ್ತಾರೆ. ನಾನು ಅದಕ್ಕೆ ಅವ್ರ ಹತ್ರ ಹೇಳ್ತೇನೆ, ನೀವು ಅದಕ್ಕಿಂತ ಬೆಸ್ಟ್ ನಿಮ್ಮ ಕಂಪ್ಯೂಟರ್ ಇದರಲ್ಲಿ ಆನ್ಲೈನಲ್ಲಿ ಇದು ಮಾಡಿ ಬೇಕಾದ್ರೂ ತಿಳಿ. ನಾನೇ ಕಲ್ತದ್ದು ಡಿಜಿಟಲ್ ಎಲ್ಲ ಸಾಧಾರಣ ಇದೆ, ಇದರಲ್ಲಿ ನೋಡಿಕೊಂಡೆ, ಯಾವುದು ಕಂಪ್ಯೂಟರ್ ಎಲ್ಲ ನೋಡಿಕೊಂಡೆ ನಾವು ಕಲ್ತದ್ದಲ್ಲ. ನಮಗೆ ಹೇಳಿಕೊಡೋರು ಯಾರಿದ್ದಾರೆ ಕಂಪ್ಯೂಟರ್ ಇದು ಜನರಿಗೆ ಹೇಳಿದ್ರೆ ನಮ್ಗೆ ಎಲ್ಲ ಗೊತ್ತುಂಟು ಹೇಳಿ, ಕಡೆಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ಹತ್ರ ಏನು ಗೊತ್ತಿರೋದಿಲ್ಲ. ಅದ್ರಲ್ಲಿ ನೋಡಿಯೇ ನಾವು ಕಲಿಬೇಕಷ್ಟೇ, ಕಂಪ್ಯೂಟರ್ ಇದ್ರಲ್ಲಿ ನೋಡಿಯೇ ನೋಡುದು, ಆನ್ಲೈನ್ ನೋಡಿಕೊಂಡೆ ಕಲಿ. ಈಗ ಬಂದವರಿಗೆ ಹಾಗೆ ಹೇಳುದು, ನೀವು ನೋಡಿ ಕಲಿಯಲಿ, ಮತ್ತೇನೋ ಬೇಕು ಅಂತ ಹೇಳ ಇದು ಕೇಳಿ ಬರ್ತಾರೆ. ಕೆಲವರು ನನ್ನ ಹತ್ರ ಈಗ ಐಡಿಯಾ ಕೇಳಿಕ್ಕೆ ಹೇಗುಂಟು ಅಂತೆಲ್ಲ ಕೇಳಿ ಬರ್ತಾರೆ, ನಮ್ಗೆ ಗೊತ್ತಿದ್ದದ್ದೇ ಹೇಳುದು, ಗೊತ್ತಿಲ್ಲದೇ ಇಲ್ಲ ಅಷ್ಟೇ.
8: ಸೊ ಏನ್ ಹೇಳ್ತೀರಿ ಸರ್, ಈಗಲೂ ಕೂಡ ಫೋಟೋ ಜರ್ನಲಿಸಂ ಅನ್ನುವಂತ ಒಂದು ಉದ್ಯೋಗ
2: ಉಂಟು, ಅದೇ ಸರಿಯಾಗಿ ಉಪಯೋಗಿಸ್ಲಿಕ್ಕೆ ಸರಿಯಾಗಿ ಆಗುದಿಲ್ಲ. ಯಾವುದನ್ನು ಹೈಲೈಟ್ ಮಾಡ್ಬೇಕು ಅಂತ ಹೇಳಿ ಗೊತ್ತು. ಮತ್ತೆ ಒಂದು ಅವರಿಗೆ ಹೇಳಿದ್ರು, ಪತ್ರಿಕೆಯವರಿಗೂ ಸಹ ಹೇಳ್ಬೇಕಾಗ್ತದೆ. ಅವರು ಅವ್ರು ತೆಗ್ದನ್ನೇ ಹಾಕ್ತಾರೆ, ನಿಮ್ಮ ಇದು ಸ್ಟೇಪ್ ಕಟ್ ಮಾಡುದು, ದೀಪೋತ್ಸವ ಅದು ನೋಡಿ ನೋಡಿ ನಿಮಗೆ ಇದಾಗಿ ಹೋಗಿರ್ತದೆ ನೋಡಿ. ಎಂತ ಯಾರಿದ್ದಾರೆ ಅಲ್ಲಿ ಇದ್ದವರಿಗೂ ಖುಷಿ ಆಗ್ತದೆ, ಎಲ್ಲ ಫೋಟೋ ಬಂತಲ್ಲ ಹೇಳ್ಕೊಂಡು. ಆದ್ರೆ ನ್ಯೂಸ್ ವ್ಯಾಲ್ಯೂ ಇರುದಿಲ್ಲ ಅದರಲ್ಲಿ. ಆರ್ಟ್ ಎಕ್ಸಿಬಿಷನ್ ಹೇಳಿದ್ರು ದೀಪಕ ಇದು ಮಾಡಿದ್ರೆ ಅದೇ ಇಲ್ಲಿ ಹೋಯ್ತು, ಆರ್ಟ್ ಇದು ಬೇಕಲ್ಲ. ಆ ರೀತಿಯ ಜನ ಇದು ಫೋಟೋಗ್ರಾಫರ್ನವರೇ ಇಂಪ್ರೂವ್ ಆಗ್ಬೇಕಷ್ಟೇ
8: ಅಲ್ವಾ. ಅವನಲ್ಲೂ ಕೂಡ ಒಂದು ಫೋಟೋಗ್ರಾಫರ್
2: ಇದು ಯಾವ ಇದಕ್ಕೆ ಸಂಬಂಧಕ್ಕೆ ಇದು ಇದು ಮಾಡ್ತಾರೆ ಅಂತ ಗೊತ್ತಿರಬೇಕು, ಅದನ್ನ ಹೈಲೈಟ್ ಮಾಡುವಂತದ್ದು ಮಾಡ್ಬೇಕಾಗ್ತದೆ
8: ಅಲ್ವಾ. ಫೋಟೋಗ್ರಾಫರ್ನ ಕಣ್ಣುಗಳಲ್ಲಿ ಕೂಡ ಒಬ್ಬ ಕಲಾವಿದನ
2: ಇರ್ಬೇಕು, ಹಾಗಿದ್ರೆ ಮಾತ್ರ ಯಾರನ್ನು ಇದು ಮಾಡಿದ್ರೆ ಒಳ್ಳೇದು, ಯಾರನ್ನು ಇದು ಮಾಡಿದ್ರು ಅಂತ ಹೇಳಕ್ಕೆ ಅದು ಇದು ನೋಡಿ. ಕೆಲವೆಲ್ಲ ಅಂತ ಸೂಕ್ಷ್ಮ, ನಿನ್ನೆ ಮೊನ್ನೆ ಒಂದು ಪೇಪರ್ ಹೇಳಿದ್ದು ಬಂದು ನೋಡಿ, ಯಾರ್ದು ದೇವೇಗೌಡದ್ದು ಕಣ್ಣು ಹೊರಸದ್ದು ಸಿದ್ದರಾಮಯ್ಯ, ಅದು ಅದು ಫೋಟೋ ನಿಜವಾಗಿ
8: ಅಲ್ಲ.
2: ಎಷ್ಟು ವಿರುದ್ಧ ಇದ್ರು ಸಹ ಆ ಸಮಯಕ್ಕೆ ಅದು ಇರುದಿಲ್ಲ ನೋಡಿ, ಅದು ಅವ ಕ್ಲಿಕ್ ಮಾಡಿದ ಇದುಂಟಲ್ಲ ಅದು ನಿಜವಾದ ಆ ಕೂಡಲೇ ಇನ್ಸ್ಟೆಂಟ್. ಅದಕ್ಕೆ ಎಷ್ಟು ಅರ್ಥ ಬಂತು ನೋಡಿ, ಎಷ್ಟು ಸರಿ ಬದ್ಧ ಒಟ್ಟಿಗಿದ್ದವರು ಬದ್ಧ ವಿರೋಧ ಆಗಿ ಪುನಃ ವಾಪಸ್ ಇದಾದವರು ನೋಡಿ.
8: ಅಂದ್ರೆ ಅದೇ ಎಲ್ಲ ಇದನ್ನು ಬಿಟ್ಟು
2: ನೋಡ್ತಾ ಇರ್ಬೇಕು,
8: ಸಂಬಂಧಗಳು
2: ಎಲ್ಲಿ ನೆಕ್ಸ್ಟ್ ನಂಗೆ ಏನ್ ಸಿಗ್ತದೆ ಅಂತ ನೋಡ್ತಾ ಇರ್ಬೇಕು. ನಮ್ಮ ಕಣ್ಣು ಫೋಟೋ ಹುಡುಕ್ತಾ ಇರ್ಬೇಕಾಗ್ತದೆ, ಅಲ್ಲಿ ಹೇಗೆಲ್ಲ ಇಟ್ಟುಕೊಂಡು ಯಾವ್ದನ್ನು ಕಂಪೋಸ್ ಮಾಡಿ ತೆಗಿಬಹುದು, ಯಾವ್ದನ್ನು ಬಿಡ್ಬಹುದು, ಆ ದೃಷ್ಟಿಯಲ್ಲೇ ಇರ್ಬೇಕಾಗ್ತದೆ.
8: ಅಂದ್ರೆ ಒಂದು ಫೋಟೋ 1000 ಶಬ್ದಗಳನ್ನು ಹೇಳ್ತಾರೆ,
2: ಅದೇ ಹೇಳಿದಲ್ಲ ನಾನು ಆ
8: ಫೋಟೋಗಳು ಮಾತಾಡ್ತಾರೆ,
2: ಅದೇ ಹೇಳಿದ್ರು ಅದು ಜನ ಅದನ್ನು ನೋಡಿದಾಗೆ ಇರ್ತದೆ. ಹಾಗಾಗಿ ನಮ್ಗೆ ಎಷ್ಟು ನನ್ನ ಪರಿಚಯ ಇಲ್ಲದ್ರೆ ಅವರಿಗೆ ನನ್ನ ಚಿತ್ರಗಳ ಮೂಲಕ ಪರಿಚಯ ಇರ್ತದೆ.
8: ಸೊ ಅದು ವೆರಿ ಇಂಪಾರ್ಟೆಂಟ್ ಅಲ್ವಾ ಫೋಟೋಗ್ರಾಫರ್.
2: ಈಗಲೂ ನಾನು ನಡೀತಾ ಇರೋದು ನನ್ನ ಹಿಂದೆ, ನಾನು ಬಿಟ್ಟೆ 20 ಕಳೀತು, ಕಲರ್ ಬಂದ ಕೂಡಲೇ ನಾನು ಬಿಟ್ಟಿದ್ದೇನೆ. ಆಗ ಹಿಂದೆ ನೋಡಿದವರಿಗೆಲ್ಲ ಗೊತ್ತಿರ್ತದೆ ನೋಡಿ,
8: ಹೌದೌದು
2: ಆ ಇದರಲ್ಲೇ ನಡೀತಾ ಇರ್ತದೆ.
8: ಅವ್ರು ಕಾಲರ್ ಇದ್ದಾರೆ ಯಾರು ಅಂತ ನೋಡುವ. ಹಲೋ ನಮಸ್ಕಾರ. ಹಲೋ
9: ಹಲೋ
8: ನಮಸ್ತೆ. ಹಲೋ ನಮಸ್ತೆ
9: ಕೃಷ್ಣ,
8: ನಮಸ್ತೆ, ಕೇಳ್ತಾ ಇದೀಯಾ ಮಾತಾಡೋದು?
9: ಹಲೋ
8: ಹಲೋ ಮಾತಾಡಿ ಮಾತಾಡಿ ಮಾತಾಡಿ, ಕೇಳ್ತಾ ಇದೆ ಮಾತಾಡಿ.
9: ಹಲೋ.
2: ಹಾ ಹಲೋ,
9: ಹರೇ ಕೃಷ್ಣ.
8: ಮಾತಾಡಿ ಮಾತಾಡಿ ಮಾತಾಡಿ ಮಾತಾಡಿ.
2: ಯಾರು ಹೇಳಿ?
8: ಇಲ್ಲ ಇಲ್ಲ, ನಿಮ್ಮ ವಾಯ್ಸ್ ನಮ್ಗೆ ಕೇಳ್ತಾ ಇಲ್ಲ. ಮತ್ತೊಮ್ಮೆ ನೀವು ಕರೆಯನ್ನು ಮಾಡ್ಬೋದು, ನೀವು ಮಾತಾಡ್ಬೋದು. ಕೊನೆಯ ಕೆಲವು ನಿಮಿಷಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಯಜ್ಞಾ ಮಂಗಳೂರು ನಮ್ಮ ಜೊತೆಗಿದ್ದಾರೆ, ಒಂದಿಷ್ಟು ಅವರ ಬೇರೆ ಬೇರೆ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಮುಂದಿನ ಕಾಲ್ ಇದ್ದಾರೆ, ಯಾರು ಅಂತ ನೋಡುವ. ನಮಸ್ಕಾರ.
9: ಹಲೋ
8: ಹಲೋ, ನಮಸ್ಕಾರ. ಕೇಳ್ತಾ ಇದೆಯಾ ಸರ್ ಮಾತಾಡೋದು?
9: ಹರೇ ಕೃಷ್ಣ.
8: ಹಲೋ ಸರ್, ಮಾತಾಡಿ ಮಾತಾಡಿ ಮಾತಾಡಿ ಮಾತಾಡಿ, ಕೇಳ್ತಾ ಇದೆ. ಮಾತಾಡಿ.
2: ಹಲೋ ಹಲೋ, ಹಾ ಹೇಳಿ. ಯಾರು ಹೇಳಿ?
8: ಪ್ರೇಮ್ ಪ್ರದೀಪ್ ದಾಸ್ ಅಂತ. ಮಾತಾಡಿ.
2: ಹಾ ಹೇಳಿ ಹೇಳಿ ಹೇಳಿ. ನಮಸ್ಕಾರ. ಓಕೆ, ಧನ್ಯವಾದ ಧನ್ಯವಾದ. ಹೌದಾ? ಹೌದಾ? ಹೌದೌದೌದೌದು, ಗೊತ್ತುಂಟು ಗೊತ್ತು. ಹೇಳಿ.
8: ಸ್ಪಿರಿಚುವಲ್ ಫೋಟೋಗ್ರಫಿಗಳಿಗೆ ಅಂದ್ರೆ ಅದಕ್ಕೆ ಪ್ರದರ್ಶನಕ್ಕೆ
2: ಮಾಡ್ಕೊಳ್ಬಹುದು. ಪರಿಚಯ ಇದು
8: ಅಂದ್ರೆ
2: ತಂದೆ ಹೆಸರು ಗೊತ್ತಾಯ್ತು, ರವೀಂದ್ರನಾಥ್ ಎಕ್ಸಿಬಿಟ್ ಮಾಡ್ತಾರೆ. ಜೈನ್ ಜೈನ್ ಯಾರು?
8: ಹೌದೌದು.
2: ಇವರು ಎಲ್ಲಿ ಸ್ವಾಮೀಜಿ?
8: ಹೌದು, ಇವ್ರು ಇಸ್ಕಾನ್ ಒಬ್ಬ ಭಕ್ತರು, ರೇಡಿಯೋವನ್ನು ಯಾವಾಗ್ಲೂ ಕೇಳ್ತಾ ಇರುವವರು. ಸೊ ಅದ್ರ ಬಗ್ಗೆ ಅವ್ರು ಹೇಳಿದ್ರು. ಎಸ್, ಥ್ಯಾಂಕ್ ಯು. ಅವ್ರು ಹೇಳಿದಾಗೆ ಫೋಟೋಗಳಿಗೆ ಎಕ್ಸಿಬಿಷನ್ಗಳಿಗೆ ಅವಕಾಶ ಎಲ್ಲ ಕಡೆಯಲ್ಲೂ ಕೂಡ ಇದೆ. ಆದರೆ ಅದು ಯಾವ ಫೋಟೋಗಳನ್ನು ನಾವು ಎಕ್ಸಿಬಿಟ್ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಫೋಟೋದ ಹಿಂದಿರುವಂಥ ಬೇರೆ ಬೇರೆ ಕಾರಣಗಳಿದೆಯಲ್ಲ.
2: ಫೋಟೋ ದಕ್ಷಿಣ ಕನ್ನಡದಲ್ಲಿ ಫೋಟೋ ಎಕ್ಸಿಬಿಷನ್ ಮಾಡಿದ್ದು ನಾನೇ ಫಸ್ಟ್.
8: ಓಹೋ,
2: ಫಸ್ಟ್ ಎಕ್ಸಿಬಿಷನ್ ಮಾಡಿದ್ದು ನಾನು ಎಸ್ ಸಿ ಜಿ ಸಿ ಬೇಗೆ ಸಾರಣ ಒಂದು 80ರ ಇಸವಿಯಲ್ಲಿ ಇರ್ಬೋದು. ಅದರ ನಂತರ ನಾವು 4 ಜನ ಸೇರಿ V4 ಒಂದು ಗ್ರೂಪ್ ಮಾಡಿಕೊಂಡು ಮಾಡಿದ್ದೆವು. ನಾನು ಮಾಡ್ಲಿಕ್ಕೆ ಹೋಗ್ಲಿ, ಈಗ ಪೇಪರ್ನಲ್ಲೆಲ್ಲ ಬರ್ತದಲ್ಲ, ನಮಗೆ ಕಾಸ್ಟ್ಲಿ ಆಗ್ತದೆ.
8: ಎಸ್ ಸರ್, ಬಹಳ ಸಂತೋಷ. ಅನೇಕ ವಿಷಯಗಳನ್ನು ನಾವು ಇಷ್ಟೊತ್ತು ಮಾತಾಡಿದ್ದೇವೆ. ನೀವು ಬಂದಿರುವಂಥದ್ದೇ ನಮಗೆ ಬಹಳ ಸಂತೋಷ. ಯಾಕೆಂತ ಹೇಳಿದರೆ, ನಾವು ಕಾಲೇಜು ದಿನಗಳಲ್ಲಿ ಇರುವಾಗಲಿ, ನಾವು ಜರ್ನಲಿಸಮ್ ಮಾಡುವಾಗ ಯಜ್ಞಾ ಮಂಗಳೂರು ಅನ್ನುವಂಥ ಹೆಸರೇ ನಮಗೆ ಒಂದು ನಮ್ಮ ಟೀಚರ್ಸ್ ಹೇಳ್ತಾ ಇದ್ರು, ಫೋಟೋ ನೋಡ್ಬೇಕು ಹೇಳಿದ್ರೆ ಅವರದ್ದು ನೋಡಬೇಕು ಅಂತ. ಸೊ ಕೇಳುಗರೆ, ನಿಮಗೂ ಕೂಡ ಫೋಟೋಗಳನ್ನು ಕೇಳಿ ನೋಡುವಂಥ ಮನಸ್ಸು ಇದ್ರೆ, ಎಲ್ಲಾದರೂ ರೀಸೆಂಟ್ ಎಕ್ಸಿಬಿಷನ್ ಇದೆಯಾ ಸರ್? ಇಲ್ಲ
2: ಇಲ್ಲ, ಸದ್ಯಕ್ಕೆ ತುಳು ಅಕಾಡೆಮಿಯಲ್ಲಿ ಮಂಗಳೂರಿನ ಹಳೆಯ ಫೋಟೋಗಳು ಅವರ ಎರಡನೇ ಮಾಳಿಗೆಯಲ್ಲಿ ಇಟ್ಟಿದ್ದಾರೆ.
8: ಹೌದು, ನೀವು ಒಂದು ವೇಳೆ ಅಂಥ ಫೋಟೋಸ್ಗಳು ಬೇಕು ಅಂತ ಹೇಳಿದರೆ, ನಮ್ಮ ತುಳು ಸಾಹಿತ್ಯ ಅಕಾಡೆಮಿ ಏನಿದೆ ಉರ್ವದಲ್ಲಿ, ಅಲ್ಲಿ ಹೋದರೆ ಅಲ್ಲಿ ಗೋಡೆಗಳಲ್ಲಿ ಯಜ್ಞ ಸರ್ ಅವರ ಅನೇಕ ಚಿತ್ರಗಳನ್ನು ಫ್ರೇಮ್ ಮಾಡಿ ಇಟ್ಟಿದ್ದಾರೆ.
2: ಮಂಗಳೂರಿನ ಹಳೆಯ ಫೋಟೋಗಳು,
8: ಮಂಗಳೂರಿನ ಹಳೆಯ ಫೋಟೋಗಳು, ಅದನ್ನು ನೋಡಿ.
2: ನನ್ನ ಹತ್ರ ಬೇರೆ ಬೇಕಾದಷ್ಟು.
8: ಹೌದೌದು, ನೋಡ್ಬೋದು, ಒಂದೊಳ್ಳೆಯ ಅವಕಾಶ. ಒಟ್ಟಿನಲ್ಲಿ ಯಜ್ಞ ಸರ್ ಜೊತೆಗೆ 1 ಗಂಟೆಗಳ ನಾವು ಮಾತಾಡಿದ್ದೇವೆ, ಅವರ ಅನುಭವಗಳಿಗೆ ನಾವು ಕಿವಿಯಾಗಿದ್ದೇವೆ. ಸರ್, ಕೊನೆಯದಾಗಿ ಕೇಳ್ತಿರುವಂತ ಎಲ್ಲ ಕೇಳುಗರಿಗೆ ಏನ್ ಹೇಳ್ತೀರಿ?
2: ಧನ್ಯವಾದಗಳು ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ. ಎಲ್ಲ ಅಭಿಮಾನಿಗಳಿಗೆ ಧನ್ಯವಾದಗಳು.
8: ಧನ್ಯವಾದಗಳು ನಿಮಗೂ ಕೂಡ. ಧನ್ಯವಾದಗಳು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಶ್ರೋತೃಗಳು, ಇಷ್ಟೊತ್ತು ಯಜ್ಞ ಮಂಗಳೂರು ಅಂದ್ರೆ ಅವರ ಪೂರ್ತಿ ಹೆಸರು ಮತ್ತೊಮ್ಮೆ ನಾನು ಹೇಳ್ತೇನೆ, ಶ್ರೀ ಯಜ್ಞೇಶ್ವರ ಆಚಾರ್ಯ ಅಲ್ಲ ಸರ್? ಮಾತಾಡಿದ್ದೇವೆ. ನಿಮ್ಗೆಲ್ಲರೂ ಕೂಡಿ ಕಾರ್ಯಕ್ರಮ ಖುಷಿಯಾಗಿರ್ಬೋದು ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದೆ. ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೋರು ಅತಿ ಜೊತೆ ಮತ್ತೆ ಸಿಗ್ತೇನೆ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ಕೇಳುತ್ತಿರುವುದು ರೇಡಿಯೋ ಸಾರಂಗ 107.8 FM. ಇನಿತೆ ಈ ಕಾರ್ಯಕ್ರಮಗು ನಿಕ್ಲಿಗ್ ಮಾತ್ರಿಕ್ಲ ಮೋಕೆ ದಿಂಜಿ ಸೊಲ್ಮೆಲು. ಇನಿತೆ ಈ ಕಾರ್ಯಕ್ರಮ ತುಳುವೆರೆ ಕಲಾ ಕೂಟದಕ್ಲ ನಡಪಾದ ಕೊರ್ನ ಕಾರ್ಯಕ್ರಮ ಕೇನೊಂದು ಬರ್ಕ
1: ಪಂಡಿ ಬಾಯಿಡು ಕೆಂಡಿಕೆ ಬಿಟ್ಟು ಉರ್ಕು ನಮೃತದ ನುರ ನುರೆ ಪಂದು ತುಳು ಭಾಷೆದ ಪೆರ್ಮೆನ ಸಾರ ಜನಕ್ ಪಟದು ಪುಗಾರಿನ ಕೈಯಾರ ಕಿಂಜಣ್ಣ ರೈಕುಲು ನಮ್ಮ ತುಳು ಒಪ್ಪೆನ ಮಟ್ಟಿಲ್ದ ಭಾಷೆ ತುಳುತ ಪೊರ್ಲುನು ಪಂತೇರು. ತುಳು ಭಾಷೆ ಸಾಹಿತ್ಯದ ಮಾತ ಪ್ರಕಾರಗುಲ ಪೊರ್ಲುಡು ಸೇರಿಗೆ ಆಪುಂಡು. ಕತೆ ಕವಿತೆ ಯಕ್ಷಗಾನ ಗ್ರಂಥ ಪುರಾಣ ಮಾತ್ರ ಅತ್ತಂದೆ ಜನಪದ ಸಾಹಿತ್ಯಡು ಮಲ್ಲ ಚರಿತ್ರೆ ಬರಿತಿನವು ಇತ್ತಂಡ ನಮ್ಮ ಅಪ್ಪೆ ಭಾಷೆ ತುಳು. ಕರಿನ ವರ್ಷದ ಸುಗ್ಗಿದ ನಾಲು ಪೋಪಿನಾನಿ ಎಂಕ್ಲೆನ ತುಳುವೆರೆ ಕಲಾ ಉದಿಪನ ಆಂಡ್ ಎಂಕ್ಲೆನ ಮೋಕೆದ ಗುರ್ಕಾರ್ದಿ ಆಯ್ನ ಗೀತಾ ಲಕ್ಷ್ಮೀಶ್ ಮೆರೆನ ಪೊರ್ಮಾಟೋರ್ದು ಎಂಕ್ಲೆನ ಕಲಾ ಇನಿ ಬಾರಿ ಪೊರ್ಲುಡು ನಡತುಂದು ಉಂಡು. ತುಳು ಸಾಹಿತ್ಯದ ಬುಲೆಚ್ಚಿಲುಗ ಉಂಡಾಯಿನ ತುಳುವೆರ ಕಲತ ಕೋಪೆಡು ಒಂಜಾತ್ ತುಳು ಸಾಹಿತ್ಯದ ಮೆತ್ತು ಪೊಸ ಪೊಸ ಪ್ರಯೋಗಲು ಆವೊಂದುಂಡು. ಇಂಕಲು ಮುಲ್ಪ ಮಲ್ಪು ನಂಚಿನ ಸಾಹಿತ್ಯದ ಬೇಲೆಡು ಮುಖ್ಯವಾದ ಚುಂಗುಡಿ ಕವಿತೆ ಪಂಡ ಚುಟುಕು ಮಾದರಿದ ಪನಿ ಕವಿತೆಲು ವಚನಲು ಗಜಲ್ ಇಂಚಿನೇ ಬೇತೆ ಬೇತೆ ಪ್ರಕಾರದ ಬರವುಗು ಮಸ್ತ್ ಪ್ರಯತ್ನ ಬರೊಂದುಲ್ಲ. ಇಂಕ್ಲೆನ ಕಲಟ್ ಇನಿ ನೂದು ಜನ ಸೇರೊಂದು ಬಾರಿ ಪೊರ್ಲುದ ಪೊರ್ಮಾಟುಡು ತುಳು ಭಾಷೆಗ ಎಡ್ಡೆಪ್ಪು ತಿಕ್ಕೊಡು ಪನ್ಪಿನ ಒಂಜೆ ಮನಸ್ಸದ ಉದ್ದೇಶಡು ಮಾತಿರ್ಲ ಮಾತಾ ಪ್ರಕಾರದ ಸಾಹಿತ್ಯನ್ಲ ಭಾರಿ ಪೊರ್ಲುಡು ಬರೆಯಪ್ಪನ ಎಡ್ಡೆ ಪ್ರಯತ್ನನು ಮಲ್ತೊಂದುಲ್ಲೇರು. ಇನಿಕ್ ಇಂಕ್ಲನ ಕಲಕ್ ಒಂಜಿ ವರ್ಷಲ ಐನು ತಿಂಗಳದ ಬೇಲೆನ ಇಂಕ್ಲು ಮಲ್ತಿನ ನಡುಟ್ಟು ಒಂಜಾತ್ ಪೊಸತ್ ಬರವು ಬರೀ ನಕಲ್ನ ಪುಸ್ತಕನು ಬಿಡುಗಡೆ ಮಲ್ಪುನಂಚಿನ ಎಡ್ಡ ಕಲಸಲ ಎಂಕ್ಲನ ಕಲೋರ್ದಾವರ ಆತಂಡು. ಎಂಕ್ಲೆನ ಒಂಜಿ ವರ್ಷದ ಕಜ್ಜಗು ಬೊಳ್ಳಿದಾರಗೆ ಉದಿಪು ಉಪ್ಪರಿಗೆ ತುಡರು ಕೇಪುಲ ಪುಂಡಿಕಾಣಿಕೆ ಪನ್ಪಿನ ಆಜಿಬೂಕುನು ಎಂಕಲು ಬಿಡುಗಡೆ ಮಲ್ತದ. ಅಂಚನೆ ಎಂಕಲ್ನ ಕಲೊಟ್ಟು ಆಪಿನಂಚಿನ ಪಂತೊಲ್ಲೆಡು ಎಡ್ಡೆ ಬರವುಲೆನ ನಾಡದು ಇನಿ ತುಳುನಾಡದ ಮಾತ ಪತ್ರಿಕೆಡು ಅವನ ಪ್ರಕಟಣೆಗೂ ಕೊರೊಂದುಲ್ಲ. ಅಂಚನೆ ಯೂಟ್ಯೂಬ್ ಬುಕ್ ಫೇಸ್ಬುಕ್ ಚಾನೆಲ್ ಎಂಕಲು ಸುರುಮಲ್ದ. ಇನಿ ಎಂಕಲ್ನ ಕಲೊರ್ದು ಪೊಸತ್ತು ಒಂಜಿ ಕಾರ್ಯಕ್ರಮದೊಟ್ಟಿಗೆ ರೇಡಿಯೋ ಸಾರಂಗಡು ಎಂಕಲು ಬರೊಂದುಲ್ಲ. ಮುಲ್ಪ ಎಂಕಲು ಪತ್ತು ಜನ ನಿಕಲ್ನೆದುರುಡು ಕಬಿತೆನು ಓದೊಂದುಲ್ಲ. ಇತ್ತೆ ನಮ್ಮೊಟ್ಟಿಗೆ ಉಲ್ಲೇರು ಅನುರಾಧ ರಾಜೀವ್ ಸುರತ್ಕಲ್ ಎಂಬೆರು ಸಾಹಿತ್ಯ ಪ್ರಕಾರೊಲ್ಲೆಡು ಮಸ್ತ್ ಸಾಧನೆ ಮಲ್ತಿನಂಚಿನ ಅನುರಾಧ ರಾಜೀವ್ ಎಂಬೆರು ಅಂತರಂಗದ ಸಂವಾದ ಬುಕ್ಕ ಭಾವಗಮನ ಪನ್ಪಿನ ರಡ್ಡು ಬೂಕುಲಿನ ಬುಡುಗಡೆ ಮಲ್ದಿನಾರು. ಆತ ಮಾತ್ರ ತಂದೆ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಇಂಚ ಮಾತ ಕ್ಷೇತ್ರೋಡ್ಲ ಪುದರು ಮಲ್ತಿನಾರು. ಮಾತ್ರ ತಂದೆ ಇಂಬೆರು ಯಕ್ಷಗಾನ ಕಲಾವಿದೆ ಆದಲ ಉಲ್ಲೇರು. ಇತ್ತೆ ಮೋನೆ ಸಿಂಗಾರ ಪನ್ಪಿನ ತುಳು ಕಬಿತೆನ ನಿಕಲ್ನೆದುರು ಊದೊಂದುಲ್ಲೇರು.
2: ಎನ್ನ ಕಬಿತೆದ ತರಬರವು ಮೋನೆ ಸಿಂಗಾರ ತೆಲಿಕೆ ಪನ್ಪಿನವು ಐಸಿರೋದ ಬಳ್ಳಿ ಮೋನೆಡ್ದಿ ಮಾಜಾವಡೆ ಏಪಲ ತೆಲಿಕೆ ಪನ್ಪಿನವು ಐಸಿರೋದ ಬಳ್ಳಿ ಮೋನೆಡ್ದಿ ಮಾಜಾವಡೆ ಏಪಲ ನಲಿಪ್ನ ಉಡಲ್ದ ಬುಲ್ಪು ತೆಕ್ಕಂದಿ ಲೆಕ್ಕ ಪೊರ್ಲು ಕಾಪುಡು ನಿಚ್ಚುಲ. ನಲಿಪುನ ಉಡಲ್ದ ಬುಲ್ಪು ತೆಕ್ಕಂದಿ ಲೆಕ್ಕ ಪೊರ್ಲು ಕಾಪುಡು ನಿಚ್ಚುಲ. ಸಮಾಜದ ಪಾತೆರಗು ಕೆಬಿ ಆವಡೆ ಬದುಕು ನಮ್ಮ ಒಂದೇ ತಿರಿಲಿ. ಸಮಾಜದ ಪಾತೆರಗು ಕೆಬಿ ಆವಡೆ ಬದುಕು ನಮ್ಮ ಒಂದೇ ತಿರಿಲಿ. ಅಮಾಸದ ಚಂದ್ರನ ತೂವರೆ ಕಾಪಡೆ ಕತ್ತಲೆದ ಉಲೈ ಮುಗಿಲಿ. ಅಮಾಸದ ಚಂದ್ರನ ತೂವರೆ ಕಾಪಡೆ ಕತ್ತಲೆದ ಉಲೈ ಮುಗಿಲಿ. ಎಡ್ಡೆ ಕಜ್ಜಗು ಬೆರಿಸಾಯ ಉಪ್ಪಡೆ ಕುಸಿಯೇ ನಿಚ್ಚಲ ಮೂಡುಂಡು. ಎಡ್ಡೆ ಕಜ್ಜಗು ಬೆರಿಸಾಯ ಉಪ್ಪಡೆ ಕುಸಿಯೇ ನಿಚ್ಚು ಮೂಡುಂಡು. ಕೊಡಿ ಚಿಗುರು ಇರೆನ ಕಿನ್ಕಂದ ತೂಲೆ ಪುರ್ಪ ಅರಲುನ ತೋಜುಂಡು. ಕೊಡಿ ಚಿಗುರು ಇರೆನ ಕಿನ್ಕಂದ ತೂಲೆ ಪುರ್ಪ ಅರಲುನ ತೋಜುಂಡು. ಬೇನೆ ಬೇಜಾರು ನಂಜಿ ಮಚ್ಚರಲು ಉಡಲ ಉಲಯಿಡುದಾಯಿಗೆ ಬೇನೆ ಬೇಜಾರು ನಂಜಿ ಮಚ್ಚರಲು ಉಡಲ ಉಲಯಿಡು ದಾಯಿಗೆ ಮೋನೆ ಸಿಂಗಾರ ಆದಿಪ್ಪಡು ನಿತ್ಯಲ ಮುಗುರು ತೆಲಿಕೆನೆ ಪುರ್ಲುಗು ಮೋನೆ ಸಿಂಗಾರ ಆದಿಪ್ಪಡು ನಿತ್ಯಲ ಮುಗುರು ತೆಲಿಕೆಗೆ ಪುರ್ಲುಗು ಸುಲ್ಮಿಲು
1: ಮೋನಿಡುಪ್ಪಡು ಮುಗುರು ತೆಲಿಕೆ ಅಂಚನೆ ಮನಸ್ಸುಡುಪ್ಪಡು ಖುಷಿ ನಿಲಿಕೆ ಎಡ್ಡೆ

0: ಮತ್ತೆ ದೆತ್ತದ ಪೋಪಿರು ಮಣ್ಣಾದು. ಅಪ್ಪಿನ ಮೋಕಿನ ಮದತಿನ ಬಾಲೆಲು ತಿಕ್ಕದ ಪೋವಿರು ಬೊಣ್ಣಾದು. ಜೋಕುಲೆ ಕಣ್ಣಡೆ ಬೆಲೆದಾಂತಿ ಎತೆ ದೆತ್ತದ ಪೋಪಿರು ಮಣ್ಣಾದು. ಸೆರಂಗಡೆ ಬೆಗರ್ನು ಉಚ್ಚಿದು ಆರು ಬಂಜಿ ಕಟ್ಟದು ಬರವು ಕಲ್ಪದೆರು. ನಂಬಿನ ದೇವಿರು ಕೈಬುಡೆಯರು ಪೆರ್ಮೆದ ಪುದರಗು ಕಾಪುವೆರು. ಸೆರಂಗಡೆ ಬೆಗರ್ನು ಉಚ್ಚಿದು ಆರು ಬಂಜಿ ಕಟ್ಟದು ಬರವು ಕಲ್ಪದೆರು. ನಂಬಿನ ದೇವಿರು ಕೈಬುಡೆಯರು ಪೆರ್ಮೆದ ಪುದರಗು ಕಾಪುವೆರು. ಮಾನ್ಯಡ ಮನಿಪಂದೆ ಪೋವಡೆ ಪುಲ್ಲುದ ತೆಲಿಕೆ ತೆಲಿಪಾಲೆ. ಪಿರಿತಿದ ಪಾತೆರ ಮದಪಡೆ ಏಪಲ ಎಡ್ಡೆ ಬಾಳ್ವೆಗು ತುಡರಾಲೆ. ಮಾನ್ಯಡ ಮಣಿಪಂದೆ ಪೋವಡೆ ಪುಲ್ಲುದ ತೆಲಿಕೆ ತೆಲಿಪಾಲೆ. ಪಿರಿತಿದ ಪಾತೆರ ಮದಪಡೆ ಏಪಲ ಎಡ್ಡೆ ಬಾಳ್ವೆಗು ತುಡರಾಲೆ. ಮದಪಡೆ ಜೋಕುಲೆ ಕುಡತಿಕ್ಕಯರು ಮಟ್ಟೇಳ್ದು ತಾಂಕಿನ ಮೋಕಿದಪ್ಪೆ. ಕಲ್ಲು ಕಡಿತದು ಜೂವನೆ ಕೊರಿನ ಮಾಮಲ್ಲ ದೇವತೆ ಆರೇ ಪೆದ್ಯಪ್ಪೆ. ಏಳೇಳು ಜನ್ಮೊಗಲ ತೀರಂದಿರುಣ ನಿಕ್ಲಿನ ಏಳಿಗೆನೆ ಮಲ್ಲ ಕನ. ಕಣನೀರು ಪಾಡಂದೆ ತೆರಿದು ನಡಪುಲೆ ಬಂಜಿದ ಬೆಂಕಿನ ತಣಿಪಾಲೆ. ಏಳೇಳು ಜನ್ಮೊಗಲ ತೀರಂದಿರುಣ ನಿಕ್ಲಿನ ಏಳಿಗೆನೆ ಮಲ್ಲ ಕನ. ಕಣನೀರು ಪಾಡಂದೆ ತೆರಿದು ನಡಪುಲೆ ಬಂಜಿದ ಬೆಂಕಿನ ತಣಿಪಾಲೆ.
1: ಊರುಡಿತ್ತಿನ ಪೂರ ಅಪ್ಪನವನು ಗೋರುದ ಕನತದು ಎಂಕೊರ್ತಿ ಪೆದಿ ಅಪ್ಪೆ ಬೋಡು ಪಂಡ ಅಪ್ಪೆ ತಿಕ್ಕಯಲಗೆ. ದೇವಿರ ಮನಸದ ಅಪ್ಪೆನ ಏಪಲ ನಿಕುಲು ಕುಸಿಟು ದೀಲೆ ಪನ್ಪಿಂಚಿನ ಒಂಜಿ ಭಾವನು ನಮ್ಮೆದುರುಗೂ ದೀನಂಚಿನ. ಗುಲಾಬಿ ಸುರೇಂದ್ರ ಇಂಬೆರೆಗು ಉಡಲು ದಿಂಜಿನ ಸೊಲ್ಮೆಲು ಎಂಕಲೆನ ತುಲುವೆರ ಕಲೊತ್ತ ಬರೆಪಾಟೆಗೆದ ಸಾಹಿತ್ಯಲೆಗು ಒಂಜೊಂಜಿ ಮರ್ಲ. ಕೆಲವರು ಸಾಹಿತ್ಯನು ಬರೆವಂದು ಪೋಯೆರಡ ನನ ಕೆಲವೇರು ಎನ್ನಪ್ಪೆ ಬಾಸಿನ ಯಾನೆಂಚ ಕಲ್ಪಾವಡು ಪನ್ಪಿನ ತವಕ. ಇತ್ತೆ ನಮೊಟ್ಟಿಗೆ ಉಲ್ಲೇರು ಪ್ರೇಮ ಆರ್ ಶೆಟ್ಟಿ ಇಂಬೆರು. ಇಂಬೆರು ನಮ್ಮ ತುಲು ಕಲ್ಪುಗ ಪನ್ಪಿನ ಒಂಜಿ ಸರಣಿ ಕಾರ್ಯಕ್ರಮನು ಯೂಟ್ಯೂಬ್ ಚಾನೆಲ್ ಕೊರೊಂದುಲ್ಲೇರು. ಐತೊಟ್ಟಿಗೆ ಮೇರು ಬರೆತಿನಂಚಿನ ಭಾವ ಜೀವದ ಯಾನ ಪನ್ಪಿನ ಪುಸ್ತಕ ಮಸ್ತ್ ಪುಗರ್ತಿನ ಪಡೆತಡು. ಇತ್ತೆ ನಮ್ಮೆದುರುಗೂ ಪ್ರೇಮ ಆರ್ ಶೆಟ್ಟಿ ಮುಲ್ಕಿ ಇಮೇರು ಅರೆನ ಕವಿತೆನ ವಾಚನ ಮಲ್ತೊಂದುಲ್ಲೆ.
2: ಎನ್ನ ಕವಿತೆದ ತರೆಬರವು ಸಜ್ಜಿಗೆದ ಗೌಜಿ ಕಾಂಡೆದ ತಿಂಡಿ ದಾದಂದಕಿಯನ್ನಗ ಸಜ್ಜಿಗೆ ಪಂಡೇರು ದೊಡ್ಡ. ಕಾಂಡೆದ ತಿಂಡಿ ದಾದಂದಕಿಯನ್ನಗ ಸಜ್ಜಿಗೆ ಪಂಡೇರು ದೊಡ್ಡ. ಬೋಂಟೆಗು ಪೋಯಿನ ಮಾಮಣ್ಣೆ ಬನ್ನಗ ಬಜ್ಜಿಲ ಗುದ್ದಿಯರು ಅಡ್ಡ. ಬೋಂಟೆಗು ಪೋಯಿನ ಮಾಮಣ್ಣೆ ಬನ್ನಗ ಬಜ್ಜಿಲ ಗುದ್ದಿಯರು ಅಡ್ಡ. ಸಜ್ಜಿಗೆ ಕನತೇರು ಎಣ್ಣೆನು ಪಾಡಿಯರು ಬಣಲೆಗು ದಿಕ್ಕಿಲ್ ದೀದಾಂಡು. ಸಜ್ಜಿಗೆ ಕನತೇರು ಎಣ್ಣೆನು ಪಾಡಿಯರು ಬಣಲೆನು ದಿಕ್ಕಿಲ್ ದೀದಾಂಡು. ಕಾಯ್ಮುಂಚಿ ನೀರುಳ್ಳಿ ಮೂರುದು ದೀದು ಕಮ್ಮೆನೆ ದೊಗ್ಗರಣೆ ಬಲ್ತಾಂಡು. ಕಾಯ್ಮುಂಚಿ ನೀರುಳ್ಳಿ ಮೂರುದು ದೀದು ಕಮ್ಮೆನೆ ದೊಗ್ಗರಣೆ ಬಲ್ತಾಂಡು. ಕೈದಿನ ಸಜ್ಜಿಗೆ ಪಾಡುದು ಮಗತೆರು ರಡ್ಡು ಲೋಟೆ ನೀರಲ ಪಾಡಿಯರು. ಕೈದಿನ ಸಜ್ಜಿಗೆ ಪಾಡುದು ಮಗತೆರು ರಡ್ಡು ಲೋಟೆ ನೀರಲ ಪಾಡಿಯರು. ಉಪ್ಪು ಸಕ್ಕರೆ ಬಿರ್ಕದು ಬುಡಿಯರು ತಾರಾಯ್ದ ಪೂ ಪಾಡ್ದು ಮಗತ್ತೇರು. ಉಪ್ಪು ಸಕ್ಕರೆ ಬಿರ್ಕದು ಬುಡಿಯರು ತಾರಾಯ್ದ ಪೂ ಪಾಡ್ದು ಮಗತ್ತೇರು. ರುಚಿತ ಸಜ್ಜಿಗೆ ರಡಿಯಾಂಡು ತೂಲೆಗೆ ಕಡಕ್ಕು ಚಾವುಂಜಿ ಕೊದ್ದಿಂಡು. ರುಚಿತ ಸಜ್ಜಿಗೆ ರೆಡಿಯಾಂಡು ತೂಲೆಗೆ ಕಡಕ್ಕು ಚಾವುಂಜಿ ಕೊದ್ದಿಂಡು. ಬಟ್ಟಲು ದಿಯ್ಯರೆ ಮಾತೆರ್ಲ ಬತ್ತೇರು ರುಚಿ ರುಚಿ ಸಜ್ಜಿಗೆ ಮುಗಿದಾಂಡು. ಬಟ್ಟಲು ದಿಯ್ಯರೆ ಮಾತೆರ್ಲ ಬತ್ತೇರು ರುಚಿ ರುಚಿ ಸಜ್ಜಿಗೆ ಮುಗಿದಾಂಡು ಸೊಲ್ಮೇಲು.
1: ಇತ್ತೆ ನಮಕ್ ಸಜ್ಜಿಗೆ ಮಲ್ಪುನು ಎಂಚ ಪಂಡದು ಪ್ರೇಮಕ್ಕ ಕಲ್ಪಾಯರ್. ಬಹುಶಃ ನಿಕುಲು ಮಾತ ಎಲ್ಲ ಸಜ್ಜಿಗೆ ಮಲ್ಪುವರ ದಾನ್ನ ಸೊಲ್ಮೆಲು ಪ್ರೇಮಕ್ಕ. ಇತ್ತೆ ನಮ್ಮೊಟ್ಟಿಗೆ ಉಲ್ಲೇರು ವಿಂದ್ಯಾ ಎಸ್ ರೈ ಇಂಬೆರು. ಸಾಹಿತ್ಯ ಕ್ಷೇತ್ರಡು ಇಂಬೆರ್ನ ಮಸ್ತ್ ಸಾಧನೆ ಉಂಡು. ಇಂಬೆರು ಇತ್ತೆ ವಾಚನ ಮಲ್ಪುನಂಚಿನ ಕಬಿತೆದ ತರೆಬರವು ಎಡ್ಡೆ ಆಪುಜಿ ಪಂದ್.
3: ಚಪ್ಪೆ ಮೋನೆ ಮಲ್ತದೀರು ಕುಲ್ಲಡೆ ಪಾಪದಾಯನ ಲೆಪ್ಪುಗು ಬಿಲೆನು ಕೊರೋಡೆ. ಪೊರ್ತುಲ ಕಡೆಸುಂಡು ಪಿದಡ್ಲೆ ಬೇಗೊನೆ ತೋಪುಡಿತ್ತಿ ನೀರ್ಡು ದೆಕ್ಲೆ ಸುರು ಮೋನೆ. ಪೊರ್ತುಲ ಕಡೆಸಂಡು ಪಿದಡ್ಲೆ ಬೇಗೊನೆ ತೋಪುಡಿತ್ತಿ ನೀರ್ಡು ದೆಕ್ಲೆ ಸುರು ಮೋನೆ. ನಡತೊಂದೆ ಪೋಲೆ ಬೊಜ್ಜದ ವನಸಗು ಈರ್ಲ ಬಡವುದ ಪೊರ್ತುಡು ಕಡೆಸಾವುನದಾಯೆ. ನಡತೊಂದೆ ಪೋಲೆ ಬೊಜ್ಜದ ವನಸಗು ಈರ್ಲ ಬಡವುದ ಪೊರ್ತುಡು ಕಡೆಸಾವು.

0: ಮುನುದಾಯೆ ಗಡಿತಿಜಿ ಆಯಗ ಮೂಜಿನೆದ ಬೊಡೆದಿಲ್ಲ ಮಾಜಾಯರೆ ಆ ವಂದಿ ದೇಬೇರೆ ಬರವುಯೆ. ಗಡಿತಿಜಿ ಆಯಗ ಮೂಜಿನೆದ ಬೊಡೆದಿಲ್ಲ ಮಾಜಾಯರೆ ಆ ವಂದಿ ದೇಬೇರೆ ಬರವುಯೆ. ಗಡಿ ಬಿಡಿ ಮಲ್ಪಡ ಇತ್ತೆ ಮಾರೈದೆ ಇಲ್ಲ ರಡ್ಡು ಮನಸುಡು ಉಲ್ಲೆ ಇತ್ತೆಯಲ್ಲ. ಗಡಿ ಬಿಡಿ ಮಲ್ಪಡ ಇತ್ತೆ ಮಾರೈದೆ ಇಲ್ಲ ರಡ್ಡು ಮನಸುಡು ಉಲ್ಲೆ ಇತ್ತೆ ಯಲ್ಲ. ಗಡಿ ಗಡಿ ಲೆಪ್ಪುನಗ ಪೋಪುನು ಯಾನು ಸರಿಯ ಎಡ್ಡೆ ಆಪುಜಿ ಆಯನಿಲ್ಲಡು ಮೂಜಿನೆದ ಸಾವ್ದ ವನಸದತ್ತಯ್ಯ. ಗಡಿ ಗಡಿ ಲೆಪ್ಪುನಗ ಪೋಪುನು ಯಾನು ಸರಿಯ ಎಡ್ಡೆ ಆಪುಜಿ ಆಯನಿಲ್ಲಡು ಮೂಜಿನೆ ಸಾವುದ ವನಸತ್ತಯ. ಮೂಜ ಆಜ ಔಲೆಕ್ಕದಾಯೇ ತೋಜುನ ಸತ್ಯನು ಒಪ್ಪೊಡೆ ನರಮಣಿ. ಮೂಜ ಆಜ ಔಲೆಕ್ಕದಾಯೇ ತೋಜುನ ಸತ್ಯನು ಒಪ್ಪೊಡೆ ನರಮಾಣಿ. ಬರೋಡೆ ಇರು ತಪ್ಪಂದೆ ಪಂಟೆ ತಾಯೇ ಒರಿಯ ಗೊರಿ ಒಂದೊಂಡನೆ ಸಂಬಂಧಲು ಒರಿಪುನಿ. ಬರೋಡೆ ಇರು ತಪ್ಪಂದೆ ಪಂಟೆ ತಾಯೇ ಒರಿಯ ಗೊರಿ ಒಂದೊಂಡನೆ ಸಂಬಂಧಲು ಒರಿಪುನಿ. ಕೇನುಜಿ ಮನಸ್ಸು ಎತೆ ಟೆಂಕ್ ಮಂಡೆನೇ ಬಲಿಪುಜಿ ತೀಪೆದ ವನಸ್ಸು ದಾದನ ಮನಸ್ಸೇ ಒರ್ಗುಜಿ. ಕೇನುಜಿ ಮನಸ್ಸು ಎತೆ ಟೆಂಕ್ ಮಂಡೆನೇ ಬಲಿಪುಜಿ ತೀಪೆದ ವನಸ್ಸು ದಾದನ ಮನಸ್ಸೇ ಒರ್ಗುಜಿ. ಯಾನೊರಲ ಎನ್ನ ಬೊಡೆದಿನ ಬೊಜ್ಜಂದಾಯನು ವನಸ್ಸು ಲೆತ್ತಿಜಿ ದಿನಕೆನ್ನ ಬೊಡೆದಿಗು ನಾಲಯ್ಯೇ ಮಗುರುಜಿ. ಯಾನೊರಲ ಎನ್ನ ಬೊಡೆದಿನ ಬೊಜ್ಜಂದಾಯನು ವನಸ್ಸು ಲೆತ್ತಿಜಿ ದಿನಕೆನ್ನ ಬೊಡೆದಿಗು ನಾಲಯ್ಯೇ ಮಗುರುಜಿ. ಅವಕಾಶಕ್ಕಾದ ಸೊಲ್ಮೆಲು
1: ಕಂಡನೆ ಬೊಡೆದಿನ ನಡುಟು ಮೋಕೆದ ಪಾತೆರ ಬರ್ಪುನಂಚೆನೆ ಕೆಲವರ ಮಕ್ಕರದ ಪಾತೆರಲ್ಲ ಬರ್ಪುಂಡು. ನಮ್ಮ ಇಲ್ಲಡುಪ್ಪುನಂಚಿನ ಒಂತೆ ಮಲ್ಲ ತರೆಕುಲು ಪಾತೆರನು ಇಂಚೇನೆ ಅಕಲ್ನ ನಡುಟು ಮೋಕೆದ ಪಾತೆರ ಕೇನನು ಕಮ್ಮಿ ಆಂಡಲ್ಲ ಮಕ್ಕರದ ಪಾತೆರಗುದಾಲ ಕಮ್ಮಿ ಇಜ್ಜಿ ಅಕಲು ತುಜುಪಾವುನ ಮೋಕೆ ಅವು ಮಲ್ಲ ಮನಸ್ಸದ ಬರಿತಿಲ್ಲದಾಯನ ಬೊಡೆದಿನ ಬುಜ್ಜುಗು ಪೋಯರೆ ಯಜಮಾನ್ರಿಗ ದಾಲ ಮನಸ್ಸಿಜ್ಜಿ ಆಂಡ ಅರೆಗ ದಾಲ ಎಡ್ಡಲ ಆ ಒಂದುಜ್ಜಿ ದಾಯಪಂಡ ಆರು ಕೊರ್ಪಿನಿ ಒಂಜೇ ಕಾರಣ ಇನಿ ಆಯನ ಮೂಜನೆ ಬೊಡೆದಿನ ಬೊಜ್ಜದ ವನಸ್ಸುಗೆ ಯಾನಪ ಒಂದೊಲ್ಲೆ ಆಂಡ ಎಂಕ್ ಒಂಜಿ ಬೊಡೆದಿನ ಬೊಜ್ಜದ ವನಸ್ಸು ಕೊರಿಯರ್ಲ ಆಯ್ಜತ್ತ ಅಂಚಾದ ಎಂಕ್ ದಾಲ ಎಡ್ಡೆ ಆಪುಜಿ ಪನ್ಪಿನ ಭಾವನು ಬಾರಿ ಪೊರ್ಲುಡು ನಮ್ಮೆದುರುಗು ದೈನಂಚಿನ ವಿಂದ್ಯಾ ಎಸ್ ರೈ ಮೆರೆಗ್ ಮೋಕೆದ ಸೊಲ್ಮೆಲು. ನಮ್ಮೊಟ್ಟಿಗೆ ಉಲ್ಲೇರೆಯಿನಿ ಹಿತೇಶ್ ಎಂಬೆರ್ ಪಾಲಿಟೆಕ್ನಿಕ್ ಕಾಲೇಜುಡು ಲೆಕ್ಚರರ್ ಆದ ಬೇಲೆ ಮಲ್ತೊಂದಿಪ್ಪುನ ಎಂಬೆರೆಗ್ ಸಾಹಿತ್ಯಡು ಮಲ್ಲ ಆಸೆ ಆಕಾಶವಾಣಿ ಕಲಾವಿದೆ ಆಯನ ಮೇರ್ ಯುವ ಬರಹಗಾರ್ ಇತೆ ಹಿತೇಶ್ ಇಂಬೆರೆನ ಕವಿತೆ
2: ಎನ್ನ ಕವಿತದ ತರೆಬರವು ಬೊಲ್ಪುದ ಗೊಬ್ಬು ಬೊಲ್ಕಿರಿದ ತಿರಿಯಾದ ನಂಬಿಕೆದ ಬೊಲ್ಪಾದ ರಂಗೇರಂಡ ಅಕ್ಕಸೊಡು ಸೂರ್ಯಬತ್ತೆ. ಬೊಲ್ಕಿರಿದ ತಿರಿಯಾದ ನಂಬಿಕೆದ ಬೊಲ್ಪಾದ ರಂಗೇರಂಡ ಅಕ್ಕಸೊಡು ಸೂರ್ಯಬತ್ತೆ. ಭೂಮೆಪ್ಪೆನ ಮೈ ನಿಲಿಕೆ ಬೊಲ್ಪಾಂಡಿ ಪೊರ್ತು ಸಂಪು ಕೊರ್ತಿನ ಚಂದ್ರೆ ಎಕಡೆ ಜತ್ತೆ. ಭೂಮೆಪ್ಪೆನ ಮೈ ನಿಲಿಕೆ ಬೊಲ್ಪಾಂಡಿ ಪೊರ್ತು ಸಂಪು ಕೊರ್ತಿನ ಚಂದ್ರೆ ಎಕಡೆ ಜತ್ತೆ. ಪೆತ್ತ ಕೈ ಕಂಜಿಲು ಪಾರುನ ಆ ಗುಬ್ಬುನು ತೂಲೆ ಪಕ್ಕಿಲಿನ ಸಬ್ದೊಡು ಸಂಗೀತೋ ಕೇನೊಂದುಂಡು. ಪೆತ್ತ ಕೈ ಕಂಜಿಲು ಪಾರುನ ಆ ಗುಬ್ಬುನು ತೂಲೆ ಪಕ್ಕಿಲಿನ ಸಬ್ದೊಡು ಸಂಗೀತೋ ಕೇನೊಂದುಂಡು. ಕೆಬಿ ಕೊರ್ಲೆ ಮಾತೆರ್ಲ ಕಾಂಡೆದ ದುನಿಪುನು ಕೇನ್ಲೆ ಬೇಲೆಗಿ ಪಿದಡುನ ಗೌಜಿಯೇ ತೋಜೊಂದುಂಡು. ಕೆಬಿ ಕೊರ್ಲೆ ಮಾತೆರ್ಲ ಕಾಂಡೆದ ದುನಿಪುನು ಕೇನ್ಲೆ ಬೇಲೆಗಿ ಪಿದಡುನ ಗೌಜಿಯೇ ತೋಜೊಂದುಂಡು. ಜೋಕ್ಲೆಗಿ ಶಾಲೆದ ನೆಂಪು ನಡತೊಂದು ಪೋವೊಂದು ತೆಲಿಕೆ ನಲಿಕೆದ ಮೋನೆ ಎದುರು ತಿಕ್ಕು. ಜೋಕ್ಲೆಗಿ ಶಾಲೆದ ನೆಂಪು ನಡತೊಂದು ಪೋವೊಂದು ತೆಲಿಕೆ ನಲಿಕೆದ ಮೋನೆ ಎದುರು ತಿಕ್ಕು. ಸುರುವಾಂಡಿ ದಿನೊತ ಎಡ್ಡೆಪ್ಪುದ ಬೊಲ್ಕಿರ್ ದೊಂಬು ತಾಗು ನಡೆ ಮುಟ್ಟ ಕೊಸಿಯನಂಕು. ಸುರುವಾಂಡಿ ದಿನೊತ ಎಡ್ಡೆಪ್ಪುದ ಬೊಲ್ಕಿರ್ ದೊಂಬು ತಾಗು ನಡೆ ಮುಟ್ಟ ಕೊಸಿಯನಂಕು. ತರೆತ ಮಿತ್ತಡು ಮೆಲ್ಲ ಆ ಸೂರ್ಯ ಬನ್ನಾಗ ಬೇನೆದ ಬೆಗರದ ನೀರೌಲೆ ಜತ್ತುದಾಂಡು. ತರೆತ ಮಿತ್ತಡು ಮೆಲ್ಲ ಆ ಸೂರ್ಯ ಬನ್ನಾಗ ಬೇನೆದ ಬೆಗರದ ನೀರೌಲೆ ಜತ್ತುದಾಂಡು. ಮೋನೆದ ತೆಲಿಕೆ ಮಾಜಿದು ಪೋವೊಂದಿಪ್ಪುನಗ ಬೈಯದ ಬರವನು ಕಾತು ಕುಲ್ಲೊಡಾಂಡು. ಮೋನೆದ ತೆಲಿಕೆ ಮಾಜಿದು ಪೋವೊಂದಿಪ್ಪುನಗ ಬಯ್ಯದ ಬರವನು ಕಾತು ಕುಲ್ಲೊಡಾಂಡು. ದಿನು ಕರೆಂಡು ಮುಲ್ಪನೆ ಸೂರ್ಯ ಜತ್ತೆಯ ಮೆಲ್ಲ ಕೆಂಪು ರಂಗಿಡು ಮುರ್ಕದು ಕಡಲುಗಾಯೆ. ದಿನು ಕರೆಂಡು ಮುಲ್ಪನೆ ಸೂರ್ಯ ಜತ್ತೆಯ ಮೆಲ್ಲ ಕೆಂಪು ರಂಗಿಡು ಮುರ್ಕದು ಕಡಲುಗಾಯೆ. ದಿನು ಕರಿದು ವಾರ, ವಾರ ಕರಿದಾದು ತಿಂಗಳು, ತಿಂಗಳು ಮುಗಿಯೊಂದು ವರ್ಷದ ಮಾಯೆ. ದಿನು ಕರಿದು ವಾರ, ವಾರ ಕರಿದಾದು ತಿಂಗಳು, ತಿಂಗಳು ಮುಗಿಯೊಂದು ವರ್ಷದ ಮಾಯೆ. ಬೊಲ್ಕಿದ ತಿರಿಯಾದು ನಂಬಿಕೆದ ಬೊಲ್ಪಾದು ರಂಗೇರಂಡು ಅಕ್ಕಸಡು ಸೂರ್ಯ ಬತ್ತೆ. ಭೂಮೆಪ್ಪೆನ ಮೈ ನಿಲಿಕೆ ಬೊಲ್ಪಾಂಡಿ ಪೊರ್ತು ಸಂಪು ಕೊರ್ತಿನ ಚಂದ್ರೆ ಎಕಡೆ ಜತ್ತೆ ಸೊಲ್ಮೆಲು.
1: ಎಂಚಿತ್ತೆ ಪೊರ್ಲುಯೇ ನಮ್ಮ ಈ ತುಳುನಾಡು ನೊಗ ನಾಯರ ಪತ್ತದು ಕೆಸರದ ಕಂಡಗು ಜಪ್ಪು ನಂಚಿನ ಜವನಗು ಪಚ್ಚೆ ದೈಸಿರ ತುತ್ತೈತ ಆಪುಂಡುಗೆ. ಆ ಪೊರ್ತುಗು ಬಾನುಡು ರಂಗಾಯಿನ ಸೂರ್ಯನ ಬೊಲ್ಪು ಆಯನ ಉಡಲದು ಲಯದ ಪಿದಯುಂಜಿ ಸ್ವರಕನ ಪುಂಡುಗೆ. ಆ ಸೊರಟು ಪಕ್ಕಿ ಪಾರುನ ಪೊರ್ಲು ಕಿದೆತ ಕೈಕಂಜಿ ಗೋಪುನ ಪೊರ್ಲು ಶಾಲೆಗ ಪೋಪುನ ಜೋಕುಲಿನ ಗೌಜಿ ಒಂದು ಮಾತ ದಿಂಜಿದು ಅವು ಭೂಮ್ಯಪ್ಪನ ಮಟ್ಟೆಲುಗು ಪೊರ್ಲುದ ಸೊರ ಆಪುಂಡುಗೆ. ಇಂಚಿತ್ತಿ ಪೊರ್ಲುನು ಬುಲ್ಪುದ ಗೊಬ್ಬು ಪನ್ಪಿಂಚಿ ಕಬಿತ್ತೆಡು ನಿಖಲ್ನೆದುರುಡು ವಾಚನ ಮಲ್ತಿನ ಹಿತೇಶ್ ಇಂಬೆರೆಗ್ ಮೋಕೆದ ಸೊಲ್ಮೇಲು. ಸಾಹಿತ್ಯ ಕ್ಷೇತ್ರಡು ಸೌರಭ ರತ್ನ ಪ್ರಶಸ್ತಿ ಪಡೆಯನಂಚಿನ ರಶ್ಮಿ ಸನಿಲ್ ಮೇರು ನಮ್ಮೊಟ್ಟಿಗೆ ಉಲ್ಲೇರು. ಸಾಹಿತ್ಯ ಕ್ಷೇತ್ರಡು ಮೆರೆಗ್ ಮಲ್ಲಪುದರುಂಡು. ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಡ್ಲ ಮೇರು ಮೆರೆನನೆ ಆಯಿನಂಚಿನ ಸಾಧನೆಯನ್ನು ತೋಜಾ ಒಂದುಲ್ಲೇರು. ಇತ್ತೆ ನಮ್ಮೆದುರುಡು ರಶ್ಮಿ ಸನಿಲ್ ಎಂಬೆರು ತುಳು ಕಬಿತೆನ ವಾಚನ ಮಲ್ತೊಂದುಲ್ಲೇರು.
0: ಕಬಿತೆದ ತರೆಬರವು ಪೊರ್ಂಬಾಟದ ಬಲ್ಮನ, ಪೊರ್ಂಬಾಟದ ಬಲ್ಮನ. ರಾಪುಂಡು ಅಕ್ಕಸೊದೆತ್ತರಗು ಗರ್ವಡು ಕೇಸರಿ ಬೊಲ್ದು ಪಚ್ಚೆ ರಂಗು ಬಾವುಟ. ರಾಪುಂಡು ಅಕ್ಕಸೊದೆತ್ತರಗು ಗರ್ವಡು ಕೇಸರಿ ಬೊಲ್ದು ಪಚ್ಚೆ ರಂಗು ಬಾವುಟ. ಬಡವು ಬಾಜಿಲುದಾಂತೆ ನಡತಂಡು ಇಲ್ಲು ಪಗೆಲುದಾಂತೆ ಪೊರ್ಂಬಾಟ. ಬಡವು ಬಾಜಿಲುದಾಂತೆ ನಡತಂಡು ಇಲ್ಲು ಪಗೆಲುದಾಂತೆ ಪೊರ್ಂಬಾಟ. ಸೊಂದು ಬೆಂದು ಶರ್ರೊ ಮುಡಿಪುದೀದೆ ನಿಚ್ಚೊಲ ಸೊಚ್ಚ ಉಡಲ್ಡು ಪುನೇರು. ಸೊಂದು ಬೆಂದು ಶರ್ರೊ ಮುಡಿಪುದೀದೆ ನಿಚ್ಚೊಲ ಸೊಚ್ಚ ಉಡಲ್ಡು ಪುನೇರು. ಪಣವು ಬಂಗಾರು ಪನ್ಪಿ ಅಂಗಲಾಪಿಜ್ಜಂದೆ ದೇಶನು ಜುವಬುರ್ದು ಕಾತೇರು. ಪಣವು ಬಂಗಾರು ಪನ್ಪಿ ಅಂಗಲಾಪಿಜ್ಜಂದೆ ದೇಶನು ಜುವಬುರ್ದು ಕಾತೇರು. ಬಚ್ಚಲು ತೋಜಾ ಒಂದೆ ಒಂಜೆ ಹಟೋ ನೀಚರಿನ ಗಿಡತದು ಒರಿಪೊಡು ದೇಶನು. ಬಚ್ಚಲು ತೋಜಾ ಒಂದೆ ಒಂಜೆ ಹಟೋ ನೀಚರಿನ ಗಿಡತದು ಒರಿಪೊಡು ದೇಶನು. ನೆತ್ತೆರ್ದ ಓಕುಳಿಡು ಪೊರ್ಂಬಾಟೋ ನೆಂಪು ಮಲ್ಪೊಡಕ್ಲಿನ ಬಲಿದಾನನು. ನೆತ್ತೆರ್ದ ಓಕುಳಿಡು ಪೊರ್ಂಬಾಟೋ ನೆಂಪು ಮಲ್ಪೊಡಕ್ಲಿನ ಬಲಿದಾನನು. ತಾದಿ ತತ್ತು ಪೋನಗ ನೆಂಪು ಮಲ್ಪುವನ ತಂಕ ದರ್ಪುದ ಬೀರರಿನ ಬಲಿದಾನು. ಮದಪೆರೆ ಬಲ್ಲಿ ನಮಕ ತಿಕ್ಕಿನ ಬಲ್ಮನ ಪುಡಮಿಡು ಉಸಿಲು ಇತ್ತಿನಾತ್ ದಿನೋ. ಮದಪೆರೆ ಬಲ್ಲಿ ನಮಕ ತಿಕ್ಕಿನ ಬಲ್ಮನ ಪುಡಮಿಡು ಉಸುಲು ಇತ್ತಿನಾತ್ ದಿನೋ. ಸೊಲ್ಮೆಲು.
1: ಪಣವು ಬಂಗಾರದ ಅಂಗಲಪ್ಪುದಂತೆ ಅಪ್ಪೆ ಬೊಡಿದಿ ಬಾಲೆ ಇಂಚಿತ್ತಿನ ವಾ ಸಂಬಂಧನ್ಲ ಗೆನ್ಪಂದೆ ತನ್ನ ಸರ್ರುನೆ ದೇಶಗಾತ್ರ ಬಲಿ ಕೊರ್ದು ಇರ್ಲು ಪಗೆಲು ಪೊರ್ಮಾಟ ಮಲ್ತದು. ಇನಿ ನಮ ಈ ದೇಶಡು ತಿಲ್ತು ನಲ್ತದು ಒಂದು ಎನ್ನ ಒಂದು ಎನ್ನ ಪನ್ಪಿನ ಸ್ವತಂತ್ರದ ಅಚ್ಚರಲಿನ ಪೊರ್ಲು ಪನ್ಪಾಯಿನ ಕಾರಣರಾಯಿನಂಚಿನ ನಮ್ಮ ತಂಕ ದರ್ಪುದ ಬೀರಿರಿನ ನೆನ್ಪು ಮಲ್ತೊಂದು ಪೊರ್ಂಬಾಟದ ಬಲ್ಮನ ಪನ್ಪಿನ ಕಬಿತೆ ವಾಚನ ಮಲ್ತಿನ ರಶ್ಮಿ ಸನಿಲ್ ಮೇರೆಗ್ ಸೊಲ್ಮಿಲ್. ಇನಿ ನಮ್ಮೊಟ್ಟಿಗೆ ಮೊಂಟಪದವು ಕಾಲೇಜಡ್ ಕನ್ನಡ ಉಪನ್ಯಾಸಕಿ ಆಯಿನಂಚಿನ ಅಶ್ವಿನಿ ತೆಕ್ಕುಂಜ ಉಲ್ಲೇರ್. ಈ ಮೇರೆಗ್ ತುಳು ಸಾಹಿತ್ಯದ ಬಗ್ಗೆ ಬಾರಿ ಪೆರ್ಮೆ. ಆರಬರೇನ ಕೆಲವು ಪದ್ಯಲು ಮಸ್ತ್ ಪುಗಾರ್ತಿನ ಪಡೆತಿನವು. ಇತ್ತೆ ಅಶ್ವಿನಿ ತೆಕ್ಕುಂಜ ಎಂಬೆರೆನ ಕಬಿತ್.
3: ಎನ್ನ ಕಬಿತೆರ ತರೆಬರವು ಮೋಕ್ಯದ ಬಡವು ಒಂಜಿ ಗುರ್ಚಿಲಡು ನೆಗೆತ್ತು ತೋಚೊಂದಿತ್ತೆಂಡು ಬಡಪತ್. ಒಂಜಿ ಗುರ್ಚಿಲಡು ನೆಗೆತ್ತು ತೋಚೊಂದಿತ್ತೆಂಡು ಬಡಪತ್. ಆ ಜೀವ ಒಂಜಿ ಪೊರ್ತದ ವನಸ್ಸಿಗೆ ಕಾತೊಂದಿತ್ತೆಂಡು. ಆ ಜೀವ ಒಂಜಿ ಪೊರ್ತದ ವನಸ್ಸಿಗೆ ಕಾತೊಂದಿತ್ತೆಂಡು. ಮಲ್ಲಾದಿಗೆ ಮಲ್ಪುನಾತ್ ಮಲ್ಲಾರು ಅತ್ತು ಆರು ಬಡಪತ್ತುಡೆ ಖುಷಿನ ನಾಡೊಂದು ಇತ್ತೇರು. ಇಂಕ್ ಏರ್ಲ ಇಜ್ಜರು ಪನ್ಪಿ ಬೇನೆ ಇಜ್ಜಾಂಡು. ಇಂಕ್ ಏರ್ಲ ಇಜ್ಜರು ಪನ್ಪಿ ಬೇನೆ ಇಜ್ಜಾಂಡು. ಅಲೆನ ನೆಂಪುಡೆ ಬದುಕು ಕರಿತೊಂದುಲ್ಲೆರು ಗುರ್ಚಿಲಡು. ಅಲೆನ ನೆಂಪುಡೆ ಬದುಕು ಕರಿತೊಂದುಲ್ಲೆರು ಗುರ್ಚಿಲಡು. ಕೈಪತ್ತದು ಕಡೆಮುಟಲ ಆಸರೆ ಆಪೆ ಪಂಡಿನ ಅಪ್ಸರೆ. ಕೈಪತ್ತದು ಕಡೆಮುಟಲ ಆಸರೆ ಆಪೆ ಪಂಡಿನ ಅಪ್ಸರೆ ಅಡ್ಡಡೆ ದೇವರ ಪಾದ ಸೇರಿಯಲು. ಇತ್ತೆ ಆಲ್ ಅರೆನ ಪಾಲುಗು ನೆಂಪುದ ಸಿರೆ. ಇತ್ತೆ ಆಲ್ ಅರೆನ ಪಾಲುಗು ನೆಂಪುದ ಸಿರೆ. ಏಳು ಜನ್ಮಡು ಒಟ್ಟುಗು ಇಪ್ಪೊಡು ಪಂದು ಮನಸ್ಸುಡು ಇತ್ತುಂಡು ಸಾರಾಸೆ. ಏಳು ಜನ್ಮಡು ಒಟ್ಟುಗು ಇಪ್ಪೊಡು ಪಂದು ಮನಸ್ಸುಡು ಇತ್ತುಂಡು ಸಾರಾಸೆ. ಅಕ್ಲೆನ ನಡುಟು ಮೋಕೆ ಪುಟ್ಟಾಯಿ ಆ ದೇವೆರು ಮಲ್ತೆರು ಸಾರ ಆಸೆನು ಈ ಜನ್ಮಡು ನಿರಾಸೆ. ಅಕ್ಲೆನ ನಡುಟು ಮೋಕೆ ಪುಟ್ಟಾಯಿ ಆ ದೇವೆರು ಮಲ್ತೆರು ಸಾರ ಆಸೆನು ಈ ಜನ್ಮಡು ನಿರಾಸೆ. ಬಂಚಿದ ಬಡವು ಮಾಜಿದು ಅರೆನ ಉಡಲುಗು ಆವಂದುಂಡು ಮೋಕೆದ ಬಡವು. ಬಂಚಿದ ಮಡವು ಮಾಜಿದು ಅರೆನ ಉಡಲುಗು ಆವಂದುಂಡು ಮೋಕೆದ ಬಡವು. ಕಣ್ಣ ನೀರಡು ಜಾರ್ದು ಪೋಪಿನ ನೆಂಪು ಅಲೆನ ಅತ್ತು. ಅಂಚಾದು ಅಲೆಗಾದು ಬರೆಯೊಂದುಲ್ಲೆರು ಮೋಕೆದ ಬರವು. ಕಣ್ಣ ನೀರಡು ಜಾರ್ದು ಪೋಪಿನ ನೆಂಪು ಅಲೆನತ್ತು. ಅಂಚಾದು ಅಲೆಗಾದು ಬರೆಯೊಂದುಲ್ಲೆರು ಮೋಕೆದ ಬರವು. ಸೊಲ್ಮೆಲು
1: ಯಕ್ಷಗಾನ ಕಲಾವಿದೆ ಅಂಚನೆ ಆಕಾಶವಾಣಿ ಕಲಾವಿದೆ ಆದಿಪ್ಪುನಂಚಿನ ಶಶಿಕಲಾ ಭಾಸ್ಕರ್ ನಮ್ಮೊಟ್ಟೆಗೆ ಉಲ್ಲೆರು ಬೇತೆ ಬೇತೆ ರೀತಿದ ಕಬಿತಿಲಿನ ಬರೆದು ಪುಗಾರ್ತೆ ಪಡೆಯಿನಂಚಿನಾರು. ಇತ್ತೆ ಅನ್ನ ಮೋಕೆದ ಕಬಿತೆನ ನಿಖಿಲ್ ನೆದುರುಡು ವಾಚನ ಮಲ್ತೊಂದುಲ್ಲೆರು.
4: ಎನ್ನ ಕಬಿತೆದ ತರೆ ಬರವು ತೆಲಿಕೆದು ಲೈದ ಪುಲಿಪು. ಕಾಲಚಕ್ರದ ಸುಳಿಗಾಳಿಗೆ ತಿಕ್ಕದು ನರಮಾನಿ ಬದುಕೆ ಅಡಿಮೇಲಾಂಡು. ಕಾಲಚಕ್ರದ ಸುಳಿಗಾಳಿಗೆ ತಿಕ್ಕದು ನರಮಾನಿ ಬದುಕೆ ಅಡಿಮೇಲಾಂಡು. ನಂಜಿ ಮಚ್ಚರದ ದೊಂಬುದ ಉರಿಕು ಮನಸ್ಸಿಡು ಅರಲಿನ ಆಸೆಲು ಪೂರ ಒಂಜೇಗಳಿಗೆಡು ಬಾಡದು ಪೋಂಡು. ನಂಜಿ ಮಚ್ಚರದ ದೊಂಬುದ ಉರಿಕು ಮನಸ್ಸಿಡು ಅರಲಿನ ಆಸೆಲು ಪೂರ ಒಂಜೇಗಳಿಗೆಡು ಬಾಡದು ಪೋಂಡು. ಸಾರ ಎತೆತ ಕತೆನು ಎನ್ನಿದು ಉಡಲ್ದುಲೈದ ಮೋಕೆ ಪುಟ್ಟುನ ದುಂಬೆ ಸೈತುಂಡು. ಸಾರ ಎತೆತ ಕತೆನು ಎನ್ನಿದು ಉಡಲ್ದುಲೈದ ಮೋಕೆ ಪುಟ್ಟುನ ದುಂಬೆ ಸೈತುಂಡು. ನಡಪಿ ತಾದಿಡು ದೀಪಿನ ಪಜ್ಜೊಡು ಕಪ್ಪು ಮುಗಲು ದಿಂಜಿಂಡು. ನಡಪಿ ತಾದಿಡು ದೀಪಿನ ಪಜ್ಜೊಡು ಕಪ್ಪು ಮುಗಲು ದಿಂಜಿಂಡು. ಸತ್ಯದ ಬೊಲ್ಪು ತೆಕ್ಕುಂಡು ಸತ್ಯದ ಬೊಲ್ಪು ತೆಕ್ಕುಂಡು. ಕನ ನೀರ ನುಪ್ಪುನು ನಿಂಗೆ ರಾವಂದೇ ದೊಂಡೆದೊಲೆಯೇ ಉಂತುಂಡು. ಕನ ನೀರ ನುಪ್ಪುನು ನಿಂಗೆ ರಾವಂದೇ ದೊಂಡೆದೊಲೆಯೇ ಉಂತುಂಡು. ಸುಯಿಲದ ತಾದಿನ ನಾಡುಂಡು ಸುಯಿಲದ ತಾದಿನ ನಾಡುಂಡು. ಈ ಬದುಕದ ಸಂತೆಡು ಬಿಲೆದಾಂತಿ ನರಮಾನಿ ಎಂಚ ಉಪ್ಪಡು ತೆಲಿಕೆಡು. ಈ ಬದುಕದ ಸಂತೆಡು ಬಿಲೆದಾಂತಿ ನರಮಾನಿ ಎಂಚ ಉಪ್ಪಡು ತೆಲಿಕೆಡು. ತೆಲಿಕೆದೊಲೈದ ಈ ಬುಲಿಪುನು ನರಮಾನಿ ಬದುಕು ತೆರಿಯಂದೆ ಪೋಂಡು. ತೆಲಿಕೆದೊಲೈದ ಈ ಬುಲಿಪುನು ನರಮಾನಿ ಬದುಕು ತೆರಿಯಂದೆ ಪೋಂಡು. ಸೊಲ್ಮೆಲು
1: ನೂದು ಬೇನೆದ ನಡುಟು ಒಂಜಿ ಮೋನೆ ತೆಲಿಪುಂಡುಗೆ ಆಂಡ ತೆಲುಪುನಗ ತನ್ನ ಉಡಲದ ಬೇನೆನು ಎನ್ನದೆನ್ನದು ಆ ತೆಲಿಕೆ ಬುಲುಪುಂಡುಗೆ. ನರಮಾನಿ ಬದುಕದ ಸಾದಿಗು ನರಮಾನಿಯೇ ನಂಜಿ ಮಚ್ಚರಡು ಕಲ್ಲು ಮುಲ್ಲು ಪಾರ್ದು ನಡಪುನ ಪೊರ್ಲು ತೋದು ತಿಳಿಪುವೆಗೆ. ಪುಟ್ಟುದು ಪೊರ್ಲುದ ಪುರ್ಪ ಆವಡಾಯಿನ ಕನಮಾತ ಕತ್ತಲೆಡು ಮಾಜಿದು ಪೋಪುಂಡುಗೆ. ಸತ್ಯದ ಬೊಲ್ಪು ತೆಕ್ಕಿಬೊಕ್ಕ ಯಾನು ವಾ ಸಾದಿಡು ನಡಪುಡು ಪನ್ಪಿನ ಉಡಲುದ ಬೇನೆಗು ಅಚ್ಚರದ ರೂಪನು ಕೊರ್ದು ಕಬಿತೆದ ರೂಪುಡು ಬರೆದು ನಿಖಿಲ್ ನಿದುರುಡು ಬಿತ್ತರ ಮಲ್ತಿನಂಚಿನ ಶಶಿಕಲಾ ಭಾಸ್ಕರ್ ಮೆರೆಗು ಉಡಲದ ಸೊಲ್ಮೆಲು. ಇನಿ ನಮ್ಮೊಟ್ಟಿಗೆ ಉಲ್ಲರು ನಾಟಕ ಕ್ಷೇತ್ರದ ಒಂಜು ಮಲ್ಲ ಪ್ರತಿಭೆ ನವೀನ್ ಕುಮಾರ್ ಪೆರಾರ ಎಮೆರು. ಬರೆದಾತಂಡು ಒಚ್ಚರೆ ಆಪುಜಿ ಪನ್ಪಿನವು ಮೆರ್ನ ನಾಟಕೊಲ್ಲಿಡು ಮಸ್ತ್ ಪೆರ್ಮೆ ಪಡೆಯಿನವು. ತುಲು ಬಾಸಿಡು ಇಮೆರು ಬರೆತಿನ ಕವಿತೆಲು ನಮ್ಮ ಮಾತ ಮನಸ್ಸಿಗೆ ಮಸ್ತ್ ಖುಷಿ ಕೊರ್ಪುನವು. ಇತ್ತೆ ನವೀನ್ ಕುಮಾರ್ ಪೆರಾರ ಎಮೆರ್ನ ಕವಿತೆ.
5: ಎನ್ನ ಕವಿತದ ತರಬರವು ಮಲ್ತಿನ ಮೋಕೆ. ಸಾರ ಕನ ಕಟ್ಟೊಂದು ಬದುಕಿಡು ಮಲ್ತಿ ಮೋಕೆನು ಎನ್ನೊಂದು ಉಡಲಿಡು. ಮದಿಮಾಲು ಕುಸಿಟು ತೆಲಿತಲು ಕರಿಯನಿ ಕಟ್ಟುನ ಗಳಿಗೆಗು ಕಾಪುವಲು. ಮೋಕೆ ಕೊರಿನಾಯಿನಿ ತಿಕ್ಕೆ ಅತ್ತ ಬದುಕಿಡು ಆ ಖುಷಿ ತೋಜುಂಡು ಅಲ್ನ ತೆಲಿಕೆಡು. ಆಸೆ ದೀದಿತ್ತಲು ಆರೇ ಬರಡುಂದು ದೈವ ದೇವೆರಡ ನಟಿದಿತ್ತಲು ಅರೆನೇ ಕೊರಡುಂದು. ಮಲ್ತಿನ ಮೋಕೆ ಒಂಜಾಂಡು ಮದಿಮೆಗ ದಿನ ಒಂಜಿ ದೀದಾಂಡು. ಊರುಗು ಊರೇ ಸೇರಿದು ஆண்டத்த மதிமெ தாரதமன ஏறுது. மதிமாய மதிமால குஷிக்கு அரைஜி இருவேற பொருள்னு துயர கண்ணு யாருஜி. மதிமெர்து தும்புத்தின மல்ல மோக்கே பத்குதா கடைமுட்ட ஒரே தொன்லே ஜோக்கே சொல்மேலும்.
1: மோக்கிதுலைத பதுக்கு அவுஸ்வர்ககே புட்டின்சி நரமானிக்கு நனொஞ்சி மனசு ஒட்டுகாது சைத்தினேட்ட ஒட்டிகே பதுக்கு கட்டுனா கனா அவு சகஜா. ஆண்டா இனி கோடெடு அவேத்தோ ஜோடி பக்கிலு கன கட்டுது ஒஞ்சாயினாத்தே பேக தூர ஆவுந்துள்ளேரு. ஒஞ்சாபி நிக்கு தும்பு உப்பு நஞ்சின மோக்கே கடைக்கானகா தாந்தே போப்புண்டு. இஞ்சாவர் பல்லி மதிமெருது தும்பு நம தேவரிட ஆசை மல்த்தது கேண்டின பதுக்கு திக்கின குழு கடைமுட்ட ஒஞ்சாது பதுக்குடு மோக்கிடு பதுக்குடு ஆ மோக்கித பெலினு உர்த்து கொருடு பன்பிஞ்சி கபித்தெனு ஓதின நவீன்குமார் பெரரா மெருகு சொல்மில்.
6: நன தும்பகு கவித பன்புனாரு. கர்நாடகா பப்ளிக் ஸ்கூல் மிஜாரு உந்தத்தா பிரௌட விபாகத இங்கிலீஷ் பாஷா சிக்ஷகியாயின அனிதா ஷெட்டி மூடபித்ரே. மெருகு குடாரி கத்தைக்கு விக்ரம பிரகாசன பெங்களூரு மொக்குலு நடப்பாதின மதுர சாகித்ய பிரசஸ்தி 2022 இவுஞ்சி பிரசஸ்தி திக்குதண்டு. இத்தே பெர்ன கபித்தெனு கேனுந்து பர்க்கா.
1: என்ன கபித்தேத தரைபரவு சுருத்த கொடி. புட்டி பாலே அலை ரட்டுது புல்துண்டு தாய பத்தேனா ஈ பூமிகுந்து. புட்டினா பாலே அலை ரட்டுது புல்துண்டு தாய பத்தேனா ஈ பூமிகுந்து. அப்பே சேக்கெல திக்கின ஒருக்கனே கண்ணு பிளி பிளி மல்த்துண்டு. அப்பே சேக்கெல திக்கின ஒருக்கனே கண்ணு பிளி பிளி மல்த்துண்டு. பிச்ச தர்க்கேனா தர்க்கி லெக்கனே கண்ணு புலதலே தூப்புண்டு. பெச்ச தர்க்கினா தர்க்கி லெக்கனே கண்ணு புலதலே தூப்புண்டு. அப்பே மோனிதா முகுரு தெலிக்கெகு அப்பே மோனிதா முகுரு தெலிக்கெகு துடித்த பரிட்டவு தெல்த்தண்டு. அப்பே செரங்குதா அடிட்டு கொப்புண்டு தால போடிகே தான்தெனே. அப்பே செரங்குதா அடிட்டு கொப்புண்டு தால போடிகே தான்தெனே. அம்மே தெனசுனு கந்து கொர்னகா பாயி திர்த்தது ஆ பண்டண்டு. அம்மே தெனசுனு கந்து கொர்னகா பாயி திர்த்தது ஆ பண்டண்டு. அப்பே பாசேதா சுருத்த அச்சர ஆ ஆ அப்பே பந்து லெத்தண்டு. அப்பே பாசேதா சுருத்த அச்சர ஆ ஆ அப்பே பந்து லெத்தண்டு. மோக்கே திஞ்சின உடல பாசெகு மோக்கே திஞ்சின உடல பாசெகு சுருத்த கொடி ஆனியே ஏறண்டு. மோக்கே திஞ்சின உடல பாசிகு சுருத்த கொடி ஆனியே ஏறண்டு. இனிக்கு 1 வருஷல 5 திங்களுதா தினனு கலையினா எங்களேனா துளுவெற கலத்தா பொருளுதா லேசு 10 ஜனா சேர்ந்து ஒஞ்சி கபி கூட்டனு மல்தா. அவு இனி ரேடியோ சாரங்கடு பிரசார ஒன்று உந்து எங்களுக்கு பாரி குசித்த க்ஷணா. 10 ஜனா சேர்ந்து பண்டிஞ்சி ஈ கபித்திலெடு நூது பாவவுண்டு. நம்ம அப்பே பாசிகு மானாதிகே திக்கொடு பண்பினா எங்கள்ன உடலுத ஆசைதொட்டிகே இனித்தா எங்கள்ன துளுவெரா கலத்த கபி கூட்டகு முகித்தலத சுக்கிதி ஒந்துள்ள இத்து பொறுத்து மோக்கிடு எங்கள கார்யக்ரமனு கேணி நஞ்சினா துளுப்பி ஜோக்கலுக்கு உடலுத சொல்மே.
6: இதுநேட்ட துளுவெர கலா கூட்டதக்கலு நடப்பாது கொர்ன காரிக்கிரமனு கேனுந்து பத்தரு. இ காரிக்கிரமத நிரூபண மல்தினாரு அனிதா ஷெட்டி மூடபித்ரே. காரிக்கிரமத சயோஜன மல்தினாரு ஸ்ரீமதி கீதா லக்ஷ்மீஷ். இடுகு இ காரிக்கிரமம் முகிண்டு மாத்திரைகளு சொல்மேலு. கேனந்து புள்ளி ரேடியோ சாரங்கனோட் 7.8 FM உந்து ரங்கு ரங்கு தா பதுக்கு.
7: ஹாய் நமஸ்கார, யார் நிக்கல்ன அர்ஜுன் காபி கார்ட்.
8: நமஸ்கார், யார் நிக்கல்ன விஜயகுமார் கொடியால் பயில் பாத்திருந்துல.
9: யானு லயன் கிஷோடி ஷெட்டி லகுமி தண்ட குட்லா.
10: நமஸ்கார, யார் நிக்கல்ன தெலிக்கத பள்ளி தேவதாஸ் காபி கார்ட்.
11: நமஸ்கார, யார் நிக்கல் எடுத்த தின குசந்தர் சின்ன விண்டி படில்
12: நிக்கிற கிளந்து பிளே 107.8 FM ரங்க ரங்கதா பதி.
13: கேள்த்திருது ரேடியோ சரங் 107.8 FM ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಯಕ್ಷಮಂಗಳ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಜಬ್ಬಾರ್ ಸಮೋ ಸಂಪಾಜೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
14: ಎಲ್ಲ ಹಿರಿಯ ಕಿರಿಯರನ್ನು ಕೂಡ ಪ್ರೀತಿಯಿಂದ ನೆನಪು ಮಾಡಿಕೊಂಡು ನಮಸ್ಕರಿಸ್ತೇನೆ. ಸಾಧಾರಣವಾಗಿ ನನಗೆ ಪ್ರಾಯ 10 ತುಂಬಿದ ಕಾಲದಿಂದ ನಾನು ಯಕ್ಷಗಾನವನ್ನು ಆಸ್ವಾದಿಸ್ತಾ ಬಂದವನು. ಆ ಕಾಲದಲ್ಲಿ ಕೇಳುತ್ತಾ ಅರ್ಥದ ವ್ಯಾಪ್ತಿ, ಅರ್ಥದ ಆಳ, ಅರ್ಥದ ಹರವು ಇತ್ಯಾದಿಗಳ ಕುರಿತಾಗಿ ಕನಸು ಕಟ್ಟಿಕೊಂಡವನು. ಯಾವಾಗ ಯಕ್ಷಗಾನ ತಾಳಮದ್ದಳೆಯ ಕ್ಷೇತ್ರದಲ್ಲಿ ಅರ್ಥ ಹೇಳುವುದಕ್ಕೆ ನಾನು ಉಪಕ್ರಮಿಸಿದನೋ ಅಲ್ಲಿಂದೀಚೆಗೆ ಕೇಳುವುದು ನನ್ನಿಂದ ತಪ್ಪಿಹೋಯಿತು. ಅದು ಅತ್ಯಂತ ದೊಡ್ಡ ದುರಂತ, ಅತ್ಯಂತ ದೊಡ್ಡ ದೌರ್ಭಾಗ್ಯ ಅಂತ ನಾನು ಭಾವಿಸ್ತೇನೆ. ಶೇಣಿ, ಸಾಮಗರು, ತೆಕ್ಕಟ್ಟೆ ಮೊದಲಾದವರೆಲ್ಲ ಸೇರಿದ ವೇದಿಕೆಯಲ್ಲಿ ಅಸಂಖ್ಯ ಅದ್ಭುತವಾದ ರೋಮಾಂಚಕಾರಕವಾದ ಪ್ರಸಂಗ ಪ್ರಕರಣ ಅಂತಹದ್ದನ್ನು ಆಲಿಸಿದ ನನಗೆ ಅತ್ಯಂತ ಪ್ರೀತಿಯ ಕೆಲಸವಾದಂತಹ ಆ ಶ್ರೋತೃವಿನ ಕೆಲಸ ತಪ್ಪಿಹೋದಾಗ ಬಹಳ ನಿರಾಶೆ ಮೂಡಿದ್ದುಂಟು. ಅದು ದೊಡ್ಡ ನೋವಿನ ಸಂಗತಿ ಕೂಡ. ಒಳ್ಳೆಯ ಹೇಳುಗನಾಗುವುದಕ್ಕೆ ಅರ್ಹತೆ ಪಾತ್ರ ಸಿದ್ಧವಾಗುವುದು ಕೇಳುಗನಾಗುವುದರ ದ್ವಾರ. ಹಾಗಾಗಿ ಒಂದು ಸುದೀರ್ಘವಾಗಿ ಒಂದು 3-3.5 ದಶಕಗಳವರೆಗೆ ನಾನು ಹೇಳುತ್ತಾ ಹೋದೆ, ಅವ್ಯಾಹತವಾಗಿ ಆಡುತ್ತಾ ಹೋದೆ. ಉಳಿದವರದನ್ನು ಕೇಳುತ್ತಾ ಹೋದರು, ಅವರಿಗೆ ಅದು ತಟ್ಟಿದ ಬಗೆ, ಅವರಿಗೆ ಅದನ್ನು ಧ್ಯಾನಿಸುವುದಕ್ಕೆ ಅವಕಾಶವಾದ ಬಗೆ ಅದನ್ನಿಟ್ಟುಕೊಂಡು ಅವರು ವಿಮರ್ಶೆ ಮಾಡ್ತಾ ಹೋದರು. ಹಾಗಾಗಿ ನನ್ನ ಒಳಗೊಂದು ಹುಸಿ ಭ್ರಾಂತು ಅಥವಾ ನಾನೊಬ್ಬ ಒಳ್ಳೆಯ ಹೇಳುಗ ಎನ್ನುವಂಥ ಒಂದು ಪರಿಕಲ್ಪನೆ ಅಥವಾ ನಾನೇ ಹೇಳುವುದರಲ್ಲಿ ಶ್ರೇಷ್ಠನೋ ಎನ್ನುವ ವ್ಯಸನ ಇತ್ಯಾದಿ ಮೂಡಿಕೊಳ್ಳುವುದಕ್ಕೂ ಆಸ್ಪದ ಇತ್ತು. ಆದರೆ ಒಳ್ಳೆಯ ಕೇಳುಗನಾಗುವ ಅನುಭವವನ್ನು ಹೊಂದಿಯೇ ನಾನು ಹೇಳುಗನಾಗುವುದಕ್ಕೆ ತೊಡಗಿದ ಕಾರಣದಿಂದ ಅಂತಹ ಯಾವುದೇ ಅಹಂಭಾವವೋ ಭ್ರಮೆಯೋ ಅಥವಾ ನಾನೇ ಹೆಚ್ಚೆಂಬ ಶ್ರೇಷ್ಠತೆಯ ವ್ಯಸನವೋ ನನ್ನನ್ನು ಎಡೆತಾಕಿಕೊಳ್ಳಿಲ್ಲ ಅಂತ ಹೇಳುವುದು ಅಭಿಮಾನದ ಸಂಗತಿ. ಹಾಗಾದರೆ ಒಂದು 3.5 ದಶಕದ ಮೇಲೆ ನಿರಂತರವಾಗಿ ಈಗಲೂ ಕೂಡ ಯಕ್ಷಗಾನದಲ್ಲಿ ಅರ್ಥ ಹೇಳುವ ನನಗೆ ಈ ದಿವಸ ಯಕ್ಷಮಂಗಲ ಪ್ರಶಸ್ತಿ ಸಿಗುವುದರ ದ್ವಾರ 2 ಪ್ರತ್ಯೇಕವಾದ ಪ್ರಯೋಜನಗಳಾದುದನ್ನು ನಾನು ಉಲ್ಲೇಖಿಸಲೇಬೇಕು. ಇಲ್ಲಿಯವರೆಗೆ ನನ್ನ ಕೇಳುಗನ ಸರಣಿ ತಪ್ಪಿಸಿಕೊಂಡಿದ್ದೆ, ಕೇಳುಗನ ಕ್ರಮಾಗತವಾದಂಥ ಪದ್ಧತಿ ತಪ್ಪಿಸಿಕೊಂಡಿದ್ದೆ. ಅದನ್ನು ಇವತ್ತು ಪ್ರೀತಿಯ ಡಾಕ್ಟರ್ ಪಿ ದಯಾನಂದ ಪೈಯವರ ಅದ್ಭುತವಾದ ವರ್ಚಸ್ವಿ ಮಾತುಗಳ ಮೂಲಕ ಮತ್ತೊಮ್ಮೆ ಕೇಳುಗನಾಗುವ ಭಾಗ್ಯ ನನಗೆ ಬಂತು. ಅದಕ್ಕಾಗಿ ನಾನು ಸಂಭ್ರಮಿಸ್ತೇನೆ, ಸಡಗರ ಉಲ್ಲಾಸಗಳನ್ನು ಹೊಂದುತ್ತೇನೆ. ಯಾಕೆಂದರೆ ಮಂತ್ರಮುಗ್ಧನಾಗಿ ನನ್ನ ಪ್ರೀತಿಯ ಆತ್ಮೀಯರಾದಂತಹ ಕೃಷ್ಣ ಪ್ರಕಾಶ ಉಳಿತಾಯರ ಜೊತೆಗೆ ಆಗಾಗ ಗುಸುಗುಸು ಹಂಚಿಕೊಳ್ಳುತ್ತಾ ಅವರ ಮಾತನ್ನು ಬಹಳ ತದೇಕ ಚಿತ್ತತೆಯಿಂದ ತಾದಾತ್ಮ್ಯತೆಯಿಂದ ನಾನು ಆಸ್ವಾದಿಸಿದೆ. ಎಷ್ಟು ಆಳವಾದಂಥ ಅನುಭವ ಹೆಪ್ಪುಗಟ್ಟಿದ ಮಾತುಗಳು, ಅದರ ಜೊತೆಗೆ ನಾವೆಲ್ಲ ಸಾಧಿಸಿದ್ದೇವೆ ಎನ್ನುವಂಥ ಭ್ರಮೆಯ ತುದಿಯಲ್ಲಿ ನಾವಿದ್ದೇವಲ್ಲ, ಆ ಭ್ರಮೆಯ ಆ ತುದಿಯಿಂದ ಕೆಳಗೆ ದುಪ್ಪನೆ ಬೀಳುವ ಹಾಗೆ ಅವರು ಮಾಡಿದ್ದಾರೆ. ಉದಾರತೆ ಎನ್ನುವುದಕ್ಕೆ ಪರಿಪೂರ್ಣವಾದಂಥ ಪರಿಕಲ್ಪನೆ ಮೂರ್ತ ರೂಪವಾದರೆ ಸಾಕ್ಷಾತ್ಕರಣಗೊಂಡ ರೂಪ ಹೇಗೆ ಅಂತ ಹೇಳಿದರೆ ಅವರು ಅಂತ ನನಗೆ ಅರ್ಥ ಆಯಿತು. ಅವರ ಕುರಿತಾಗಿ ನಾನು ಆಡುವುದಿದ್ರೆ ಎಷ್ಟೋ ಸಲ ನನ್ನ ಬಗ್ಗೆ ಬಹುಮುಖ ಪ್ರತಿಭಾವಂತ ಅಂತ ಆಡ್ತಾರೆ. ನಾನು ಅನೇಕರ ಬಗ್ಗೆ ಆಡಿದ್ದೇನೆ, ಇವರೊಬ್ಬ ಬಹುಮುಖ ಪ್ರತಿಭಾಶಾಲಿ. ಆ ಮಾತನ್ನು ನಾನು ಬೇಷರತ್ತು ಹಿಂದಕ್ಕೆ ತಗೊಂಡಿದ್ದೇನೆ. ನಿಜವಾದಂತಹ ಬಹುಮುಖ ಪ್ರತಿಭಾವಂತಿಕೆಗೆ ನನಗೆ ಹೆಗ್ಗುರುತು ಘನಸಾಕ್ಷಿ ಸಿಕ್ಕಿದ್ದು ಇವತ್ತು. ಒಳ್ಳೆಯ ಕ್ರೀಡಾಪಟು, ಸಾಂಸ್ಕೃತಿಕವಾದ ಆಸ್ವಾದಕ, ದಾನ ಮಾಡುವುದರಲ್ಲಿ ಎತ್ತಿದ ಕೈ, ಒಬ್ಬ ಕವಿ ಮನಸ್ಸಿನ ಒಳ್ಳೆಯ ವ್ಯಕ್ತಿಗಳನ್ನು ಪುರಸ್ಕಾರ ಮಾಡುವ ವಿಶಾಲವಾದಂಥ ಅಂತಃಕರಣ, ಅದೆಲ್ಲ ಮೇಳೈಸಿದ ಒಬ್ಬ ವ್ಯಕ್ತಿ, ದೈಹಿಕವಾದಂಥ ಅಶಕ್ತತೆ ಇದ್ದದ್ದು ಹೋದದ್ದು ಪ್ರಾಯ ಆದಾಗ. ಸಾಧಾರಣವಾಗಿ ನಾವು ಈ ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಾಮತೆ, ಕ್ಷೀಯತೆ, ನಶ್ಯತಿ, ಈ 6 ವಿಕಾರ ಭೂಮಿಯ ಮೇಲೆ ಹುಟ್ಟಿದವರಿಗೆ ಉಂಟೇ ಉಂಟು. ಒಂದು ಅಸ್ತಿತ್ವವನ್ನು ಕಂಡ ಮೇಲೆ ಕ್ಷೀಣವಾಗುತ್ತಾ ಕ್ಷಯಗೊಂಡ ಚಂದ್ರನ ಹಾಗೆ ಒಂದು ದಿನ ಬಿದ್ದು ಹೋಗುವುದು ನಿಶ್ಚಿತ. ಅದು ದೊಡ್ಡ ಸಂಗತಿಯಲ್ಲ. ಆದರೆ ಇಚ್ಛಾಕ್ರಿಯಾ ಜ್ಞಾನ ಅಂತ ಹೇಳುವ 3 ಮಾತುಗಳನ್ನು ನಾವು ಶಕ್ತಿ ರೂಪವಾಗಿ ಆರಾಧಿಸ್ತೇವಲ್ಲ, ಅದು 3 ಮೇಳವಿಸಿದ ಹಾಗೆ ಅವರನ್ನು ನನಗೆ ಕಂಡಿತು. ನಾನು ಅವರು ಪ್ರಶಸ್ತಿ ಕೊಟ್ಟದ್ದರಿಂದ, ಪುರಸ್ಕಾರ ಕೊಟ್ಟದ್ದರಿಂದ, ಅವರ ಮುಖಸ್ತುತಿ ಆಗ ಮಾಡಬೇಕು ಅಂತ ಅನಿಸಿಕೆ ಮೂಡಿ ಮಾಡಿದ್ದಲ್ಲ. ಯಥಾರ್ಥಕ್ಕೂ ನಾನು ಪ್ರಶಸ್ತಿಗಳ ಬೆನ್ನು ಬೀಳುವವನೇ ಅಲ್ಲ. ಯಾಕಂದರೆ ಈ ದಿವಸ ನನಗೆ ಕರಗತವಾದ, ಪ್ರಾಪ್ತಿಸಿದ, ಪ್ರದಾನ ಮಾಡಲ್ಪಟ್ಟ ಪ್ರಧಾನವಾದಂತಹ ಈ ಸಂಪತ್ತಿನ ರೂಪದ ಈ ವಿಶೇಷವಾದ ಕೊಡುಗೆ ಸಾಧಾರಣ 50 ವರ್ಷಗಳ ಹಿಂದೆ ಯಾವ ಕಲ್ಲುಗುಂಡಿಯ ನೆಲದಲ್ಲಿ, ಯಾವ ಸಂಪಾಜ ಕೊಯ್ನಾಡಿನ ಮಣ್ಣಿನಲ್ಲಿ ನಾನು ಯಕ್ಷಗಾನಕ್ಕಾಗಿ ಬೆವರು ಸುರಿಸಿದನೋ ಆ ಬೆವರಿನ ಒಂದೊಂದು ಕಣಕ್ಕೆ ಸಂದಾಯತವಾದಂತಹ ಒಂದು ಕೊಡುಗೆ ಸ್ವೀಕೃತಿ ಅಂತ ನಾನು ಭಾವಿಸ್ತೇನೆ. ಯಾರೆಲ್ಲ ಸಂಪಾಜೆಯಲ್ಲಿ ನನ್ನನ್ನು ಕಟ್ಟಿ ಬೆಳೆಸುವುದಕ್ಕೆ, ನನ್ನ ವ್ಯಕ್ತಿತ್ವ ಪರಿಪುಷ್ಟಗೊಳ್ಳುವುದಕ್ಕೆ, ನನ್ನೊಳಗಿನ ಕಲಾವಿದನೊಬ್ಬ ಹೃದಯದ ಗೂಡಿನಿಂದ ಇಣುಕಿ ನೋಡುವವನು ಪರಿಪೂರ್ಣವಾದ ಶರೀರವನ್ನು ಹೊಂದಿ ಹೊರಗೆ ಸಾಕ್ಷಾತ್ಕಾರಗೊಳ್ಳುವ ಹಾಗೆ ಮಾಡಿದರೋ ಅವರ ಸಂಖ್ಯೆ ಅಪಾರವಾಗಿದೆ. ನನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವುದಾದರೆ ಅದೊಂದು ಘನವಾದ ವೈಭವೋಪೇತವಾದ ಸಾಂಸ್ಕೃತಿಕವಾದ ಮೆರವಣಿಗೆ. ಅದು ಸಂಪಾಜೆಯ ಹೆಮ್ಮೆಯ ಪಯಸ್ವಿನಿ ನದಿಯ ದಂಡೆಯಿಂದ ತೊಡಗಿ ಪುತ್ತೂರಿನ ಹೆಬ್ಬಾಗಿಲಿನವರೆಗೆ ಬಂದು ಆ ಬಳಿಕ ವಿದೇಶಗಳವರೆಗೆ ಹೋಗಿ ಆ ಬಳಿಕ ಎತ್ತರವಾದಂತಹ ಮುಂಬಯಿಯ ತುದಿಯಿಂದ ಚೆನ್ನೈಯ ಬುಡದವರೆಗೆ ವಿಸ್ತಾರವಾಗಿ ಅದು ವ್ಯಾಪಿಸಿಕೊಂಡಿದೆ. ಅದೆಲ್ಲವೂ ನನ್ನೊಬ್ಬನ ಕಾರಣದಿಂದ ರೂಪುಗೊಂಡದ್ದಲ್ಲ. ಏನಿತು ಜನುಮದಲ್ಲಿ, ಏನಿತು ಜೀವರಿಗೆ, ಏನಿತು ನಾವು ಋಣಿಯೋ, ತಿಳಿದು ನೋಡಲು ಬಾಳು ಎಂಬುದಿದು ಋಣದ ರತ್ನಗಣಿಯೋ. ನಾಡೋಜರಾದಂಥ ಜಿ ಎಸ್ ಶಿವರುದ್ರಪ್ಪನವರ ಈ ಮಾತು ಪದೇ ಪದ ಫಲಕ್ಕಾಗಿ, ಒಂದು ಹಾಡಾಗಿ, ಒಂದು ರಿದಮ್ ಆಗಿ ನನ್ನ ಹೃದಯದ ಡವಡವದೊಳಗೆ ಸೇರಿಕೊಳ್ಳುತ್ತದೆ. 72 ಸಲ ನನ್ನ ಹೃದಯ ಆರೋಗ್ಯವಂತ ಅಂತ ಸೂಚಿಸುವುದಕ್ಕೆ ಬಡಿಯುತ್ತದೆ. ನಾಳೆ ನಿಂತೋದ್ರೆ ನಾನು ಇರುವುದಿಲ್ಲ. ಆ 72ರ ಮೇಲೆ ಮತ್ತೆ 72 ಈ ಜನ್ಮ ಜನ್ಮಾಂತರದ ಋಣಾನು ಸಂಬಂಧವನ್ನು ನಾನು ಹೇಳ್ತೇನೆ. ಯಾವ ಕಾರಣಕ್ಕೂ ನಾನು ಈಗ ಬೇರ್ಪಟ್ಟು ನಿಲ್ಲುವವನಲ್ಲ. ಹೋದಲ್ಲೆಲ್ಲ ಕೆಲವೊಮ್ಮೆ ಅವರು ಮುಸಲ್ಮಾನರಾದರೂ ಅರ್ಥ ಹೇಳ್ತಾರೆ ಅಂತ ಹೇಳುವುದನ್ನು ಆಡುವಾಗಲೂ ನಾನು ಅದನ್ನು ಸೋಸಿ ತೆಗೆದಿದ್ದೇನೆ, ಬಟ್ಟಿ ಇಳಿಸಿ ತೆಗೆದಿದ್ದೇನೆ. ಹಾಗೆ ಹೇಳುವಾಗಲೂ ನನ್ನ ಬಗ್ಗೆ ನೇತ್ಯಾತ್ಮಕವಾದ ಅಭಿಪ್ರಾಯ ಅಲ್ಲ. ಮುಸಲ್ಮಾನನಾದರೂ ಸಾಬನಾದರೂ ಅರ್ಥ ಹೇಳ್ತಾನೆ ಅಂತ ಹೇಳುವಾಗ ಅಲ್ಲಿದ್ದದ್ದು ಅನರ್ಘ್ಯವಾದ ಪ್ರೀತಿ ಮಾತ್ರ. ಆ ಪ್ರೀತಿಯನ್ನು ಅವರು ಅಭಿವ್ಯಕ್ತಿಸುವ ಸ್ವರೂಪ ಹಾಗೆ, ಅವ ಅದಾದರೂ ಮಾಡ್ತಾನಲ್ಲ ಅಂತ ಹೇಳುವಲ್ಲಿ ಇದ್ದದ್ದು ಧನಾತ್ಮಕವಾಗಿ ನನ್ನ ಸ್ವೀಕರಣೆಗೆ ಸಿಕ್ಕಿದ್ದು ಪ್ರೀತಿ ಮಾತ್ರ. ಮೊದಲೆಲ್ಲ ನಾವು ಲೆಕ್ಕ ಹಾಕುವಾಗ ಕರ್ನಾಟಕ, ಆಂಧ್ರ ಪ್ರದೇಶ, ಕೇರಳ, ಪುದುಚೇರಿ, ಆ ಬಳಿಕ ಏಷ್ಯಾ, ಇದರಲ್ಲಿ ಗುಂಪಿಗೆ ಸಂಬಂಧಪಟ್ಟ ಪದವನ್ನು ಬೇರೆ ಮಾಡಿ ಅಂತ ನಮಗೆ ಪರೀಕ್ಷೆ ಮಾಡ್ತಿದ್ರು. ಏಷ್ಯಾವನ್ನು ನಾವು ಹೊರಗಾಕ್ತಿದ್ದೆವು, ಯಾಕೆಂದರೆ ಉಳಿದದ್ದೆಲ್ಲ ರಾಜ್ಯ. ಹಾಗೆ ಈಗ ತೆಕ್ಕಟ್ಟೆ, ರಾಮದಾಸ ಸಾಮಗ, ಶೇಣಿ, ಪ್ರಭಾಕರ ಜೋಶಿ, ಜಬ್ಬಾರು ಸಮ ಅಂತ ಹೇಳುವಾಗ ಗುಂಪಿಗಾಗದು ಶಬ್ದ ಅಲ್ಲ ಜಬ್ಬಾರು ಸಮ, ಜಬ್ಬಾರು ಸಮನು ಗುಂಪಿಯೊಳಗೆ ಸೇರಿಕೊಳ್ತಾನೆ. ಹಾಗಾಗಿ ಈ ತಾದಾತ್ಮ್ಯತೆ, ಈ ಅನನ್ಯವಾದಂಥ ಒಂದು ಎಳೆ, ಅದು ಭರತ ವರ್ಷದ ಭವ್ಯವಾದಂಥ ಸಂಬಂಧದ ಎಳೆ ಅಂತ ನಾನು ಭಾವಿಸ್ತೇನೆ. ಅದನ್ನೇ ನಾನು ಮೊದಲು ಆಡಿದ್ದು. ಯಾಕೆಂದರೆ ಕಲೆ ಎನ್ನುವುದು ಸಂಸ್ಕಾರವನ್ನು ಕೊಟ್ಟ ಹಾಗೆ ಸ್ನೇಹ ಸೇತುವವನ್ನು ಕಟ್ಟುವುದಕ್ಕೆ ಸಾಧ್ಯ ಆಗುತ್ತದೆ, ಹೃದಯದಿಂದ ಹೃದಯಕ್ಕೆ ಬೆಸುಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಮನೋರಂಜನೆಯನ್ನು ಮಾತ್ರ ಕೊಡುವುದಲ್ಲ, ನೊಂದಂಥ ಬೆಂದಂಥ ತಪ್ತವಾದ ಮನಸ್ಸನ್ನು ತಲ್ಲಣಿಸದಿರು ಖಂಡ್ಯ ಅಂತ ಹೇಳಿ, ತಾಳು ಮನವೆ ಅಂತ ಹೇಳಿ ಸಮಾಧಾನ ಮಾಡುವುದಲ್ಲ. ಅದು ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುತ್ತದೆ. ರಾಮ ಕಟ್ಟಿದ ಸೇತುವೆಯು ಹಾಗೆ, ಕೇವಲ ದುಷ್ಟನಾದ ರಾವಣನನ್ನು ಕೊಲ್ಲುವುದರ ಮೂಲಕ ದುಷ್ಟವಧೆಯ ಪ್ರತಿನಿಧಿತ್ವದಿಂದ ಸೇತುವೆ ಮಾತ್ರ ಕಟ್ಟಿದ್ದಲ್ಲ, ವಿಭೀಷಣನಂತ ಶಿಷ್ಟನನ್ನು ಉದ್ಧರಿಸುವುದಕ್ಕೂ ಕಾರಣವಾದ ಸೇತುವೆ. ಹಾಗಾಗಿ ಅದು ರಾಮನ ಸ್ನೇಹ ಸೇತುವೆ, ರಾವಣ ಭಂಜಕ ಸೂತ್ರದ ಸೇತುವೆ ಮಾತ್ರ ಅಲ್ಲ, ವಿಭೀಷಣ ಎನ್ನುವವನ ಜೊತೆಗಿನ ಪ್ರಪತ್ತಿ ಸಹಯೋಗದ ಸ್ನೇಹ ಸೇತುವೆ ಹೌದು. ಆ ಕಾರಣದಿಂದ ಹೃದಯದಿಂದ ಹೃದಯಕ್ಕೆ ಸ್ನೇಹ ಸೇತು ಎನ್ನುವುದು ನಿರ್ಮಾಣವಾದರೆ ಒಂದು ವಿಕಸನಶೀಲವಾದಂಥ ಸಮಾಜಕ್ಕೆ ಒಂದು ಬಹುಬಾಹುಳ್ಯದ ಸಂದೇಶವಾಗಿ ಅದು ಸಿಕ್ಕಿದರೆ, ಒಟ್ಟು ಸಮಗ್ರವಾದಂತಹ ಸಮುದಾಯದ ಏಕೈಕ ಭಾವ ಮಿಳಿತಕ್ಕೆ ಅದು ಕಾರಣ ಆದರೆ ಆ ಕಲಾವಿದ ಎನ್ನುವವನು ಸಾರ್ಥಕ್ಯವನ್ನು ಹೊಂದುತ್ತಾನೆ. ಇವತ್ತು ನಾನು ಚಿನ್ನಪ್ಪ ಗೌಡರಿಗೆ ಅಂತೇಳಿ ನಮಸ್ಕಾರ ಮಾಡಿ ಹೇಳಲಿಕ್ಕಿಲ್ಲ, ಧನಂಜಯರಿಗೆ ಅಂತ ನಮಸ್ಕಾರ ಮಾಡಿ ಹೇಳಲಿಕ್ಕಿಲ್ಲ. ಈ ರಂಗ ಅಧ್ಯಯನಕ್ಕಾಗಿ ತನ್ನನ್ನು ತಾನು ನಿರ್ಮಾಣ ಮಾಡಿಕೊಂಡಿರುವ ಕೇಂದ್ರ, ಅರ್ಥಾತ್ ಈ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ನೆಲೆಗೊಂಡ ನಹಿಜ್ಞಾನೇನ ಸದೃಶಂ ಎನ್ನುವ ಫಲಕದ ಕೆಳಗೆ ಯಾವ ವಿಶಿಷ್ಟವಾದಂಥ ಶಿಕ್ಷಣದ ಉತ್ಕ್ರಾಂತಿಗಾಗಿ ಟೊಂಕ ಕಟ್ಟಿ ನಿಂತಿದೆಯೋ, ಮುಂದೆ ಹೇಗೆ ಅಂತ ಗೊತ್ತಿಲ್ಲ. ಒಂದಂತೆಲ್ಲ ಬಂದ ಮೇಲೆ ಇನ್ನು ಪಾಠ ಇರ್ತದೋ ಪದವಿ ಇರ್ತದೋ ಅಂತ ಹೇಳಲಿಕ್ಕಾಗುವುದಿಲ್ಲ. ನಾವೆಲ್ಲ ಅದೃಷ್ಟಶಾಲಿಗಳು, ಅರ್ಧಂಬರ್ಧ ಕಲ್ತರೂ ಒಂದು ಶಾಲೆಯಲ್ಲಿ ಕಲ್ತಿದ್ದೇವೆ ಅಂತ ಸಮಾಧಾನ. ಮುಂದಿನವರಿಗೆ ಅರ್ಧಂಬರ್ಧ ಕಲಿಯುವ ಅವಕಾಶ ಬರಲಿಕ್ಕಿಲ್ಲ, ಯಾಕಂದರೆ A1 ಬಂದ ಮೇಲೆ ಅದೇ A1, ಆಮೇಲೆ ನಾವೆಲ್ಲ 2 ಬಂದು ಬಿದ್ದು ಹೋಗ್ತದೆ. ಆ ಕಾರಣದಿಂದ ಮುಂದಿನ ಕಾಲದಲ್ಲಿ ಇದು ಇರ್ತದೋ ಇಲ್ಲೋ ಅಂತ ಗೊತ್ತಿಲ್ಲ, ಭವಿಷ್ಯವನ್ನು ಬಿಟ್ಟು ಬಿಡುವ ನಮ್ಮ ಎಣಿಕೆಗೆ ಬರುವುದಿಲ್ಲ. ಒಂದು ಶಿಕ್ಷಣ ಸಂಸ್ಥೆ ವಿಕಸನಶೀಲವಾದ ನಿಲುಮೆಯನ್ನಿಟ್ಟುಕೊಂಡು ಸಮಗ್ರವಾದಂಥ ಸಾಂಸ್ಕೃತಿಕ ಉತ್ಕರ್ಷೆಯನ್ನೇ ಧ್ಯಾನ ಮಾಡಿಕೊಂಡು ಇಂತಹದ್ದೊಂದು ಕಟ್ಟೋಣವನ್ನು ಒಳಗಿನಿಂದ ಮಾಡಿದೆ ಅಲ್ಲ, ಅದಕ್ಕಾಗಿ ನಾನು ಎಲ್ಲರನ್ನು ಅಭಿನಂದಿಸ್ತೇನೆ. ಮತ್ತೆ ಮತ್ತೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಅನುದಾನದ ಭರಪೂರ ಮಳೆಯನ್ನು ಸುರಿಸುತ್ತಿರುವಂತಹ ಆ ದಯಾನಂದ ಪೈಗಳಿಗೆ 100 ಮೇಲೆ ಒಂದು 25-30 ವರ್ಷ ಆಯಸ್ಸು ಇರಲಿ ಅಂತ ಹಾರೈಸಿ ನಿಮ್ಮೆಲ್ಲರ ಸಮಕ್ಷದಲ್ಲಿ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಹಾರ್ದವಾದ ಮನಸ್ಸಿನಿಂದ ಮತ್ತು ಈ ಹಿಂದಿಗಿಂತ ಎಲ್ಲ ಹೆಚ್ಚು ಧನ್ಯತೆಯಿಂದ ಮತ್ತು ಸಾರ್ಥಕತೆಯಿಂದ ನಿಮಗೆ ಪಡಮಡುತ್ತಾ ಇದನ್ನು ಸ್ವೀಕರಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ.
13: ಇಷ್ಟರವರೆಗೆ ಜಬ್ಬಾರ್ ಸಮೋ ಸಂಪಾಜೆ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

107.8 FM ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಆತ್ಮೀಯ ನಾಗರಿಕ ಬಂಧುಗಳೇ,
1: ಮತದಾನ ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
2: ಆ ಹಕ್ಕು ಉಳಿಯಬೇಕಾದರೆ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸರಿಯಾಗಿರಬೇಕು.
1: ಹೌದು, ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಸುತ್ತಿದೆ. ಈ ಪರಿಷ್ಕರಣೆಯ ಅಂಗವಾಗಿ ಹೊಸ ಮತದಾರರ ಸೇರ್ಪಡೆ, ಹೆಸರು ತಿದ್ದುಪಡಿ, ಸ್ಥಳಾಂತರಗೊಂಡ ಅಥವಾ ಮೃತಪಟ್ಟವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕುವ ಕಾರ್ಯ ನಡೆಯುತ್ತಿದೆ.
2: ಎಸ್ಐಆರ್ ಅರ್ಜಿ ಭರ್ತಿ ಮಾಡದೆ ಹೋದರೆ ನಿಮ್ಮ ಹೆಸರು ಮತದಾರರ ಪಟ್ಟಿಯಿಂದ ಹೊರಗುಳಿಯುವ ಸಾಧ್ಯತೆ ಇದೆ. ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ದಾಖಲೆಗಳನ್ನು ಪರಿಶೀಲಿಸಿ ಎಸ್ಐಆರ್ ಅರ್ಜಿಯನ್ನು ಕಡ್ಡಾಯವಾಗಿ ಭರ್ತಿ ಮಾಡಿ ಸಹಿ ಮಾಡಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಕಡ್ಡಾಯವಾಗಿ ಹಿಂದಿರುಗಿಸಲು ಮರೆಯಬೇಡಿ.
1: ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತು ಯಾವುದೇ ಗೊಂದಲಕ್ಕೆ ಅವಕಾಶ ನೀಡಬೇಡಿ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿದಾಗ ಅವರಿಗೆ ಅಗತ್ಯ ಸಹಕಾರ ನೀಡಿ.
2: ನಿಮ್ಮ ಕುಟುಂಬದ ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಜನಹಿತಕ್ಕಾಗಿ ದಕ್ಷಿಣ ಕನ್ನಡ

0: ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ರಿಜಿಸ್ಟರ್ ಹಾಗೂ ಜಿಲ್ಲೆಯ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಯಕ್ಷ ಪಂಚಕ ಈ ಕಾರ್ಯಕ್ರಮದಲ್ಲಿ ನಡೆದ ಪ್ರಸಂಗ ಭಸ್ಮಾಸುರ ಮೋಹಿನಿ. ಭಾಗವತರು ಪುಂಡಿಕಾಯಿ ಗೋಪಾಲಕೃಷ್ಣ ಭಟ್, ಚೆಂಡೆ ಮತ್ತು ಮದ್ದಳೆ ಮುರಾರಿ ಕಡಂಬಳಿತಾಯ ವರುಣ್ ಹೆಬ್ಬಾರ್, ಮುಮ್ಮೇಳದಲ್ಲಿ ಈಶ್ವರ ಮೋಹನ್ ಕುಮಾರ್ ಅಮ್ಮುಂಜೆ, ಪಾರ್ವತಿ ಸಂದೀಪ್ ಶೆಟ್ಟಿ, ಭಸ್ಮಾಸುರ ರಾಧಾಕೃಷ್ಣ ನಾವಡ ಮದೂರು, ವಿಷ್ಣು ಅರುಣ್ ಕೋಟ್ಯಾನ್, ಮೋಹಿನಿ ಅಕ್ಷಯ್ ಕುಮಾರ್ ಮಾರ್ನಾಡ್. ಈಗ ಭಸ್ಮಾಸುರ ಮೋಹಿನಿ ಯಕ್ಷಗಾನದ ಎರಡನೇ ಕಂತು.
1: ಹತ್ತಿರ ಹೋದ್ರೆ ನನ್ನನ್ನು ತಿಂದ ನೀವು
2: ಹಸಿವೆಯಲ್ಲಿ ಅವರನ್ನ ಅವನ್ನೇ ಕಚ್ಚುತ್ತಾನೆ. ಈಗ ನಿನಗೆ ಹಸಿವೆ ಈಗ ಬೇಕಲ್ಲ, ಯೋಚಿಸಬೇಡ, ನಿನ್ನ ಹಸಿವೆಯನ್ನು ನಾನು ನೀಗಿಸ್ತೇನೆ.
3: ಹೊಟ್ಟೆ ತುಂಬಿದೆ, ಮನಸ್ಸಿಗೆ ಸಮಾಧಾನವಾಗಿದೆ. ನನಗೆ ಆಹಾರವನ್ನು ಒದಗಿಸಿದಂತ ನೀನು ಯಾರು? ನಿನ್ನಿಂದ ಉಂಡಂತಹ ನಾನು ಯಾರು? ಹೇಳಬೇಕ,
2: ಮೊದಲು ನೀನು ಹುಟ್ಟಿದ್ದು ಹೇಗೆ ಅಂತ ನಾನು ಹೇಳಬೇಕು.
3: ಹೇಳು.
2: ನಾನು ಪರಮೇಶ್ವರ, ಇದು ಕೈಲಾಸ. ಈ ಕೈಲಾಸದಲ್ಲಿ ಪರಮೇಶ್ವರನಾದಂತಹ ನಾನು ನಿತ್ಯವೂ ಭಸ್ಮಲೇಪನವನ್ನು ಮಾಡುವವ. ಇವಳು ನನಗೆ ಭಸ್ಮವನ್ನು ತಂದುಕೊಡುವಳು. ಎಂದಿನ ಹಾಗೆ ಭಸ್ಮವನ್ನು ತಂದುವಂತಹ ಕಾಲಕ್ಕೆ ಆ ಭಸ್ಮದಲ್ಲಿ ಒಂದು ಹರಳನ್ನು ನಾನು ಕಂಡೆ.
3: ನೀನು ಯಾರು, ನಾನು ಯಾರು?
2: ಆ ಕಲ್ಲನ್ನು ನಾನು ಬಿಸಾಡಿದಾಗ ಹುಟ್ಟಿಕೊಂಡವ ನೀನು. ಆದ್ದರಿಂದ ನೀನು ಮಗ, ನಾನು ಅಪ್ಪ.
3: ನೀನು ಮೊದಲು ಹೇಳಿದ್ದು ಯಾವುದು ನನಗೆ ಅರ್ಥ ಆಗ್ಲಿಲ್ಲ, ಕೊನೆಯದು ಮಾತ್ರ ಅರ್ಥ ಆಗಿದೆ.
2: ಯಾವುದು?
3: ನೀನು ಮಗ, ನಾನು ಅಪ್ಪ.
2: ಹಾಗಲ್ಲ ಪುಣ್ಯಾತ್ಮ, ನಾನು ಅಪ್ಪ, ನೀನು ಮಗ.
3: ನಾನು ಅಪ್ಪ, ನೀನು ಮಗ.
4: ನನಗೆ ಬದಲಾಯಿಸಿ ಹೇಳಿದರೆ ಬೇರೆ ಭಾಷೆ.
2: ನೀನು ಸುತ, ನಾನು ಪಿತ.
3: ನೀನು ಸುತ, ನಾನು ಪಿತ. ಪಿತ.
2: ನಾನು ಜನಕ,
3: ನಾನು ಜನಕ.
2: ಲೋಕತೆ ಇದರಲ್ಲೇ ಮುಗಿಯುತ್ತದೆ. ನಿನಗೆ ನಾನು ಹೇಳುವುದು ಅರ್ಥ ಆಗುದಿಲ್ಲ. ಹಾಗಾಗುವುದಕ್ಕೆ ಕಾರಣ ಏನು? ಇವನಿಗೆ ಜ್ಞಾನ ಇಲ್ಲ, ಜ್ಞಾನ ಶೂನ್ಯನಾದಂತಹ ಇವ. ಇವನಿಗೆ ಅಪ್ಪ ಅಂದ್ರೆ ಏನು, ಮಗ ಅಂದ್ರೆ ಏನು ಅನ್ನುವುದೇ ಗೊತ್ತಾಗುವುದಿಲ್ಲ. ಇವನಿಗೆ ಜ್ಞಾನವನ್ನು ಕರುಣಿಸುವ ನೋಡು ಈ ಕ್ಷಣ. ಗೊತ್ತಾಯ್ತಾ?
3: ಹೇಳು.
2: ನಾನು ತಂದೆ, ನೀನು ಮಗ. ಈಗ ಹೇಳು.
3: ತಂದೆ,
2: ತಂದೆ,
3: ಮಗ. ನಾನು
2: ನೀನು ಮಗ,
3: ನಾನು ಮಗ, ನೀನು ತಂದೆ.
2: ನಾನು ಪಿತ,
3: ನೀನು ಪಿತ.
2: ನೀನು ಸುತ,
3: ಪಿತ. ಸುತ, ಸುತ, ಪಿತ. ಅಪ್ಪ, ಮಗ, ಮಗ, ಅಪ್ಪ. ಅಪ್ಪ, ಅಪ್ಪ, ನಿನ್ನನ್ನು ಗುರುತಿಸುವುದಕ್ಕೆ ಹೆಸರಿಲ್ಲವೇ?
2: ಉಂಟು.
3: ಏನು ಹೆಸರು ನಿನ್ನ?
2: ಕೆಲವೆಲ್ಲ ಹೆಸರುಂಟು ನನಗೆ. ಗಜ ಚರ್ಮಾಂಬರಧಾರಿ, ವ್ಯಾಘ್ರ ಚರ್ಮಾಂಬರಧಾರಿ, ಪರಮೇಶ್ವರ, ಲಯಾಧಿಕಾರಿ, ತ್ರಿಶೂಲಪಾಣಿ, ವೃಂದಮಾಲ.
3: ಪರಮೇಶ್ವರ,
2: ಪರಮೇಶ್ವರ
3: ನಮ್ಮಪ್ಪ.
2: ಹೌದು.
3: ಜಗದೀಶ್ವರ,
2: ಜಗದೀಶ್ವರ,
3: ಪರಮೇಶ್ವರ.
2: ಹೌದು
3: ಅಪ್ಪ. ಇಲ್ಲಿ ಅದೆಷ್ಟೋ ಮಂದಿಗಳಿದ್ದಾರೆ, ನೀನು ಎಲ್ಲರಿಗಿಂತಲೂ ಬೇರೆಯಾಗಿ ಕಾಣಿಸುತ್ತಾ ಇದ್ದಿ.
2: ಹೌದು.
3: ನಿನ್ನಲ್ಲಿ ಅದೆಷ್ಟೋ ವಿಶೇಷತೆಗಳನ್ನು ನಾನು ಕಾಣುತ್ತಾ ಇದ್ದೆ.
2: ನೋಡಿದ್ಯಾ
3: ಅಪ್ಪ, ನಿನ್ನ ತಲೆಯಿಂದ ಧುಮುಕುತ್ತಾ ಇದೆ.
2: ಹೌದು.
3: ಏನಪ್ಪ ಅದು?
2: ಭಾಗೀರಥಿ ಗಂಗಾ ಭವಾನಿ. ಆದ್ದರಿಂದಲೇ ನಾನು ಗಂಗಾಧರ. ಗಂಗೆಯನ್ನು ಧರಿಸಿದ ಕಾರಣ ಗಂಗಾಧರ.
3: ಗಂಗೆಯನ್ನು ಧರಿಸಿದ ಕಾರಣದಿಂದಾಗಿ
2: ಗಂಗಾಧರ.
3: ನನ್ನಪ್ಪ ಗಂಗಾಧರ.
2: ಹಾಗಲ್ಲ,
3: ಮತ್ತೆ ನೀನು ಹೇಳಿದ್ದೆ
2: ಗಂಗೆಯನ್ನು ಧರಿಸಿದವ ಯಾವನೋ ಅವನು ಗಂಗಾಧರ.
3: ಮತ್ತೆ ನಾನು ಹೇಳಿದ್ದೆಂತದ್ದು?
2: ನೀನು ತಿರುಗಿಸಿದೆ. ಗಂಗಾಧರ. ಧರ ಹೋಗಿ ಸರ ಆಗಬಾರ್ದು, ಧರ.
3: ಸ್ವಲ್ಪ ವ್ಯತ್ಯಾಸ ಅಂದ್ರೆ?
2: ಸ್ವಲ್ಪ ವ್ಯತ್ಯಾಸ ಅಂದ್ರೆ ಮತ್ತೆ ಬೀಳುವುದೆ?
3: ಹೌದಾ ಅಪ್ಪ.
2: ಗಂಗಾಧರ.
3: ನಿನ್ನ ತಲೆಯಲ್ಲಿ ಏನೋ ಹೊಳೆಯುತ್ತಾ ಇದೆಯಲ್ಲಪ್ಪ ಅದು?
2: ಶಶಾಂಕ ಚಂದ್ರ. ಆದ್ದರಿಂದ ನನ್ನನ್ನು ಚಂದ್ರಶೇಖರ,
3: ಚಂದ್ರ,
2: ಚಂದ್ರ ಚೂಡ,
3: ಚೂಡ ಚಂದ್ರ,
2: ಚಂದ್ರ ಚೂಡ.
3: ಯಾಕೆ ಅದು ಮೊದಲಾದ್ರೇನು? ಚೂಡ ಚಂದ್ರ ಆದ್ರೆ
2: ಆಗುದಿಲ್ಲ, ಅರ್ಥ ವ್ಯತ್ಯಾಸ ಆಗುತ್ತದೆ.
3: ಚಂದ್ರ ಚೂಡ,
2: ಚಂದ್ರ ಚೂಡ ಶಿವಶಂಕರ.
3: ಪ್ರತಿಯೊರ್ವರ ಮುಖದಲ್ಲಿ ಎರಡನ್ನೇ ನಾನು ಕಾಣುತ್ತಾ ಇದ್ದೇನೆ. ನಿನಗೆ ವಿಪರೀತ ಹಣೆಯಲ್ಲಿ ಮತ್ತೊಂದು,
2: ಮೂರನೇ ಕಣ್ಣು.
3: ಯಾಕಪ್ಪ ಅದು? ಏನು
2: ಅದುವೇ ವಿಷಮಾಕ್ಷ. ಆದ್ದರಿಂದ ನನ್ನನ್ನು ತ್ರಿನೇತ್ರಧಾರಿ,
3: ತ್ರಿನೇತ್ರಧಾರಿ ಅಬ್ಬಾ ನಿನ್ನ ಕಂಠ ಕಪ್ಪಾಗಿ ಹೋಗಿದೆ.
2: ಹೌದು, ಇದು ಕಂಠದಲ್ಲಿ ವಿಷ, ಆ ಗರಳವನ್ನು ನಾನು ಧರಿಸಿದ ಕಾರಣ ನನ್ನನ್ನು ಗರಳ ಗೊರಳ ಅಂತ ಕರೀತಾರೆ.
3: ವಿಷವನ್ನು ನೀನು ಕುಡಿದೆ,
2: ವಿಷ ಕಂಠ ಅಂತ.
3: ನಿನಗೆ ಕುಡಿಯುವುದಕ್ಕೆ ಬೇರೆ ಏನು ಸಿಗಲಿಲ್ಲ, ವಿಷವೇ.
2: ಅದು ಒಂದು ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳನ್ನು ರಕ್ಷಣೆ ಮಾಡುವುದಕ್ಕೆ ನಾನು ಕುಡಿಯಬೇಕಾಯ್ತು. ಆದ್ದರಿಂದ ಆವಾಗ ಪಾರ್ವತಿ ಬಂದು ಇಲ್ಲಿ ಒತ್ತಿ ಹಿಡಿದ ಕಾರಣದ ಅಲ್ಲಿಯೇ ನಿಂತು ಹೋಯ್.
3: ವಿಷಕಂಠ ಕೈಯಲ್ಲಿ ಏನಪ್ಪ ಇದು?
2: ತ್ರಿಶೂಲ.
3: ಮೈಯಲ್ಲಿ ಏನಿದು?
2: ಇದು ವ್ಯಾಘ್ರ ಚರ್ಮ.
3: ಉಡುವುದಕ್ಕೆ ಬೇರೆ ಬಟ್ಟೆ ಬರೆಗಳಿಲ್ವ ನಿನಗೆ?
2: ಹಾಗಲ್ವೋ, ಭಕ್ತರಿಗೆ ಬೇಕಾಗಿ ನಾವು ಯಾವುದನ್ನಾದರೂ ಧರಿಸಬೇಕು. ವ್ಯಾಘ್ರಾಸುರನನ್ನು ಕೊಂದು ಅವನದಾದಂತಹ ಚರ್ಮವನ್ನು ಧರಿಸಿದ ವ್ಯಾಘ್ರ ಚರ್ಮ ಅಂತ.
3: ಸರಿ ಅಪ್ಪ, ಕೂಸುಗುಟ್ಟುತ್ತಾನೆ, ಅದನ್ನು ಎರಡು ಬಿಸಾಡಪ್ಪ.
2: ಇಲ್ಲ, ಅದು ಇದ್ದಲ್ಲೇ ನನಗೆ ಅದೊಂದು ಭೂಷಣ.
3: ಓಹೋ,
2: ನನ್ನನ್ನು ಪಣಿಭೂಷಣ ಅಂತ ಕರೀತಾರೆ.
3: ಓಹೋ,
2: ಅದುವೇ ನನ್ನ ದೇಹಕ್ಕೆ ಭೂಷಣ.
3: ಪಣಿಭೂಷಣ
2: ನಾಗಾಭರಣ.
3: ನನ್ನ ತಂದೆ ಜಗದೀಶ್ವರ.
2: ಜಗದೀಶ್ವರ
3: ಜಗದೀಶ್ವರನಾದಂತಹ ನಿನ್ನನ್ನು ಗಂಗಾಧರ, ಚಂದ್ರಶೇಖರ, ನೀಲಕಂಠ, ತ್ರಿಶೂಲಧಾರಿ ಹೀಗೆಲ್ಲ ಪ್ರಪಂಚ ಕೊಂಡಾಡುತ್ತಾ ಇದೆ. ನಿನ್ನನ್ನು ನಾನು ಅರ್ಥ ಮಾಡಿಕೊಂಡೆ ಅಪ್ಪ. ನೀನೋರ್ವನೇ ಅಲ್ಲ, ಇಲ್ಲಿ ಅದೆಷ್ಟೋ ಮಂದಿಗಳಿದ್ದಾರೆ.
2: ಹೌದು,
3: ಪ್ರತಿಯೋರ್ವರ ಪರಿಚಯವನ್ನು ಮಾಡಿಕೊಳ್ಳಬೇಕು ಎನ್ನುವ ಆಶೆ ನನಗೆ.
2: ಖಂಡಿತ ಮಾಡು.
3: ನನ್ನನ್ನು ಆಕರ್ಷಿಸಿದವ ಯಾರು ಬಲ್ಲಿರ?
2: ಯಾರು?
3: Whoa!

0: ಇದ್ದಾನೆ, ನನ್ನನ್ನು ಆಕರ್ಷಿಸಿದವ ಆತನಿದ್ದಾನೆ. ಅವನಿಗೆ ಒಂದಲ್ಲ ಎರಡಲ್ಲ ಆರು ಮುಖಗಳು.
1: ಹೌದು
0: ಅಪ್ಪ, ಅವ ಯಾರು?
1: ಅವನನ್ನೇ ನಾವು ಆರುಮುಖ ಅಂತ ಕರೆಯುವುದು. ಅವನಿಗೆ ಕೆಲವೆಲ್ಲ ಹೆಸರುಂಟು, ಆರು ಮುಖಗಳನ್ನು ಹೊಂದಿದ್ದರಿಂದಲೇ ಷಡ್ಮುಖ ಅಂತ ಹೆಸರು.
0: ಅವನು ಇಲ್ಲಿ
1: ಸುಬ್ರಹ್ಮಣ್ಯ ಅಂತ ಅವನಿಗೆ ಇನ್ನೊಂದು ಹೆಸರು. ಅವ ಇಲ್ಲಿರುವುದಕ್ಕೆ ಕಾರಣ ಅವ ನನ್ನ ಮಗ.
0: ಹೇಗೆ?
1: ಹಿಂದೆ ತಾರಕಾಸುರ ಅನ್ನುವಂತ ಒಬ್ಬ ರಕ್ಕಸರನ್ನು ಕೊಲ್ಲುವುದಕ್ಕಾಗಿ ಹುಟ್ಟಿದವ. ಅವ
0: ನಿನ್ನ ಮಗ?
1: ಮಗ
0: ನನಗೂ ಮಗ
1: ಅಲ್ಲ,

0: ಸಾಕುವುದಿಲ್ಲ.
1: ತರಕಾರಿ
0: ತರಕಾರಿ
1: ನನಗೆ ಅಣ್ಣ
0: ಮಣ್ಯ, ನಿನಗೆ ಅಣ್ಣ, ಹೆಸರು ಇನ್ನೊಂದು ಕುಮಾರ.
1: ಯಾವಾಗಲೂ ಅವ ಕುಮಾರನೇ,
0: ಹೆಸರೇ ಕುಮಾರ.
1: ನನಗೆ ಅಣ್ಣ
2: ಅಣ್ಣ
0: ಏನು ಅಣ್ಣ, ಅದೆಂತದ್ದು ತಮ್ಮ? ನೀನು ಅವ ಜ್ಯೇಷ್ಠ, ನೀನು ಸಣ್ಣವ, ತಗ್ಗಿ ಬಗ್ಗೆ ಮಾತಾಡ್ಬೇಕು ಅಣ್ಣನಲ್ಲಿ. ಅಣ್ಣ ಹೊಂದಿಸಿಕೊಂಡಿದ್ದೇನೆ ಅಂತ ಹೇಳಿ
1: ಕುಮಾರಣ್ಣ
0: ಹೊಂದಿಸಿಕೊಂಡು ಆಶೀರ್ವಾದ ಮಾಡಿ.
1: ಅಪ್ಪ, ಅವನನ್ನು ನೋಡುವಾಗ ನನಗೆ ನಗು ಬರುತ್ತಾ ಇದೆ.
0: ಯಾಕದು?
1: ಸಣ್ಣ ಕಣ್ಣು, ದೊಡ್ಡ ಕಿವಿ, ದೊಡ್ಡ ಹೊಟ್ಟೆ. ಅಪ್ಪ, ಅವನ ಮೂಗು ಎಷ್ಟು ಉದ್ದಪ್ಪ, ಎಷ್ಟು ಉದ್ದ.
0: ಅದು ಮೂಗನು, ಅದಕ್ಕೆ ಸೊಂಡಿಲು ಅಂತ ಹೆಸರು.
1: ಆದ್ರೆ ನನ್ನ ಸೊಂಡಿಲೆಲ್ಲಿಂಟು?
0: ನಿನಗೆ ಸೊಂಡಿಲಿಲ್ಲ, ಅವನಿಗೆ ಮಾತ್ರ ಸೊಂಡಿಲ್ಲ.
1: ನಿನಗೆ ಸೊಂಡಿಲು
0: ಇಲ್ವೋ? ಅವನು ಮೊದಲು ನಮ್ಮ ಹಾಗೆ ಇದ್ದ. ಅವನ ಒಂದು ಪ್ರಸಂಗದಲ್ಲಿ ನಾನು ಅವನ ತಲೆ ಗಡಿಬೇಕಾದಂತಹ ಸ್ಥಿತಿ ಬಂತು. ಆವಾಗ ಅವನಿಗೆ ಆನೆ ತಲೆಯನ್ನು ತಂದು ಇಟ್ಟ ಕಾರಣ ಅವನಿಗೆ ಗಜವದನ ಅಂತ ಒಂದು ಹೆಸರು ಬಂತು.
1: ನಿನಗೇನಾಗಬೇಕು?
0: ಅವನು ನನಗೆ ಮಗ,
1: ನನಗೆ
0: ನಿನಗೆ ಅಣ್ಣ.
1: ಗಣಪಣ್ಣ,
0: ಗಣಪ, ಗಣಪಣ್ಣ,
1: ಗಣಪಣ್ಣ ಹೇಳಿದ್ರೆ ಇವನೇ.
0: ಹೌದು,
1: ಆಶೀರ್ವಾದ
0: ಮಾಡಿದ.
1: ಸರಿ ಅಪ್ಪ, ಅಲ್ಲೋರ್ವನಿದ್ದಾನೆ, ನನ್ನ ಪ್ರತಿಬಿಂಬದ ಹಾಗೆ ಕಂಗೊಳಿಸುತ್ತಾ ಇದ್ದಾನೆ. ಭದ್ರವಾದಂತಹ ದೀರ್ಘವಾದಂತಹ ಶರೀರ, ಕಣ್ಣು ಕೆಂಪಾಗಿದೆ. ದೊಡ್ಡ ಮೀಸೆ, ಯಾರಪ್ಪ ಅವ?
0: ಅವನು ನನ್ನ ಮಗ. ದಕ್ಷಾದ್ವಾರ ಪ್ರಸಂಗದಲ್ಲಿ ದಕ್ಷನನ್ನು ಕೊಲ್ಲುವುದಕ್ಕೆ ಬೇಕಾಗಿ ದಕ್ಷ ಮಕಧ್ವಂಸಿ ಎಂಬ ಹಾಗೆ ಹುಟ್ಟಿಕೊಂಡವ.
1: ಹೆಸರು
0: ಅವನಿಗೆ ವೀರಭದ್ರ.
1: ನನಗೆ ಅಣ್ಣ,
0: ನಿನಗೆ ಅಣ್ಣ.
1: ಓ ವೀರಭದ್ರಣ್ಣ, ಅಪ್ಪ ಇವನ ಪರಿಸ್ಥಿತಿ ನೋಡಿ, ಇವನಿಗೆ ಸೊಂಟ ಇಲ್ವ?
0: ಯಾಕೆ?
1: ಇವ ಕಾಲು ಕೈಯಲ್ಲಿ ಎಲ್ಲ ಹೀಗೆ ಕುಳಿತಿದ್ದಾನೆ.
0: ಹೌದು, ಸೊಂಟ ಇರದ ಹಾಗಲ್ಲ, ಅವ ಹಾಗೆ ಇರುವುದು.
1: ಅಂದ್ರೆ
0: ಅದು ನನ್ನ ವಾಹನ.
1: ಹೆಸರು?
0: ಅವನಿಗೆ ಹೆಸರುಂಟು, ನಂದಿ.
1: ನಂದಿ? ಏನಂದಿ? ನಂದಿ ಏನಂದಿ?
0: ಏನಂದಿ? ನಂದಿ,
1: ನಂದಿ,
0: ನಂದಿ.
1: ನಿನ್ನ ವಾಹನ, ನಿನಗೆ ಸಂಚಾರ ಮಾಡುವುದಕ್ಕೆ.
0: ನಾನು ಅವರನ್ನು ಏರಿಯೇ ಭೂಲೋಕ ಸಂಚಾರ ಮಾಡುವುದು.
1: ನನಗೊಮ್ಮೆ ಏರಬೇಕು.
0: ಪಾಲಿಕೆ ಬರುವುದವ?
1: ನಿನ್ನ ವಾಹನದಲ್ಲಿ ನಾನು ಏರಬಾರದು.
0: ನನ್ನ ವಾಹನದಲ್ಲಿ ಮತ್ತೆ ಯಾರು ಏರ್ಲಿಕ್ಕಿಲ್ಲ. ನಿನಗೆ ಬೇಕಾದ್ರೆ ವಾಹನ ತರಿಸುವ.
1: ನಂದೀಶ,
0: ನಂದೀಶ
1: ಅಲ್ಲ ಅವನ ಹೆಸರು?
0: ನಂದೀಶ, ನಂದೀಶ,
1: ನಂದೀಶ ಹೊಂದಿಸಿಕೊಡುತ್ತಾ ಇದ್ದೇನೆ. ಅಪ್ಪ, ಅದೆಷ್ಟೋ ಮಂದಿಗಳಿದ್ದಾರೆ, ಇವರೆಲ್ಲ ಯಾರು?
0: ಅವರು ನನ್ನೆಲ್ಲ ಮಕ್ಕಳು. ಆ ಬಳಿಕ ಇಲ್ಲಿ ಗಡಗಳು ನೋಡು, ನಂದಿ, ಭೃಂಗಿ, ಬ್ರಿಕಿಟಿ, ಕಾಲಭೈರವ, ಎಲ್ಲ ಗಣಗಳು. ನಾನು ಹರ, ಅವರು ನನ್ನ ಗಣ. ಆದ್ದರಿಂದ ಅವರನ್ನು ಹರ ಗಣ ಅಂತ ನಾವು.
1: ಓ, ಹಗರಣ ಅಂತ ಹೇಳಿದ್ರೆ ಇವ್ರೆ.
0: ಹಗರಣ ನೀನೀಗ ಮಾಡುವುದಿಲ್ಲ.
1: ಮತ್ತೆ ನೀನೇನು ಹೇಳಿದ್ದು?
0: ಹರಗಣ
1: ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ.
0: ಹಗರಣ ಬೇರೆ, ಹರಗಣ ಬೇರೆ.
1: ಹರಗಣ
0: ಹೌದು,
1: ಇವರೆಲ್ಲ ಪ್ರಮಥ ಗಣಗಳು. ಅರ್ಥೈಸಿಕೊಂಡೆ. ಇಲ್ಲಿದ್ದವರ ಸಾಧಾರಣ ಹೆಚ್ಚಿನವರ ಪರಿಚಯ ನನಗಾಗಿದೆ. ಇನ್ನು ಯಾರಾದರೂ ಉಳಿದಿದ್ದಾರ? ಒಮ್ಮೆ ನೋಡಿ.
0: ನೋಡು ನೋಡು ನೋಡು.
1: ನಮ್ಮ ಹಾಗೆ ಅಲ್ಲಿಲ್ಲ, ಅಲ್ಲಿದ್ದ ಹಾಗೆ ನಮಗಿಲ್ಲ. ಅದೇನು
0: ಇದು ಅಂತ ಹೇಳುದು ಪ್ರಾಣಿಗಳು.
1: ಮತ್ತೆ ಇದೆಂತದ್ದು?
0: ಇವರು ಯಾರು ಅಂತ ಕೇಳುದು. ಇವರು
1: ಯಾರು?
0: ನಮ್ಮ ಹಾಗಿಲ್ಲ. ಯಾಕೆ?
1: ಯಾಕೆ?
0: ಅವಳು ಹೆಣ್ಣು, ನಾವು ಗಂಡು.
1: ನಾವೆಲ್ಲ ಗಂಡು,
0: ಗಂಡು.
1: ಅವಳು ಹೆಣ್ಣು,
0: ಹೆಣ್ಣು.
1: ಅವಳು ಯಾಕೆ ನಿನ್ನ ಬಳಿಯಲ್ಲಿ?
0: ಅವಳು ನನ್ನ ಅರ್ಧಾಂಗಿ.
1: ಅಂದ್ರೆ
0: ಹೆಂಡತಿ, ಹೆಂಡತಿ, ಪ್ರಾಣೇಶ್ವರಿ.
1: ಹೆಂಡತಿ ಆದ ಕಾರಣ ನಿನ್ನ ಹತ್ತಿರ,
0: ನನ್ನ ಹತ್ತಿರ.
1: ಅವಳು ನಿನ್ನ ಹತ್ತಿರವೇ ಇರುವುದು,
0: ಆದ್ದರಿಂದಲೇ ನನ್ನ ಹೆಂಡತಿ. ನೀನೇನು ತಿರುಗುವುದು?
1: ನಮ್ಮ ಹೆಂಡತಿ ಎಲ್ಲಿದ್ದಾಳೆ?
0: ಏ ಪುಣ್ಯಾತ್ಮ, ಈಗ ಹುಟ್ಟಿದ್ದಷ್ಟೇ ಇವಳಿಗೆ. ನೀನೀಗ ಹುಟ್ಟಿ,
1: ಅವಳು ನನಗೂ ಹೆಂಡತಿ. ನಿಮ್ಮ ಹೆಂಡತಿ ನನಗೆ ಹೆಂಡತಿ
0: ಆಗುವುದು?
1: ಯಾಕೆ?
0: ಅವಳು ನಿನಗೆ ತಾಯಿ, ನಾನು ಅಪ್ಪ, ಅವಳು ನಿನಗೆ ಅಮ್ಮ.
1: ನಿನ್ನ ಹೆಂಡತಿ ನನಗೆ ಹೆಂಡತಿ ಆಗುವುದಿಲ್ಲ.
0: ಇಲ್ಲ,
1: ನಿನ್ನ ಹೆಂಡತಿ ನನಗೆ
0: ತಾಯಿ,
1: ತಾಯಿ
0: ಅಮ್ಮ.
1: ಹಾಗೆ ಹಾಗಿದ್ರೆ ನನಗೆ ಹೆಂಡತಿ ಎಲ್ಲಿ?
0: ಈಗ ನಿನಗೆ
1: ನನಗೆ ಅಂತದ್ದೇ ಒಂದು ಹೆಂಡತಿ ಬೇಕೇ ಬೇಕು.
0: ಓ ಪುಣ್ಯಾತ್ಮ, ನೀನೀಗ ಹುಟ್ಟಿದ್ದಷ್ಟೇ, ಅದಕ್ಕೆಲ್ಲ ಕಾಲ ಬರಬೇಕು. ಕಾಲ ಬಂದಾಗ ನಿನಗೂ ಹೆಂಡತಿ.
1: ಹುಟ್ಟಿದ್ರೆಷ್ಟು ದೊಡ್ಡದಾಗಿದ್ದಾನೆ, ನನಗೆ ಅಂತದ್ದು ಬೇಕೇ.
0: ಆದ್ರೆ ಕಾಲ ಬರಬೇಕಲ್ವ?
1: ಯಾವಾಗ ಕಾಲ ಬರುವುದು?
0: ಬರ್ತದೆ.
1: ಕಾಲ ಬಂದಾಗ ಏನು ಮಾಡ್ತೀನಿ ನೀನು?
0: ಕಾಲ ಬಂದಾಗ ನಿನಗೆ ಮದುವೆ ಮಾಡ್ತೇನೆ.
1: ಮದುವೆ? ಕಾಲ ಬಂದಾಗ ನನಗೆ ಮದುವೆ ಮಾಡಿಸ್ತೀಯ?
0: ಮಾಡಿಸ್ತೇನೆ.
1: ಮದುವೆ ಮಾಡಿಸಿದ ಮೇಲೆ ನನಗೆ ಹೆಂಡತಿ
0: ಬರ್ತಾಳೆ.
1: ಅಪ್ಪ, ಇನ್ನೊಂದು ಸಂಶಯ. ನಿನ್ನ ಹೆಂಡತಿ ನನಗೆ ಅಮ್ಮ,
0: ಅಮ್ಮ.
1: ನಾಳೆ ನನಗೆ ಹೆಂಡತಿ ಬಂದ್ರೆ ನನ್ನ ಹೆಂಡತಿ ನಿನಗೆ ಅಮ್ಮ.
0: ಇವರದೆಲ್ಲ ಸಂಬಂಧಗಳೇ ಬೇರೆ. ನನ್ನ ಹೆಂಡತಿ ಮಾತ್ರ ನಿನಗೆ ಅಮ್ಮ, ನಿನ್ನ ಹೆಂಡತಿ ನನಗೆ ಸೊಸೆ.
1: ಏನು
0: ಸೊಸೆ?
1: ಇದೆಲ್ಲ ನೆನಪಿಡುವುದು ಹೇಗೆ?
0: ಅದು ಸಂಬಂಧಗಳು ನಿನಗೆ ಇನ್ನು ಕೂಡ ಭೌತಿಕವಾಗಿ ಬೆಳೆದಾಗೆಲ್ಲ ಅರ್ಥ ಆಗಿದೆ. ನಿನ್ನ ಒಮ್ಮೆಲೇ ಎಲ್ಲ ತುಂಬಿಸ್ಲಿಕ್ಕೆ ಹೋದ್ರೆ.
1: ನಿನ್ನ ಹೆಂಡತಿ ನನಗೆ ಅಮ್ಮ, ನನ್ನ ಹೆಂಡತಿ ನಿನಗೆ ಸೊಸೆ.

0: ಈಗ ಅವಳು ನಿನಗೆ
1: ಹೆಂಡತಿ,
0: ನೀನು ಅವಳಿಗೆ
1: ಗಂಡ,
0: ಅದಷ್ಟು ಸರಿಯಾಗುವುದಿಲ್ಲ. ನೀನು ಗಂಡ ಅಂತ ಆದ್ರೆ ಅವಳು ಹೆಂಡತಿ ಆಗುವುದು ಹೇಗೆ? ಒಂದೋ ಗಂಡ ಹೆಂಡ ಅಲ್ಲದಿದ್ರೆ ಹೆಂಡತಿ ಗಂಡತಿ ಹೀಗಾಗ್ಬೇಡ. ಗಂಡ ಹೆಂಡ ಅಂತ ಆದ್ರೆ ಬಾರಿ ಒಳ್ಳೆ.
1: ನೀನು ಆವಿಷ್ಕಾರ ಮಾಡಿದನೊಂದು ಗ್ರಂಥ ಮಾಡುವ ಇಲ್ಲಿ ಆಯ್ತಾ? ಅದೆಲ್ಲ ಮೊದಲೆಲ್ಲ ಪರಂಪರೆ, ಅದನ್ನೆಲ್ಲ ನಾವು ತಿದ್ದಲಿಕ್ಕಿಲ್ಲ. ಮೊದಲು ಹಾಗೆ
0: ಹಾಗಿದ್ರೆ ಗಂಡ ಹೆಂಡತಿ.
1: ಹೌದು, ಅವಳು ಸ್ತ್ರೀ ಆದ್ದರಿಂದ ಅವಳು ಹೆಂಡತಿ, ನಾವು ಪುರುಷ ಆದ್ದರಿಂದ ಗಂಡ.
0: ಸ್ತ್ರೀ
1: ಹೆಣ್ಣು
0: ಹೆಣ್ಣು
1: ಹೆಣ್ಣು
0: ನನಗೆ ಅಮ್ಮ
1: ಅಮ್ಮ
0: ಯಮ
1: ಯಮ ಬೇರೆ ಅದು
0: ಮತ್ತೆ ಹೇಗೆ?
1: ಓ ಅಮ್ಮ
0: ಓ ಅಮ್ಮ
1: ವಂದಿಸಿದ್ದೇನೆ
0: ವಂದಿಸಿಕೊಳ್ಳುವೆ.
1: ಹೌದು
0: ಅಮ್ಮ, ನನಗೆ ವಂದಿಸಲಿಕ್ಕೆ ಮನಸ್ಸೇ ಬರುವುದಿಲ್ಲ ಅಮ್ಮ. ಓ ವಂದಿಸಿಕೊಳ್ಳು ಅಪ್ಪ. ಸಾಧಾರಣ ಎಲ್ಲರ ಪರಿಚಯ ಆಯ್ತು, ಎಲ್ಲ ಎದ್ದು ಹೋಗುತ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದಾರೆ?
1: ಹೋಗುದು ಅಂತ ಹೇಳಿದ್ರೆ ಅವರಿಗೆಲ್ಲ ಕರ್ತವ್ಯ ಉಂಟು.
0: ಕರ್ತವ್ಯ ಉಂಟು,
1: ಕೆಲಸ ಉದ್ಯೋಗ ಅಂತ ನಾವು ಹೇಳುದು. ಅವರಿಗೆಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಉದ್ಯೋಗ ಉಂಟು.
0: ಪ್ರತಿಯೋರ್ವರನ್ನು ಗುರುತಿಸುವುದಕ್ಕೆ ಒಂದೊಂದು ಹೆಸರಿದೆ, ಮಾಡುವುದಕ್ಕೆ ಒಂದೊಂದು ಉದ್ಯೋಗವಿದೆ. ನಿಮ್ಮ ಮಗನಾಗಿ ನಾನು ಹುಟ್ಟಿಕೊಂಡಿದ್ದೇನೆ, ನನಗೂ ಒಂದು ಹೆಸರು ಬೇಡುವೆ.
1: ಹೆಸರು ಬೇಕು.
0: ನಾಳೆ ನಾನು ಹೀಗೆ ಮುಂದುವರಿಯುವಾಗ ಮೂರನೆಯವರು ನನ್ನನ್ನು ಕಂಡು ನೀವು ಕರೆಯುವ ಹಾಗೆ ನನ್ನನ್ನು ಮಗ ಅಂತ ಕರೆದ್ರೆ ನನಗೆ
1: ಸಮಾಧಾನವಾದೀತು.
0: ನನ್ನನ್ನು ಗುರುತಿಸುವುದಕ್ಕೆ ಒಂದು ಹೆಸರು, ಅದೇ ರೀತಿಯಾಗಿ ಮಾಡುವುದಕ್ಕೆ ಒಂದು ಉದ್ಯೋಗ ಅನುಗ್ರಹಿಸು.
1: ಓ ಉದ್ಯೋಗ ಬೇಕು.
2: ಎನ್ನ ಭಾಗ್ಯದ ಕಣಿಯೇ,
1: ಓ ನನ್ನ ಭಾಗ್ಯದ ಕಣಿಯೇ,
2: ಮದಭೂಜ

0: ಬಂದಂತಹ ಪ್ರತಿಯೊಂದು ಜೀವಿಗೂ ಮತ್ತೊಬ್ಬರು ಕರೆಯುವುದಕ್ಕೆ ಒಂದು ಹೆಸರು ಅಂತ ಬೇಕು.
1: ಸರಿ,
0: ಇಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಒಂದೊಂದು ಹೆಸರಿದೆ. ಈಗ ತಾನೇ ನೀನು ಹುಟ್ಟಿ ಬೆಳೆದವ, ದೀರ್ಘದೇಹಿಯಾಗಿದ್ದಿ, ನಿನಗೂ ಕರೆಯುವುದಕ್ಕೆ ಒಂದು ಹೆಸರು ಬೇಕಲ್ಲ. ಯಾವ ಹೆಸರಿಡುವುದು ಇವನಿಗೆ? ನಾನು ಆಲೋಚನೆ ಮಾಡುವುದಪ್ಪ, ಏನು ಹೆಸರು
1: ಹೇಗುವಾದೀತು, ಒಳ್ಳೆ ಹೆಸರಾಗಬೇಕು.
0: ಅಲ್ಲ, ನಿನಗೇನಾದ್ರೂ ಆಲೋಚನೆ ಬರ್ತದ ಹೆಸರುಗಳು? ನೀನು
1: ನಾನು ಹೇಗೆ ಹುಟ್ಟಿಕೊಂಡೆ?
0: ನೀನು ಹುಟ್ಟಿದ್ದು ಪಾರ್ವತಿ ತನ್ನಂತಹ ಭಸ್ಮದಲ್ಲಿ ಒಂದು ಕಲ್ಲಿದ್ದ ಕಾರಣ ಅದನ್ನು ನಾನು ತೆಗೆದು ಕೆಳಗೆ ಬಿಸಾಡಿದೆ. ಆ ಭಸ್ಮದಲ್ಲಿ ನೀನು ಹುಟ್ಟಿದ್ದು.
1: ಹಾಗಿದ್ರೆ ನಾನು ಹುಟ್ಟುವುದಕ್ಕೆ ಕಾರಣೀಭೂತವಾದದ್ದು ಒಂದು ಕಲ್ಲು,
0: ಒಂದು ಭಸ್ಮದಲ್ಲಿ ಇರುವ ಕಲ್ಲು.
1: ಹಾಗಿದ್ರೆ ಕಲ್ಲಪ್ಪ ಅಂತ ಆದೀತು.
2: ಅದು ಆದೀತು ಸ್ವಾಮಿ.
0: ಎಂತದದು ಕಲ್ಲಪ್ಪ
1: ಆಗ್ಲಿಕ್ಕಿಲ್ಲ,
0: ಅದೇ ಆಗುದು.
1: ಏನು ತೂಕ ಇಲ್ಲ ಹೆಸರು,
0: ತೂಕ ಇಲ್ಲ ಹೆಸರು,
1: ತೂಕದ ಹೆಸರಾಗ
0: ಹೆಸರು ಬೇಕು.
1: ಕಲ್ಲು ನನ್ನ ಜನನಕ್ಕೆ ಕಾರಣೀಭೂತವಾದ ವಸ್ತು.
0: ಹೌದು,
1: ತೂಕವೂ ಬೇಕು
0: ಬೇಕು.
1: ಪ್ರಪಂಚಕ್ಕೆ ರಾಯ ನೀನು, ನಿನ್ನ ಮಗ. ಹಾಗಿದ್ರೆ ಹೀಗಾದೀತು, ಕಲ್ಲು ರಾಯ ಅಂತ ಆದೀತು.
0: ಅಂತ ಹೆಸರಿನವ್ರು ಯಾರಾದ್ರೂ ಭೂಲೋಕದಲ್ಲಿ ಇದ್ರೆ ಮತ್ತೆ ಅವನು ಕೂಡ ಕರೆದಾಗ ಅವನು ಬಂದ್ರೆ ನಾವೇನು?
1: ಅಂತ ಹೆಸರಿದ್ರೆ ಬದಲಾವಣೆ ಮಾಡ್ಲಿ, ನನಗಾಯ್ತು.
0: ಅವರಿಗೆ ಇಟ್ಟೆ ಆಗಿದಲ್ವ ಹೆಸರು, ನಿನಗೆ ಒಂದು ಬೇರೆ ಹೆಸರು ಇಟ್ಟರೇನು? ಅವರ ಹೆಸರು ನಿನಗೆ ಯಾಕೆ ಪುಣ್ಯ?
1: ಹಾಗಿದ್ರೆ ಹೇಗೆ ಹೇಳಿಬಿಡು.
0: ಅದೆಲ್ಲ ಹೆಸರು ಬೇಡ. ನೀನು ಭಸ್ಮದಲ್ಲಿ ಹುಟ್ಟಿದ್ದು, ಕಲ್ಲನ್ನು ಬಿಟ್ಟು ಬಿಡುವ. ಆ ಕಲ್ಲಿದ್ದದು ಭಸ್ಮದಲ್ಲಿ ತಾನೆ.
1: ಸರಿ,
0: ಆ ಭಸ್ಮದಲ್ಲೇ ನೀನು ಹುಟ್ಟಿದವ ಕಾರಣ. ನಿನ್ನನ್ನು ಕಂಡಾಗ ಆಸುರಿ ಪ್ರವೃತ್ತಿ ನಮಗೆಲ್ಲ ಕಾಣುತ್ತದೆ. ದೀರ್ಘ ದೇಹಿಯಾಗಿದ್ದಿ, ಅಸುರ ಪ್ರವೃತ್ತಿಯನ್ನು ತೋರಿಸ್ತಾ ಇದ್ದಿ. ಅದನ್ನೇ ಸೇರಿಸಿದ್ರೆ ಆಯ್ತಲ್ಲ,
1: ಹೇಗೆ?
0: ಭಸ್ಮ ಮತ್ತು ಅಸುರ ಒಟ್ಟಿಗೆ ಸೇರುವಾಗ ಭಸ್ಮ ಅಸುರ.
1: ಭಸ್ಮಾಸುರ, ಅಪ್ಪ ಒಳ್ಳೆ ಹೆಸರು
0: ಅಲ್ವಾ?
1: ಅದೇ ರೀತಿಯಾಗಿ ಮಾಡುವುದಕ್ಕೆ ಒಂದು ಉದ್ಯೋಗ,
0: ಉದ್ಯೋಗ
1: ಆ ಮೂಲಕ ನಿನ್ನ ಸೇವೆ.
0: ಹೌದಾ? ಇವನಿಗೆ ಉದ್ಯೋಗ ಮಾಡಬೇಕು ಅಂತ ಹಂಬಲ.
2: ಯಾವ ಉದ್ಯೋಗ ಕೊಡುದು
0: ಈಗ? ಏನು ಉದ್ಯೋಗ ಕೊಡುವುದು?
1: ಯಾವ ಉದ್ಯೋಗವೂ ಆದೀತು
0: ಅಲ್ವಾ?
2: ಈಗ ಯಾರಿಗೆ ಉದ್ಯೋಗ ಸಿಗುವುದಿಲ್ಲ
0: ಅಲ್ವಾ? ಈಗ ಇದ್ದವರಿಗೆ ಉದ್ಯೋಗ ಇಲ್ಲ
2: ಅಂತ ಆಗಿದೆ.
0: ಈಗ ಇವನಿಗೆ ಏನಪ್ಪ ಕೊಡುವುದು ನಾವು?
2: ಅಲ್ಲ, ಇವ ಮನೆಯಲ್ಲಿ ಕುಳಿತೀರಿ ಸಾಕು ನಮಗೆ.
0: ಅದಲ್ಲ, ಉದ್ಯೋಗ
2: ಮನೆಯಲ್ಲಿ ಕುಳಿತು ಉದ್ಯೋಗ.
1: ನನಗೆ ಏನಾದ್ರೂ ಒಂದು ಉದ್ಯೋಗ ಕೊಡ್ಲೇ
0: ಬೇಕು.
1: ನೀವು ಬೇರೆ ಏನು ಕೊಡದಿದ್ರು ಆದೀತು, ಉದ್ಯೋಗ ಒಂದು ಬೇಕು.
0: ಯಾವುದು ಆದೀತಲ್ಲ?
1: ಯಾವ ಉದ್ಯೋಗ?
0: ನಾವು ಹೇಳಿದ ಕೆಲಸ ಮಾಡ್ತೀವಿ
1: ಖಂಡಿತ.
0: ಹಾಗಿದ್ರೆ ಅದೇ ಮಾಡು.
2: ಯಾವುದು?
0: ನೀನು ಮಾಡೋ ಉದ್ಯೋಗ ಇತ್ತಲ್ಲ ಭಸ್ಮತರ,
2: ಮತ್ತೆ ನನಗೆ?
0: ನೀನು ನನ್ನ ಬಳಿಯಲ್ಲಿ ಇರು ಪುಣ್ಯ.
2: ಆದೀತು
0: ಮಗನೇ.
1: ದೇವ್ರೆ,
0: ನಿನಗೆ ಉದ್ಯೋಗ ಅದೇ.
1: ಏನು?
0: ನಿನ್ನ ತಾಯಿ ಮಾಡ್ತಾ ಇದ್ದಂತ ಉದ್ಯೋಗವನ್ನು ನಿನಗೆ ಕೊಟ್ಟಿದ್ದೇನೆ.
1: ಅಮ್ಮ ಮಾಡುವ ಉದ್ಯೋಗ?
0: ಹೌದು.
1: ಅಮ್ಮನ ಮುಖ ಸ್ವಲ್ಪ ಸಣ್ಣದಾಯ್ತು, ಬೇಸರ ಉಂಟ.
0: ಇಲ್ಲಪ್ಪ, ತಂದೆ ತಾಯಿಯರು ಮಕ್ಕಳಿಗೆ ಉದ್ಯೋಗವನ್ನು ಕೊಟ್ಟರಾಗ ತಾಯಿಗೆ ಯಾಕೆ ಬೇಸರ?
1: ಅಮ್ಮ, ನೀವು ಬೇಸರ ಮಾಡಬೇಡಿ. ನೀವು ಯಾವತ್ತು ಅಪ್ಪನೊಂದಿಗೆ ಇದ್ದು
0: ಅವಳಿಗೆ ಅದುವೇ
1: ಭಸ್ಮ ತರುವುದು.
0: ನೀನು ಹೋಗಿ ಭೂಲೋಕಕ್ಕೆ ಹೋಗಬೇಕು.
1: ಒಲೆ ಬುಡದಿಂದ ಭಸ್ಮ ತರಬೇಕು
0: ಅಲ್ವೋ?
1: ಸುಡುಮಣ್ಣಿಂದ ತರಬೇಕು.
0: ಆ ಭಸ್ಮವನ್ನು ನಾನು ಲೇಪಿಸುವುದಲ್ಲ. ನಾನು ಯಾವ ಭಸ್ಮ ಲೇಪಿಸುವುದು?
1: ಯಾವ ಭಸ್ಮ?
0: ಭೂಲೋಕದಲ್ಲಿ ನನ್ನ ಭಕ್ತರು ಮೃತಿಯನ್ನು ಹೊಂದಿದಾಗ ಆ ಸ್ಮಶಾನದಲ್ಲಿ ಅವರ ಹೆಣವನ್ನು ಸುಟ್ಟಾಗ ಆ ಚಿತಾ ಭಸ್ಮವನ್ನೇ ನನ್ನ ದೇಹದಲ್ಲಿ ಲೇಪಿಸುವುದು.
1: ಸರಿ,
0: ಅದು ಕೂಡ ಶುದ್ಧವಾದ ಭಸ್ಮವಾಗಬೇಕು. ಆ ಶುದ್ಧವಾದ ಚಿತಾ ಭಸ್ಮವನ್ನು ಸ್ಮಶಾನದಿಂದ ತರುವಂತಹ ಉದ್ಯೋಗವನ್ನು ನನಗೆ ಕೊಟ್ಟಿದೆ.
1: ಹಾಗೆ ಖಂಡಿತವಾಗಿಯೂ ಈ ಉದ್ಯೋಗವನ್ನು ನಾನು ಮಾಡ್ತೇನೆ. ನೇರವಾಗಿ ಹೋಗಿ ಕೈಯಲ್ಲೇ ತರಬೇಕೇ?
0: ಇಲ್ಲ, ಅದಕ್ಕೆಲ್ಲ ವ್ಯವಸ್ಥೆ ಉಂಟು ಇಲ್ಲಿ. ಇದು ಪಾತ್ರ, ಚಿನ್ನದ ಪಾತ್ರ.
1: ಸರಿ,
0: ಈ ಪಾತ್ರವನ್ನು ಹಿಡಿದುಕೊಂಡು ಹೋಗಿ.
1: ಚಿನ್ನ ಹೇಳಿದ್ರಿ ಇದು?
0: ಹೌದು. ಹೋಗಬೇಕು, ಶುದ್ಧವಾದಂತಹ ಭಸ್ಮ ಸ್ಮಶಾನದಿಂದ ತರಬೇಕು. ಇದುವೇ ನನಗೆ ಉದ್ಯೋಗ.
1: ಅಪ್ಪ, ಜಗದೀಶ್ವರನ ಮಗನಾಗಿ ಹುಟ್ಟಿಕೊಂಡೆ, ಭಸ್ಮಾಸುರ ಎನ್ನುವಂತಹ ನಾಮಕರಣವನ್ನು ಮಾಡಿದ್ದೀರಿ, ವಿಶೇಷವಾದಂತಹ ಉದ್ಯೋಗವನ್ನೂ ನೀಡಿದವರಿದ್ದೀರಿ. ನಿಷ್ಠೆಯಿಂದ ಈ ಕೆಲಸವನ್ನು ಮಾಡ್ತೇನೆ.
0: ಹಾಗೂ ಶುಭವಾಗಲಿ.
2: ಶುಭವಾಗಲಿ.

0: ತಂದಿದ್ದೇನೆ, ಸ್ವೀಕರಿಸಬೇಕು.
1: ನಾನು ಲೇಪಿಸ್ತೇನೆ
0: ಅಪ್ಪ. ನೀನು ಲೇಪಿಸುವಂತ ಅಂದವನ್ನು ನನಗೆ ನೋಡಬೇಕು ಎನ್ನುವ ಹಾಗಾಗಿದೆ.
1: ಹೌದಾ?
0: ಅವಕಾಶ ಉಂಟಲ್ಲ.
1: ಉಂಟು.
0: ಸರಿ
1: ನೋಡು, ನೀನು ತಂದಂತಹ ಭಸ್ಮ ಈಗ ಇದು ಹರಡಾಗಿದೆ.
0: ಸರಿ,
1: ಇದು ನೀರಿನಲ್ಲಿ ಮಿಶ್ರ ಆಗಬೇಕು. ಈ ಭಸ್ಮಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು.
0: ನೀರು
1: ಶುದ್ಧೋದಕ.
0: ಶುದ್ಧೋದಕಕ್ಕೆ ಏನ್ ಮಾಡುದು?
1: ನೀನು ಯಾಕೆ ಹುಡುಕುವುದು?
0: ಮತ್ತೆ ಶುದ್ಧೋದಕ ಆಗ್ಬೇಕು.
1: ನಾನು ಗಂಗಾಧರನಲ್ಲಿ
0: ನನ್ನ ಅಪ್ಪನಿಗೆ ಏನು ವ್ಯವಸ್ಥೆ? ನಿನಗೆ ಸ್ನಾನ ಮಾಡಬೇಕು ಅಂತ ಹೇಳಿದ್ರೆ ಕೆಲಸವೇ ಇಲ್ಲ.
1: ಇಲ್ಲ,
0: ಕೆಳಗಿಂದ ಹೀಗೆ ಮೇಯಿ ಉಜ್ಜಿಕೊಂಡ್ರೆ ಆಯ್ತು.
1: ದೊಡ್ಡವರಿ
0: ಆಗ್ಲಿ, ನೀರಿನ ವ್ಯವಸ್ಥೆ ಮಾಡಿ.
1: ಈಗ ಬಿದ್ದಿದ್ದಾಳೆ,
0: ಸರಿ,
1: ಈಗ ಶುದ್ಧವಾಗಿದೆ. ಈ ಭಸ್ಮವನ್ನು ನಾನು ಲೇಪಿಸ್ತೇನೆ ನೋಡು.
0: ಎಡಗೈ ಹಾಕಿಕೊಂಡು ನೀನು ಮರ್ದಿಸಿ.
1: ಹೌದು, ಮರ್ದಿಸಿ. ಮೊದಲು ಹಣೆಗೆ.
0: ಒಂದು ಸಂಶಯ
1: ನಿನಗೆ, ಇನ್ನೂ ಸಂಶಯ ಮುಗಿಲಿ.
0: ಮಕ್ಕಳಿಗೆ ಸಂಶಯ ಇದ್ರೆ ಅದು ಅಪರಾಧವೇ. ನಿನಗೆಷ್ಟು ಕೈಯಲ್ಲಿ ಬೆರಳು? ನಿನ್ನ ಹಣೆ ಅಷ್ಟು ಅಗಲ ಉಂಟಲ್ಲ. ನೀನು ಬರೇ ಮೂರು ಅಡ್ಡನಾಮ ಯಾಕೆ ಹಾಕುವುದು? ಐದು ಅಡ್ಡನಾಮ ಹಾಕಿಬಿಡು.
1: ಈ ಮೂರು ಅನ್ನೋದು ಪ್ರಪಂಚದಲ್ಲಿ ವಿಶೇಷವಾದದ್ದು.
0: ಏನು ವಿಶೇಷ?
1: ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತಹ ಮೂರು ಮೂರ್ತಿಗಳು ನಾವು, ಸತ್ವ ರಜಾತಮ ಅನ್ನುವಂತಹ ಮೂರು ಗುಣಗಳು. ಹಾಗೆಯೇ ಮೂರು ಅನ್ನುವುದು ಈ ಲೋಕದಲ್ಲಿ ವಿಶೇಷವಾದಂತಹ ಯೋಗ್ಯತೆಯನ್ನು ಹೊಂದಿದೆ. ತ್ರಿಗುಣಾತ್ಮಕವಾದಂತಹ ಈ ಪ್ರಪಂಚದಲ್ಲಿ ಮೂರು ಅನ್ನುವ ಸಂಖ್ಯೆಗೆ ವಿಶೇಷವಾದಂತಹ ಯೋಗ್ಯತೆ ಇದೆ.
0: ಇಲ್ಲಿ ನಾವಿರುವುದು ಮೂರೇ ಜನ
1: ಅಲ್ವಾ? ಹಾಗಾಗಿ ಸತ್ಯಂ ಶಿವಂ ಸುಂದರ.
0: ಸರಿ
1: ಅಲ್ವಾ?
0: ಹಾಗಿದ್ರೆ
1: ಕೈಯಲ್ಲಿ ಐದು ಬೆರಳಿದ್ರು ಕೂಡ ಆ ಮೂರು ಬೆರಳೆಂದ್ರೆ ನಾವು ಭಸ್ಮವನ್ನು ಲೇಪಿಸ್ತೇವೆ. ಮೊದಲು ಹಣೆಗೆ, ಆ ಬಳಿಕ
0: ಏನು ಚಂದಪ್ಪ? ಓ ಚಂದಪ್ಪ.
1: ಯಾರು ಚಂದಪ್ಪ? ಏನು ಚಂದ ಅಪ್ಪ?
0: ಏನು ಚಂದ ಅಪ್ಪ? ಅಪ್ಪ ಭಸ್ಮಲೇಪನವನ್ನು ಮಾಡಿದೆಯಲ್ಲ, ಸಂತೃಪ್ತನಾದೆಯಲ್ಲ.
1: ಸರಿ,
0: ನಾನಿನ್ನು ವಿಶ್ರಾಂತಿಯನ್ನು ಪಡೆಯುತ್ತೆ.
1: ಉದ್ಯೋಗ ಇಲ್ಲದಾಗ ಉದ್ಯೋಗ ಬೇಕು ಅಂತ ಕೇಳು. ಉದ್ಯೋಗ ಕೊಟ್ರೆ ಅದರಲ್ಲಿ ಉದಾಸೀನ.
0: ಎಲ್ಲಿ ನಾನು ತಂದಾಯ್ತಲ್ಲ.
1: ಆಯ್ತಾ?
0: ಮತ್ತೆ
1: ನಾನು ಒಮ್ಮೆಗೆ ತರಲು ಕೇಳಿದ್ದ.
0: ಮತ್ತೆ
1: ತ್ರಿಸಂಧ್ಯಾಕಾಲದಲ್ಲಿ ಮೂರು ಹೊತ್ತು ಭಸ್ಮವನ್ನು ತರಬೇಕು.
0: ದಿನಕ್ಕೆ ಮೂರು ಸಲ ಮೂಲಕಕ್ಕೆ ಹೋಗಿ ಶುದ್ಧ ಭಸ್ಮ ತರಬೇಕು. ಓ ದೇವ್ರೆ ಅಪ್ಪ, ಹೀಗೆ ಮಾಡೋಣ. ನನಗೆ ದೊಡ್ಡ ಒಂದು ಮೂಟೆ ಕೊಡು. ಆ ಮೂಟೆಯಲ್ಲಿ ತುಂಬಾ ನಾನು ಭಸ್ಮ ತರ್ತೇನೆ. ನಿನಗೆ ಅಂದ್ರೆ ನಾಲ್ಕು ತಿಂಗಳಿಗೆ ಸಾಕು.
1: ಎಂತದ್ದು ಗೊಬ್ಬರ ಆಗ್ಲಿಕ್ಕೆ ತರುತ್ತೇನೆ. ಶುದ್ಧವಾದ ಭಸ್ಮ ಬೇಕು ಪುಣ್ಯಾತ್ಮ. ಆಗತಾನೇ ಸುಟ್ಟಂತಹ ಹೆಣದ ಭಸ್ಮ
0: ನನಗಾಗಬೇಕು.
1: ಬಿಸಿ ಬಿಸಿಯಾಗಿರ್ಬೇಕು. ನೀನು ಇನ್ನೊಮ್ಮೆ ಹೋಗಬೇಕು. ನಿನಗೆ ಭಸ್ಮ ತರುವುದು ಬಿಟ್ಟರೆ ಬೇರೆ ಯಾರು ಕೆಲಸ ಉಂಟು?
0: ಈಗ ಪುನಃ ನಾನು
1: ಹೋಗ್ಬೇಕು.
0: ವಹಿಸಿಕೊಂಡು ಸೋತು ಬಿಟ್ಟು ನಾನು.

0: ಸ್ವೀಕರಿಸಿ. ಸ್ವೀಕರಿಸಿ. ಅಪ್ಪ ನನಗೊಂದು ಆಸೆ, ಈ ಸಲ ಅಪ್ಪನಿಗೆ ನಾಮ ಹಾಕಬೇಕು ಅಂತ ಆಗಿದೆ.
1: ಮಕ್ಕಳು ದೊಡ್ಡವರಾಗಿದ್ದಾರೆ ಅಂತ ಗೊತ್ತಾಗಬೇಕು ಅಂತ ಆದ್ರೆ ಮೊದಲು ಅಪ್ಪನಿಗೆ ನಾಮ ಹಾಕಬೇಕು.
0: ಏನು ಹೇಳ್ತಾ
1: ಎಂತದ ನಾಮ ಹಾಕುದು
0: ಅಪ್ಪ ನಿಮಗೆ?
1: ಅದು ಭೂಲೋಕದಲ್ಲಿ ನಾಮ ಹಾಕುದು ಅಂತ ಹೇಳಿದ್ರೆ ಮೋಸ ಮಾಡುದು ಅಂತ.
0: ನನಗೆ ಅಂತದೆಲ್ಲ ಗೊತ್ತುಂಟ ಅಪ್ಪ. ಅಪ್ಪ ಭಸ್ಮಧಾರಣೆಯನ್ನು ಮಾಡಬೇಕು, ನಿನ್ನ ಸೇವೆಯನ್ನು ಮಾಡಬೇಕು ಎನ್ನುವ ಆಸೆ.
1: ದೇವರು ಭಕ್ತರ ಅಧೀನ.
0: ಸರಿ.
1: ಭಕ್ತರ ದಾಸಾನುದಾಸ.
0: ಸರಿ.
1: ಇವನಿಗೆ ಲೇಪಿಸಬೇಕು ದಾಸ ಇದ್ರೆ.
0: ನೀನು ಅವಕಾಶ ಉಂಟಲ್ಲ. ಮೊದಲಾಗಿ ಭಸ್ಮವನ್ನು ಎಡಗೈಗೆ ಹಾಕಿಕೊಂಡಿದ್ದೇನೆ. ಪಾಪ ಸ್ವಲ್ಪ ನೀರು.
1: ಏಕಾಗಂಗೆ
0: ಮೊದಲಾಗಿ
1: ಹಣೆಗೆ,
0: ಆಮೇಲೆ ಸ್ವಲ್ಪ ಉಳಿದಿದೆ ಅದನ್ನು ಇರಲಿ, ಕಡಿಮೆ ಮಾಡುದು.
1: ಎಷ್ಟು ಬೇಕೋ ಅಷ್ಟೇ ನಾವು ಸ್ವೀಕರಿಸಬೇಕು. ಉಂಟು ಅಂತ ಹೇಳಿ ಒಟ್ಟು ತಗೊಳ್ಳುದ.
0: ಅಪ್ಪ ಎಂತಹ ಅಂದ ಕಾಣಿಸುತ್ತಾ ಇದ್ದೀನಿ, ಒಮ್ಮೆ ನಿನ್ನನ್ನು ನೋಡಿಲ್ಲ
1: ನೋಡು.
0: ನೀನು ಹೇಳಿದ ಹಾಗೆ ಸತ್ಯಂ ಶಿವಂ ಸುಂದರ. ಭಸ್ಮಲೇಪನದ ಅವಕಾಶವನ್ನು ಕೊಟ್ಟೆ, ಪುನಃ ಹೋಗಬೇಕಲ್ಲ ಭಸ್ಮ. ಮುಂದುವರಿಯುತ್ತೇನೆ.

0: ಅದೆಷ್ಟೋ ದಿನಗಳಿಂದ ಭೂಲೋಕಕ್ಕೆ ಬಂದು ಶುದ್ಧವಾದಂತಹ ಭಸ್ಮವನ್ನು ಆಯ್ದು ತಂದೆಯವರ ಒಪ್ಪಿಸಿಯವರ ಸೇವೆಯನ್ನು ಮಾಡುತ್ತಾ ಇದ್ದೇನೆ. ಎಂದಿನಂತೆ ಇಂದು ಕೂಡ ಭೂಲೋಕಕ್ಕೆ ಬಂದೆ. ಆದರೆ ಇಂದಿನ ದಿನ ಇಡೀ ಭೂಲೋಕವೇ ನನ್ನನ್ನು ಆಕರ್ಷಿಸುತ್ತಾ ಇದೆ. ಎಲ್ಲಿ ನೋಡಿದರೂ ಹಚ್ಚ ಹಸುರಾಗಿ ಭೂಲೋಕ ಕಂಗೊಳಿಸುತ್ತಾ ಇದೆ. ಹಸುರಾದಂತಹ ಸೀರೆಯನ್ನುಟ್ಟು ಮದುಮಗಳ ಹಾಗೆ ಭೂರಮೆ ಕಂಗೊಳಿಸುತ್ತಾ ಇದ್ದಾಳೆ. ಏನು ಕಾರಣ ಎನ್ನುವ ಹಾಗೆ ಕೆಲವರನ್ನೆಲ್ಲ ಕರೆದು ಕೇಳಿದೆ. ಆಗ ಹೇಳಿದಂತಹ ಮಾತು, ವಸಂತ ಋತುವಾದ ಕಾರಣದಿಂದಲೇ ಭೂದೇವಿ ಈ ರೀತಿಯಲ್ಲಿ ಶೋಭಾಯಮಾನವಾಗಿದ್ದಾಳೆ ಎನ್ನುವಂತಹ ವಿಚಾರ ನನಗೆ ತಿಳಿದು ಬಂತು. ಹಾಗಿದ್ರೆ ಈ ಸಂದರ್ಭದಲ್ಲಿ ಭೂಲೋಕದ ಸೌಂದರ್ಯವನ್ನು ನೋಡಬೇಕು ಎನ್ನುವ ಉದ್ದೇಶದಿಂದ ಸ್ವಲ್ಪ ತಿರುಗಾಟ ಮಾಡಿದೆ. ಈ ದಟ್ಟವಾದಂತಹ ಅರಣ್ಯದತ್ತ ಬಂದೆ. ನೋಡುತ್ತಾ ಇದ್ದಾರೆ ದೊಡ್ಡದಾದಂತಹ ಒಂದು ಮಾಮರ. ಆ ಮಾಮರದ ಮೇಲೆ ಎರಡು ಹರಗಿಳಿಗಳು ವಿಶೇಷವಾದಂತಹ ಆಟವನ್ನು ಆಡುತ್ತಾ ಇದ್ದಾವೆ. ಸರಿಯಾಗಿ ನೋಡಿದ್ರೆ ಒಂದು ಗಂಡು ಮತ್ತೊಂದು ಹೆಣ್ಣು. ಮಗದೊಂದು ಕಡೆಯಲ್ಲಿ ನೋಡಿದ್ರೆ ಎರಡು ಜಿಂಕೆಗಳು ಆಟವಾಡುತ್ತಾ ಇದ್ದಾವೆ. ಅದು ಅಷ್ಟೇ, ಒಂದು ಗಂಡು ಮತ್ತೊಂದು ಹೆಣ್ಣು. ಮಗದೊಂದು ಕಡೆಯಲ್ಲಿ ಒಂಟಿ ಸಲಗ ಬಂದು ಹೆಣ್ಣಾನೆಯನ್ನು ಅಟ್ಟಿಸಿಕೊಂಡು ಹೋಗುವಂತಹ ದೃಶ್ಯವನ್ನು ನಾನು ಕಂಡೆ. ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ಎಲ್ಲಿ ನೋಡಿದ್ರು ಗಂಡು ಹೆಣ್ಣು ಗಂಡು ಹೆಣ್ಣು ಒಂದಾಗಿ ರಮಿಸುವಂತಹ ದೃಶ್ಯಗಳನ್ನು ನಾನು ಕಾಣುತ್ತಾ ಇದ್ದೇನೆ. ಈ ಎಲ್ಲ ದೃಶ್ಯಗಳನ್ನು ಕಂಡ ಮೇಲೆ ಪ್ರಪಂಚದ ಸತ್ಯವನ್ನು ನಾನು ಮನಗಂಡವನಿದ್ದೇನೆ.
1: ಇದುವರೆಗೆ ಭಸ್ಮಾಸುರ ಮೋಹಿನಿ ಈ ಯಕ್ಷಗಾನ ತಾಳಮದ್ದಳೆಯ ಎರಡನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
3: ಮೋಕಿದ ಬಂಧುಲೆ,
4: ಓಟು ಪಾಡು ನಾವು ನಮ್ಮ ಹಕ್ಕು, ನಮ್ಮ ಜವಾಬ್ದಾರಿ.
3: ಆ ಹಕ್ಕು ಉರಿಯೋಡಾಂಡ ವೋಟರ್ ಲಿಸ್ಟ್ ನಿಕ್ಲಿನ ಪುದರ್ ಸರಿಯಾದ ಇಪ್ಪುಡು
4: ಅಂದ್ ಭಾರತ ಚುನಾವಣಾ ಆಯೋಗ ಓಟು ಪಾಡು ನಕ್ಲಿನ ಲಿಸ್ಟ್ ದ ವಿಶೇಷ ಸಮಗ್ರ ಪರಿಷ್ಕರಣೆ SIR ಮಲ್ತೊಂದುಂಡು.
3: ನಿತ್ತ ಭಾಗವಾದ ಹೊಸ ಸೇರ್ಪಡೆ ಪುದರ್ ಸರಿ ಮಲ್ಪುನ ಬೇತೆ ಕಡೆಕ್ ಪೋಯ್ ನಕ್ಲಿನ ಅತ್ತಂಡ ತೀರ್ ಪೋಯ್ ನಕ್ಲಿನ ಪುದರ್ನ ಈ ಓಟುದ ಪಟ್ಟಿರ್ದ ದೆಪ್ಪುನ ಬೇಲೆ ಅವನ್ನುಂಡು.
4: SIR ಅರ್ಜಿ ಭರ್ತಿ ಮಲ್ಪಂದೆ ಪೋಂಡ ನಿಕ್ಲಿನ ಪುದರ್ ವೋಟರ್ ಲಿಸ್ಟ್ ಪಿದಾಯಿ ಉರಿಪುನ ಸಾಧ್ಯತೆ ಜಾಸ್ತಿ ಉಂಡು. ಅಂಜಾದ್ ಪ್ರತಿಯೂರಿಲ ನಿಕ್ಲಿನ ದಾಖಲೆ ಪರಿಶೀಲನೆ ಮಲ್ತದ ಕಡ್ಡಾಯವಾದ ಸೈನ್ ಪಾಡದ ಬೂತ್ ಮಟ್ಟದ ಅಧಿಕಾರಿಗೂ ಕೊರಿಯರ ಮರಪೊಡ್ಚಿ.
3: ಓಟುದ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಬಗೆಟ್ ಓವೆ ಗಡಿಬಿಡಿ ಬೊರ್ಚಿ. ಬೂತ್ ಮಟ್ಟದ ಅಧಿಕಾರಿಗಳು ಇಲ್ಲ ಇಲ್ಲಗ ಬನ್ನಗ ಅಕ್ಲೆಗೆ ಸರಿಯಾಯಿನ ಮಾಹಿತಿ ಕೊರೆದು ಅಗತ್ಯ ಸಾಕಾರ ಮಲ್ಪುಲೆ.
4: ನಿಕ್ಲಿನ ಕುಟುಂಬದ ಪ್ರತಿಯೂರಿಯನ ಪುದರ್ ಓಟುದ ಲಿಸ್ಟ್ ಇಪ್ಪುನೇನು ಸರಿಯಾದ ತೂಲೆ.
3: ಜನಕ್ಲೆಗೆ ಮಾಹಿತಿ ತೆರಿಪವರ ಬೋರ್ಡಾದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಈ ಪ್ರಕಟಣೆ.
2: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM ಎಂದು ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಂಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: रेडियो सारंग 107.8 FM
1: சிறந்தரி சொகு பவுசு முன்னா சொய்வத்தானா

ಪುಂಡಿ ಪನವು ಈ ತುಳು ಸಿನಿಮಾದ ಪದಕುಲೆನಿಕೇನಂದುಲ್ಲರು ದುಂಬುದ ಪದ ಊರುಗು ಬೋಡಾದು ಈ ಪದನು ಪಂತಿನಾರು ಭಾಸ್ಕರ್ ರಾವ್ ಬಿಸಿರೋಡು.

ಈತನೇಟ ಬಿ ಕೆ ಗಂಗಾಧರ್ ಕಿರೋಡಿಯನ್ ಅರ್ನ ನಿರ್ದೇಶನದ ಪುಂಡಿ ಪನವು ಈ ತುಳು ಸಿನಿಮಾದ ಕೆಲವೊಂದು ಪದಕುಲಿನ ಕೇಂದಾರೆ. ಸಂಗೀತ ಕೊರ್ನಾರ್ ಭಾಸ್ಕರ್ ರಾವ್ ಬಿಸಿರೋಡ್. ಗೀತ ಸಾಹಿತ್ಯ ಆರ್ಯನ್ ಶೆಟ್ಟಿ ಕಳವಾರ್ ಅಂಚನೆ ಸುರೇಶ್ ದೇವಾಡಿಗ. ಇಡಗ ಈ ಕಾರ್ಯಕ್ರಮ ಮುಗಿಂಡ ಮಾತರೆಗ್ಲ ಸೊಲ್ಮೆಲು ಕೇನಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಪದ್ಧತಿ.

0: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ

ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ಆ ಎಷ್ಟು

0: ಕಲ್ಲು ಮಣ್ಣುಗಳ ಗುಡಿಯೊಳಗೆ.
1: ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್, ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು. ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.